ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ರಾಷ್ಟೀಯ ಪಂಚಾಂಗದ ಪ್ರಕಾರ ಇಂದು 1948ನೆಯ ಶಕವರ್ಷ ಆಷಾಢ ಮಾಸದ ಎರಡನೆಯ ದಿನ ಅಂದರೆ 2026ನೇ ಇಸವಿ ಜೂನ್ ತಿಂಗಳ 23ನೇ ತಾರೀಕು ಮಂಗಳವಾರ. ಈಗ ಸಮಯ 5:58:41. ನಮ್ಮೆಲ್ಲ ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಿಸರ್ಗ ಆನಂದ್ ಮಾಡುವ ನಮಸ್ಕಾರಗಳು.

ಆಕಾಶವಾಣಿ ಹಾಸನ. ನಮ್ಮ ನಿಲಯದಿಂದ ಇಂದಿನ ಪ್ರಸಾರದಲ್ಲಿ ಮೂಡಿಬರುವ ಕಾರ್ಯಕ್ರಮಗಳ ಪರಿಚಯ. 6:10 ಸ್ತುತಿ ಮಲ್ಲಿಕ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಚಿಂತನ ಕಲ್ಲಪ್ಪನಮಠ್ ಎಫ್ಎಸ್ ಅವರಿಂದ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ, 6:35 ಭಾವಗೀತೆಗಳು, 6:45 ರೈತರಿಗೆ ಸಲಹೆ, 6:50 ಭಾವಗೀತೆ, 7:15 ಪಾರಿಜಾತ ಕನ್ನಡ ಸಾಹಿತ್ಯ ಲೋಕದ ಕೃತಿಗಳ ಪರಿಚಯಾತ್ಮಕ ಕಾರ್ಯಕ್ರಮ, ಪ್ರಸ್ತುತಿ ಸುಜಾತಾ ಎಫ್ ತಳವಾರ್, 7:45 ಸವಿಗಾನ, 8:30 ಸೊಬಗಿನ ಶಾಲೆ, ಚಿಕ್ಕಮಗಳೂರು ತಾಲೂಕಿನ ತೇಗೂರಿನ ಶತಮಾನೋತ್ಸವವನ್ನು ಆಚರಿಸಿಕೊಂಡಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಕುರಿತು ಮಾಹಿತಿಯ ಮೊದಲ ಭಾಗ, ಪ್ರಸ್ತುತಿ ಡಾ ಮಂಜುನಾಥ್ ಕೆಎಂ, 9:00 ಯೋಗಾಮೃತ ವಿಷಯ, ಅಷ್ಟಾಂಗ ಯೋಗ, ಯಮ ಮತ್ತು ಸ್ವಾಸ್ಥ್ಯ ಭಾಗವಹಿಸುತ್ತಾರೆ ಡಾಕ್ಟರ್ ಎಂಬಿ ಕವಿತಾ, ಪ್ರಸ್ತುತಿ ಅರಕಲುಗೂಡು ವಿಮಧುಸೂದನ್, 9:10 ಜೊತೆ ಜೊತೆಯಲ್ಲಿ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, 10:00 ಪದ ಸಂಪದ ನೇರ ಫೋನ್ಇನ್ ಕಾರ್ಯಕ್ರಮ. ಸಂಪರ್ಕಕ್ಕೆ ದೂರವಾಣಿ ಸಂಖ್ಯೆಗಳು 2462289 ಮತ್ತೊಂದು 2452258, ಎಸ್ಟಿಡಿ ಕ್ರಮಾಂಕ 081-72. 10:30 ಹಲೋ ಗೆಳೆಯರೇ ಲಿಸ್ನರ್ಸ್ ಚಾಯ್ಸ್ ಫೋನ್ ಔಟ್ ಕಾರ್ಯಕ್ರಮ, 11:00 ಫುಲ್ ವಾರಿ, 11:30

ಶೀರ್ಷಿಕೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮಾಧವ್ ಗುಡಿ ಅವರ ಗಾಯನವನ್ನು ಕೇಳಬಹುದು. 12:05 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವನಿತಾ ವಿಹಾರ. ರಾಜ್ಯ ಹಾಗೂ ರಾಷ್ಟ ಮಟ್ಟದ ಪ್ರಶಸ್ತಿ ಪಡೆದು ಸಮಾಜ ಸೇವೆಯನ್ನು ಜೀವನವಾಗಿಸಿಕೊಂಡಿರುವ ಮಂಡ್ಯದ ಅನುಪಮ್ ನಾಗರಾಜ್ ಗೌಡ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ದಿಗ್ವಿಜಯ್ ಬಿ. 12:35 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಆರೋಗ್ಯ ಕಾರ್ಯಕ್ರಮ. ಅಲರ್ಜಿ ಅವೇರ್ನೆಸ್ ವೀಕ್ ಆಚರಣೆಯ ಸಂದರ್ಭದಲ್ಲಿ ಡಾ ರವೀಂದ್ರ ಗದಗ್ ಅವರೊಂದಿಗೆ ಸಂದರ್ಶನ. ನಂತರ ಫಂಗಸ್ ಇನ್ಫೆಕ್ಷನ್, ಈ ಕುರಿತು ಡಾ ಕೆ ನವೀನ್ ಅವರೊಂದಿಗೆ ಮಾಹಿತಿ. ಪ್ರಸ್ತುತಿ ಮಂಜುಳಾ ಪುರಾಣಿಕ್. 1:00 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ದಿ ಯೋಜನೆಗಳನ್ನು ಪರಿಚಯಿಸುವ ಕಾರ್ಯಕ್ರಮ. ವಿಷಯ ಪಿಎಂ ಇ ಡ್ರೈವ್ ಕುರಿತು ಮಾಹಿತಿ. 1:20 ಭಾವಗೀತೆಗಳು. ಮಧ್ಯಾಹ್ನ 1:30 ಹಾಗೂ 2:40 ಕನ್ನಡ ಚಿತ್ರಗೀತೆಗಳನ್ನು ಕೇಳಬಹುದು. ಮಧ್ಯಾಹ್ನ 3:00 ಸಖಿ ಸಹೇಲಿ, ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹ ಪ್ರಸಾರದಲ್ಲಿ. ಸಂಜೆ 4:00 ಏಕ್ ಜೂಟ್ ಥಿಯೇಟರ್. ನಿಲಯದ ಸಂಜೆಯ ಪ್ರಸಾರದಲ್ಲಿ ಸಂಜೆ 5:00 ನಿಮ್ಮ ಸಂದೇಶ ಮೇಘಸಂಗೀತ, ವಾಟ್ಸ್ಆಪ್ ಸಂದೇಶಗಳನ್ನಾಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ. ಸಂದೇಶ ಕಳುಹಿಸಲು ದೂರವಾಣಿ ಸಂಖ್ಯೆಗಳು 9141686837. 6:15 ಭಾವಗೀತೆಗಳು. 6:30 ಅವಲೋಕನ. 6:50 ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ. ಇದರಲ್ಲಿ ಹಾಸನದ ಕಂದಲಿಯಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರ ಇತ್ತೀಚೆಗೆ ಏರ್ಪಡಿಸಿದ್ದ ಪೂರ್ವ ಮುಂಗಾರು ತಾಂತ್ರಿಕ ಆಂದೋಲನದ ಬಾನುಲಿ ವರದಿ. ಸಂದರ್ಶಕರು ಅರಕಲುಗೂಡು ವಿಮತ ಸುದನ್. 7:45 ಚಿತ್ರಗೀತೆಗಳು. 8:00 ವನಿತಾ ವಿಹಾರ, ಋತುಗಳ ಮಾಯಾಲೋಕ ನಡೆಸಿಕೊಡುತ್ತಾರೆ ಹಾಸನದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಭಜನಾ ಮಂಡಳಿಯ ಸದಸ್ಯರು. ನಿರ್ವಹಣೆ ಸುಜಾತಾ ಎಫ್ ತಳವಾರ್. 8:30 ಗಜಲ್ಗಳು. 9:15 ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್. 9:30 ನಮ್ಮ ನಿಲಯದಿಂದ ಭಾಗವಂತಿಕೆ ಮೇಳ ಶಿವನಂಜಪ್ಪ ಮತ್ತು ತಂಡದವರಿಂದ. 10:00 ಮಧುರಗಾನ, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರುವುದು. 10:30 ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಗೀತ್ ಗಾತಾ ಚೆಲ್, ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರುವುದು. ಆತ್ಮೀಯ ಕೇಳುಗರೆ, ಇದುವರೆಗೂ ನಮ್ಮ ನಿಲಯದಿಂದ ಇಂದಿನ ಪ್ರಸಾರದಲ್ಲಿ ಮೂಡಿಬರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ.

ಆಕಾಶವಾಣಿ ಹಾಸನ. ಈಗ ವೇಳೆ 6:05 ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಕೇಳಿ ಇನ್ನು ಮುಂದೆ ಪುರಂದರದಾಸರ ಭಕ್ತಿ ರಚನೆ. ಕೇಳನು ಹರಿತಾಳನು ತಾಳಮೇಳಗಳಿದ್ದು ಪ್ರೇಮವಿಲ್ಲದ ಗಾನ, ಹಾಡಿದ್ದಾರೆ ಕವಿತಾ ಕೃಷ್ಣಮೂರ್ತಿ.

ಈಗ ಕೇಳಿ ಪುತ್ತೂರು ನರಸಿಂಹನಾಯಕ್ ಅವರು ಹಾಡಿರುವ ಜಗನ್ನಾಥದಾಸರ ಭಕ್ತಿ ರಚನೆ, ರಕ್ಷಿಷೋ ಶ್ರೀಶ ಶ್ರೀನಿವಾಸ ವೆಂಕಟೇಶ.

ಇದುವರೆಗೂ ಸ್ತುತಿ ಮಲ್ಲಿಕ ಭಕ್ತಿಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಹಾಸನ ಈಗ ವೇಳೆ 6:30 ನಿಮಿಷಗಳಾಗುತ್ತಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ಚಿಂತನ FS ಕಲ್ಲಪ್ಪನ ಮಠ ಅವರಿಂದ.
1: ನಡೆ ನುಡಿ ಒಂದು ಚಿಂತನೆ. ಪ್ರಪಂಚ ಇಬ್ಬೆಗೆಯಾಗಿದೆ. ಚರ ಅಚರ, ಸುಖ ದುಃಖ, ಹಗಲು ರಾತ್ರಿಗಳಂತೆ ನಡೆ ನುಡಿ ಅಥವಾ ಚರ ಅಚರವೂ ಒಂದು. ಚರ ಎಂದರೆ ಚಲಿಸುವುದು, ಅಚರ ಎಂದರೆ ಚಲಿಸದೇ ಇರುವುದು. ಚಲಿಸುವ ಮಾರ್ಗಗಳು ಭೂಚರ, ಜಲಚರ, ಗಗನಚರ ಎಂದು ಮೂರು ಬಗೆಗಳಿಂದ ಕೂಡಿದೆ. ನೆಲದಲ್ಲಿ ನಡೆದಾಡಲು ಕಾಲುಗಳೇ ಆಧಾರ. ಜಲದಲ್ಲಿ ಕಾಲು ಕೈ ಎದೆ ಆಧಾರವಾದರೆ ಗಗನದಲ್ಲಿ ಚಲಿಸಲು ಪಕ್ಕಗಳೇ ಬೇಕು. ಜನನದಿಂದ ಮರಣದವರೆಗೆ ಮಾನವ ನಡೆಯಲಿಲ್ಲ. ಈ ಎರಡರ ನಡುವೆ ನಡೆಯಲೇಬೇಕು, ಸರಿಯಾಗಿ ನಡೆಯಬೇಕು. ಸರಿಯಾಗಿ ನಡೆದರೆ ಅವರ ನಡೆ ಸತ್ತ ನಂತರವೂ ಹಲವರ ನಾಲಿಗೆಯಲ್ಲಿ ನಡೆಯುತ್ತದೆ. ಮದರ ತೆರೇಸಾ, ಸೇವಾ ನಡೆ, ಬಸವೇಶ್ವರರ ಕಾಯಕ ನಡೆ ಇನ್ನೂ ನಡೆಯುತ್ತಲೇ ಇದೆ. ಮಾನವನಿಗೆ ನಡೆ ನುಡಿ ಎರಡೂ ಮುಖ್ಯವಾಗಿದೆ. ನಡೆ ಕ್ರಿಯಾದೋತಕವಾದರೆ ನುಡಿ ಜ್ಞಾನದೋತಕ. ನಡೆ ನುಡಿ ಒಂದೇ ರಥದ ಚಕ್ರಗಳು. ಬಸವೇಶ್ವರರ ವಾಣಿಯಂತೆ ನುಡಿದರೆ ಮುತ್ತಿನ ಹಾರದಂತಿರಬೇಕು. ನಡೆ ಎಂದರೆ ಕಾಲ್ನಡಿಗೆ. ಕಾಲ್ನಡಿಗೆ ಎಂದರೆ ಬರೇ ನಡೆಯುವುದಲ್ಲ, ಅಲ್ಲಿ ನಡತೆ ಇರಬೇಕು. ಅದು ಬರೇ ನಡತೆಯಾಗದೆ ಆದರ್ಶ ನಡತೆಯಾಗಬೇಕು. ನಡೆಗಿಂತ ನಡತೆ ಪ್ರಧಾನವಾದರೆ ಜೀವನದಲ್ಲಿ ಪ್ರಗತಿ ಸಾಧ್ಯ. ವ್ಯಕ್ತಿಗೆ ನಡೆ ಮುಖ್ಯವಾದರೆ ವ್ಯಕ್ತಿತ್ವ ವಿಕಾಸಕ್ಕೆ ಸನ್ನಡತೆ ಅಗತ್ಯ. ನಡೆಯಿಂದ ಆಯುಷ್ಯ, ಆರೋಗ್ಯ ಪುಷ್ಟಿಯಾದರೆ ನಡೆ ಅಥವಾ ಸೂಳ್ನುಡಿಯಿಂದ ಆತ್ಮೋದ್ಧಾರ. ಕಾಲ್ನಡಿಗೆಗೆ ನೆಲ ಆಧಾರವಾದರೆ ಸೂಳ್ನಡಿಗೆಗೆ ಸಮ್ಮಜ್ಞಾನವೇ ಆಧಾರವಾಗಿದೆ. ನಡೆ ಅಡ್ಡದಾರಿಗೆ ಹೋಗದೆ ನೇರದಾರಿಗೆ ಹೋಗಲು ಶರಣರು ಅತ್ತಿತ್ತ ಹೋಗದಂತೆ ಹೇಳವನ ಮಾಡಯ್ಯ ತಂದೆ ಎಂದು ದೈವದಲ್ಲಿ ಅಂಗಲಾಚಿ ಪ್ರಾರ್ಥಿಸಿದ್ದಾರೆ. ನಡೆಗೆಗೆ ಸತ್ಪಥ, ದುಷ್ಪಥ ಎಂದು ಉಭಯ ಮಾರ್ಗಗಳಿವೆ. ನಡೆ ಸತ್ಪಥದಲ್ಲಿರಲಿ. ಆರೈದು ನುಡಿವರೋ ಆರೈದು ನಡೆವರೋ ಅವರೇ ಲೋಕಕ್ಕೆ ಆರಾಧ್ಯ ಸರ್ವಜ್ಞ. ಸರ್ವಜ್ಞರ ವಾಣಿಯಂತೆ ನುಡಿದಂತೆ ನಡೆದವರನ್ನು ಲೋಕವು ಪೂಜ್ಯ ಭಾವನೆಯಿಂದ ಕಾಣುವುದು. ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಮತ್ತು ರಾಜಕೀಯ ನಡೆಗಳಲ್ಲಿ ಒಪ್ಪು ತಪ್ಪು ಸಹಜ. ತಪ್ಪು ತಿದ್ದಿಕೊಂಡು ನಡೆಯಬೇಕು. ಕವಿ ರಾಘವಾಂಕರು ನಡೆಯುವವನು ಎಡವವನಲ್ಲದೆ ಕುಳಿತುವವನು ಎಡವವನೇ ಎಂದು ಪ್ರಶ್ನಿಸಿದ್ದಾರೆ. ಸಾಧನೆಗೆ ಸಾಧಕರ ನಡೆ ನಿಂತ ನೀರಾಗದೆ ಹರಿಯುವ ನೀರಾದರೆ ಗುರಿ ತಲುಪಲು ಸಾಧ್ಯ ಎಂದು ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ. ಏಳಿ, ಎದ್ದೇಳಿ, ಗುರು ಮುಟ್ಟುವರೆಗೆ ನಿಲ್ಲದಿರಿ ಎಂದು ಸಿಂಹನಾದಗೈದಿದ್ದಾರೆ. ನಡಿಗೆ ಒಂದು ಕಲೆ, ಶಿವತಾಂಡವ ನೃತ್ಯ ಒಂದು ಕಲೆ. ನೆಲದ ಮೇಲಿನ ಹಂಸ ನಡೆ, ಜಲಚರ ಮೀನಿನ ನಡೆ, ಗಗನ ಪಕ್ಷಿಯ ನಡೆ ಬರೀ ಕಲೆಯಲ್ಲ, ರಂಜನೀಯ ಕಲೆಗಳಾಗಿವೆ. ಈ ಎಲ್ಲವುಗಳ ಮಧ್ಯೆ ಮನಸ್ಸಿನ ನಡಿಗೊಂದಿದೆ. ಅದು ಅಡಿಗಡಿಗೆ ಮಾತ್ರ ಮೀಸಲಾಗಿಲ್ಲ, ಒಮ್ಮಡಿ, ಇಮ್ಮಡಿ, ನೂರ್ಮಡಿ, ಸಾಸಿರ್ಮಡಿಗಿಂತಲೂ ಮಿಗಿಲಾಗಿ ಮನಸ್ಸು ನಡೆಯುತ್ತದೆ. ಕ್ಷಣ ಮಾತ್ರದಲ್ಲಿ ಮೂಜಗ ಸುತ್ತಬಲ್ಲದು. ದೇಶ ಸುತ್ತಿ ನೋಡು ಎಂಬ ಗಾದಿಯಂತೆ ಪ್ರವಾಸಿಗ ಹೊಯನ್ ಸಾಂಗ್ ನಡಿಗೆಯಿಂದಲೇ ದೇಶ ಸುತ್ತಿದ್ದಾನೆ. ಸೂರ್ಯನ ನಡಿಗೆಯಿಂದ ಹಗಲು ರಾತ್ರಿ ಸಾಧ್ಯವಾಗಿದೆ. ರಾಷ್ಟ್ರಕವಿ ಕುವೆಂಪುರವರು ನಡೆ ಮುಂದೆ ನಡೆ ಮುಂದೆ, ಜಗ್ಗದೆಯೇ ಬಗ್ಗದೆಯೇ ಕುಗ್ಗದೆಯೇ ಹಿಗ್ಗಿ ನಡೆ ಮುಂದೆ ಎಂಬ ಮಾತು ನಡೆಯುವವರಿಗೆ ಸ್ಫೂರ್ತಿಯಾಗಿದೆ. ಆ ಸ್ಫೂರ್ತಿಯಂತೆ ನಡೆ ನುಡಿ ಒಂದಾದರೆ ಜೀವ ದೇವನಾಗಬಲ್ಲ. ಕಡುಗಿಲ್ಲದ ಬಂಡಿ ಹೊಡೆಗೆಡುವುದು ಮಾಡ್ಪುದೇ ಕಡುಗೀಲು ಬಂಡಿಗಾಧಾರ. ಈ ಕಡುದರ್ಪವೀರದ ಒಡಲೆಂಬ ಬಂಡಿಗೆ ಮುರುಡ ಶರಣರ ನುಡಿಗಣನವೇ ಕಡುಗೀಲು ಕಾಣರಾಮನಾಥ. ಜೇಡರ ದಾಸಿಮಯ್ಯನವರ ವಾಣಿಯಂತೆ ನಡೆ ನುಡಿ ಸುಂದರವಾಗಿರಲಿ.
0: ಇದುವರೆಗೆ FS ಕಲ್ಲಪ್ಪನ ಮಠ ಅವರಿಂದ ಚಿಂತನ ಕೇಳಿದಿರಿ. ಚಿಂತನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಹಾಸನ FM ಕಂಪನಾಂಕ 102.2 ಮೆಗಾಹರ್ಟ್ಸ್ಗಳು. ಈಗ ಸಮಯ ಸರಿಯಾಗಿ 6:35. ಭಾವಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಶಿವಮೊಗ್ಗ ಸುಬ್ಬಣ್ಣ ಅವರು ಹಾಡಿರುವ ಕುವೆಂಪು ಅವರ ಕವಿತೆ ನೋಡಲ್ಲಿ ಮೂಡಿಹುದು ಮುಗಿಲಿನಲ್ಲಿ ಮಳೆಬಿಲ್ಲು.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಡಾಕ್ಟರ್ ಎಚ್ಎಸ್ ವೆಂಕಟೇಶಮೂರ್ತಿಯವರ ಕವಿತೆ ನಗುತ್ತಿರು ಓ ನನ್ನ ಸಖಿ ನನ್ನ ಬಾಳ ಚಂದ್ರಮುಖಿ ಹಾಡಿದ್ದಾರೆ ಉಪಾಸನಾ ಮೋಹನ್.

0: ಈಗ ಸಮಯ ಸರಿಯಾಗಿ 6:45 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಹಾಸನ ಕೇಳಿ ಕಾರ್ಯಕ್ರಮ ರೈತರಿಗೆ ಸಲಹೆ.
2: ಜೀವಾಮೃತ ತನ್ನದೇ ಆದಂತಹ ಮಹತ್ವವನ್ನು ಹೊಂದಿರತಕ್ಕಂತಹ ಒಂದು ಪದಾರ್ಥ. ಇತ್ತೀಚಿನ ದಿವಸಗಳಲ್ಲಿ ಕೃಷಿಯಲ್ಲಿ ಜೀವಾಮೃತವನ್ನು ಹೆಚ್ಚಾಗಿ ಬಳಕೆಯನ್ನು ಮಾಡಿ ಅನೇಕ ಅನುಕೂಲಗಳನ್ನು ಕೃಷಿಕರು ಮಾಡಿಕೊಳ್ತಾ ಇದ್ದಾರೆ. ದ್ರವರೂಪದ ಜೀವಾಮೃತವನ್ನು ತಯಾರು ಮಾಡಿದ ಹಾಗೆ ಘನರೂಪದ ಜೀವಾಮೃತವನ್ನು ಕೂಡ ತಯಾರು ಮಾಡಿ ಬಳಕೆಯನ್ನು ಮಾಡಬಹುದು. ದ್ರವರೂಪದ ಜೀವಾಮೃತವನ್ನು ತಯಾರು ಮಾಡಲಿಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕೋ ಅದೇ ಸಾಮಗ್ರಿಗಳು ಘನರೂಪದ ಜೀವಾಮೃತವನ್ನು ತಯಾರಿಸಿಕೊಳ್ಳಿಕ್ಕೆ ಬೇಕಾಗುತ್ತೆ. ಸುಮಾರು 100 kgಯಷ್ಟು ದೇಸಿ ಆಕಳ ಸಗಣಿ, 10 liter ಗಂಜಲ, ಕಪ್ಪು ಬೆಲ್ಲ, ದ್ವಿದಳ ಧಾನ್ಯದ ಹಿಟ್ಟು ಹಾಗೂ ಬದುವಿನ ಮಣ್ಣು, ಇದು ಪ್ರತಿಯೊಂದು ಕೂಡ 2 kgಯಷ್ಟು ಹಾಗೂ 20 liter ನೀರು ಘನ ಜೀವಾಮೃತವನ್ನು ತಯಾರು ಮಾಡಲಿಕ್ಕೆ ಬೇಕಾಗುತ್ತೆ. 100 kg ಸಗಣಿಯನ್ನ ಉದುರು ಮಾಡಿ ಹರಡಬೇಕು. ಆನಂತರ ಸಗಣಿಯ ಮೇಲೆ ತೇವಾಂಶ ಬರುವ ಹಾಗೆ ಗಂಜಲವನ್ನ ಚಿಮುಕಿಸಬೇಕು. 2 kg ಕಪ್ಪು ಬೆಲ್ಲವನ್ನ ಚೆನ್ನಾಗಿ ಪುಡಿ ಮಾಡಿ ನೀರಿನಲ್ಲಿ ಕರಗಿಸಿ ಸಗಣಿಯ ಜೊತೆಗೆ ಸೇರಿಸಬೇಕು. ದ್ವಿದಳ ಧಾನ್ಯದ ಹಿಟ್ಟನ್ನ ನೇರವಾಗಿ ಸಗಣಿಯ ಜೊತೆಗೆ ಮಿಶ್ರಣ ಮಾಡಬೇಕು. ಈ ಮಿಶ್ರಣಕ್ಕೆ ಬದು ಅಥವಾ ಗಿಡದ ಕೆಳಗಿನ ಮಣ್ಣನ್ನ ಕೊನೆಯದಾಗಿ ಸೇರಿಸಬೇಕು. ಹೀಗೆ ಮಿಶ್ರಣ ಮಾಡಿದ ಈ ಎಲ್ಲವನ್ನೂ ಕೂಡ ಒಂದು ಕಡೆಗೆ ಗುಡ್ಡೆ ಮಾಡಿ ನೀರಿನಲ್ಲಿ ಅದ್ದಿದ ತೇವವಾದ ಗೋಣಿಚೀಲದಿಂದ ಮುಚ್ಚಬೇಕು. 24 ಗಂಟೆಗಳ ಕಾಲ ಗುಡ್ಡೆಯನ್ನ ಹಾಗೆ ಬಿಡಬೇಕು. ಈ ಸಂದರ್ಭದಲ್ಲಿ ಅಲ್ಲಿ ಸಾಕಷ್ಟು ಜೈವಿಕ ಕ್ರಿಯೆಗಳು ನಡೆಯುತ್ತೆ. ಆನಂತರ ನಮ್ಮ ಅಗತ್ಯಕ್ಕೆ ಅನುಗುಣವಾಗಿ ಉಂಡೆಗಳನ್ನು ಕಟ್ಟಿ ನೆರಳಿನಲ್ಲಿ ಸುಮಾರು 21 ದಿವಸಗಳ ಕಾಲ ಈ ಒಂದು ಘನ ಜೀವಾಮೃತದ ಉಂಡೆಯನ್ನು ಒಣಗಿಸಬೇಕು. ಆನಂತರ ಈ ಉಂಡೆಗಳನ್ನು ಪುಡಿ ಮಾಡಿ ಎರೆಹುಳುವಿನ ಗೊಬ್ಬರದ ರೀತಿ ಇದನ್ನು ಚೀಲಗಳಲ್ಲಿ ಸಂಗ್ರಹ ಮಾಡಿ ಇಟ್ಕೊಳ್ಳಬಹುದು. ಯಾವುದೇ ಬೆಳೆಯ ಬಿತ್ತನೆಯ ಸಂದರ್ಭದಲ್ಲಿ ಈ ಗೊಬ್ಬರವನ್ನು ಅಥವಾ ಘನ ಜೀವಾಮೃತವನ್ನು ಭೂಮಿಗೆ ಸೇರಿಸಬೇಕು. ಪ್ರತಿ ಎಕರೆಗೆ 400 kgಯಷ್ಟು ಘನಜೀವಾಮೃತ ಸಾಕಾಗುತ್ತೆ. ಈ ಘನಜೀವಾಮೃತವನ್ನು ಬೆಳೆಗಳಿಗೆ ಮೇಲ್ಗೊಬ್ಬರವಾಗಿಯೂ ಕೂಡ ನೀಡಬಹುದು. ಎಡೆಕುಂಟೆಯನ್ನು ಹೊಡೆದು ಕಳೆ ತೆಗೆದ ನಂತರ ಬೆಳೆಗಳಿಗೆ ಇದನ್ನು ನೀಡುವಂಥದ್ದು ಸೂಕ್ತ. ಘನಜೀವಾಮೃತವನ್ನು ನೀರಿನಲ್ಲಿ ನೆನೆಸಿ ಸೋಸಿದ ಕಷಾಯವನ್ನು ಬೆಳೆಗಳಿಗೆ ಸಿಂಪಡಣೆ ಮಾಡಲಿಕ್ಕೆ ಬಳಕೆಯನ್ನು ಮಾಡಬಹುದು. ಅಗತ್ಯಕ್ಕೆ ತಕ್ಕಷ್ಟು ಘನ ಜೀವಾಮೃತವನ್ನು ತಯಾರು ಮಾಡಿಕೊಂಡು ಸಂಗ್ರಹ ಮಾಡಿ ಇಟ್ಟುಕೊಂಡು ನಮಗೆ ಯಾವ ಸಂದರ್ಭದಲ್ಲಿ ಅದು ಅಗತ್ಯವೋ ಅಂತಹ ಸಂದರ್ಭದಲ್ಲಿ ಈ ಘನ ಜೀವಾಮೃತವನ್ನು ನಮ್ಮ ಕೃಷಿಕರು ಬಳಕೆಯನ್ನ ಮಾಡಿಕೊಂಡು ಪ್ರಯೋಜನವನ್ನು ಪಡೆದುಕೊಳ್ಳಬಹುದು.
1: ಇದುವರೆಗೆ ಕಾರ್ಯಕ್ರಮ ರೈತರಿಗೆ ಸಲಹೆ ಮೂಡಿಬಂತು. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್.
0: ಈಗ ಕೇಳಿ ಒಂದು ಭಾವಗೀತೆ. ಕೆಎಸ್ ನರಸಿಂಹಸ್ವಾಮಿಯವರ ಕವಿತೆಯನ್ನು ಹಾಡಿದ್ದಾರೆ ಸಿ ಅಶ್ವಥ್. ಸಿರಿಗೆರೆಯ ನೀರಲ್ಲಿ ಬಿರಿದತಾವರೆಯಲ್ಲಿ

ಇದುವರೆಗೂ ಸಿ ಅಶ್ವಥ್ ಅವರ ಧ್ವನಿಯಲ್ಲಿ ಮೂಡಿಬಂದ ಒಂದು ಭಾವಗೀತೆಯನ್ನು ಕೇಳಿದಿರಿ. ಆಕಾಶವಾಣಿ ಹಾಸನ, ಈಗ ವೇಳೆ 6:55 ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ಇನ್ನು ಮುಂದೆ ಪ್ರಕಟಣೆಗಳು. ನಂತರ ಸರಿಯಾಗಿ 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಅಮ್ಮಾ ಅಮ್ಮಾ,
1: ಏನೇ ಅದು? ಸ್ವಲ್ಪ ಇರು, ಕಸ್ತೋರ್ ಬಂದಿದ್ದಾರೆ, ಕಸ ಎಸ್ ಬರ್ತೀನಿ.
2: ಏನಮ್ಮ ಹಾಗೆ ಹೇಳ್ತೀಯ? ಅವರು ಪೌರ ಕಾರ್ಮಿಕರು, ಕಸ್ತವರಲ್ಲ. ಕಸ ಎಸೆಯೋದಲ್ಲ, ಕಸನ ಅವರಿಗೆ ಗೌರವದಿಂದ ಕೈಯಲ್ಲಿ ಕೊಡಬೇಕು. ಅವರು ನಮ್ ಹಾಗೆ ಮನುಷ್ಯರಲ್ವಾ?
3: ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ.
2: ಎಲ್ಲಿ ಹಸಿ ಕಸ, ಒಣಕಸ, ಪ್ಲಾಸ್ಟಿಕ್, ಗ್ಲಾಸು, ಈ ವೇಸ್ಟು ಎಲ್ಲ ಬೇರೆ ಬೇರೆ ಮಾಡಿದೀಯ ತಾನೇ?
1: ಓ, ಅದ್ ಬೇರೆ ಮಾಡ್ತಾರೆ.
2: ಇವಾಗ ಹಾಗೆ ಬೆರೆಸಿ ಹಾಕ್ಬಿಟ್ರೆ ದಂಡ ಕಟ್ಟಬೇಕಾಗತ್ತೆ. ಹಸಿ ಕಸದಿಂದ ಗೊಬ್ಬರ ಆಗುತ್ತೆ, ಒಣಕಸ ಮತ್ತೆ ಪುನರ್ಬಳಕೆ ಆಗೋ ಹಾಗೆ ಮಾಡುವಂತಹ ವಿಧಾನದಿಂದ ಬೇರೆ ಬೇರೆ ತರ ಉಪಯೋಗಕ್ಕೆ ಬರುತ್ತೆ.
1: ಹೌದಾ? ಇನ್ಮೇಲೆ ಹಾಗೆ ಮಾಡ್ತೀನಿ ಬಿಡು. ಆ ಜವಾಬ್ದಾರಿನ ನೀನು ಸಹ ಹೊತ್ಕೊಂಡ್ ಮಾಡ್ಬೇಕು, ಗೊತ್ತಾಯ್ತಾ?
2: ಖಂಡಿತವಾಗಿ ನಾನು ಕೂಡ ಮಾಡ್ತೀನಿ.

0: ನೀರು ಜೀವಜಲ ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
1: ನೀರನ್ನು ಉಳಿಸಿ ಸಂರಕ್ಷಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಆಲಮಟ್ಟಿಯ ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಸಂಗ್ರಹಾಗಾರ ಕೃಷ್ಣ ಕೊಳ್ಳ ಜಲಸಂರಕ್ಷಣಾ ಹೋರಾಟ ಸಮಿತಿಯಿಂದ ಕೇಂದ್ರ ಸಚಿವರ ಭೇಟಿ, ಸಮಾಲೋಚನೆ. ಕೇಂದ್ರ ಪುರಸ್ಕೃತ ನಶೆ ಮುಕ್ತ ಭಾರತ ಜನಜಾಗೃತಿ ಅಭಿಯಾನಕ್ಕೆ 1 ಕೋಟಿ ರೂಪಾಯಿ ಅನುದಾನ ಮಂಜೂರು. ಮಕ್ಕಳ ರಕ್ಷಣಾ ಸಮಿತಿಯಿಂದ ಬಳ್ಳಾರಿ ನಗರದಲ್ಲಿ 5 ಬಾಲ ಹಾಗೂ ಕಿಶೋರ ಕಾರ್ಮಿಕರ ರಕ್ಷಣೆ. ನಿಮಗೆ ಸಾಧ್ಯವಿದೆ, ಮುನ್ನಡೆಯಿರಿ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟೀಯ ಒಲಿಂಪಿಕ್ ದಿನಾಚರಣೆ. ಈಗ ವಾರ್ತೆಗಳ ವಿವರ. ವಿಜಯಪುರ ಹಾಗೂ ಬಾಗಲಕೋಟೆ ಜಿಲ್ಲೆಗಳ ಗಡಿ ಹಂಚಿಕೊಂಡಿರುವ ಆಲಮಟ್ಟಿಯ ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಸಂಗ್ರಹಾಗಾರದ ಎತ್ತರ ಹೆಚ್ಚಿಸುವ ಪ್ರಸ್ತಾವಕ್ಕೆ ಸಂಬಂಧಿಸಿ ಕೃಷ್ಣ ಕೊಳ್ಳ ಜಲಸಂರಕ್ಷಣಾ ಹೋರಾಟ ಸಮಿತಿಯ ನಿಯೋಗ, ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಹಾಗೂ ಹಾವೇರಿ ಗದಗ್ ಲೋಕಸಭಾ ಕ್ಷೇತ್ರದ ಸಂಸದ ಬಸವರಾಜ ಬೊಮ್ಮಾಯಿ ಅವರನ್ನು ಭೇಟಿ ಮಾಡಿ ಸಮಾಲೋಚಿಸಿತು. ಉತ್ತರ ಕರ್ನಾಟಕದ ಸಮಗ್ರ ಅಭಿವೃದ್ದಿಯ ದೃಷ್ಟಿಯಿಂದ ಜಲಾಶಯದಲ್ಲಿ 524.256 ಮೀಟರ್ವರೆಗೆ ನೀರು ಸಂಗ್ರಹಿಸುವುದು ಅತ್ಯಗತ್ಯ ಎಂದು ಮನವಿ ಪತ್ರದ ಮೂಲಕ ನಿಯೋಗ ವಿನಂತಿಸಿತು. ಮನವಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಆಲಮಟ್ಟಿ ಅಣೆಕಟ್ಟೆ ಎತ್ತರ ಹೆಚ್ಚಳ ಪ್ರಸ್ತಾವದ ಕುರಿತು ಕಾನೂನು ಹಾಗೂ ತಾಂತ್ರಿಕ ಅಂಶಗಳ ಕುರಿತು ತಜ್ಞರು ಹಾಗೂ ಕೇಂದ್ರ ನೀರಾವರಿ ಇಲಾಖೆ ಅಧಿಕಾರಿಗಳಿಂದ ಸಮಗ್ರ ಮಾಹಿತಿ ಪಡೆದು ಎಲ್ಲ ರೀತಿಯ ಪ್ರಯತ್ನ ಕೈಗೊಳ್ಳುವ ಭರವಸೆಯನ್ನು ನಿಯೋಗಕ್ಕೆ ನೀಡಿದರು. ತುಂಗಭದ್ರಾ ಜಲಾಶಯಕ್ಕೆ ಅಳವಡಿಸಲಾದ 33 ಸ್ಟೀಲ್ ವೇ ನೂತನ ಗೇಟ್ಗಳನ್ನು ನಾಡಿದ್ದು 25ರಂದು ಲೋಕಾರ್ಪಣೆಗೊಳಿಸಲಾಗುತ್ತಿದೆ. ಅಂದು ಬೆಳಗ್ಗೆ 11 ಗಂಟೆಗೆ ಕೊಪ್ಪಳ ಜಿಲ್ಲೆ

0: ಮುನಿರಾಬಾದಿನ ಸರ್ಕಾರಿ ಪ್ರೌಢಶಾಲೆ ಮೈದಾನದಲ್ಲಿ ಕಾರ್ಯಕ್ರಮ ಜರುಗಲಿದೆ. ವಿಜಯನಗರ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಜರುಗಿದ ಜನಪ್ರತಿನಿಧಿಗಳು ಹಾಗೂ ನೀರಾವರಿ ಇಲಾಖೆ ಅಧಿಕಾರಿಗಳ ಸಭೆ ಈ ನಿರ್ಣಯ ಕೈಗೊಂಡಿದ್ದು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕ್ರಸ್ಟ್ ಗೇಟ್ಗಳನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಕೇಂದ್ರ ಜಲಶಕ್ತಿ ಖಾತೆ ಸಚಿವ ಸಿಆರ್ ಪಾಟೀಲ್, ಆಂಧ್ರಪ್ರದೇಶ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು, ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಪಾಲ್ಗೊಳ್ಳಲಿದ್ದಾರೆ. ಸಂಸದ ಕೆ ರಾಜಶೇಖರ್ ಹಿಟ್ನಾಳ್, ಶಾಸಕ ಕೆ ರಾಘವೇಂದ್ರ ಹಿಟ್ನಾಳ್ ಹಾಗೂ ಶಿವರಾಜ್ ತಂಗಡಗಿ ಮುನಿರಾಬಾದ್ನ ಸರ್ಕಾರಿ ಶಾಲಾ ಆವರಣ ಹಾಗೂ ಐಆರ್ಬಿ ಹೆಲಿಪ್ಯಾಡ್ಗಳಿಗೆ ಭೇಟಿ ನೀಡಿ ಪೂರ್ವ ಸಿದ್ದತೆ ಅವಲೋಕಿಸಿದರು. ನಶಾಮುಕ್ತ ಭಾರತ ಅಭಿಯಾನ ಅನುಷ್ಠಾನಕ್ಕೆ 1 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಹಾಗೂ ವಿಶೇಷ ಚೇತನರು ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಕಾರ್ಯದರ್ಶಿ ಡಾ ಶಮ್ಲಾ ಇಕ್ಬಾಲ್ ತಿಳಿಸಿದ್ದಾರೆ. ಕೇಂದ್ರ ಪುರಸ್ಕೃತ ಯೋಜನೆ ಎನ್ಎಪಿ ಟಿಡಿಆರ್, ಮಾದಕ ವಸ್ತುಗಳ ಬಳಕೆ ನಿರ್ಮೂಲಿಸುವ ರಾಷ್ಟೀಯ ಕ್ರಿಯಾಯೋಜನೆ ಅನುಷ್ಠಾನ ಕುರಿತು ಬೆಂಗಳೂರಿನಲ್ಲಿ ಅವರು ಸಭೆ ನಡೆಸಿದರು. ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ಬಸ್ಗಳು ಮತ್ತು ಬಿಎಂಟಿಸಿ ಬಸ್ ನಿಲ್ದಾಣಗಳಲ್ಲಿ ಮಾದಕ ವಸ್ತು ಹಾಗೂ ತಂಬಾಕು ವ್ಯಸನಮುಕ್ತಿ ಜಾಗೃತಿ ಭಿತ್ತಿಪತ್ರಗಳನ್ನು ಹಾಕಲಾಗುವುದು, ಸಾರ್ವಜನಿಕ ಸ್ಥಳಗಳಲ್ಲಿ ದೃಶ್ಯ ಶ್ರಾವ್ಯ ತುಣುಕುಗಳನ್ನು ಬಿತ್ತರಿಸಲಾಗುವುದು ಎಂದರು. ಮಾದಕ ಪದಾರ್ಥಗಳ ವ್ಯಸನಮುಕ್ತ ಕರ್ನಾಟಕ ನಿರ್ಮಾಣಕ್ಕೆ ತಮ್ಮ ಸರ್ಕಾರ ಬದ್ದವಾಗಿದೆ ಎಂದು ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರಿನ ವಿಕಾಸಸೌಧದಲ್ಲಿ ರಾಜ್ಯ ಮುಖ್ಯ ಕಾರ್ಯದರ್ಶಿ, ಹಿರಿಯ ಪೊಲೀಸ್ ಅಧಿಕಾರಿಗಳು ಹಾಗೂ ವಿವಿಧ ಇಲಾಖೆಗಳ ಮುಖ್ಯಸ್ಥರೊಂದಿಗೆ ಅವರು ಸಭೆ ನಡೆಸಿ ಮಾತನಾಡಿದರು. 4ನೇ ಅತ್ಯುನ್ನತ ನಾಗರಿಕ ಪುರಸ್ಕಾರ ಪದ್ಮಶ್ರೀಗೆ ಭಾಜನರಾದ ರಾಜ್ಯದ 5 ಸಾಧಕರಿಗೆ ಹೊಸದಿಲ್ಲಿಯ ರಾಷ್ಟಪತಿ ಭವನದಲ್ಲಿ ಇಂದು ಆಯೋಜಿತ ವರ್ಣರಂಜಿತ ಸಮಾರಂಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಪುರಸ್ಕಾರ ಪ್ರದಾನಿಸಿ ಗೌರವಿಸಲಿದ್ದಾರೆ. ಹಿಮೋಫಿಲಿಯಾ ಸೊಸೈಟಿ ರಾಜ್ಯಾಧ್ಯಕ್ಷ ಡಾ ಸುರೇಶ್ ಹನಗವಾಡಿ, ಭಾರತೀಯ ರಕ್ಷಣಾ ವಲಯವನ್ನು ಸ್ವಾವಲಂಬಿಯಾಗಿಸಿದ ವಿಜ್ಞಾನಿ ಡಾ ಶುಭಾ ವೆಂಕಟೇಶ್ ಅಯ್ಯಂಗಾರ್, ಶಿಕ್ಷಣ ತಂತ್ರಜ್ಞ ಶಶಿಶೇಖರ್ ವೆಂಪತಿ, ಶಿಕ್ಷಣ ತಜ್ಞ ಪ್ರಭಾಕರ್ ಕೋರೆ ಹಾಗೂ ಉದ್ಯಮಿ ಟಿಟಿ ಜಗನ್ನಾಥನ್ ಪದ್ಮಶ್ರೀ ಪುರಸ್ಕಾರ ಪಡೆಯಲಿದ್ದಾರೆ. ಶಿಕ್ಷಣ ತಜ್ಞ ಬೆಳಗಾವಿಯ ಪ್ರಭಾಕರ್ ಕೋರೆ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
1: 2026 ಪದ್ಮಶ್ರೀ ನನಗೆ ದೊರಕಿದ್ದು ಬಹಳಷ್ಟು ಆನಂದ ಆಗಿದೆ. ನಾನು ಸುಮಾರು 42 ಈ ಕರ್ನಾಟಕ ಲಿಂಗಾಯತ ಶಿಕ್ಷಣ ಸಂಸ್ಥೆಯ ಕಾರ್ಯಾಧ್ಯಕ್ಷನಾಗಿ ಈ ಉತ್ತರ ಕರ್ನಾಟಕದಲ್ಲಿ ಅದರಲ್ಲಿ ಹಳ್ಳಿಯಲ್ಲಿ ಹೆಚ್ಚಿನ ಶಿಕ್ಷಣ ಸಂಸ್ಥೆ ಮೂಡಿಸಲಿಕ್ಕೆ ನಾನು ಪ್ರಯತ್ನ ಮಾಡಿದ್ದೀನಿ. ಈ ಭಾಗ ಶಿಕ್ಷಣದಿಂದ ವಂಚಿತಾಗಿತ್ತು. ಬಹಳಷ್ಟು ಹೊಸ ಹೊಸ ಕೋರ್ಸ್ಗಳು, ಹೊಸ ಹೊಸ ಕಾಲೇಜುಗಳನ್ನು ನಾನು ಪ್ರಾರಂಭ ಮಾಡಿದೆ. 318 ಸಂಸ್ಥೆಗಳನ್ನು ಈಗ ನಡೆಸ್ತಾ ಇದೆ. 148,000 ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಈ ಸಂಸ್ಥೆಯಲ್ಲಿ. ಅದರ ಜೊತೆಗೆ ಈ ಭಾಗದಲ್ಲಿ ಆರೋಗ್ಯ ಸೇವೆ ಕೊರತೆ ಬಹಳ. ಅದಕ್ಕೆ ಮೊದಲನೇ ಸಲ 1,000 ಹಾಸಿಗೆ ಆಸ್ಪತ್ರೆಯನ್ನು ಬೆಳಗಾವಿಯಲ್ಲಿ ಪ್ರಾರಂಭ ಮಾಡಿ ಈ 2,500 ಹಾಸಿಗೆ ಆಸ್ಪತ್ರೆಯನ್ನು ನಡೆಸ್ತಾ ಇದ್ದೇವೆ. ಅದರಲ್ಲಿ 1,200 ಹಾಸಿಗೆ ನಾವು ಪುಕ್ಕಟ್ಟಾಗಿ ನಡೆಸ್ತಾ ಇದ್ದೇವೆ ಬಡವರ ಸಲುವಾಗಿ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಮಕ್ಕಳ ರಕ್ಷಣಾ ಸಮಿತಿ ಬಳ್ಳಾರಿ ನಗರದಲ್ಲಿ 5 ಬಾಲ ಹಾಗೂ ಕಿಶೋರ ಕಾರ್ಮಿಕರನ್ನು ರಕ್ಷಿಸಿದೆ. ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ, ಪೊಲೀಸ್ ಇಲಾಖೆ ಹಾಗೂ ಚೈಲ್ಡ್ ಲೈನ್ ಸಂಘಟನೆಯ ಸಹಯೋಗದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಕೆಲಸದಲ್ಲಿ ತೊಡಗಿದ್ದ 5 ಮಕ್ಕಳನ್ನು ರಕ್ಷಿಸಿ ಮಕ್ಕಳ ಕಲ್ಯಾಣ ಸಮಿತಿಯ ಸುಪರ್ದಿಗೆ ನೀಡಲಾಗಿದೆ. ಮಾಲೀಕರ ವಿರುದ್ದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ 1 86 ಮಕ್ಕಳು ಕಾಣೆಯಾಗಿವೆ. ಆ ಪೈಕಿ 79 ಮಕ್ಕಳನ್ನು ಪತ್ತೆ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ HV ದರ್ಶನ್ ತಿಳಿಸಿದ್ದಾರೆ. ಜಿಲ್ಲೆಯಲ್ಲಿ ಬಾಲ ನ್ಯಾಯ ಕಾಯ್ದೆಯಡಿ ನೋಂದಣಿಯಾದ ಅನಾಥಾಲಯ ವಿಶೇಷ

0: 1894 ಜೂನ್ 23 ಪ್ಯಾರಿಸ್ನಲ್ಲಿ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯನ್ನ ಸ್ಥಾಪನೆ ಮಾಡ್ತಾರೆ. ಅದರ ಸ್ಮರಣಾರ್ಥವಾಗಿ ದಿನವನ್ನ ಆಚರಣೆ ಮಾಡ್ತಾರೆ. ಆಧುನಿಕ ಒಲಿಂಪಿಕ್ಸ್ ಅಂತ ನಾವು ಇದನ್ನ ಕರಿತೀವಿ. ಶುರು ಮಾಡಿದಂತವರು ಫ್ರೆಂಚ್ ವ್ಯಕ್ತಿ ಪಿಯರೆ ದಿ ಕುಬರ್ತಿನ್ ಅಂತ ಹೇಳಿ ಅವರು ಆಧುನಿಕ ಒಲಿಂಪಿಕ್ ಕ್ರೀಡಾಕೂಟದ ಪಿತಾಮಹ ಅಂತಾನೆ ಪರಿಚಿತರು. ಒಲಿಂಪಿಕ್ ಕ್ರೀಡೆಗಳ ಮುಖ್ಯ ಧ್ಯೇಯೋದ್ದೇಶ ಪರಸ್ಪರ ಸೌಹಾರ್ದತೆ, ಶಾಂತಿ, ಆರೋಗ್ಯ, ದೈಹಿಕ ಹಾಗೂ ಮಾನಸಿಕ ಸದೃಢತೆ ಮತ್ತು ಮನೋಲ್ಲಾಸವನ್ನ ಉತ್ತೇಜಿಸುವ ಗುರಿಯನ್ನು ಹೊಂದಿರುವಂತಹ ಒಲಿಂಪಿಕ್ ಹಬ್ಬ ಇದು. 4 ವರ್ಷಕ್ಕೊಮ್ಮೆ ನಡೆಯುವ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಎಲ್ಲಾ ಜಾತಿ, ಎಲ್ಲಾ ವರ್ಣ, ಎಲ್ಲಾ ಭಾಷೆ, ಎಲ್ಲ ರೀತಿಯ ಸಾಂಸ್ಕೃತಿಕ ಹಿನ್ನೆಲೆ ಉಳ್ಳಂತಹ ವಿಭಿನ್ನವಾದ ಜನರು ಒಂದೇ ಸೂರಿನಡಿಯಲ್ಲಿ ಸೇರುವಂತಹ ಈ ಒಲಿಂಪಿಕ್ ನಿಜಕ್ಕೂ ಜಗತ್ತಿನ ಮಹಾಹಬ್ಬ.
1: ಹಾವೇರಿ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಹಿನ್ನೆಲೆ ನಾಡಿದ್ದು 25ನೇ ತಾರೀಖಿನಿಂದ 4 ಹಂತದ ತರಬೇತಿ ಆಯಾ ವಿಧಾನಸಭಾ ಕ್ಷೇತ್ರಗಳಲ್ಲಿ ನಡೆಯಲಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಡಾ ವಿಜಯ್ ಮಹಾಂತೇಶ್ ದಾನಮ್ಮನವರ್ ತಿಳಿಸಿದ್ದಾರೆ. ಹಾಸನ ಜಿಲ್ಲೆ ಪ್ರತಿ ಬೂತ್ಗಳಿಗೆ ರಾಜಕೀಯ ಪಕ್ಷಗಳು ತಮ್ಮ ಏಜೆಂಟ್ ನೇಮಕ ಮಾಡಬೇಕು, ತನ್ಮೂಲಕ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಸಹಕಾರ ನೀಡುವಂತೆ ಹಾಸನ ಜಿಲ್ಲಾಧಿಕಾರಿ ಲತಾ ಕುಮಾರಿ ಕೋರಿದ್ದಾರೆ. ಆಕಾಶವಾಣಿ ಕಲಬುರಗಿ ಕೇಂದ್ರ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ಕುರಿತು ಇಂದು ಬೆಳಗ್ಗೆ 11 ಗಂಟೆಗೆ ಕಲ್ಯಾಣವಾಣಿ ವಿಶೇಷ ನೇರ ಫೋನ್ಇನ್ ಕಾರ್ಯಕ್ರಮ ಆಯೋಜಿಸಿದೆ. ಕಲಬುರಗಿ ಜಿಲ್ಲಾಧಿಕಾರಿ ಇಕ್ರಂ ಶರೀಫ್ ಪಾಲ್ಗೊಂಡು ಮತದಾರರ ಪಟ್ಟಿಗೆ ಹೆಸರು ಸೇರ್ಪಡೆ, ತಿದ್ದುಪಡಿ ಪ್ರಕ್ರಿಯೆ ಕುರಿತಾದ ಕೇಳುಗರ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರಿಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆಲಮಟ್ಟಿಯ ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಸಂಗ್ರಹಾಗಾರ, ಕೃಷ್ಣ ಕೊಳ್ಳ ಜಲ ಸಂರಕ್ಷಣಾ ಹೋರಾಟ ಸಮಿತಿಯಿಂದ ಕೇಂದ್ರ ಸಚಿವರ ಭೇಟಿ, ಸಮಾಲೋಚನೆ. ಕೇಂದ್ರ ಪುರಸ್ಕೃತ ನಶೆ ಮುಕ್ತ ಭಾರತ ಜನಜಾಗೃತಿ ಅಭಿಯಾನಕ್ಕೆ 1 ಕೋಟಿ ರೂಪಾಯಿ ಅನುದಾನ ಮಂಜೂರು. ಮಕ್ಕಳ ರಕ್ಷಣಾ ಸಮಿತಿಯಿಂದ ಬಳ್ಳಾರಿ ನಗರದಲ್ಲಿ 5 ಬಾಲ ಹಾಗೂ ಕಿಶೋರ ಕಾರ್ಮಿಕರ ರಕ್ಷಣೆ. ನಿಮಗೆ ಸಾಧ್ಯವಿದೆ, ಮುನ್ನಡೆಯಿರಿ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟೀಯ ಒಲಿಂಪಿಕ್ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
2: ಈಗ ಸಮಯ ಸರಿಯಾಗಿ 7:15:25 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಹಾಸನ ಕೇಂದ್ರ 102.2 MHz.
3: ಪಾರಿಜಾತ ಕನ್ನಡ ಕೃತಿಗಳ ಪರಿಚಯ ಪ್ರಸ್ತುತಿ ಸುಜಾತಾ ಎಫ್ ತಳವಾರ್.

ಎಲ್ಲರಿಗೂ ನಮಸ್ಕಾರ. ಪಾರಿಜಾತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಪಾರಿಜಾತದಲ್ಲಿ ವಿಜ್ಞಾನ ಬರಹಗಳ ಒಂದು ಗುಚ್ಛವನ್ನು ನಿಮಗೆ ಪರಿಚಯ ಮಾಡಲಿಕ್ಕೆ ತುಂಬ ಸಂತೋಷ ಅನ್ನಿಸ್ತಾ ಇದೆ. ಯಾಕಂದರೆ ವಿಜ್ಞಾನ ಅನ್ನೋದು ನಮ್ಮ ಜನಜೀವನದಲ್ಲಿ ಹಾಸು ಹೊಕ್ಕಾಗಲಿಲ್ಲ, ಅಂದರೆ ವಿಜ್ಞಾನ ಬದುಕಿನ ಭಾಗವಾಗಲಿಲ್ಲ ಅನ್ನೋದು ಬಹಳ ವಿಷಾದದ ಸಂಗತಿ. ಇಂತಹ ಸಂದರ್ಭದಲ್ಲಿ ನಾಗೇಶ್ ಹೆಗ್ಡೆಯವರು ಬರೆದಿರುವ ಭೂಮಿ ಎಂಬ ಗಗನ ನೌಕೆ ಈ ಕೃತಿಯನ್ನು ನಿಮಗೆ ಪರಿಚಯ ಮಾಡಲಿಕ್ಕೆ ತುಂಬ ಸಂತೋಷ ಅನ್ನಿಸ್ತಾ ಇದೆ. ಈ ಕೃತಿಯ ಪ್ರಕಾಶಕರು ಭೂಮಿ ಬುಕ್ಸ್, ಬೆಂಗಳೂರು. ಬಾಹ್ಯಾಕಾಶದಲ್ಲಿ ವರ್ಷಗಟ್ಟಲೆ ಸತತವಾಗಿ ಚಲಿಸಬೇಕಾದ ಗಗನ ನೌಕೆಯಲ್ಲಿ, ಅಂದರೆ ಸ್ಪೇಸ್ ಶಿಪ್, ಅತ್ಯಂತ ನಿಖರವಾಗಿ ಕೆಲಸ ನಿರ್ವಹಿಸಲೇಬೇಕಾದ ಲಕ್ಷೋಪಲಕ್ಷ ಸೂಕ್ಷ್ಮ ಬಿಡಿಭಾಗಗಳು ಇರುತ್ತವೆ. ಅವೆಲ್ಲವಕ್ಕೂ ಪರಸ್ಪರ ಸಂಬಂಧ ಅಂತೂ ಇದ್ದೇ ಇರುತ್ತೆ. ಒಂದು ಚಿಕ್ಕ ಭಾಗಕ್ಕೆ ಧಕ್ಕೆ ಬಂದರೂ ಅದನ್ನು ಕಡೆಗಣಿಸಿದರೆ ಕ್ರಮೇಣ ಇಡೀ ನೌಕೆಗೆ ಅಪಾಯ ಬರುತ್ತೆ. ಈ ಗಗನ ನೌಕೆಯಲ್ಲಿ ನೀರು, ಗಾಳಿ, ಆಹಾರ ದ್ರವ್ಯ ಎಲ್ಲವೂ ಸೀಮಿತ ಪ್ರಮಾಣದಲ್ಲೇ ಇರುತ್ತೆ. ಅದು ಮುಗಿದು ಹೋದರೆ ಹೊರಗಿನಿಂದ ತರಲಿಕ್ಕೆ ಸಾಧ್ಯ ಇಲ್ಲ. ಈ ನಮ್ಮ ಭೂಮಿಯು ಕೂಡ ಗಗನ ನೌಕೆಯ ಹಾಗೆ. ಇಲ್ಲಿ ನೀರಿದೆ, ಖನಿಜ

0: ಇದೆ, ಇಂಧನ, ಯಾವುದು ಮುಗಿದು ಹೋದ್ರೂ ಹೊರಗಿನಿಂದ ತರಲಿಕ್ಕೆ ಸಾಧ್ಯವೇ ಇಲ್ಲ. ಈ ನೌಕೆಯ ಅಂದರೆ ಈ ಭೂಮಿ ಅನ್ನುವಂತಹ ನೌಕೆಯ ಸೀಮಿತವಾದಂತಹ ಸಂಪತ್ತನ್ನು ಕೆಲವರು ಮಾತ್ರ ಬಾಚಿ ಗುಡ್ಡೆ ಹಾಕ್ಕೊಳ್ತಾರೆ. ಈ ಬಾಚಿಕೊಳ್ಳುವ ಇವರ ಭರಾಟೆಯಲ್ಲಿ ಅಪಾರ ತ್ಯಾಜ್ಯ, ಪರಸ್ಪರ ದ್ವೇಷ, ವೈಷಮ್ಯ ಎಲ್ಲವೂ ಗುಡ್ಡೆಗಟ್ಟಿ ಇಡೀ ಭೂಗ್ರಹವನ್ನೇ ಅಪಾಯದ ಅಂಚಿಗೆ ತಂದು ನಿಲ್ಲಿಸ್ತಾ ಇವೆ. ಸ್ನೇಹಿತರೆ, ಈ ಭೂಮಿಯ ಚರಿತ್ರೆಯಲ್ಲಿ ಹಿಂದೆಂದು ಕಂಡಿರದಷ್ಟು ಮಹಾನ್ ಸ್ಥಿತ್ಯಂತರವೊಂದನ್ನು ನಾವು ದಾಖಲಿಸ್ತಾ ಇದ್ದೀವಿ. ಅದು ನಾವು ಅಂದರೆ ಮನುಷ್ಯರೇ ದಾಖಲಿಸ್ತಾ ಇದ್ದೀವಿ. 2 ಲಕ್ಷ ವರ್ಷಗಳ ಹಿಂದೆ ಈ ಭೂಮಿಯ ಮೇಲೆ ಮೆಲ್ಲಗೆ ಕಾಲೂರಿದ ಮನುಷ್ಯ ಬೆಂಕಿಗೆ ಬೆದರ್ತಾ ಇದ್ದ, ಭೂಕಂಪಕ್ಕೆ ನಡುಗ್ತಾ ಇದ್ದ, ಜ್ವಾಲಾಮುಖಿಯನ್ನು ಕಂಡ್ರೆ ಓಡ್ತಾ ಇದ್ದ, ಸುಂಟರಗಾಳಿ ಅಂದರೆ ಹೌ ಹಾರ್ತಾ ಇದ್ದ. ಅವುಗಳಿಂದ ರಕ್ಷಣೆ ಪಡೀಲಿಕ್ಕೆ ಅಂತ ದೇವರನ್ನ ಸೃಷ್ಟಿಸಿ ಅಡ್ಡಬಿದ್ದ. ಕ್ರಮೇಣ ನಿಸರ್ಗದ ಈ ಶಕ್ತಿಗಳೊಂದಿಗೆ ಏಗಲಿಕ್ಕೆ ಕಲಿತ, ತನ್ನ ಒಳಿತಿಗಾಗಿ ಅವುಗಳನ್ನು ಪಳಗಿಸ್ಲಿಕ್ಕೂ ಕಲಿತ. 3ನೇ ಹಂತದಲ್ಲಿ ಅಂದರೆ ಇದೀಗ ಹಠಾತ್ತಾಗಿ ತಾನೇ ಅವೆಲ್ಲವುಗಳನ್ನು ಮೀರಿಸುವ ಶಕ್ತಿಯಾಗಿ ಬೆಳೆದು ನಿಂತಿದ್ದಾನೆ. ಇಂದು ಜಗತ್ತಿನ ಎಲ್ಲ ಜ್ವಾಲಾಮುಖಿಗಳಿಗಿಂತ ಹೆಚ್ಚಿನ ಇಂಗಾಲದ ಡೈಆಕ್ಸೈಡನ್ನು ನಾವು ಕಕ್ಕುತ್ತಾ ಇದ್ದೀವಿ. ಜಗತ್ತಿನ ಎಲ್ಲ ನದಿಗಳು ಸಾಗಿಸುವ ಮಣ್ಣಿಗಿಂತ ಹೆಚ್ಚು ಮಣ್ಣನ್ನು ನಾವೇ ಅತ್ತಿತ್ತ ಜರುಗಿಸ್ತಾ ಇದ್ದೀವಿ. ದೊಡ್ಡ ದೊಡ್ಡ ನದಿಗಳಿಗೆ ಸರಣಿಯ ಅಣೆಕಟ್ಟುಗಳನ್ನು ಕಟ್ಟಿ ಸಮುದ್ರಕ್ಕೆ ನೀರೇ ಹೋಗದಂತೆ ತಡಿತಾ ಇದ್ದೇವೆ. ನೆಲದಾಳದಲ್ಲಿ ಮರುಭೂಮಿಗಳನ್ನು ಸೃಷ್ಟಿ ಮಾಡ್ತಾ ಇದ್ದೇವೆ. ನಮಗೆ ಬೇಕಿದ್ದಂತಹ 100-200 ಸಸ್ಯಗಳನ್ನು, 20-30 ಪ್ರಾಣಿ ಪ್ರಭೇದಗಳನ್ನು ಭೂಖಂಡದುದ್ದಕ್ಕೂ ಬೆಳೆಸ್ತಾ ಭೂಮಿಯ ಮೇಲಿನ 54% ಜೀವಿಗಳನ್ನು ವಶಕ್ಕೆ ಹಾಕಿದ್ದೇವೆ. ಮನುಷ್ಯ ಪ್ರಕೃತಿಯ ಕೂಸು ನಿಜ. ಪ್ರಕೃತಿಯ ವಿಕಾಸದ ಮಾರ್ಗದಲ್ಲಿ ಅಲ್ಲೊಂದು ಇಲ್ಲೊಂದು ಬೆಟ್ಟ ಮಾಯ ಆಗೋದು, ಅಲ್ಲೊಂದು ನದಿ ಒಣಗೋದು, ಹೊಸ ಪರ್ವತ ಮಾಲೆ ಸೃಷ್ಟಿಯಾಗಿ ಇನ್ನಷ್ಟು ನದಿಗಳು ಸೃಷ್ಟಿಯಾಗುವುದು, ಇವೆಲ್ಲವುಗಳು ಪ್ರಕೃತಿಯಲ್ಲಿ ಸಹಜವೇ. ಆದರೆ ಅವೆಲ್ಲ ತೀರಾ ನಿಧಾನವಾಗಿ ಕೋಟಿಗಟ್ಟಲೆ ವರ್ಷಗಳಲ್ಲಿ ನಡೆಯುವ ಕ್ರಿಯೆಗಳು. ಅದೆಷ್ಟೋ ಬಲಾಢ್ಯ ಜೀವಿಗಳು ಕ್ರಿಮಿಗಳಂತೆ ಹೊಸಕ್ಕೆ ಹೋಗುವುದು, ಹೊಸ ಜೀವಿಗಳು ಉದಯಿಸೋದು ನಡೀತಾನೆ ಇರುತ್ತೆ. ಆದರೆ ಮನುಷ್ಯ ಅನ್ನುವಂತಹ ಜೀವಿ ಬಂದ ಮೇಲೆ ಕಾಲದ ಗಡಿಯಾರ ಸರ್ರ ಅಂತ ಓಡ್ತಾ ಇದೆ. ಮೆಲ್ಲಗೆ ಹರಿತಾ ಇದ್ದ ತ್ವರೆಯೊಂದಕ್ಕೆ ಬೃಹತ್ ಮಹಾಪೂರ ಬಂದ ಹಾಗೆ ಮನುಷ್ಯ ಜೀವಿ ಕಳೆದ ಕೇವಲ 150 ವರ್ಷಗಳಲ್ಲಿ ಭಯಂಕರ ಶಕ್ತಿಯಾಗಿ ಬೆಳೀತಾ ಇದ್ದಾನೆ. ಭೂಮಿಯೇ ಹೂತಿಟ್ಟಿದ್ದ ಪೆಟ್ರೋಲಿಯಂ, ಕಲ್ಲಿದ್ದಲು, ಪರಮಾಣು ಇಂಧನವನ್ನು ಹೊರಕ್ಕೆ ತೆಗೆದು ಮನುಷ್ಯ ಭೂಮಿಯ ಹೊದಿಕೆಯನ್ನು ಅತ್ತ ಇತ್ತ ಸರಿಸ್ತಾ ಇತರ ಜೀವಿಗಳನ್ನೆಲ್ಲ ಚೆಲ್ಲಾಚಿಂದಿ ಮಾಡ್ತಾ ಇದ್ದಾನೆ. ತಂತ್ರಜ್ಞಾನ ಸ್ಫೋಟದಿಂದಾಗಿ ಉದ್ಯಮ ಕ್ರಾಂತಿ, ಅದರಿಂದಾಗಿ ಕೃಷಿ ಕ್ರಾಂತಿ, ಜೊತೆ ಜೊತೆಗೆ ವೈದ್ಯಕೀಯ ಕ್ರಾಂತಿಯಿಂದಾಗಿ ಈ ಅಗಾಧ ಶಕ್ತಿ ಮನುಷ್ಯನ ಕೈಗೆ ಬಂತು. ಸ್ಫೋಟದಿಂದ ಕಾವು, ಕಾವಿನಿಂದ ಹೊಗೆ ಹೊಮ್ಮಿತು. ನೆಲದಾಳದಲ್ಲಿ ಇದ್ದ ಕಾರ್ಬನ್, ಮೀಥೇನ್, ಗಂಧಕದ ಕೆಮಿಕಲ್ಗಳೆಲ್ಲ ಹೊಗೆಯಾಗಿ ವಾಯುಮಂಡಲ ಸೇರಿ ಭೂಮಿಗೆ ಜ್ವರ ಬಂತು. ಋತುಮಾನಗಳೆಲ್ಲ ಏರುಪೇರಾಗ್ತಾ ಹೊತ್ತಲ್ಲದ ಹೊತ್ತಿನಲ್ಲಿ ಚಂಡಮಾರುತ, ಹಿಮಪಾತ, ಮರುಭೂಮಿ ವಿಸ್ತರಣೆ, ಮಹಾಪೂರ, ಕಾಡಿಗೆ ಬೆಂಕಿ, ಬರಗಾಲ, ಜಡಿಮಳೆ, ಹೊಸ ರೋಗ ರುಜಿನಗಳು, ಈ ಎಲ್ಲ ಉತ್ಪಾತಗಳು ಕಾಣಿಸ್ತಾ ಇವೆ. ಈ ನಡುವೆ ಇನ್ನೊಂದು ಚಮತ್ಕಾರ ವಿಕಾಸ ಆಯಿತು. ಮನುಷ್ಯರೂ ಪರಸ್ಪರ ಕೈ ಜೋಡಿಸಿದಂತೆ 101 ದೇಶಗಳ ಸಕಲ ಧೀಶಕ್ತಿಗಳನ್ನು ಒಂದಾಗಿಸುವಂತೆ ಮಾಹಿತಿ ಕ್ರಾಂತಿಯ ವಿರಾಟ್ ಜಾಲ ಮೈದಳೆಯಿತು. ಜಿಡ್ಡು ಕೃಷ್ಣಮೂರ್ತಿಯವರು ಹೇಳುವ ಹಾಗೆ ಜ್ಞಾನದ ಅನ್ವೇಷಣೆಯ ಉಪ ಉತ್ಪನ್ನಗಳು ಅಂದರೆ ವಿಜ್ಞಾನ ತಂತ್ರಜ್ಞಾನವೆಂದು ಅವರು ಹೇಳ್ತಾ ಇದ್ರು. ಅವು ನಮ್ಮ ಸೌಕರ್ಯಗಳನ್ನು, ಸಾಮರ್ಥ್ಯಗಳನ್ನು ಹೆಚ್ಚಿಸಲಿಕ್ಕೆ ನೆರವಾಗುತ್ತವೆ ನಿಜ. ಹಾಗೆಯೇ ವಿವೇಕದ ಉಪ ಉತ್ಪನ್ನಗಳು ಅಂದರೆ ಪ್ರೀತಿ, ಭ್ರಾತೃತ್ವ ಮತ್ತು ಸಹಕಂಪನ. ಅವು ಸಾಮಾಜಿಕ ಸ್ವಾಸ್ಥ್ಯವನ್ನು ಕಾಪಾಡುವಲ್ಲಿ ನೆರವಾಗ್ತವೆ. ಭೂಮಿ ಎಂಬ ಗಗನನೌಕೆ ಕೃತಿಯ ನೀರಾವಿಯ ದಿಗಿಲು ದುಮ್ಮಾನಗಳು ಅನ್ನುವಂತಹ ಲೇಖನದಲ್ಲಿ ನೀರೆಂದರೆ ಅಚ್ಚರಿಗಳ ಆಗರ. ಅದು ನಮ್ಮ ಕಣ್ಣೆದುರೆ ಹೆಪ್ಪುಗಟ್ಟುತ್ತೆ, ದ್ರವಿಸುತ್ತೆ, ಆವಿಯಾಗಿ ಹಾರಿ ಹೋಗುತ್ತೆ. ಅದಕ್ಕೆ ಅಂಟುಗುಣವೂ ಇದೆ, ಅದಕ್ಕೆ ತದ್ವಿರುದ್ಧವಾಗಿ ಅಷ್ಟೇ ಸಲೀಸಾಗಿ ಜಾರಿಕೊಳ್ಳುವ ಗುಣವೂ ಇದೆ. ಅದು ಬಿಸಿಯಾದಾಗಲೂ ಉಬ್ಬುತ್ತದೆ, ಅದಕ್ಕೆ ತದ್ವಿರುದ್ಧವಾಗಿ ತೀರಾ ತಂಪಾದಾಗಲೂ ಉಬ್ಬುತ್ತದೆ. ಅದು ಸಹಜವಾಗಿ ತಗ್ಗಿನತ್ತ ಇಳಿಯುತ್ತೆ, ಅದಕ್ಕೆ ತದ್ವಿರುದ್ಧವಾಗಿ ಅಷ್ಟೇ ಸಹಜವಾಗಿ ಮೇಲ್ಮುಖವಾಗಿಯೂ ಏರುತ್ತೆ. ಅದು ಏನೆಲ್ಲವನ್ನೂ ತನ್ನೊಳಗೆ ವಿಲೀನ ಮಾಡಿಕೊಳ್ಳುತ್ತೆ. ಸಾಕಷ್ಟು ಸಮಯಾವಕಾಶ ಸಿಕ್ಕರೆ ಕಲ್ಲನ್ನ ಕೂಡ ಜೀರ್ಣಿಸಿಕೊಳ್ಳುತ್ತೆ. ತಾನು ಸಾಗುವ ಮಾರ್ಗದಲ್ಲಿ ಕಲ್ಲನ್ನು ಸೃಷ್ಟಿಸುತ್ತೆ. ಬೇರೆ ಯಾವುದೇ ದ್ರವದಲ್ಲಿ ಕಾಣಲಾಗದಷ್ಟು ಅಚ್ಚರಿಗಳು ಇದರಲ್ಲಿ ತುಂಬಿಕೊಂಡಿರೋದ್ರಿಂದಲೇ ಅದಕ್ಕೆ ಸರ್ವಶ್ರೇಷ್ಠ ದ್ರವ ಅಂತೀವಿ. ಪೃಥ್ವಿ ತನ್ನ ಮೈಯ 73% ಭಾಗದಲ್ಲಿ ಈ ದ್ರವವನ್ನೇ ಹಾಸಿ ಹೊದೆಯೋದ್ರಿಂದಲೇ ಇದನ್ನ ಪುಣ್ಯಗ್ರಹ ಅಂತ ಕರಿತೀವಿ. ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿದ್ದರೂ ಮನುಷ್ಯರ ಬಳಕೆಗೆ ಲಭಿಸುವ ಜೀವಜಲದ ಪ್ರಮಾಣ 1% ಕಡಿಮೆ ಇದೆ. ಎಲ್ಲಕ್ಕಿಂತ ದೊಡ್ಡ ವೈಚಿತ್ರ್ಯ ಏನು ಗೊತ್ತಾ? ಮನುಷ್ಯನ ಮೆದುಳಿನ 75% ನೀರೇ ಆವರಿಸಿಕೊಂಡಿದ್ದರೂ ನೀರಿನ ಯಥೋಚಿತ ಬಳಕೆಯ ವಿವೇಕ ಅದರಲ್ಲಿ ಮೂಡಿಲ್ಲ. ಭೂಮಿಯ ಮೇಲಿನ ಪ್ರತಿಯೊಂದು ಜೀವಿಯ ಒಳಹೊಕ್ಕು ಆಟ ಆಡಿಸಿ ಹೊರಬಿದ್ದು ಹರಿದು ಸಾಗುವ ಈ ದ್ರವ ಅನಂತವಾದದ್ದು. ಲೆಕ್ಕಾಚಾರದ ಪ್ರಕಾರ ನೀರನ್ನ ಮುಗಿಸಲು ಯಾರಿಂದಲೂ ಸಾಧ್ಯ ಇಲ್ಲ. ಅದರ ರೂಪವನ್ನು ಬದಲಿಸಬಹುದು ಅಷ್ಟೆ. ಆಧುನಿಕ ಮಾನವ ನೀರನ್ನ ನಿರಂತರವಾಗಿ ಬದಲಾಯಿಸ್ತಾ ಇದ್ದಾನೆ. ನದಿಯನ್ನ ತಿರುಗಿಸಿ ಹೊಲಗಳಿಗೆ ಹರಿಸಿ ಅದನ್ನ ಆವಿಯಾಗಿಸ್ತಾ ಇದ್ದಾನೆ. ಒಣಭೂಮಿಯಲ್ಲಿ ಉಳುಮೆ ಮಾಡ್ತಾ ಮಣ್ಣಿನಲ್ಲಿರುವ ತೇವವನ್ನ ಆವಿಯಾಗಿಸ್ತಾ ಇದ್ದಾನೆ. ಕೆರೆಗಳಿಗೆ ಪಂಪ್ಸೆಟ್ ಹಚ್ಚಿ ನೀರನ್ನ ಸೆಳೆದು ಬಟ್ಟೆ ತೊಳೆದು ಸ್ನಾನ ಮಾಡಿ ಅಡಿಗೆ ಮಾಡಿ ಉಂಡು ಆವಿಯಾಗಿಸ್ತಾ ಇದ್ದಾನೆ. ಆಳವಾದ ಬೋರ್ವೆಲ್ಗಳಿಂದ ನೀರನ್ನ ಮೇಲೆತ್ತಿ ಫ್ಯಾಕ್ಟರಿಗಳಲ್ಲಿ ನಾನಾ ಬಗೆಯ ಉತ್ಪನ್ನಗಳನ್ನು ತಯಾರಿಸ್ತಾ ಆವಿಯಾಗಿಸ್ತಾ ಇದ್ದಾನೆ. ಹೀಗಾಗಿ ಇಷ್ಟು ದಿನ ಎಲ್ಲೆಲ್ಲೂ ಬಿಡುಬೀಸಾಗಿದ್ದ ನೀರು ನೋಡ ನೋಡುತ್ತಾ ಆವಿಯಾಗಿ ಹಾರಿ ಹೋಗುವ ವೈಚಿತ್ರ್ಯವನ್ನ ನಾವು ಈಗ ಕಾಣ್ತಾ ಇದ್ದೇವೆ. ನೀರು ಯಾಕೆ ಕಣ್ಮರೆಯಾಗ್ತಾ ಇದೆ ಅನ್ನುವಾಗ ನಮ್ಮಲ್ಲೇ ಅದಕ್ಕೆ ಉತ್ತರ ಇದೆ. ಕಳೆದ 50 ವರ್ಷಗಳಲ್ಲಿ ನಾವು ಸಾಧಿಸಿದ ಅಭಿವೃದ್ಧಿಯ ಈ ವಿರಾಟ್ ರೂಪವನ್ನು ನೋಡಿದಾಗ ನೀರಿನ ಅಭಾವ ಏಕಾಗ್ತಾ ಇದೆ. ಜಗತ್ತಿನ ಬಹುತೇಕ ದೇಶಗಳಲ್ಲಿ ಲಭ್ಯವಿರುವ ನೀರು ಕಣ್ಣಿಗೆ ಕಾಣದಂತೆ ಕಣ್ಣೆದರೆ ಆವಿಯಾಗುತ್ತೆ. ರಷ್ಯಾದ ಅರಲ್ ಸಮುದ್ರ ಒಣಗಿ ಹೋಗಿದೆ. ಅದರ ನೀರೆಲ್ಲ ಗೋಧಿಯ ರೂಪದಲ್ಲಿ ಆಲೂಗೆಡ್ಡೆಯ ರೂಪದಲ್ಲಿ ಎಲ್ಲೆಲ್ಲೋ ಹರಿದು ಹೋಗಿದೆ. ಆಫ್ರಿಕಾದ 4 ರಾಷ್ಟ್ರಗಳ ನಡುವೆ ಇರುವ ಚಾಡ್ ಸರೋವರ ಒಣಗಿದೆ. ಅದರ 25,000 ಚದರ ಕಿಲೋಮೀಟರ್ ವಿಸ್ತೀರ್ಣ ಈಗ ಕೇವಲ 1,350 ಚದರ ಕಿಲೋಮೀಟರ್ ಉಳಿದಿದೆ. ಬೊಲಿವಿಯಾ ದೇಶದ 1,000 ಕಿಲೋಮೀಟರ್ ವಿಸ್ತೀರ್ಣದ ಪೂಪೋ ಸರೋವರ 95% ಒಣಗಿದೆ. ಜೋರ್ಡಾನ್ ನದಿ ಸಮುದ್ರಕ್ಕೆ ಸೇರುವುದೇ ಇಲ್ಲ. ಅದರ ನೀರೆಲ್ಲ ಮಾಂಸವಾಗಿ ಹಣ್ಣು ತರಕಾರಿಗಳಾಗಿ ಐರೋಪ್ಯ ಮಾರುಕಟ್ಟೆಗಳಿಗೆ ಹೋಗಿದೆ. ಜಗತ್ತಿನ 8 ಮಹಾನದಿಗಳು ಹೇಗೆ ಸಮುದ್ರ ಸೇರುವಲ್ಲಿ ವಿಫಲವಾಗುತ್ತಿವೆ ಎಂಬ ಬಗ್ಗೆ ಈಚೆಗೆ ನ್ಯಾಷನಲ್ ಜಿಯೋಗ್ರಫಿಕ್ ಪತ್ರಿಕೆ ಒಂದು ಸಮೀಕ್ಷೆಯನ್ನು ಪ್ರಕಟಣೆ ಮಾಡಿದೆ. ಸದ್ಯಕ್ಕೆ ಹಿಮಾಲಯದಲ್ಲಿ ಉಗಮವಾಗುವ ನದಿಗಳು ಆ ಪಟ್ಟಿಯಲ್ಲಿ ಇಲ್ಲ. ಆದರೆ ಭೂಮಿ ಬಿಸಿಯಾಗುತ್ತಿರುವ ಪ್ರಮಾಣ ಹೀಗೆ ಹೆಚ್ಚುತ್ತಾ ಇದ್ದರೆ ಹಿಮವೆಲ್ಲ ಕರಗಿ ಅವು ಭತ್ತ ತೊಡಗುತ್ತವೆ. ನಮ್ಮ ಕಾವೇರಿ ನದಿ ವರ್ಷದ 4 ತಿಂಗಳು ಸಮುದ್ರಕ್ಕೆ ಸೇರುವುದೇ ಇಲ್ಲ. ಆ ನೀರೆಲ್ಲ ಕಬ್ಬಾಗಿ ಸಕ್ಕರೆಯಾಗಿ ಕಾಕಂಬಿಯಾಗಿ ಅಥವಾ ಅಕ್ಕಿಯಾಗಿ ತನ್ನ ಜಲಾನಯನ ಪ್ರದೇಶವನ್ನು ದಾಟಿ ಎಲ್ಲೆಲ್ಲಿಗೂ ಹೋಗುತ್ತೆ. ಹಿಂದೆಂದಿಗಿಂತ ದೊಡ್ಡ ಪ್ರಮಾಣದಲ್ಲಿ ನೀರು ಆವಿಯಾಗಿ ಆಕಾಶಕ್ಕೆ ಹೋಗ್ತಾ ಇದೆ. ಹಾಗೆ ಆವಿಯಾಗಿ ಹೋದ ನೀರು ಸಹಜವಾಗಿ ಮಳೆಯಾಗಿ ಮರಳಿ ಭೂಮಿಗೆ ಬರಬೇಕು, ಬಳಕೆಗೆ ಸಿಗಬೇಕು ನಿಜ. ಆದರೆ ವಾಯುಮಂಡಲದ ಸಮತೋಲನವೂ ಏರುಪೇರಾಗಿರೋದ್ರಿಂದ ಮಳೆಯೂ ಲೆಕ್ಕಾಚಾರ ತಪ್ಪಿ ಎಲ್ಲೋ ಸುರಿತಾ ಇದೆ. ಅಲ್ಲಿನ ನೆಲಕ್ಕೆ ವರವಾಗುವ ಬದಲು ಶಾಪ ಆಗ್ತಾ ಇದೆ. ಸ್ನೇಹಿತರೆ, ಈ ಕೃತಿಯ ಮೊದಲಿಗೆ ಒಂದು ವಿಶೇಷ ಸ್ಮರಣೆ ಇದೆ. ಅವನಿಗೆ ಅವರೆಲ್ಲರಿಗೆ ನಮನ ಅನ್ನುವಂಥದ್ದು ಆ ಲೇಖನದ ಶೀರ್ಷಿಕೆ. ಅವನಿ ಅಂದರೆ ಭೂಮಿ. ಭೂಮಿಗೆ ಲೇಖಕರು ಹೇಗೆ ಸ್ಮರಣೆ ಮಾಡಿಕೊಂಡಿದ್ದಾರೆ ಅಥವಾ ಕೃತಜ್ಞತೆಯನ್ನು ಹೇಗೆ ಸಲ್ಲಿಸಿದ್ದಾರೆ ಅಂದರೆ ಆ ಹಿನ್ನೆಲೆ ಸ್ವಲ್ಪ ಹೇಳಿಬಿಟ್ಟು ಆ ಲೇಖನವನ್ನು ಓದ್ತೀನಿ. ನೀವು ನಿಮ್ಮ ಜೀವನದಲ್ಲಿ ಯಾರ್ಯಾರಿಗೆ ಕೃತಜ್ಞತೆ ಹೇಳಲು ಬಯಸುತ್ತೀರಿ ಅವರೆಲ್ಲರ ಪಟ್ಟಿ ಮಾಡಿ ದಿನಕ್ಕೆ 3 ಜನರ ಬಗ್ಗೆ ಬರೆಯುತ್ತಾ ಒಟ್ಟು 5 ದಿನಗಳವರೆಗೆ ಕೃತಜ್ಞತೆಯನ್ನ ಸಲ್ಲಿಸ್ತಾ ಹೋಗಿ. ಹೀಗೆ ಅಂತ ಫೇಸ್ಬುಕ್ನಲ್ಲಿ ಯಾರೋ 2014 ಒಂದು ದಿನ ಸವಾಲು ಹಾಕಿದ್ರು. ಮೊದಲ ದಿನ ಲೇಖಕರು ಬರೆದದ್ದು, ನನಗೆ ಬದುಕಲು ಅವಕಾಶ ಮಾಡಿಕೊಟ್ಟ ಈ ಪೃಥ್ವಿಗೆ ನನ್ನ ಮೊತ್ತ ಮೊದಲ ಕೃತಜ್ಞತೆಗಳು. ಇಡೀ ಸೌರಮಂಡಲದಲ್ಲಿ ಅಥವಾ ಅದರಾಚಿನ ಗಮ್ಯ ಲೋಕದಲ್ಲೆಲ್ಲೋ ಜೀವ ವಿಕಾಸ ದುಸ್ಸಾಧ್ಯವಾಗಿದ್ದಾಗ ಈ ಭೂಮಿ ಏನೆಲ್ಲ ಅಡೆತಡೆ ಎದುರಿಸಿ ಉಲ್ಕಾಘಾತ, ವಿಶ್ವ ಕಿರಣಗಳ ಸುರಿಮಳೆ, ಯುವಿ ಕಿರಣಬಾಣ ಮತ್ತೆ ತನ್ನೊಳಗಿನದೇ ಜ್ವಾಲಾಮುಖಿಗಳನ್ನೆಲ್ಲ ನಿವಾರಿಸಿಕೊಂಡು ಹೊರಕ್ಕೆ ಓಜೋನ್ ರಕ್ಷಾ ಕೊಡೆಯನ್ನ ನಿರ್ಮಿಸಿ ವಿಷವಸ್ತುಗಳನ್ನೆಲ್ಲ ತನ್ನದೇ ಉದರದೊಳಗೆ ಅಡಗಿಸಿ ಕ್ರಮೇಣ ಇಷ್ಟೊಂದು ಜೀವಿಗಳಿಗೆ ಜನ್ಮ ನೀಡಿ ಅಷ್ಟೊಂದು ಬಗೆಯ ವಿಕಾಸಕ್ಕೆ ನೆರವಾದ ಪುಣ್ಯಭೂಮಿ ಇದು. ಅದಕ್ಕೆ ನನ್ನ ಮೊದಲ ಸಲಾಂ. ಎರಡನೇದು, ನನ್ನೊಳಗಿನ ಛಲವಂತ ವರ್ಣತಂತುಗಳಿಗೆ ಎರಡನೆಯ ಸಲಾಂ. ಕಳೆದ 150 ಕೋಟಿ ವರ್ಷಗಳ ಸುದೀರ್ಘ ವಿಕಾಸ ಯಾತ್ರೆಯಲ್ಲಿ ಮಳೆ, ಚಳಿ, ಬರಗಾಲ, ಹಿಮಪಾತ, ಭೂಕಂಪನ, ಚಂಡಮಾರುತ, ಬೆಂಕಿ, ರೋಗ ರುಜಿನ, ವಿಷಜಂತು, ವೈರಿಗಳ ಆಕ್ರಮಣಗಳ ಸರಮಾಲೆಗಳ ನಡುವೆಯೂ ಒಂದರ ನಂತರ ಒಂದರಂತೆ ಕೋಟ್ಯಂತರ ಗಟ್ಟಿ ಪೀಳಿಗೆಗಳನ್ನು ಸೃಷ್ಟಿಸಿಕೊಂಡು ಹೊಸ ಹೊಸ ಸಾಮರ್ಥ್ಯಗಳನ್ನು ಪೇರಿಸಿಕೊಂಡು ವಿಕಾಸವಾಗುತ್ತಾ ಇದುವರೆಗೂ ಸಾಗಿ ಬಂದು ನನ್ನನ್ನು ಸೃಷ್ಟಿ ಮಾಡಿದ ಆ ಮಹಾನ್ ಜೀನ್ ಸರಪಳಿಗೆ ಸದಾಋಣಿ. ಹಾಗೆ ಮೂರನೇದು, ನನ್ನೊಳಗಿನ ಈ ಜೀನ್ಗಳ ಯಾತ್ರೆಯುದ್ದಕ್ಕೂ ಸಹಕಾರ ನೀಡಿದ ಅಸಂಖ್ಯ ಇತರ ಜೀವಿಗಳಿಗೆ ಮೂರನೆಯ ಸಲಾಂ. ನನ್ನ ಹಿಂದಿನ ಪೀಳಿಗೆಯವರು ನೀರೊಳಗಿನ ಸೂಕ್ಷ್ಮ ಜೀವಿಗಳಾಗಿ, ನಂತರ ಮತ್ಸ್ಯ ಕೂರ್ಮಗಳಾಗಿ, ನಡೆದಾಡುವ ಜೀವಿಗಳಾಗಿ, ಮರವೇರಿದ ಮರ್ಕಟಗಳಾಗಿ, ಹಿಮಯುಗದ ಮಾನವರಾಗಿ, ಒಂದೊಂದು ಜನ್ಮದಲ್ಲೂ ವಂಶೋದ್ಧಾರದ ಹಂತಕ್ಕೆ ಬರುವವರೆಗೂ ಆಸರೆ ಕೊಟ್ಟು ನನ್ನ ಆ ಪೂರ್ವಜರನ್ನ ಆಹಾರವಾಗಿ ಸೇವಿಸದೆ ಬದಲಿಗೆ ಅದೆಷ್ಟೋ ಬಾರಿ ತಮ್ಮನ್ನೇ ತಾವು ಆಹಾರವಾಗಿ ಬಲಿಕೊಟ್ಟ ಸಕಲ ಜೀವಿಗಳಿಗೂ ನನ್ನ ಅನಂತ ಪ್ರಣಾಮಗಳು. ಹೀಗೆ ಸಾಗುತ್ತೆ ಋಣ ಸಂದಾಯದ ಪತ್ರ. ನೀವು ಕೂಡ ಈ ಕೃತಿಯನ್ನ ಓದಬಹುದು. ನಿಮಗಾಗಿ ಕೃತಿಯ ಹೆಸರು ಮತ್ತೊಮ್ಮೆ, ಭೂಮಿ ಎಂಬ ಗಗನ ನೌಕೆ. ಲೇಖಕರು ನಾಗೇಶ್ ಹೆಗಡೆ, ಪ್ರಕಾಶಕರು ಭೂಮಿ ಬುಕ್ಸ್ ಬೆಂಗಳೂರು. ಮತ್ತೆ ಮುಂದಿನ ಪಾರಿಜಾತದಲ್ಲಿ ನಮ್ಮ ನಿಮ್ಮ ಭೇಟಿ. ಅಲ್ಲಿವರೆಗೂ ನಮಸ್ಕಾರ.
1: ಇದುವರೆಗೆ ಪಾರಿಜಾತ ಕನ್ನಡ ಕೃತಿಗಳ ಪರಿಚಯಾತ್ಮಕ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಿ ಸುಜಾತಾ ಎಫ್ ತಳವಾರ್.

0: ಆಕಾಶವಾಣಿ ಹಾಸನ.
1: ಅದ್ವೈತ್ ಹ್ಯುಂಡೈ ಭಾರತದ ಅತಿದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಹ್ಯುಂಡೈ ಕಾರ್ ಡೀಲರ್ ಈಗ ನಮ್ಮ ಹಾಸನದ ಬಿಎಂ ರಸ್ತೆಯ ತಣ್ಣೀರ್ಹಳ್ಳದ ಎಸ್ಎಲ್ಎನ್ ಕಾಂಪ್ಲೆಕ್ಸ್ ನಲ್ಲಿ ನಿಮ್ಮ ನೆಚ್ಚಿನ ಹ್ಯುಂಡೈ ಕಾರ್ ಅನ್ನು ಆಕರ್ಷಕ ಆಫರ್ ಗಳೊಂದಿಗೆ ನಿಮ್ಮದಾಗಿಸಿಕೊಳ್ಳಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಕರೆ ಮಾಡಿ 9538971132.
2: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
3: ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
2: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರ್ ಅನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.
0: ಆತ್ಮೀಯ ಕೇಳುಗರೆ, ಈ ಬೆಳಿಗ್ಗೆ 8:30 ನಮ್ಮ ನಿಲಯದಿಂದ ಕಾರ್ಯಕ್ರಮ ಸೊಬಗಿನ ಶಾಲೆ ಮೂಡಿಬರುವುದು. ಇದರಲ್ಲಿ ಚಿಕ್ಕಮಗಳೂರು ತಾಲೂಕಿನ ತೇಗೂರಿನ ಶತಮಾನೋತ್ಸವವನ್ನು ಆಚರಿಸಿಕೊಂಡಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಕುರಿತ ಮಾಹಿತಿಯ ಮೊದಲ ಭಾಗ ಕೇಳಬಹುದು. ಪ್ರಸ್ತುತಿ ಡಾ ಮಂಜುನಾಥ್ ಕೆಎಂ. ಈ ಬೆಳಿಗ್ಗೆ 9:00 ನಮ್ಮ ನಿಲಯದಿಂದ ಯೋಗಾಮೃತ, ವಿಷಯ ಅಷ್ಟಾಂಗ ಯೋಗ, ಯಮ ಮತ್ತು ಸ್ವಾಸ್ಥ್ಯ. ಭಾಗವಹಿಸುತ್ತಾರೆ ಡಾ ಎಂಬಿ ಕವಿತಾ, ಪ್ರಸ್ತುತಪಡಿಸುತ್ತಾರೆ ಅರಕಲಗೂಡು ವಿಮತ ಸುದನ್.

0: ಈ ಬೆಳಿಗ್ಗೆ 9:10 ನಮ್ಮ ನಿಲಯದಿಂದ ಜೊತೆ ಜೊತೆಯಲ್ಲಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಸಮ್ಮಿಶ್ರಿತ ಗೀತೆಗಳನ್ನು ಕೇಳಬಹುದು. ಹತ್ತು ಗಂಟೆಗೆ ಪದ ಸಂಪದ ನೇರ ಫೋನಿನ್ ಕಾರ್ಯಕ್ರಮ ಮೂಡಿಬರುವುದು. ನೀವು ಸಂಪರ್ಕಿಸಲು ನಮ್ಮ ದೂರವಾಣಿ ಸಂಖ್ಯೆಗಳು 2462889 ಮತ್ತೊಂದು 2452258 ಎಸ್ಟಿಡಿ ಕ್ರಮಾಂಕ 08172. ಆಕಾಶವಾಣಿ ಹಾಸನ. ಈಗ ಸಮಯ 7:34. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವಾಣಿಜ್ಯ ಪ್ರಕಟಣೆಗಳು, ನಂತರ ಕನ್ನಡದಲ್ಲಿ ವಾರ್ತೆ.
1: ಆಕಾಶವಾಣಿ, ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ವಾರ್ತೆಗಳು.
2: ಪಿಯುಸಿ ಆದ್ಮೇಲೆ ಮುಂದೆ ಏನ್ ಮಾಡೋದು ಅಂತ ಕ್ಲಾರಿಟಿ ಇಲ್ವಾ?
3: ಹಾಗಾದ್ರೆ ಇಲ್ಲಿದೆ ನಿಮಗೊಂದು ಗೋಲ್ಡನ್ ಆಪರ್ಚುನಿಟಿ. ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್ನಲ್ಲಿ ಈಗ ಅಡ್ಮಿಷನ್ಸ್ ಓಪನ್.
2: ಗವರ್ಮೆಂಟ್ ಆಫ್ ಕರ್ನಾಟಕ ಯೂನಿವರ್ಸಿಟಿ, UGC ರೆಕಗ್ನೈಸ್ಡ್, ಸೇಫ್ ಮತ್ತು ಟ್ರಸ್ಟೆಡ್ ಕ್ಯಾಂಪಸ್ ಜೊತೆ ಹಾಸ್ಟೆಲ್ ಫೆಸಿಲಿಟೀಸ್ ಲಭ್ಯ.
4: ಇಲ್ಲಿ ಕೇವಲ ಡಿಗ್ರೀಸ್ ಅಲ್ಲ, ಫ್ಯೂಚರ್ ರೆಡಿ ಕೋರ್ಸಸ್ ಲಭ್ಯ. BSc ಅಗ್ರಿ ಬಿಸಿನೆಸ್, ಜಿಯೋ ಇನ್ಫಾರ್ಮ್ಯಾಟಿಕ್ಸ್, ಪಬ್ಲಿಕ್ ಹೆಲ್ತ್, ಬಿಕಾಂ, BA, BCA, BBA ಮತ್ತು ಇನ್ನಷ್ಟು.
2: ಡಿಜಿಟಲ್ ಲೈಬ್ರರೀಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಜೊತೆ ನಿಮ್ಮ ಕರಿಯರ್ ಗೆ ಸ್ಟ್ರಾಂಗ್ ಫೌಂಡೇಶನ್.
4: ರೂರಲ್ ರೂಟ್ಸ್, ಗ್ಲೋಬಲ್ ಹೈಟ್ಸ್.
2: ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್. ವಿಸಿಟ್ KSRDPRU.AC.IN ಅಥವಾ ಕಾಲ್ ಮಾಡಿ 7975202206.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು: ಭಾರತ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಮತ್ತು ವಿಶ್ವಾಸಾರ್ಹ ಆರ್ಥಿಕತೆಯಾಗಿದೆ, ಪ್ರಧಾನಿ ನರೇಂದ್ರ ಮೋದಿ. ರಸಗೊಬ್ಬರಗಳನ್ನು ಸಾಗಿಸುತ್ತಿದ್ದ 4 ಸರಕು ಹಡಗುಗಳು ಹಾರ್ಮೋ ಜಲಸಂಧಿಯಿಂದ ಹೊರಟಿವೆ, ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವಾಲಯ. ರಕ್ಷಣಾ ಕ್ಷೇತ್ರದಲ್ಲಿ ಭಾರತದ ಸ್ವಾವಲಂಬನೆ ಹೆಚ್ಚುತ್ತಿದೆ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. 2025ರಲ್ಲಿ ಭಾರತ ವಿಶ್ವದ ಅಗ್ರ ಹಡಗು ಮರುಬಳಕೆ ರಾಷ್ಟವಾಗಿದೆ, ಕೇಂದ್ರ ಸರ್ಕಾರ. ಫಿಫಾ ವಿಶ್ವಕಪ್: ಇರಾಕ್ ಅನ್ನು 3-0 ಗೋಲುಗಳಿಂದ ಸೋಲಿಸಿ ನಾಕೌಟ್ ಹಂತಕ್ಕೆ ಪ್ರವೇಶಿಸಿದ ಫ್ರಾನ್ಸ್. ವಾರ್ತೆಗಳ ವಿವರ: ಭಾರತ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಮತ್ತು ವಿಶ್ವಾಸಾರ್ಹ ಆರ್ಥಿಕತೆಯಾಗಿದ್ದು ನಂಬಿಕೆಯ ಶಕ್ತಿಯಾಗಿ ಮಾರ್ಪಟ್ಟಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ನಿನ್ನೆ ನವದೆಹಲಿಯಲ್ಲಿ ಖಾಸಗಿ ಮಾಧ್ಯಮ ಸಂಸ್ಥೆ ಆಯೋಜಿಸಿದ್ದ ಶೃಂಗಸಭೆಯನ್ನುದ್ದೇಶಿಸಿ ಮಾತನಾಡಿದ ಪ್ರಧಾನಿ, ಕಳೆದ 12 ವರ್ಷಗಳಲ್ಲಿ ರಾಷ್ಟ್ರ ಮೊದಲು ಎಂಬ ಮನೋಭಾವ ಭಾರತದ ಸಾಧನೆಗಳಿಗೆ ಮಾರ್ಗದರ್ಶನ ನೀಡಿದೆ. ಪ್ರಸ್ತುತ ನಿರ್ಧಾರಗಳು ಮತ್ತು ಕ್ರಮಗಳು ಮುಂಬರುವ ಶತಮಾನಗಳವರೆಗೆ ದೇಶದ ಭವಿಷ್ಯಕ್ಕೆ ಅಡಿಪಾಯವಾಗಿದೆ ಎಂದು ತಿಳಿಸಿದ್ದಾರೆ. ಜಾಗತಿಕ ನಾಯಕರು ರಾಷ್ಟ್ರ ಮೊದಲು ಎಂಬ ತತ್ವಕ್ಕೆ ಭಾರತದ ಅಚಲ ಬದ್ಧತೆಯನ್ನು ಅಂಗೀಕರಿಸಿದ್ದು G7 ಶೃಂಗಸಭೆಯಲ್ಲಿ ಇತ್ತೀಚೆಗೆ ಭಾಗವಹಿಸಿದ್ದನ್ನು ಪ್ರಧಾನಿ ನೆನಪಿಸಿಕೊಂಡರು. ಯೂರಿಯಾ, ಡಿ ಅಮೋನಿಯಂ ಫಾಸ್ಫೇಟ್, ಡಿಎಪಿ ಮತ್ತು ಸಲ್ಫರ್ ಸರಕನ್ನು ಹೊತ್ತ 4 ಹಡಗುಗಳು ಕಳೆದ ವಾರ ಹಾರ್ಮುಜ್ ಜಲಸಂಧಿಯನ್ನು ಯಶಸ್ವಿಯಾಗಿ ದಾಟಿವೆ ಎಂದು ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವಾಲಯ ತಿಳಿಸಿದೆ. ಈ ಹಡಗುಗಳು ಪ್ರಸ್ತುತ ಆಂಧ್ರಪ್ರದೇಶದ ಕೃಷ್ಣಪಟ್ಟಣಂ ಮತ್ತು ಕಾಕಿನಾಡ, ಒಡಿಶಾದ ಪಾರಾದೀಪ್ ಬಂದರು ಮತ್ತು ಗುಜರಾತ್ನ ಮುಂದ್ರಾ ಬಂದರು ಸೇರಿದಂತೆ ದೇಶಾದ್ಯಂತ ತಮ್ಮ ಗೊತ್ತುಪಡಿಸಿದ ಗಮ್ಯಸ್ಥಾನ ಬಂದರುಗಳ ಕಡೆಗೆ ಸಾಗುತ್ತಿವೆ. ದೇಶದ ಅಸ್ತಿತ್ವದಲ್ಲಿರುವ ರಸಗೊಬ್ಬರ ಬಫರ್ಗಳಿಗೆ ಪೂರೈಸಲು ಮತ್ತು ಪ್ರಸಕ್ತ ಕೃಷಿ ಅವಶ್ಯಕತೆಗಳನ್ನು ಖಚಿತಪಡಿಸಿಕೊಳ್ಳಲು ಈ ಹೊಸ ಆಮದುಗಳನ್ನು ತಕ್ಷಣವೇ ಒದಗಿಸಲಾಗುವುದು ಎಂದು ಸಚಿವಾಲಯ ತಿಳಿಸಿದೆ. ದೇಶದ ಸಂಚಿತ ರಸಗೊಬ್ಬರ ದಾಸ್ತಾನು 196 ಲಕ್ಷ ಟನ್ಗಳಷ್ಟಿದ್ದು, ಕಳೆದ ವರ್ಷದ ಇದೇ ಅವಧಿಯಲ್ಲಿ ಇದು 168 ಲಕ್ಷ ಟನ್ಗಳಷ್ಟಿತ್ತು. ಬಿಕ್ಕಟ್ಟಿನ ನಂತರ ದೇಶೀಯ ರಸಗೊಬ್ಬರ ಉತ್ಪಾದನೆಯು ಗಮನಾರ್ಹವಾಗಿ ಏರಿಕೆಯಾಗಿ 133 ಲಕ್ಷ ಮೆಟ್ರಿಕ್ ಟನ್ಗಳನ್ನು ತಲುಪಿದೆ ಎಂದು ಸಚಿವಾಲಯ ತಿಳಿಸಿದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ರಕ್ಷಣಾ ಕ್ಷೇತ್ರದಲ್ಲಿ ಭಾರತದ ಸ್ವಾವಲಂಬನೆ ಹೆಚ್ಚುತ್ತಿರುವ ಬಗ್ಗೆ ಪ್ರಮುಖ ಹೇಳಿಕೆ ನೀಡಿದ್ದಾರೆ. ಭಾರತ 100ಕ್ಕೂ ಹೆಚ್ಚು ದೇಶಗಳಿಗೆ ರಕ್ಷಣಾ ಸಾಧನಗಳನ್ನು ರಫ್ತು ಮಾಡುತ್ತಿದ್ದು ಈ ಮೂಲಕ ಈ ವಲಯದಲ್ಲಿ ಸ್ವಾವಲಂಬಿಯಾಗುತ್ತಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಿನ್ನೆ ನಡೆದ ಕಾರ್ಯಕ್ರಮವೊಂದನ್ನು ಉದ್ದೇಶಿಸಿ ಮಾತನಾಡಿದ ರಕ್ಷಣಾ ಸಚಿವರು, ಆಪರೇಷನ್ ಸಿಂಧೂರ್ ಸಮಯದಲ್ಲಿ ದೇಶದ ಸಶಸ್ತ್ರ ಪಡೆಗಳು ಭಾರತೀಯ ನಾಗರಿಕರ ಹತ್ಯೆಗೆ ಕಾರಣರಾದವರನ್ನು ಮಾತ್ರ ಗುರಿಯಾಗಿಸಿಕೊಂಡವು ಎಂದು ಹೇಳಿದರು. ಸಾಮರ್ಥ್ಯ ಮತ್ತು ಸಂಸ್ಕೃತಿ ಎರಡಕ್ಕೂ ಒತ್ತು ನೀಡುವ ಮೂಲಕ ಸಬಲೀಕೃತ ಭಾರತವನ್ನು ನಿರ್ಮಿಸಲು ಸರ್ಕಾರ ಬದ್ದವಾಗಿದೆ ಎಂದು ಅವರು ತಿಳಿಸಿದರು. ಈ ಸಂದರ್ಭದಲ್ಲಿ ದೇಶದ ಸಂಸ್ಕೃತಿ ಸಾವಿರಾರು ವರ್ಷಗಳಿಂದ ಮಾನವೀಯತೆಗೆ ದಾರಿ ತೋರಿಸಿದೆ, ನಾಗರಿಕರಲ್ಲಿ ರಾಷ್ಟೀಯತೆಯ ಭಾವನೆಯನ್ನು ಹುಟ್ಟುಹಾಕಿದ್ದಕ್ಕಾಗಿ ಭಾರತೀಯ ಸಂತರನ್ನು ಅವರು ಶ್ಲಾಘಿಸಿದರು. 2025ರಲ್ಲಿ ಭಾರತ ವಿಶ್ವದ ಅಗ್ರ ಹಡಗು ಮರುಬಳಕೆ ರಾಷ್ಟವಾಗಿದೆ. ವಿಶ್ವಸಂಸ್ಥೆಯ ವ್ಯಾಪಾರ ಮತ್ತು ಅಭಿವೃದ್ದಿ ಸಮ್ಮೇಳನದ ಇತ್ತೀಚಿನ ವರದಿಯ ಪ್ರಕಾರ ಜಾಗತಿಕ ಹಡಗು ಮರುಬಳಕೆಯಲ್ಲಿ ಭಾರತದ ಪಾಲು 2024ರಲ್ಲಿ ಶೇಕಡ 30.1 ರಿಂದ 2025ರಲ್ಲಿ ಶೇಕಡ 35.4ಕ್ಕೆ ಏರಿದೆ ಎಂದು ಬಂದರುಗಳು, ಹಡಗು ಮತ್ತು ಜಲಮಾರ್ಗಗಳ ಸಚಿವಾಲಯ ತಿಳಿಸಿದೆ. 2025ರಲ್ಲಿ ದೇಶದಲ್ಲಿ ಹಡಗು ಮರುಬಳಕೆ ಗಣನೀಯವಾಗಿ 2.99 ಮಿಲಿಯನ್ ಒಟ್ಟು ಟನ್ಗಳಿಗೆ ಏರಿದೆ. ಇದು 2024ರಲ್ಲಿ 1.86 ಮಿಲಿಯನ್ ಒಟ್ಟು ಟನ್ಗಳಿಗಿಂತ ಸುಮಾರು ಶೇಕಡ 60ರಷ್ಟು ಹೆಚ್ಚಾಗಿದೆ. ಈ ಸಾಧನೆಯೊಂದಿಗೆ ಮ್ಯಾರಿಟೈಮ್ ಇಂಡಿಯಾ ವಿಷನ್ 2030ರ ಅಡಿಯಲ್ಲಿ ವಿಶ್ವದ ಪ್ರಮುಖ ಹಡಗು ಮರುಬಳಕೆ ರಾಷ್ಟವಾಗಲು ನಿಗದಿಪಡಿಸಿದ ಗುರಿಯನ್ನು ನಿಗದಿತ ಸಮಯಕ್ಕಿಂತ 5 ವರ್ಷಗಳ ಮೊದಲೇ ಸಾಧಿಸಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಕೇಂದ್ರ ಬಂದರುಗಳು, ಹಡಗು ಸಾಗಣೆ ಮತ್ತು ಜಲಮಾರ್ಗಗಳ ಸಚಿವ ಸರ್ಬಾನಂದ ಸೋನೋವಾಲ್ ಅವರು, ವಿಶ್ವದ ಅಗ್ರ ಹಡಗು ಮರುಬಳಕೆ ರಾಷ್ಟವಾಗಿ ಭಾರತ ಹೊರಹೊಮ್ಮುತ್ತಿರುವುದು ನಿರಂತರ ನೀತಿ ಸುಧಾರಣೆಗಳು, ಕೈಗಾರಿಕಾ ಪ್ರಯತ್ನಗಳು ಮತ್ತು ಅಂತಾರಾಷ್ಟೀಯ ಪರಿಸರ ಮತ್ತು ಸುರಕ್ಷತಾ ಮಾನದಂಡಗಳ ಅನುಸರಣೆಯ ಯಶಸ್ಸನ್ನು ಪ್ರತಿಬಿಂಬಿಸುತ್ತದೆ ಎಂದು ಹೇಳಿದರು. ಜವಾಬ್ದಾರಿಯುತ ಮತ್ತು ಸುಸ್ಥಿರ ಹಡಗು ಮರುಬಳಕೆಗಾಗಿ ಜಾಗತಿಕ ಕೇಂದ್ರವಾಗಿ ದೇಶದ ಸ್ಥಾನವನ್ನು ಈ ಸಾಧನೆಯು ಬಲಪಡಿಸುತ್ತದೆ ಎಂದು ಅವರು ತಿಳಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಸಹಕಾರ ಸಚಿವ ಅಮಿತ್ ಶಾ ಅವರು ಇಂದು ನವದೆಹಲಿಯಲ್ಲಿ ಭಾರತೀಯ ರಾಷ್ಟೀಯ ಕೃಷಿ ಸಹಕಾರ ಮಾರುಕಟ್ಟೆ ಒಕ್ಕೂಟ ನಾಫೆಡ್ ಹರಾಜು ಪೋರ್ಟಲ್ ಅನ್ನು ಉದ್ಘಾಟಿಸಲಿದ್ದಾರೆ. ಹರಾಜು ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ, ದಕ್ಷತೆ ಮತ್ತು ಕಾರ್ಯಾಚರಣೆಯ ಸುಲಭತೆಯನ್ನು ಬಲಪಡಿಸುವ ನಿಟ್ಟನಲ್ಲಿ ಈ ಪೋರ್ಟಲ್ನ ಉದ್ಘಾಟನೆಯು ಒಂದು ಪ್ರಮುಖ ಹೆಜ್ಜೆಯಾಗಿದೆ. ರೈತರು, ಸದಸ್ಯ ಸಂಸ್ಥೆಗಳು ಮತ್ತು ಪಾಲುದಾರರ ಹಿತದೃಷ್ಟಿಯಿಂದ ಹರಾಜು ಸಂಬಂಧಿತ ಚಟುವಟಿಕೆಗಳನ್ನು ಸುಗಮಗೊಳಿಸಲು ಮತ್ತು ನಾಫೆಡ್ನ ಒಟ್ಟಾರೆ ಕಾರ್ಯನಿರ್ವಹಣೆಯನ್ನು ಹೆಚ್ಚಿಸಲು ಈ ಪೋರ್ಟಲ್ ಡಿಜಿಟಲ್ ವೇದಿಕೆಯನ್ನು ಒದಗಿಸುವ ನಿರೀಕ್ಷೆ ಇದೆ. ಕಾರ್ಯಕ್ರಮದಲ್ಲಿ ಗೃಹ ಸಚಿವರು ನಾಫೆಡ್ನ ಹಲವಾರು ಪ್ರಮುಖ ಡಿಜಿಟಲ್ ಮತ್ತು ರೈತ ಕೇಂದ್ರಿತ ಉಪಕ್ರಮಗಳನ್ನು ಸಹ ಪ್ರಾರಂಭಿಸಲಿದ್ದಾರೆ ಎಂದು ಸಹಕಾರ ಸಚಿವಾಲಯ ತಿಳಿಸಿದೆ. ಇವುಗಳಲ್ಲಿ ರೈತರ ಮಕ್ಕಳಿಗೆ ನಾಫೆಡ್ ಕಲ್ಯಾಣ್, ವಿದ್ಯಾರ್ಥಿ ವೇತನ, ದ್ವಿದಳ ಧಾನ್ಯಗಳು ಮತ್ತು ಎಣ್ಣೆ ಬೀಜಗಳ ದಾಸ್ತಾನು ನಿರ್ವಹಣೆಗಾಗಿ ದೃಷ್ಟಿ ಪೋರ್ಟಲ್ ಮತ್ತು ಉದ್ಯಮ ಸಂಪನ್ಮೂಲ ಯೋಜನೆಯನ್ನು ಬಲಪಡಿಸಲು ಉದ್ಯಮ ಸಂಪನ್ಮೂಲ ಯೋಜನಾ ಪೋರ್ಟಲ್ ಸೇರಿವೆ. ನಂತರ ಅಮಿತ್ ಶಾ ಅವರು ನಾಫೆಡ್ನ ನಿರ್ದೇಶಕರ ಮಂಡಳಿಯ ಸದಸ್ಯರ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಸಭೆಯಲ್ಲಿ ಕೇಂದ್ರ ಸಚಿವರು ತಮ್ಮ ಹಿಂದಿನ ಭೇಟಿಯ ಸಮಯದಲ್ಲಿ ನೀಡಿದ ನಿರ್ದೇಶನಗಳ ಮೇಲೆ ಮತ್ತು ನಾಫೆಡ್ನ ಭವಿಷ್ಯದ ಮಾರ್ಗಸೂಚಿಯ ಕುರಿತು ತಿಳಿಸಲಿದ್ದಾರೆ ಎಂದು ಸಚಿವಾಲಯ ತಿಳಿಸಿದೆ. ಈ ಡಿಜಿಟಲ್ ಮತ್ತು ಕಲ್ಯಾಣ ಉಪಕ್ರಮಗಳ ಆರಂಭವು ಪ್ರಧಾನಿ ನರೇಂದ್ರ ಮೋದಿ ಅವರ ಸಹಕಾರದಿಂದ ಸಮೃದ್ಧಿ ಎಂಬ ದೃಷ್ಟಿಕೋನ ಮತ್ತು ತಂತ್ರಜ್ಞಾನ, ಪಾರದರ್ಶಕತೆ ಮತ್ತು ರೈತ ಕೇಂದ್ರಿತ ಸುಧಾರಣೆಗಳ ಮೂಲಕ ಸಹಕಾರಿ ಸಂಸ್ಥೆಗಳನ್ನು ಬಲಪಡಿಸುವ ಸರ್ಕಾರದ ಪ್ರಯತ್ನಗಳೊಂದಿಗೆ ಹೊಂದಿಕೆಯಾಗುತ್ತದೆ. ಫಿಫಾ ವಿಶ್ವಕಪ್ನಲ್ಲಿ ಫ್ರಾನ್ಸ್ ತಂಡವು ಮುಂಜಾನೆ ಫಿಲಿಡೆಲ್ಫಿಯಾ ಕ್ರೀಡಾಂಗಣದಲ್ಲಿ ನಡೆದ ಗ್ರೂಪ್ ಐ ಪಂದ್ಯದಲ್ಲಿ ಇರಾಕ್ ಅನ್ನು 3-0 ಗೋಲುಗಳಿಂದ ಸೋಲಿಸಿ ನಾಕೌಟ್ ಹಂತಕ್ಕೆ ಪ್ರವೇಶವನ್ನು ಖಚಿತಪಡಿಸಿಕೊಂಡಿತು. ಕೈಲಿಯನ್ ಎಂಬಾಪೆ 2 ಗೋಲುಗಳನ್ನು ಗಳಿಸಿದರು ಮತ್ತು ಔಸ್ಮಾನೆ ಡೆಂಬೆಲೆ 3 ಗೋಲು ಗಳಿಸಿದರು. ಆದರೆ ಪಂದ್ಯವು ತೀವ್ರ ಗುಡುಗು ಸಹಿತ ಮಳೆಯಿಂದ ಮುಚ್ಚಿಹೋಯಿತು. ಇದು 2:12 ವಿಳಂಬ. ಪ್ರೇಕ್ಷಕರನ್ನು ಸ್ಥಳಾಂತರಿಸುವುದು ಮತ್ತು ಮೈದಾನವನ್ನು ಸಂಪೂರ್ಣವಾಗಿ ತೊಳೆಯುವುದು ಅಗತ್ಯವಾಯಿತು. ಇದಕ್ಕೂ ಮೊದಲು ಅರ್ಜೆಂಟೀನಾ ನಿನ್ನೆ ರಾತ್ರಿ ಯುನೈಟೆಡ್ ಸ್ಟೇಟ್ಸ್ನ ಆರ್ಲಿಂಗ್ಟನ್ನಲ್ಲಿ ನಡೆದ ಗ್ರೂಪ್ ಎ ಪಂದ್ಯದಲ್ಲಿ ಆಸ್ಟ್ರೇಲಿಯಾ

0: ಪಂದ್ಯವನ್ನು 2-0 ಗೋಲುಗಳಿಂದ ಸೋಲಿಸಿ 32 ರೌಂಡ್ನಲ್ಲಿ ಸ್ಥಾನ ಪಡೆದುಕೊಂಡಿತು. ಅರ್ಜೆಂಟೀನಾ ನಾಯಕ ಲಿಯೋನೆಲ್ ಮೆಸ್ಸಿ 38ನೇ ನಿಮಿಷದಲ್ಲಿ ಗೋಲು ಗಳಿಸುವ ಮೂಲಕ ತನ್ನ 2 ಗೋಲುಗಳೊಂದಿಗೆ ಮೆಸ್ಸಿ ತನ್ನ ಫಿಫಾ ವಿಶ್ವಕಪ್ ಸಂಖ್ಯೆಯನ್ನು 18ಕ್ಕೆ ಏರಿಸಿದರು. ಜರ್ಮನಿಯ ಮಿರೋಸ್ಲಾವ್ ಕ್ಲೋಸ್ ಅವರ 16 ಗೋಲುಗಳ ದಾಖಲೆಯನ್ನು ಹಿಂದಿಕ್ಕಿ ವಿಶ್ವಕಪ್ ಇತಿಹಾಸದಲ್ಲಿ ಅತಿ ಹೆಚ್ಚು ಗೋಲು ಗಳಿಸಿದ ಆಟಗಾರರಾದರು. ಹಾಕಿಯಲ್ಲಿ ಭಾರತೀಯ ಪುರುಷರ ಹಾಕಿ ತಂಡವು ಇಂದು ಎಫ್ಐಎಚ್ ಪ್ರೊ ಲೀಗ್ನ ಆರಂಭಿಕ ಪಂದ್ಯದಲ್ಲಿ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನವನ್ನು ಎದುರಿಸಲಿದೆ. 2024ರಲ್ಲಿ ಚೀನಾದ ಹುಲುನ್ ಬುಯಿರ್ನಲ್ಲಿ ನಡೆದ ಏಷ್ಯನ್ ಚಾಂಪಿಯನ್ಸ್ ಟ್ರೋಫಿ ಪಂದ್ಯದ ನಂತರ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಮೊದಲ ಮುಖಾಮುಖಿ ಇದಾಗಿದ್ದು ಆ ಪಂದ್ಯದಲ್ಲಿ ಭಾರತ 2-1 ಅಂತರದ ಜಯ ಸಾಧಿಸಿತ್ತು. ಕಳೆದ 10 ವರ್ಷಗಳಲ್ಲಿನ 17 ಪಂದ್ಯಗಳಲ್ಲಿ ಭಾರತ 15 ಗೆಲುವುಗಳು ಮತ್ತು 2 ಡ್ರಾಗಳನ್ನು ಸಾಧಿಸಿದೆ. ಎಫ್ಐಎಚ್ ಪ್ರೊ ಲೀಗ್ನ ರೋಟರ್ಡ್ಯಾಮ್ ಲೆಗ್ನ ನಿನ್ನೆಯ ಅಂತಿಮ ಪಂದ್ಯದಲ್ಲಿ ವಿಶ್ವದ 2ನೇ ಶ್ರೇಯಾಂಕದ ನೆದರ್ಲ್ಯಾಂಡ್ಸ್ ವಿರುದ್ದ 3-2 ಅಂತರದ ಜಯ ಗಳಿಸಿದ ನಂತರ ಭಾರತೀಯ ಹಾಕಿ ತಂಡವು ತನ್ನ ವೇಗವನ್ನು ಮುಂದುವರಿಸುವ ಗುರಿಯನ್ನು ಹೊಂದಿದೆ. ಕ್ಯಾಲಿಫೋರ್ನಿಯಾದಲ್ಲಿ ಇಂದಿನಿಂದ ಆರಂಭವಾಗಲಿರುವ ಯುಎಸ್ ಓಪನ್ ಸೂಪರ್ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ನಲ್ಲಿ ತಾರಾ ಶೆಟ್ಲರ್ಗಳಾದ ಲಕ್ಷ್ಯಸೇನ್ ಮತ್ತು ತನ್ವಿ ಶರ್ಮಾ ಭಾರತದ ಸವಾಲನ್ನು ಮುನ್ನಡೆಸಲಿದ್ದಾರೆ. ವಿಶ್ವದ ನಂಬರ್ 14ನೇ ಶ್ರೇಯಾಂಕದ ಲಕ್ಷ್ಯಸೇನ್ ಪುರುಷರ ಸಿಂಗಲ್ಸ್ ವಿಭಾಗದ ಆರಂಭಿಕ ಸುತ್ತಿನಲ್ಲಿ ಬೆಲ್ಜಿಯಂನ ಜೂಲಿಯನ್ ಕರಾಗಿ ಮತ್ತು 5ನೇ ಶ್ರೇಯಾಂಕದ ಕಿಡಂಬಿ ಶ್ರೀಕಾಂತ್ ತಮ್ಮ ಮೊದಲ ಸುತ್ತಿನಲ್ಲಿ ಪಂದ್ಯದಲ್ಲಿ ಚೈನೀಸ್ ತೈಪೆಯ ಲಿಯಾವೊ ಜುವೊಫು ಅವರನ್ನು ಎದುರಿಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಮತ್ತು ವಿಶ್ವಾಸಾರ್ಹ ಆರ್ಥಿಕತೆಯಾಗಿದೆ, ಪ್ರಧಾನಿ ನರೇಂದ್ರ ಮೋದಿ. ರಸಗೊಬ್ಬರಗಳನ್ನು ಸಾಗಿಸುತ್ತಿದ್ದ 4 ಸರಕು ಹಡಗುಗಳು ಹಾರ್ಮುಜ್ ಜಲಸಂಧಿಯಿಂದ ಹೊರಟಿವೆ, ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವಾಲಯ. ರಕ್ಷಣಾ ಕ್ಷೇತ್ರದಲ್ಲಿ ಭಾರತದ ಸ್ವಾವಲಂಬನೆ ಹೆಚ್ಚುತ್ತಿದೆ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. 2025ರಲ್ಲಿ ಭಾರತ ವಿಶ್ವದ ಅಗ್ರ ಹಡಗು ಮರುಬಳಕೆ ರಾಷ್ಟವಾಗಿದೆ, ಕೇಂದ್ರ ಸರ್ಕಾರ. ಫಿಫಾ ವಿಶ್ವಕಪ್, ಇರಾಕ್ ಅನ್ನು 3-0 ಗೋಲುಗಳಿಂದ ಸೋಲಿಸಿ ನಾಕೌಟ್ ಹಂತಕ್ಕೆ ಪ್ರವೇಶಿಸಿದ ಫ್ರಾನ್ಸ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12ಕ್ಕೆ.
1: ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್ಗಳು. ಈಗ ಸಮಯ ಸರಿಯಾಗಿ 7:45:15. ಸವಿಗಾನ ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಯುಗಳ ಸ್ವರದಲ್ಲಿರುವ ಅಂತರಂಗದ ಮೃದಂಗ ಚಿತ್ರದ ಗೀತೆಯನ್ನು.

0: ಪಕ್ಕದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಪಿಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲ ಅವರ ಇವುಗಳ ಸ್ವರದಲ್ಲಿರುವ ಸರ್ವಮಂಗಳ ಚಿತ್ರದ ಗೀತೆಯನ್ನು. ಕೆಎಸ್ ನರಸಿಂಹಸ್ವಾಮಿಯವರು ಬರೆದಿರುವ ಈ ಗೀತೆಗೆ ಸತ್ಯಂ ಅವರ ಸಂಗೀತವಿದೆ.

ಇದುವರೆಗೂ ಸವಿಗಾನ ಪ್ರಸಾರವಾಯಿತು. ಆಕಾಶವಾಣಿ ಹಾಸನ. ಈಗ ವೇಳೆ 8 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿವೆ.

0: Ministry of Home Affairs has sounded alarm over a new cyber fraud known as Boss Scam or CEO Impersonation Fraud, reports the Pioneer. An engineer from Rajasthan used artificial intelligence to hack into the Rajasthan Public Service Commission portal and delete his competition for a government job, writes the Indian Express, highlighting the misuse of AI platforms. And finally, to enhance ease of commuting and strengthen availability of amenities, the NHAI is developing vehicle repair and puncture service facilities along national highways and expressways, reports the Asian Age. And with that, it's back to you, Sunil.
1: Thank you, Subhadra. And now, before we end the bulletin, the headlines once again. Prime Minister Narendra Modi says principle of nation first has been driving force behind India's transformation into a fast-growing, credible and reliable global power. President Draupadi Murmu to confer Padma Awards during second round of civil investiture ceremony at Rashtrapati Bhavan today. Uttar Pradesh government suspends four officials in connection with Lucknow fire incident. Four accused arrested. Four ships carrying fertilizers heading towards Indian ports after crossing Strait of Hormuz. Qatari authorities confirm death of 12 Indian nationals in Ras Laffan LNG explosion. And Lakshya Sen and Tanvi Sharma to lead India's challenge at US Open Super Badminton Tournament beginning today in California. And with that, we end the morning news. Have a nice day.
2: Akashavani Hasana. ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್ ಶುಭ ಆರಂಭಗಳ ಪ್ರಾರಂಭ. ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್ ಶುಭ ಆರಂಭಗಳ ಪ್ರಾರಂಭ.
3: ಆಕಾಶವಾಣಿ ಹಾಸನ. ಸರ್ಕಾರಿ ಶಾಲೆಗಳ ಶೋಭೆಯನ್ನ ಪರಿಚಯಿಸುವ ಮಾಲಿಕೆ ಸೊಬಗಿನ ಶಾಲೆ.
4: ಗೆಳೆಯದ ಜೊತೆಯಲ್ಲಿ ಕುಣಿ ಕುಣಿದು ಬೆಳೆಯುವ ಸೊಗಸಿನ ಕಾಲವರು.
5: ಕೇಳಿ ಕಾರ್ಯಕ್ರಮ
3: ಸೊಬಗಿನ ಶಾಲೆ.

ಆತ್ಮೀಯ ಕೇಳುಗರೆ, ತಮಗೆಲ್ಲರಿಗೂ ಸೊಬಗಿನ ಶಾಲೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಆತ್ಮೀಯರೇ, ಗಮನಿಸಿ, ಇಂದಿನ ಈ ಕಾರ್ಯಕ್ರಮದಲ್ಲಿ ಚಿಕ್ಕಮಗಳೂರು ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತೇಗೂರು, ಈ ಶಾಲೆ ಮಲೆನಾಡಿನ ತಪ್ಪಲಿನಲ್ಲಿದ್ದು 100 ವರ್ಷಗಳ ವಸಂತಗಳನ್ನು ಯಶಸ್ವಿಯಾಗಿ ಪೂರೈಸಿ 100,000 ವಿದ್ಯಾರ್ಥಿಗಳಿಗೆ ಉತ್ತಮವಾದ ಶಿಕ್ಷಣವನ್ನು ನೀಡಿ ತಮ್ಮ ಭವಿಷ್ಯದ ಭದ್ರ ಬುನಾದಿಗೆ ನಾಂದಿ ಹಾಡಿರುವಂತಹ ಒಂದು ಶಾಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತೇಗೂರು. ಈ ಶಾಲೆ ಕುರಿತಾಗಿ ಇಲ್ಲಿನ ಮುಖ್ಯ ಶಿಕ್ಷಕರಾದ ದಿನೇಶ್ ಎಂಎಚ್ ಅವರಿಂದ ಈಗ ವಿಶೇಷವಾದ ಮಾಹಿತಿಯನ್ನ ನಮ್ಮ ಸೊಬಗಿನ ಶಾಲೆ ಕಾರ್ಯಕ್ರಮದಲ್ಲಿ ಆಲಿಸೋಣ.

0: ನಮಸ್ತೆ. ಸೊಬಗಿನ ಶಾಲೆ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ.
1: ನಮಸ್ತೆ.
0: ತಮ್ಮ ಪರಿಚಯವನ್ನು ಮಾಡಿಕೊಡಿ.
1: ದಿನೇಶ್ ಎಂಎಚ್, ಮುಖ್ಯ ಶಿಕ್ಷಕರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ತೇಗೂರು.
0: ಎಷ್ಟು ವರ್ಷಗಳಿಂದ ತಾವು ಈ ಪ್ರಸ್ತುತ ಶಾಲೆಯಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀರಾ?
1: 12 ವರ್ಷಗಳಿಂದ ಈ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ.
0: ತಮ್ಮ ಒಂದು ಸೇವಾ ಅನುಭವ ಎಷ್ಟು ವರ್ಷಗಳಾಗಿದೆ?
1: 29 ವರ್ಷಗಳಾಗಿದೆ.
0: ತಾವು ಎಲ್ಲೆಲ್ಲಿ ಕರ್ತವ್ಯವನ್ನು ನಿರ್ವಹಿಸಿದ್ರು ಅನ್ನೋದಾಗಿ ನಮ್ಮ ಕೇಳುಗರಿಗೆ ತಿಳಿಸ್ಕೊಡ್ತೀರಾ?
1: ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಗಬ್ಗಲ್, ಮೂಡಿಗೆರೆ ತಾಲೂಕು. ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಸತ್ಯಹಳ್ಳಿ, ಚಿಕ್ಕಮಗಳೂರು ತಾಲೂಕು. ಸಿಆರ್ಪಿ ಆಗಿ ಸಿಆರ್ಸಿ ಇರೆಗೋಜ, ಚಿಕ್ಕಮಗಳೂರು ತಾಲೂಕು. ಹಾಗೆಯೇ ಸಿಆರ್ಸಿ ಆಗಿ ಸಿಆರ್ಸಿ ಅಂಬ್ಳೆ, ಚಿಕ್ಕಮಗಳೂರು ತಾಲೂಕು. ಪ್ರಸ್ತುತ ಈ ಶಾಲೆಯಲ್ಲಿ 12 ವರ್ಷಗಳಿಂದ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ.
0: ಒಳ್ಳೆಯದು. ಯಾಕೆಂತೇಳಿದ್ರೆ ತಾವು ಓರ್ವ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿ ಅನ್ನೋದಾಗಿ ತಾವು ತಿಳಿಸ್ಕೊಟ್ರಿ. ಇಂತಹ ತಮ್ಮ ಸಂಪನ್ಮೂಲವನ್ನ

0: ಮಕ್ಕಳಿಗೆ ತಲುಪಿಸುವಂತಹ ಮತ್ತು ಅದನ್ನು ಕಾರ್ಯರೂಪಕ್ಕೆ ತರುವಂತಹ ಒಂದು ಕೆಲಸವನ್ನ ತಮ್ಮಂತಹ ಶಿಕ್ಷಕರಿಂದ ಆಗುವಂತದ್ದು ಬಹಳಷ್ಟು ಸಂತೋಷ ಆಗುತ್ತೆ. ಈಗ ತಮ್ಮ ಒಂದು ಹಿನ್ನೆಲೆಯನ್ನ ಹೇಳಿ. ಯಾಕೆಂತೇಳಿದ್ರೆ ಶಿಕ್ಷಕ ವೃತ್ತಿ ಅನ್ನುವಂಥದ್ದು ಬಹಳಷ್ಟು ಹಿರಿಯ ವ್ಯಕ್ತಿಗಳಿಂದ, ಸಮಾಜದ ಉತ್ತಮ ವ್ಯಕ್ತಿಗಳಿಂದ ನಾವು ಕೇಳಿರ್ತೀವಿ. ಇಡೀ ಪ್ರಪಂಚದಲ್ಲಿಯೇ ಅತ್ಯುತ್ತಮ ವೃತ್ತಿ ಅಂತೇಳಿದ್ರೆ ಅದು ಶಿಕ್ಷಕ ವೃತ್ತಿ. ಹಾಗಾಗಿ ತಾವು ಈ ಶಿಕ್ಷಕ ವೃತ್ತಿಗೆ ಬಂದು ಸುಮಾರು 29 ವಸಂತಗಳನ್ನ ಈ ಒಂದು ಶಿಕ್ಷಕ ವೃತ್ತಿಯಲ್ಲಿ ಕಳೆದಿದ್ದೀರಾ. ಹಾಗಾಗಿ ಯಾಕಾಗಿ ಈ ಒಂದು ವೃತ್ತಿ ತಮ್ಮನ್ನ ಆಕರ್ಷಣೆಗೆ ಒಳಪಡಿಸ್ತು, ಈ ವೃತ್ತಿಯಲ್ಲಿ ತಮ್ಮ ಕಂಡುಕೊಂಡಂತಹ ಒಂದು ತೃಪ್ತಿ ಏನು, ಹಾಗೆ ಈ ವೃತ್ತಿಗೆ ಬರೋದಕ್ಕೆ ಕಾರಣವೇನು, ಅದನ್ನ ತಿಳಿಸ್ಕೊಡಿ.
1: ನಾನು 8, 9, 10 ತರಗತಿಯಲ್ಲಿ ಓದ್ತಾ ಇರಬೇಕಾದ್ರೆ ನನಗೆ ಶಿಕ್ಷಕ ವೃತ್ತಿ ಅಂತಂದ್ರೆ ಅಪಾರವಾದಂತಹ ಗೌರವವಿತ್ತು. ನನ್ನ ಊರಿನಲ್ಲಿ ನನ್ನ ದೊಡ್ಡಪ್ಪನ ಮಗ ಮತ್ತು ನನ್ನ ಊರಿನ ಸುತ್ತಮುತ್ತ ಇರತಕ್ಕಂಥ ಎಲ್ಲ ನನ್ನ ಸ್ನೇಹಿತರು ಶಿಕ್ಷಕರಾಗಬೇಕು ಅಂತ ಆಸೆ ಇತ್ತು. ಹಾಗಾಗಿ ನಾನೂ ಶಿಕ್ಷಕರಾಗಬೇಕು ಅನ್ನೋ ತುಂಬ ಆಸೆಯನ್ನು ಇಟ್ಕೊಂಡು SSLCಯಲ್ಲಿ ಚೆನ್ನಾಗಿ ಓದಿ ಪ್ರಥಮ ಶ್ರೇಣಿಯಲ್ಲಿ ಪಾಸಾದೆ. ಅದೇ ಥರ PUCನಲ್ಲಿ ಇನ್ನೂ ನಾನು TCS ಸೀಟ್ ಸಿಗಲೇಬೇಕು ಅಂತ ಸುಮಾರು 434 ಅಂಕಗಳನ್ನು ಪಡ್ಕೊಂಡು ಇಡೀ ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ಪಡ್ಕೊಂಡೆ PUCನಲ್ಲಿ. ಹಾಗಾಗಿ ನಾನು ಅಪ್ಲಿಕೇಶನ್ ಹಾಕಿದ ತಕ್ಷಣ TCHನಲ್ಲಿ ಸೀಟ್ ಸಿಕ್ತು. ಅವತ್ತಿನಿಂದನೇ ನಾನು ತುಂಬ ಚೆನ್ನಾಗಿ ಓದ್ಕೊಂಡು ನಾನು ಆದರೆ ಶಿಕ್ಷಕರೇ ಆಗಬೇಕು ಅನ್ನೋ ಒಂದು ಮಹತ್ವಾಕಾಂಕ್ಷೆಯಿಂದ 16/11/1996 ಈ ಕೆಲಸಕ್ಕೆ ಸೇರಿಕೊಂಡೆ. ಅವತ್ತಿನಿಂದ ನಾನು ಮೊದಲು ಗಬ್ಗಲಲ್ಲಿ, ನಾನು ಇನ್ನೂ 23 ವರ್ಷಕ್ಕೆ ನನಗೆ ಕೆಲಸ ಸಿಕ್ತು. ಅದಕ್ಕಿಂತ ಮೊದಲು ನಾನು ವಿಶೇಷ ಏನಂತಂದರೆ ನಾನು DR ಪೊಲೀಸ್ ಆಗಿದ್ದೆ 6 ತಿಂಗಳು. ಅದಾದಮೇಲೆ 4 ತಿಂಗಳು ಸಿವಿಲ್ ಪೊಲೀಸ್ ಆದೆ, ಅಂದರೆ ಕೆಲಸ ಸಿಕ್ತು. ಅದಾದಮೇಲೆ ಪೊಲೀಸ್ ಕೆಲಸ ಸಿಕ್ಕಿದ್ರೂ ಸಹ ನನಗೆ ಮತ್ತೆ TCH ಮಾಡಿದ್ರಿಂದ ಶಿಕ್ಷಕರ ಅಪಾಯಿಂಟ್ಮೆಂಟ್ ಕೆಲಸ ಸಿಕ್ತು. ಅವಾಗ ನಾನು ಇದಕ್ಕೆ ಹೋಗಲೇಬೇಕು ಪೊಲೀಸ್ ಕೆಲಸ, ಎಲ್ಲರೂ ಸುಮಾರು ಜನ ಹೇಳಿದ್ರು ನೀನು ಪೊಲೀಸ್ ಕೆಲಸದಲ್ಲೇ ಇರ್ಬೋದಲ್ಲ, ತುಂಬ ಬೇರೆ ಬೇರೆ ರೀತಿಯ ಅವಕಾಶಗಳಿದೆ ಹಂಗೆ ಹಿಂಗೆ ಅಂತಂದರು. ಆದರೆ ಇಲ್ಲ, ನಾನು ಶಿಕ್ಷಕ ವೃತ್ತಿಗೆ ಹೋಗಬೇಕು, ನನಗೆ ಮಕ್ಕಳಿಗೆ ಕಲಿಸಿದ್ರೆ ನನಗೆ ತೃಪ್ತಿ, ನಾನು ಮೆಂಟಲಿ ತುಂಬ ಚೆನ್ನಾಗಿ ಇದರಿಂದ ಅಭಿವೃದ್ಧಿ ಆಗ್ತೀನಿ, ಮಕ್ಕಳಿಗೂ ತುಂಬ ಚೆನ್ನಾಗಿ ಕಲಿಸೋದು ನನಗೆ ಆತ್ಮತೃಪ್ತಿ ಇದೆ, ಹಾಗಾಗಿ ನಾನು ಶಿಕ್ಷಕ ವೃತ್ತಿನೇ ಆಯ್ಕೆ ಮಾಡ್ಕೊಳ್ಬೇಕು ಅಂತ 16/11/1996 ಕೆಲಸಕ್ಕೆ ಸೇರಿದೆ. ಅವತ್ತಿನಿಂದಲೂ ಇವತ್ತಿನವರೆಗೂ ತುಂಬ ಚೆನ್ನಾಗಿ ನಾನು ಓದಂತಹ ಗಬ್ಗಲ್ ಶಾಲೆಯಲ್ಲಿ ಇವತ್ತು ಸಹ ಒಂದು ಒಳ್ಳೆ ಹೆಸರಿದೆ. ಅಲ್ಲಿ 7 ವರ್ಷಗಳ ಕಾಲ ಸತತವಾಗಿ ಶಿಕ್ಷಕ ವೃತ್ತಿಯನ್ನು ಮಾಡಿ ಅಲ್ಲಿಯ ಮಕ್ಕಳಿಗೆ ರಾಜ್ಯ ಮಟ್ಟಕ್ಕೆ, ಅಲ್ಲಿ PM ಅಷ್ಟು ಯಾರೂ ಇರಲಿಲ್ಲ, ಆದರೆ ನಾವೇ ಸ್ವತಃ ಮಕ್ಕಳಿಗೆ ಬೆಳಗ್ಗೆ 6 ಗಂಟೆಗೆ ಹೋಗ್ಬಿಟ್ಟು, ನಾನು ಇನ್ನು ಬ್ಯಾಚುಲರ್ ಆಗಿದ್ದರಿಂದ 6 ಗಂಟೆಗೆ ಹೋಗ್ಬಿಟ್ಟು ತುಂಬ ಚೆನ್ನಾಗಿ ಕಲಿಸಿ ಮಕ್ಕಳಿಗೆ ರಾಜ್ಯ ಮಟ್ಟಕ್ಕೆ ವಾಲಿಬಾಲು ಮತ್ತು ಕಬಡ್ಡಿನಲ್ಲಿ ಕರ್ಕೊಂಡೋಗಿದ್ದೆ. ಅದೇ ಥರ ಪ್ರತಿಭಾ ಕಾರಂಜಿನಲ್ಲೂ ಸಹ ತುಂಬ ಚೆನ್ನಾಗಿ ಮಕ್ಕಳಿಗೆ ಕಲಿಸಿ ಹೋಬಳಿ ಲೆವೆಲಲ್ಲಿ, ತಾಲೂಕು ಮಟ್ಟದಲ್ಲಿ ತುಂಬ ಚೆನ್ನಾಗಿ ಕಲಿಸಿ ಕರ್ಕೊಂಡು ಬರ್ತಾ ಇದ್ದೆ. ಅದು ನನಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ. ಇವತ್ತಿನೂ ಸಹ ನನಗೆ ನಕ್ಷಲೇ 8 ವರ್ಷ ಇದೆ, ಆದರೆ ಇಷ್ಟು ಬೇಗ ಸರಿಸಿ ಬರ್ತಾ ಇದೆ ಅಲ್ಲ ಅಂತ ಅನಿಸ್ತಾ ಇದೆ, ಖುಷಿ ಆಗ್ತಾ ಇದೆ. ಹಾಗಾಗಿ ಈ ವೃತ್ತಿಯನ್ನು ಮಾಡಿದ್ಮೇಲೆ ಒಂದು 8 ವರ್ಷ ಆದಮೇಲೆ ಸತ್ಯಹಳ್ಳಿ ಶಾಲೆಗೆ ಬಂದೆ. ಅಲ್ಲಿ ಪ್ರತಿಭಾ ಕಾರಂಜಿನಲ್ಲಿ ರಾಜ್ಯ ಮಟ್ಟದಲ್ಲಿ ನಮ್ಮ ಮಕ್ಕಳು ಆಯ್ಕೆ ಆದರು, ಜನಪದ ಗೀತೆಯನ್ನು ಹೇಳೋದ್ರ ಮೂಲಕ, ಜನಪದ ನೃತ್ಯವನ್ನು ಮಾಡೋದ್ರ ಮೂಲಕ. ಅದು ನನಗೆ ತುಂಬ ನನ್ನ ಜೀವನದಲ್ಲಿ ಮರೆಯಲಾಗದಂತಹ ಒಂದು ಸಂದರ್ಭ. ಅದಾದಮೇಲೆ ಎಲ್ಲರೂ CRP ಕೆಲಸಕ್ಕೆ ಹೋಗ್ತಾರಲ್ಲ, ನಾನು ಒಂದ್ಸಲ ಹೋಗ್ಬೇಕು ಅಂತ ಒಂದು ಆಸೆಯಿಂದ ಎಕ್ಸಾಮ್ ಬರೆದೆ. ಸೆಲೆಕ್ಟ್ ಆಗಿ ಮೊದಲು CRC ಕೇಂದ್ರ ಅಂಬ್ಲೆನಲ್ಲಿ ಒಂದು 4 ವರ್ಷ, ಅದಾದಮೇಲೆ ಇನ್ನೊಂದು 3.5 ವರ್ಷ CRC ಇರಗೊದ್ದಲ್ಲಿ ಕರ್ತವ್ಯ ನಿರ್ವಹಿಸಿ ಎಲ್ಲರ ಶಿಕ್ಷಕರ ಮೆಚ್ಚುಗೆ ಪಾತ್ರನಾದೆ. ನಿಜಕ್ಕೂ ನನಗೆ ತುಂಬ ಖುಷಿ ಆಗ್ತಾಯಿದೆ, ಯಾಕೆಂದರೆ ಕ್ಲಸ್ಟರ್ ಕೇಂದ್ರದಲ್ಲಿ ಅಂಬ್ಲೆನಲ್ಲಿ ಯಾರೂ ಮಾಡದೇ ಇರತಕ್ಕಂಥ ಸಾಧನೆಯನ್ನು, ಎಲ್ಲ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಸಂಪನ್ಮೂಲ ಕೇಂದ್ರವಾಗಿ ಅಂಬ್ಲೆ ಕ್ಲಸ್ಟರ್ನ ಮಾಡಿದೆ. ಅವರೆಲ್ಲರೂ ಖುಷಿಪಟ್ಟರು, ಇಲ್ಲಿವರೆಗೆ ಬಂದಿರತಕ್ಕಂಥ ಯಾವ CRPಗಳು ಇಷ್ಟೊಂದು ರೀತಿಯಲ್ಲಿ ಇಂಪ್ರೂವ್ನ ಮಾಡಿರಲಿಲ್ಲ. ತುಂಬ ಖುಷಿಯಾಯಿತು ಸರ್ ನೀವು ಮಾಡ್ತಿರತಕ್ಕಂಥದ್ದು. ಬೆಳಗ್ಗೆ 9:50 ಶಾಲೆಗೆ ಹೋಗ್ತಾ ಇದ್ದೆ, ಶಿಕ್ಷಕರಿಗಿಂತ ಮೊದಲೇ ಹೋಗ್ಬಿಟ್ಟು ಮಕ್ಕಳಿಗೆ ಮಾರ್ಗದರ್ಶನ ಕೊಡ್ತಕ್ಕಂಥದ್ದು, ಅವರಿಗೆ ಎಲ್ಲ ವಿಷಯಗಳನ್ನು ತಿಳಿಸ್ತಕ್ಕಂಥದ್ದು, ಅವ್ರು ಏನೇ ಪ್ರಾಬ್ಲಮ್ಗಳಾದರೆ ತಕ್ಷಣ ಫೋನ್ ಮಾಡ್ತಿದ್ರು, ಅದಕ್ಕೆ ಸ್ಪಂದಿಸ್ತಾ ಇದ್ದೆ. ತುಂಬ ಚೆನ್ನಾಗಿ ಆ CRC ವರ್ಕ್ನ ಮಾಡಿದೆ, ಹಾಗಾಗಿ ಒಳ್ಳೆ ಹೆಸರನ್ನ ಬಂತು. ಅದಾದಮೇಲೆ 11-12 ವರ್ಷಗಳಾಯ್ತು ಈ ತೇಗೂರು ಶಾಲೆಗೆ ಬಂದು. ಅಂದರೆ ಈ ಊರಿನವರು ತುಂಬ ಸಹಕಾರ ಅಂದರೆ ಹೇಳಬಾರ್ದು, ಅಷ್ಟು ಒಳ್ಳೆ ರೀತಿಯಲ್ಲಿ ಸಹಕಾರವನ್ನು ಕೊಡ್ತೇವೆ. ಅವ್ರ ಜೊತೆಗೆ ನಾವು ಮನೆಯ ಮಗನಂತೆ ಈ ಊರಿನಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ನಮ್ಮ ಶಾಲೆಗೆ ಹೆಚ್ಚು ಕಮ್ಮಿ 35 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಶಾಲೆಯನ್ನು, ಈ 100 ವರ್ಷ ತುಂಬಿದಂತಹ ಸಂದರ್ಭದಲ್ಲಿ 35 ಲಕ್ಷ ವೆಚ್ಚದಲ್ಲಿ ಈ ಎಲ್ಲ ರೂಮ್ಗಳನ್ನು ಉನ್ನತ ದರ್ಜೆಗೆ ಏರಿಸಿದ್ರು. ಪ್ರತಿಯೊಂದು ಕ್ಲಾಸ್ ರೂಮ್ ಸೋರ್ತಾ ಇತ್ತು, ಅಂಥ ಸಂದರ್ಭದಲ್ಲಿ ಎಲ್ಲ ರೂಮ್ಗಳಿಗೂ ಮೇಲ್ಚಾವಣೆಯನ್ನು ಹಾಕ್ಸ್ತಕ್ಕಂಥದ್ದು, ಟೈಲ್ಸನ್ನು ಹಾಕ್ತಕ್ಕಂಥದ್ದು, ಹಾಗೆ

0: ವಿಂಡೋಗಳನ್ನೆಲ್ಲ ಫೈಬರ್ ಎಲ್ಲ ಹಾಕಿದ್ದಾರೆ. ಕುಡಿಯ ನೀರಿನ ವ್ಯವಸ್ಥೆ ಆಗಿರ್ಬೋದು, ಹೈಟೆಕ್ ಶೌಚಾಲಯ ವ್ಯವಸ್ಥೆ, ಹೀಗೆ ಸುಮಾರು ಕೆಲಸಗಳನ್ನ ಮಾಡಿದ್ರು. ಅವರ ನಮ್ಮ ಊರಿನವರು ಮತ್ತೆ STMC ಅವರು ತುಂಬಾ ಸಹಕಾರವನ್ನು ನೀಡಿದ್ರು. ಹಾಗಾಗಿ ನಮ್ಮ ಶಾಲೆ ಇಷ್ಟೊಂದು ಅಭಿವೃದ್ಧಿ ಆಗಲಿಕ್ಕೆ ಅದು ಒಂದು ಕಾರಣ. ಹಾಗಾಗಿ ನಾವು ಹೇಗಿರ್ತೀವೋ ಹಾಗೆ ನಮ್ಮೂರವರು ಇರ್ತಾರೆ. ನಾವು ಅವರನ್ನು ಚೆನ್ನಾಗಿ ಮಾತಾಡಿಸಿದಾಗ ಅವರು ಶಾಲೆಗೆ ಬಂದುಬಿಟ್ಟು ಏನು ಬೇಕು ಮಾಸ್ಟ್ರೆ, ಏನು ಬೇಕು, ಮಕ್ಕಳು ಹೇಗೆ ಓದ್ತಾ ಇದ್ದಾರೆ ಅಂತ ಪದೇ ಪದೇ ವಿಚಾರಿಸ್ತಾ ಇರ್ತಾರೆ. ಮಕ್ಕಳ ಕಲಿಕೆಗೆ STMC ಅವರು ಊರಿನವರು ತುಂಬ ಸಹಕಾರವನ್ನು ನೀಡ್ತಾ ಇದ್ದಾರೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ, ಇನ್ನೂ ನಮ್ಮ ಶಾಲೆನೆಲ್ಲ ಒಂದು ಇಂಗ್ಲೀಷ್ ಮೀಡಿಯಮನ್ನು ಮಾಡಬೇಕು ಅಂತ ಮಹತ್ವಾಕಾಂಕ್ಷೆ ಇದೆ. ಅದಕ್ಕೆ ಸರ್ಕಾರಕ್ಕೆ ನಾವು ಅದನ್ನು ಪತ್ರವನ್ನು ಕಳಿಸಿದ್ದೀವಿ. ಈ 3 ವರ್ಷದಿಂದ STMC ವತಿಯಿಂದ LKG UKG ತರಗತಿಗಳನ್ನು ನಮ್ಮ STMC ವತಿಯಿಂದ ನಡೆಸಿ ಅವರಿಗೆ ಸಂಬಳವನ್ನು ನಾವೇ ಕೊಡ್ತಾ ಇದ್ದೀವಿ. ಹಾಗಾಗಿ ಅದ್ರ ಜೊತೆಗೆ ಇನ್ನು ಮುಂದೆ ಸ್ಪೋಕನ್ ಇಂಗ್ಲೀಷ್ ಮಾಡ್ತಕ್ಕಂಥದ್ದಾಗಲಿ, ಮಕ್ಕಳಿಗೆ ಕಂಪ್ಯೂಟರ್ನ ಕಲಿಸ್ತಕ್ಕಂಥದ್ದು, ಸರ್ಕಾರಿ ಶಾಲೆಗಳಲ್ಲಿ ಇಂಥದ್ದಿಲ್ಲ ಅಂತ ಇಲ್ಲ. ಏನು ಪ್ರೈವೇಟ್ ಸ್ಕೂಲಲ್ಲಿ ಏನೆಲ್ಲ ಸೌಲಭ್ಯ ಇದೆ ಅಷ್ಟು ಸೌಲಭ್ಯಗಳನ್ನು ನಾವು ನಮ್ಮ ಶಾಲೆಯಲ್ಲಿ ಮಾಡಿದ್ವಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಕ್ಕಳನ್ನು ನಾವು ಆಕರ್ಷಣೆ ಮಾಡಬೇಕು. ಇವತ್ತಿನ ಕಾಲದಲ್ಲಿ ಸರ್ಕಾರಿ ಶಾಲೆ ಅಂತಂದರೆ ಪೋಷಕರು ದೂರ ಹೋಗುವಂಥ ಸಂದರ್ಭದಲ್ಲಿ ನಾವು ಸರ್ಕಾರಿ ಶಾಲೆಯಲ್ಲಿ ಎಲ್ಲ ಸೌಲಭ್ಯಗಳನ್ನು ಮಾಡಿಬಿಟ್ಟು ಹೆಚ್ಚು ಮಕ್ಕಳನ್ನು ಆಕರ್ಷಣೆ ಮಾಡಲಿಕ್ಕೆ ತುಂಬ ನಮ್ಮ ಶಿಕ್ಷಕರು, STMC ಅವರು, ಊರಿನವರು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಬೇಕು ಅಂತ ಮಹತ್ವಾಕಾಂಕ್ಷೆಯನ್ನು ಹೊಂದಿದ್ದೀವಿ.
1: ಒಳ್ಳೆಯದು. ನೋಡಿ, ತಾವು ತಿಳಿಸ್ತಾ ಇದ್ರಿ, ಇಡೀ ಪ್ರಪಂಚದಲ್ಲಿಯೇ ಒಂದು ಅತ್ಯುತ್ತಮವಾದಂಥ ಒಂದು ವೃತ್ತಿ ಶಿಕ್ಷಕ ವೃತ್ತಿ ಅನ್ನುವಂಥದ್ದು ತಮ್ಮ ಮಾತುಗಳಲ್ಲೇ ಅರ್ಥ ಆಗುತ್ತೆ. ತಾವು ಮೊದಲಿಗೆ ಪೊಲೀಸ್ ಇಲಾಖೆಯಲ್ಲಿ ಸೇವೆಯನ್ನ ಪ್ರಾರಂಭ ಮಾಡಿದ್ರಿ, ಆದರೂ ಕೂಡ ಆ ಪೊಲೀಸ್ ಇಲಾಖೆಗಿಂತ ಶಿಕ್ಷಕ ವೃತ್ತಿಯಲ್ಲಿ ತಮಗೆ ಸಂತೃಪ್ತಿ ಅನ್ನುವಂಥದ್ದು, ಆತ್ಮ ಸಂತೋಷ ಇದೆ ಅನ್ನೋದಾಗಿ ತಾವೇ ತಿಳಿಸ್ಕೊಟ್ರಿ. ಹಾಗಾಗಿ ಖಂಡಿತವಾಗಿ ಕೂಡ ತಮ್ಮ ಮಾತುಗಳನ್ನ ನಾವು ಗೌರವಿಸಲೇಬೇಕು. ಅಷ್ಟರ ಮಟ್ಟಿಗೆ ಆತ್ಮತೃಪ್ತಿ ಅನ್ನುವಂಥದ್ದು, ಆತ್ಮ ಸಂತೋಷ ಅನ್ನುವಂಥದ್ದು ಈ ಶಿಕ್ಷಕ ವೃತ್ತಿಯಲ್ಲಿ ಪ್ರತಿಯೋರ್ವ ಶಿಕ್ಷಕರಿಗೂ ಕೂಡ ಕಂಡು ಬಂದೇ ಬರುತ್ತೆ. ಯಾವಾಗ ಕಂಡು ಬರುತ್ತೆ ಅಂತೇಳಿದ್ರೆ, ಆ ವೃತ್ತಿಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಾಗ ಮಾತ್ರ. ಮಕ್ಕಳನ್ನ ಒಳ್ಳೆ ರೀತಿಯಲ್ಲಿ ಉನ್ನತೀಕರಿಸಬೇಕು, ಶಾಲೆಯನ್ನ ಒಳ್ಳೆ ರೀತಿಯಲ್ಲಿ ಬೆಳವಣಿಗೆಯನ್ನು ಮಾಡಬೇಕು, ಈ ರೀತಿಯಲ್ಲಿ ತಮ್ಮನ್ನು ತಾವು ಆ ಒಂದು ವೃತ್ತಿಯಲ್ಲಿ ತೊಡಗಿಸಿಕೊಂಡಿದ್ದೆ ಆದಲ್ಲಿ, ಈ ಒಂದು ಶಿಕ್ಷಕ ವೃತ್ತಿ ಅನ್ನುವಂಥದ್ದು, ಶಾಲೆ ಅನ್ನುವಂಥದ್ದು ಅತ್ಯುತ್ತಮ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ಬೋದು ಅನ್ನುವಂಥದ್ದು ತಮ್ಮ ಒಂದು ಮಾತಿನ ತಾತ್ಪರ್ಯ ಆಗಿತ್ತು.
0: ಹೌದು, ಇನ್ನೊಂದು ನನ್ನ ಹೆಚ್ಚು ರೀತಿಯಲ್ಲಿ ತೊಡಗಿಸಿಕೊಳ್ಬೇಕು ಅನ್ನೋದು ಆಸೆ ನನ್ನಲ್ಲಿದೆ.
1: ಈಗ ಶತಮಾನೋತ್ಸವವನ್ನ ಪೂರೈಸಿರುವಂತ ಒಂದು ಶಾಲೆಯಲ್ಲಿ ತಾವು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀರಾ. ಯಾವ ವರ್ಷದಲ್ಲಿ ಈ ಒಂದು ಶಾಲೆ ಸ್ಥಾಪನೆಯಾಗಿದ್ದು, ಹಾಗೆ ಈ ಒಂದು ಶಾಲೆಯ ವಿಶೇಷತೆಗಳನ್ನ ನಮ್ಮ ಕೇಳುಗರಿಗೆ ತಿಳಿಸ್ಕೊಡಿ.
0: ಈ ಶಾಲೆ 1925 ಪ್ರಾರಂಭವಾಗಿ ಮೊದಲು ನಮ್ಮ ಊರಿನ ಶಾಲೆ ಆಂಜನೇಯ ಸ್ವಾಮಿಯ ಜಗಲಿಯಲ್ಲಿ ಪ್ರಾರಂಭವಾಗಿದ್ದು, ಅಲ್ಲಿಂದ ಪ್ರಾರಂಭವಾಗಿದ್ದಂತಹ ಶಾಲೆ ನಂತರದಲ್ಲಿ ಕಳೆದ 1-6 ವರ್ಷಗಳ ನಂತರ ಈ ಒಂದು ಬಿಲ್ಡಿಂಗಿನ ಅಡಿಯಲ್ಲಿ ನಮ್ಮ ಶಾಲೆ ಪ್ರಾರಂಭವಾಯಿತು. ಅವತ್ತಿನಿಂದ ಇವತ್ತಿವರೆಗೆ ತುಂಬ ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ. ಈ ಶಾಲೆಯ ವಿಶೇಷತೆ ಅಂತಂದರೆ, ಇಲ್ಲಿ ಊರಿನವರು, ದೇವಸ್ಥಾನಕ್ಕೆ ಬಂದಂಥ ಎಲ್ಲರೂ ಸಹ ಶಾಲೆಯನ್ನು ಒಮ್ಮೆ ನೋಡ್ತಾರೆ. ಯಾಕೆಂದರೆ ಈ ಶಾಲೆ ಇಷ್ಟೊಂದು ಚೆನ್ನಾಗಿದೆಯಲ್ಲ, ಇಷ್ಟೊಂದು ಎಲ್ಲ ಸೌಲಭ್ಯಗಳನ್ನು ಹೊಂದಿದೆಯಲ್ಲ ಅನ್ನೋ ಒಂದು ಭಾವನೆಯನ್ನು ಇಟ್ಕೊಂಡು ಹೋಗ್ತಾರೆ. ಹಾಗಾಗಿ ಈ ಶಾಲೆಯ ವಿಶೇಷತೆ ಅಂದರೆ, ಮಕ್ಕಳನ್ನು ಆಕರ್ಷಣೆ ಮಾಡ್ತಕ್ಕಂಥ, ಮಕ್ಕಳಿಗೆ ಬಂದಂಥ ಮಕ್ಕಳಿಗೆ ಚೆನ್ನಾಗಿ ಕಲಿಸ್ತಕ್ಕಂಥದ್ದೇ ಒಂದು ನಮ್ಮ ವಿಶೇಷವಾಗಿರ್ತಕ್ಕಂಥ ಗುಣಗಳಾಗಿದೆ.
1: ಒಳ್ಳೆಯದು. ಅನೇಕ ಉತ್ತಮ ಒಂದು ಗುಣಗಳನ್ನು ತಮ್ಮ ಶಾಲೆ ಹೊಂದಿದೆ ಅನ್ನೋದಾಗಿ ಕೂಡ ತಾವು ತಿಳಿಸ್ಕೊಟ್ರಿ. ಹಾಗೆ ಯಾವ್ಯಾವ ತರಗತಿಗಳು ಪ್ರಸ್ತುತ ಶಾಲೆಯಲ್ಲಿ ನಡೀತಾ ಇದೆ?
0: ನಮ್ಮಲ್ಲಿ STMC ವತಿಯಿಂದ LKG ಮತ್ತು UKGಯನ್ನು ನಾವೇ ಪ್ರಾರಂಭ ಮಾಡಿದ್ದೀವಿ. ಇದರಿಂದ ಸರ್ಕಾರದಿಂದ ಯಾವುದೇ ರೀತಿಯ ಅನುದಾನಗಳು ಬಂದಿಲ್ಲ. 1ನೇ ತರಗತಿಯಿಂದ 7ನೇ ತರಗತಿಯವರೆಗೆ ನಮ್ಮಲ್ಲಿ ತರಗತಿಗಳಿದೆ, ಪ್ರಾರಂಭವಾಗಿದೆ. ಇಲ್ಲಿ ಸುಮಾರು ಈಗ 1ರಿಂದ 7ನೇ ತರಗತಿಗೆ 44 ಮಕ್ಕಳು, ಹಾಗೆಯೇ LKG UKGಗಳಿಗೆ 18 ಮಕ್ಕಳು ಹೊಸದಾಗಿ ದಾಖಲಾಗಿದ್ದಾರೆ.
1: ಒಳ್ಳೆಯದು. ಒಟ್ಟಲ್ಲಿ ನೋಡಿ, ಅನೇಕ ಬೇರೆ ಬೇರೆ ಶಾಲೆಗಳಿದ್ರೂ ಕೂಡ ತಮ್ಮ ಶಾಲೆಯಲ್ಲಿ ಒಂದು ಉತ್ತಮ ಸಂಖ್ಯೆಯಲ್ಲಿ ಮಕ್ಕಳು ಕೂಡ ದಾಖಲಾತಿಯನ್ನು ಹೊಂದಿ ಶಿಕ್ಷಣವನ್ನು ಪಡ್ಕೊಳ್ತಾ ಇದ್ದಾರೆ. ತುಂಬ ಒಳ್ಳೆಯ ರೀತಿಯಾಗಿರ್ತಕ್ಕಂಥ ವಿಚಾರವೂ ಕೂಡ ಆಗಿರುತ್ತೆ. ಹಾಗೆ ನಮ್ಮ ಚಿಕ್ಕಮಗಳೂರು ತಾಲೂಕಿಗೆ ಸೇರಿರ್ತಕ್ಕಂಥ ಒಂದು ಶಾಲೆ ತಮ್ಮ ಈ ಒಂದು ಶತಮಾನವನ್ನು ಆಚರಿಸಿಕೊಂಡಿರತಕ್ಕಂಥ ಒಂದು ಶಾಲೆಯಾಗಿದೆ. ಎಷ್ಟು ಕಿಲೋಮೀಟರ್ಗಳ ಅಂತರ ಇದೆ ನಮ್ಮ ಚಿಕ್ಕಮಗಳೂರಿನ ಕೇಂದ್ರ ಸ್ಥಾನಕ್ಕೂ ಹಾಗೆ ತಮ್ಮ ಒಂದು ಶಾಲೆಗೂ?
0: ಚಿಕ್ಕಮಗಳೂರು ತಾಲೂಕು ಮತ್ತು ಜಿಲ್ಲಾ ಕೇಂದ್ರದಿಂದ 5 ಕಿಲೋಮೀಟರ್ ಅಂತರದಲ್ಲಿ ಇದೆ. ಇದು ಹೋಬಳಿನೂ ಸಹ, ಇದು ಕಸಬಾ ಹೋಬಳಿನೇ, ಹಾಗೆಯೇ ಪೋಸ್ಟು ಸಹ ಚಿಕ್ಕಮಗಳೂರು ಪೋಸ್ಟೇನೆ, ತುಂಬ ಹತ್ತಿರ ಇರೋದ್ರಿಂದ ಪೋಸ್ಟು ಚಿಕ್ಕಮಗಳೂರಾಗಿದೆ.
1: ಒಳ್ಳೆಯದು, ಒಳ್ಳೆಯದು. ಈಗ ಶಾಲೆಯಲ್ಲಿ ಎಷ್ಟು ಜನ ಪ್ರಸ್ತುತವಾಗಿ ಕರ್ತವ್ಯವನ್ನು ನಿರ್ವಹಿಸಿರ್ತಕ್ಕಂತಹ ಶಿಕ್ಷಕರಿದ್ದಾರೆ?
0: ನಮ್ಮಲ್ಲಿ 4 ಜನ ಶಿಕ್ಷಕರು 1ರಿಂದ 7ನೇ ತರಗತಿ ಪಾಠ ಬೋಧನೆ ಮಾಡಲಿದ್ದಾರೆ, ಹಾಗೆಯೇ LKG UKG ಬೋಧನೆ ಮಾಡಲು 2 ಜನ

0: ಶಿಕ್ಷಕರಿದ್ದಾರೆ.
1: ಈಗ ತಾವು ಈ ಶಾಲೆಯ ಮುಖ್ಯ ಶಿಕ್ಷಕರನ್ನೋದಾಗಿ ಕೂಡ ನಮ್ಮ ಎಲ್ಲ ಕೇಳುಗರಿಗೂ ಕೂಡ ಪರಿಚಯವನ್ನು ಮಾಡಿಕೊಟ್ರಿ. ತಮ್ಮ ಒಂದು ವಿದ್ಯಾರ್ಹತೆ ಏನೇನಾಗಿದೆ ಅದರ ಬಗ್ಗೆ ತಿಳಿಸ್ಕೊಡಿ.
0: ನಾವು PUC TCH, ಅದರ ನಂತರದಲ್ಲಿ ಡಿಗ್ರಿ BA ಮಾಡಿದ್ದೇನೆ, ಅದರ ಜೊತೆಗೆ MA in Kannada ಅದನ್ನು ಪೂರ್ಣಗೊಳಿಸಿದ್ದೇವೆ.
1: ಒಳ್ಳೆಯದು, ಒಳ್ಳೆಯ ಒಂದು ವಿದ್ಯಾರ್ಹತೆಯನ್ನು ಕೂಡ ತಾವು ಹೊಂದಿದ್ದೀರಾ. ಹಾಗೆ ಈ ಒಂದು ಶಾಲೆಯಲ್ಲಿ ಅನೇಕ ನೂರಾರು ಮಕ್ಕಳು, ಸಾವಿರಾರು ಮಕ್ಕಳು ಕಲ್ತ್ಕೊಂಡು ಹೋಗಿದ್ದಾರೆ. ಪ್ರಸ್ತುತ ತಾವು ಗುರುತಿಸಿದಾಗೇನೆ ವಿದ್ಯಾರ್ಥಿಗಳ ವಿಶೇಷವಾಗಿರ್ತಕ್ಕಂತಹ ಸಾಧನೆ ಎನ್ನುವಂಥದ್ದು ಹೇಗಿದೆ, ಯಾವ್ಯಾವ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳು ತಮ್ಮದೇ ಆಗಿರ್ತಕ್ಕಂಥ ಒಂದು ಸಾಧನೆಯನ್ನ, ಅಪರೂಪವಾಗಿರ್ತಕ್ಕಂಥ ಒಂದು ಸಾಧನೆಯನ್ನ ಮಾಡಿದ್ದಾರೆ ಅನ್ನೋದಾಗಿ ತಾವು ತಿಳಿಸ್ಕೊಡ್ಬೇಕು.
0: ಕ್ರೀಡಾ ಕ್ಷೇತ್ರದಲ್ಲಿ ಕಳೆದ 2 ಸಲ ತಾಲೂಕು ಮಟ್ಟ, ಜಿಲ್ಲಾ ಮಟ್ಟದಲ್ಲಿ ವಾಲಿಬಾಲ್ನಲ್ಲಿ ಪ್ರಥಮವನ್ನು ಪಡೆದುಕೊಂಡಿದ್ದಾರೆ. ಅದೇ ರೀತಿ ಸಾಂಸ್ಕೃತಿಕ ಸ್ಪರ್ಧೆನಲ್ಲಿ, ಪ್ರತಿಭಾ ಕಾರಂಜಿನಲ್ಲಿ ಜಾನಪದ ಗೀತೆ ಮತ್ತು ಭಕ್ತಿಗೀತೆ ಮತ್ತು ಭಗವದ್ಗೀತೆ ಪಠಣದಲ್ಲಿ ತುಂಬ ಅತ್ಯುತ್ತಮವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡಿ ತಾಲೂಕು ಮತ್ತು ಜಿಲ್ಲಾದಲ್ಲಿ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಅದರ ಜೊತೆಗೆ ಕ್ಲಸ್ಟರ್ನಲ್ಲಿ ಪ್ರತಿಭಾ ಪೋಷಣ ಅಥವಾ ಪ್ರತಿಭಾ ಪುರಸ್ಕಾರ ಅಂತ ಕಾರ್ಯಕ್ರಮ ಆಗ್ತದೆ. ಅಲ್ಲಿ ನಮ್ಮ ಮಕ್ಕಳು ಹೆಚ್ಚಿನ ಸಾಧನೆಯನ್ನು ಮಾಡಿ ಇಡೀ ಕ್ಲಸ್ಟರ್ನ ನಮ್ಮ ಶಾಲೆ ಅತ್ಯುತ್ತಮವಾದಂತಹ ಸಾಧನೆಯನ್ನು ಮಾಡಿದೆ.
1: ಒಟ್ಟಲ್ಲಿ ಪಠ್ಯದ ಚಟುವಟಿಕೆಗಳ ಜೊತೆಗೆ ಪಠ್ಯೇತರ ಚಟುವಟಿಕೆಯಾಗಿರ್ಬೋದು ಅಥವಾ ಸಾಂಸ್ಕೃತಿಕ ಚಟುವಟಿಕೆಗಳಾಗಿರ್ಬೋದು, ಕ್ರೀಡಾ ಚಟುವಟಿಕೆಗಳಾಗಿರ್ಬೋದು, ತಮ್ಮದೇ ಆಗಿರತಕ್ಕಂತಹ ವಿಶೇಷ ಸಾಧನೆಯನ್ನ ತಮ್ಮ ಮಕ್ಕಳು ಮಾಡಿರ್ತಕ್ಕಂಥದ್ದು ತುಂಬಾ ಒಳ್ಳೆಯ ವಿಚಾರ ಆಗಿರುತ್ತೆ. ಹಾಗೆ ಶಿಕ್ಷಕರು ಕೂಡ ಒಂದು ಉತ್ತಮ ಸಂಖ್ಯೆಯಲ್ಲಿ ಇಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಹಾಗೆ ತಾವು ಗಮನಿಸಿದಾಗೆ ಶಿಕ್ಷಕರ ಒಂದು ವಿಶೇಷ ಸಾಧನೆಯ ಬಗ್ಗೆ ನಮ್ಮ ಕೇಳುಗರಿಗೆ ತಿಳಿಸ್ಕೊಡಿ.
0: ನಮ್ಮಲ್ಲಿ ಶಿಕ್ಷಕರು ಒಳ್ಳೆ ರೀತಿಯಲ್ಲಿ ಪಾಠ ಬೋಧನೆಯನ್ನು ಮಾಡ್ತಾ ಇದ್ದಾರೆ. ಒಬ್ಬ ಶಿಕ್ಷಕರು ರೇಖಾ ಟೀಚರ್ ಅವರು BA ಆಗಿ ಇಂಗ್ಲಿಷನ್ನು ಪಾಠ ಬೋಧನೆ ಮಾಡ್ತಾ ಇದ್ದು ಮಕ್ಕಳಿಗೆ ಅತ್ಯುತ್ತಮವಾಗಿ ಇಂಗ್ಲಿಷನ್ನು ಓದ್ತಕ್ಕಂಥದ್ದು ಮತ್ತು ಮಾತನಾಡ್ತಕ್ಕಂತಹ ಕೌಶಲ್ಯವನ್ನು ಕಲಿಸ್ತಾ ಇದ್ದಾರೆ. ಅದರ ಜೊತೆಗೆ ನಮ್ಮ ಬ್ಲಾಂಟಿನ ರೂಪ ಮೇಡಮ್ ಅವರು ಸಹ ಗಣಿತ ಮತ್ತು ವಿಜ್ಞಾನ ಪಠ್ಯಪುಸ್ತಕವನ್ನು ತೆಗೆದುಕೊಂಡು ತುಂಬ ಚೆನ್ನಾಗಿ ಮಕ್ಕಳಿಗೆ ಕಲಿಸ್ತಕ್ಕಂಥದ್ದು, ಆಮೇಲೆ ಅವರಿಗೆ ಸಂಖ್ಯಾಜ್ಞಾನದ ಬಗ್ಗೆ ಪರಿಜ್ಞಾನವನ್ನು ಮೂಡಿಸ್ತಾ ಇದ್ದಾರೆ. ಅದರ ಜೊತೆಗೆ ನಮ್ಮಲ್ಲಿ ಪ್ರಿಯಾಂಕಾ ಮೇಡಮ್ ಅವರು ಸಹ ಅವರಿಗೆ ಕನ್ನಡ ಮತ್ತು ಸಮಾಜ ವಿಜ್ಞಾನದಲ್ಲಿ ವಿಶೇಷ ಸಾಧನೆಯನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಸಹ ಕನ್ನಡ ಮತ್ತು ವಿಜ್ಞಾನ ವಿಷಯಗಳನ್ನು ಪಾಠ ಬೋಧನೆಯನ್ನು ಮಾಡ್ತಿದ್ದು ಮಕ್ಕಳ ಸರ್ವಾಂಗೀಣ ಪ್ರಗತಿಗೆ ಎಲ್ಲ ಶಿಕ್ಷಕರು ತುಂಬ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ.
1: ಒಟ್ಟಲ್ಲಿ ತಾವೆಲ್ಲರೂ ಕೂಡ ಒಟ್ಟುಗೂಡಿ ಮಕ್ಕಳಿಗೆ ಏನೇನು ಬೇಕೋ, ಅಗತ್ಯವಾಗಿರ್ತಕ್ಕಂತಹ ಒಂದು ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಏನೇನು ಚಟುವಟಿಕೆಗಳು ಬೇಕೋ ಅದನ್ನೆಲ್ಲವನ್ನು ಕೂಡ ಉತ್ತಮ ರೀತಿಯಲ್ಲಿ ಮಕ್ಕಳಿಗೆ ತಲುಪಿಸುವಂತಹ ಒಂದು ಕೆಲಸವನ್ನು ತಾವೆಲ್ಲರೂ ಕೂಡ ಮಾಡ್ತಾ ಇದ್ರಿ ಒಗ್ಗೂಡಿ. ಒಳ್ಳೆಯದು. ಇಲ್ಲಿ ನೇರವಾಗಿ ನಾವು ಕೂಡ ಗಮನಿಸಿದ್ವಿ, ತಮ್ಮ ಒಂದು ಶಾಲೆ ಪರಿಸರದ ಮಧ್ಯದಲ್ಲಿ, ಹಚ್ಚ ಹಸಿರಿನ ಸುಂದರವಾದಂತಹ ಒಂದು ಪರಿಸರದ ಮಧ್ಯದಲ್ಲಿ ತಮ್ಮ ಒಂದು ಶಾಲೆ ಇರ್ತಕ್ಕಂಥದ್ದಾಗಿರುತ್ತೆ. ಹಾಗೆ June 5 ಕೂಡ ಅಂತಾರಾಷ್ಟ್ರೀಯ ಪರಿಸರ ದಿನಾಚರಣೆ ಅನ್ನುವಂಥದ್ದು ಕೂಡ ಆಗೋಗಿದೆ. ತಾವು ತಮ್ಮ ಮಕ್ಕಳಿಗೆ ಪರಿಸರದ ಬಗ್ಗೆ ಯಾವ್ಯಾವ ರೀತಿಯಾಗಿರ್ತಕ್ಕಂತಹ ಜಾಗೃತಿ ಅಥವಾ ಅರಿವಿನ ಒಂದು ಮಹತ್ವವನ್ನು ತಾವು ತಿಳಿಸಿದ್ರ?
0: June 5 ವಿಶ್ವ ಪರಿಸರ ದಿನಾಚರಣೆ ಅಂತ ನಾವು ಮೊದಲೇ ಮಕ್ಕಳಿಗೆಲ್ಲ ತಿಳಿಸಿದ್ವಿ. ಅವತ್ತಿನ ದಿನ ನಮ್ಮ ಧ್ವಜದಕಟ್ಟೆಯ ಸುತ್ತಮುತ್ತ ಇರತಕ್ಕಂಥ ಕಳೆಯನ್ನು ಕೀಳಿಸಿ ಅಲ್ಲಿ ಒಂದು ಒಳ್ಳೆಯ ಗಿಡಗಳನ್ನು ನೆಡ್ತಕ್ಕಂಥದ್ದನ್ನು ಮಕ್ಕಳಿಗೆ ಮಾಡಿದ್ವಿ. ಅದರ ಜೊತೆಗೆ ಶಾಲಾ ಹಿಂಭಾಗದಲ್ಲಿ ಅನೇಕ ಗಿಡಗಳ, ನೀವು ಮನೆಯಿಂದ ಒಂದೊಂದು ಗಿಡಗಳನ್ನು ನೀವು ತರಲೇಬೇಕು, ಹಾಗಾಗಿ ಅವನ್ನು ತಂದು ನೆಟ್ಟು ಅವನ ಪಾಲನೆ ಪೋಷಣೆ, ಅದನ್ನು ನೀರನ್ನು ಹಾಕ್ತಕ್ಕಂಥದ್ದು ಮತ್ತು ಗೊಬ್ಬರವನ್ನು ಹಾಕ್ತಕ್ಕಂಥದ್ದು ನಿಮ್ಮ ಜವಾಬ್ದಾರಿ ಅಂತ ಅವರಿಗೆ ಜವಾಬ್ದಾರಿಯನ್ನು ಕೊಟ್ವಿ. ಅವತ್ತಿನ ದಿನ ವಿಶ್ವ ಪರಿಸರದ ದಿನಾಚರಣೆಯ ದಿನದಂದು ಮಕ್ಕಳಿಗೆ ಒಂದು 1/2 ಗಂಟೆ ನಾವು ಅವರಿಗೆ ತಿಳುವಳಿಕೆಯನ್ನು ಹೇಳಿದ್ವಿ. ಅಂದರೆ ಏನಪ್ಪ ಅಂತಂದರೆ, ನೀರನ್ನು ಪೋಲು ಮಾಡದಂತೆ ಎಲ್ಲಾದರೂ ನಲ್ಲಿ ಸೋರ್ತಾ ಇದ್ದರೆ ಅದನ್ನು ನಿಲ್ಲಿಸ್ತಕ್ಕಂಥದ್ದು ಅಥವಾ ಬಡ್ಡೆಯನ್ನು ಕಟ್ಟಬೇಕು ಅಂತ ಆ ಮಕ್ಕಳಿಗೆ ಪರಿಸರ ಜ್ಞಾನವನ್ನು ಉಂಟು ಮಾಡಿದ್ವಿ. ಅದೇ ರೀತಿ ಯಾವುದೇ ರೀತಿ ಪ್ಲಾಸ್ಟಿಕ್ಕು ಮತ್ತು ಟೈರ್ಗಳನ್ನು ಸುಡಬಾರ್ದು, ಅದರಿಂದ ನಮಗೆ ಕೆಟ್ಟ ಗಾಳಿ ಬರ್ತದೆ, ನಮಗೆ ಆರೋಗ್ಯ ಹದಗೆಡುತ್ತೆ ಅನ್ನೋದನ್ನು ಅವರಿಗೆ ತಿಳಿಸ್ಕೊಟ್ವಿ. ಅದೇ ಅದ್ರ ಜೊತೆಗೆ ನಾವು ಸುತ್ತಮುತ್ತ, ನಮ್ಮ ಮನೆಯ ಸುತ್ತಮುತ್ತ ಆಗಿರ್ಬೋದು ಅಥವಾ ಶಾಲೆಯ ಸುತ್ತಮುತ್ತ ಆಗಿರ್ಬೋದು, ಪರಿಸರವನ್ನು ಚೆನ್ನಾಗಿಟ್ಕೊಳ್ಬೇಕು, ಯಾವುದೇ ಕಾರಣಕ್ಕೂ ಗಲೀಜನ್ನು ಮಾಡಬಾರ್ದು, ಸ್ವಚ್ಛತೆಯನ್ನು ಇಟ್ಕೋಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಅವತ್ತಿನ ದಿನ ತಿಳಿಸ್ಕೊಟ್ವಿ. ಈ ಎಲ್ಲ ಕಾರ್ಯಕ್ರಮವನ್ನು ನಾವು June 5 ಕಾರ್ಯಕ್ರಮವನ್ನು ಮಾಡಿದ್ವಿ.
1: ಈಗ ಪರಿಸರ ದಿನಾಚರಣೆ ಅನ್ನುವಂಥದ್ದು ಅವತ್ತಿಗೆ ಮಾತ್ರ ಸೀಮಿತ ಆಗಿರಬಾರ್ದು ಅನ್ನೋದಾಗಿ ಕೂಡ ಬಹಳಷ್ಟು ವ್ಯಕ್ತಿಗಳು ಹೇಳ್ತಾರೆ. ಹಾಗಾಗಿ ಪ್ರತಿನಿತ್ಯವೂ ಕೂಡ ಪರಿಸರದ ಬಗ್ಗೆ ವಿದ್ಯಾರ್ಥಿಗಳಿಗೆ ತಿಳಿಸ್ತಕ್ಕಂಥದ್ದು, ಯಾಕೆ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಪರಿಸರದ ಮಧ್ಯದಲ್ಲಿ ಬದುಕ್ತಿರ್ತಕ್ಕಂಥವ್ರು. ಹಾಗಾಗಿ ಪರಿಸರವನ್ನು ನಾವು ಯಾವ ರೀತಿಯಲ್ಲಿ ಉಳಿಸಿ ಬೆಳೆಸಬೇಕು, ಹಾಗೆ ಪರಿಸರದ ಜೊತೆಗಿನ ಸಂಬಂಧ ಅನ್ನುವಂಥದ್ದು

0: ಹೇಗಿರ್ಬೇಕು ಅನ್ನುವಂಥದ್ದನ್ನ ತಮ್ಮ ಒಂದು ಪಾಠದಲ್ಲಿ ಆಗಿರ್ಬೋದು, ಅಥವಾ ಕೆಲವೊಂದು ಇತರ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಾಗಿರ್ಬೋದು, ಅಥವಾ ಬೆಳಗಿನ ಒಂದು ಪ್ರಾರ್ಥನೆಯ ಸಮಯದಲ್ಲಾಗಿರ್ಬೋದು, ಆ ರೀತಿ ತಿಳಿಸುವಂತ ಒಂದು ಕೆಲಸವನ್ನೇನಾದ್ರೂ ತಾವು ಮಾಡ್ತೀರಾ?
1: ಹೌದು ಹೌದು, ಮಾಡ್ತಾ ಇದ್ದೀವಿ. ಬರೀ ಗಿಡ ನೆಟ್ಟರೆ ಸಾಲದು, ಅದು ನೆಟ್ಟು ನೀವು ಸರಿಯಾಗಿ ನೀರು ಹಾಕಲಿಲ್ಲ ಅಂತಂದರೆ, ಗೊಬ್ಬರ ಹಾಕಲಿಲ್ಲ ಅಂದರೆ ಅವತ್ತಿಗೆ ಕೊನೆ ಆಗುತ್ತೆ. ನೀವು ಅದನ್ನು ಪಾಲನೆ ಮಾಡಬೇಕು, ನೀರು ಹಾಕಬೇಕು, ಗೊಬ್ಬರವನ್ನು ಹಾಕಬೇಕು, ಅದನ್ನು ನೋಡ್ಕೊಳ್ತಾ ಹೋಗಬೇಕು. ಇದನ್ನು ಹಾಕೋದ್ರಿಂದ ನಮಗೆ ಹೆಚ್ಚು ಹೆಚ್ಚು ಒಳ್ಳೆಯ ಗಾಳಿ ಸಪ್ಲೈ ಆಗ್ತದೆ. ನಮ್ಮ ಶಾಲೆಯ ಸುತ್ತಮುತ್ತ ಇರ್ಬೋದು, ಮನೆಯ ಸುತ್ತಮುತ್ತ ಇರ್ಬೋದು, ನೀವು ಗಿಡಗಳನ್ನು ನೆಡಿ, ನೆಟ್ಟು ಅದಕ್ಕೆ ಅದನ್ನು ಪಾಲನೆ ಪೋಷಣೆ ಮಾಡಿ ಅನ್ನೋದನ್ನು ನಾವು ಶಾಲಾ ಪಾಠದ ಸಂದರ್ಭದಲ್ಲಿ ಬಂದಾಗ, ಆ ಪಾಠಕ್ಕೆ ಸಂಬಂಧಪಟ್ಟಂತೆ ಪರಿಸರಕ್ಕೆ ಸಂಬಂಧಪಟ್ಟಂತೆ ಪಾಠಗಳು ಬಂದಾಗ ಅವಾಗ ಅಲ್ಲೂ ತಿಳಿಸ್ತಾ ಇರ್ತೀವಿ. ಅದ್ರ ಜೊತೆಗೆ ಪ್ರಾರ್ಥನಾ ಅವಧಿನಲ್ಲೂ ಸಹ ನಾವು ತಿಳಿಸ್ಕೊಡ್ತಾ ಇರ್ತೀವಿ.
0: ಒಳ್ಳೆಯದು ನೋಡಿ, ಈ ರೀತಿ ಮಕ್ಕಳಿಗೆ ಪ್ರತಿಯೊಂದರಲ್ಲೂ ಕೂಡ ಜಾಗೃತಿಯನ್ನು ಮೂಡಿಸಿದ್ದೇ ಆದಲ್ಲಿ ತಮ್ಮ ಒಂದು ಜವಾಬ್ದಾರಿ ಅನ್ನುವಂಥದ್ದು ಹೇಗಿದೆ ಅನ್ನುವಂಥ ವಿಚಾರ ಮಕ್ಕಳಿಗೆ ಗೊತ್ತಾಗೋದಕ್ಕೆ ಅಥವಾ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಒಳ್ಳೆಯ ಒಂದು ವಿಚಾರಗಳನ್ನು ತಾವು ತಿಳಿಸ್ತಾ ಇದ್ದೀರಾ. ತಮ್ಮ ಶಾಲೆಯಲ್ಲಿ ಯಾವ್ಯಾವ ರೀತಿಯಾಗಿರ್ತಕ್ಕಂತಹ ಪಠ್ಯೇತರ ಚಟುವಟಿಕೆಗಳು ಮಕ್ಕಳಿಗೆ ದೊರಕ್ತಾ ಇದೆ?
1: ನಮ್ಮಲ್ಲಿ ಮೌಲ್ಯ ಶಿಕ್ಷಣವನ್ನು ಪ್ರತಿ ದಿನ ಕೊನೆಯ ಅವಧಿನಲ್ಲಿ ಒಂದೊಂದು ದಿನ ಒಂದೊಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ಮಾಡ್ತಾ ಇರ್ತೀವಿ. ಮಕ್ಕಳಿಗೆ ಇವತ್ತಿನ ದಿನದಲ್ಲಿ ತಂದೆ ತಾಯಿಯನ್ನು ನೋಡ್ಕೊಳ್ಳದೇ ಇರತಕ್ಕಂಥ ಮಕ್ಕಳು ಎಷ್ಟೋ ಜನ ಉದಾಹರಣೆಗಳನ್ನು ಕೊಟ್ಬಿಟ್ಟು ನೀವು ನಿಮ್ಮ ತಂದೆ ತಾಯಿಯನ್ನು ಚೆನ್ನಾಗಿ ನೋಡ್ಕೊಳ್ಬೇಕು, ಗೌರವವನ್ನು ಕೊಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮೌಲ್ಯ ಶಿಕ್ಷಣವನ್ನು ಮಕ್ಕಳಿಗೆ ಕಲಿಸ್ತೀವಿ. ಅದ್ರ ಜೊತೆಗೆ ಪ್ರತಿ ಶುಕ್ರವಾರ ಶಾರದಾ ಪೂಜೆ ಮಾಡುವ ಸಂದರ್ಭದಲ್ಲಿ ಮಕ್ಕಳಿಗೆ ಸಾಂಸ್ಕೃತಿಕ ಕಾರ್ಯಕ್ರಮ, ಒಂದು ದಿನ ಪ್ರಬಂಧ ರಚನೆ ಆಗಿರ್ಬೋದು, ಆಶುಭಾಷಣ ಸ್ಪರ್ಧೆ ಆಗಿರ್ಬೋದು, ಅಥವಾ ಭಕ್ತಿಗೀತೆ, ಭಾವಗೀತೆ, ಹೀಗೆ ಒಂದೊಂದು ವಾರದಲ್ಲಿ ಒಂದೊಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡು ಮಕ್ಕಳಿಗೆ ತುಂಬ ಚೆನ್ನಾಗಿ ಕಲಿಸ್ತಾ ಇದ್ದೀವಿ. ಅದ್ರ ಜೊತೆಗೆ ಪ್ರತಿ ಶನಿವಾರ 12 ಗಂಟೆಯಿಂದ 1 ಗಂಟೆವರೆಗೆ ಏನೇ ತೊಂದರೆ ಇದ್ದರೂ ಸಹ ರಸಪ್ರಶ್ನೆಯನ್ನು ಬಿಡುವುದಿಲ್ಲ. ಆ ರಸಪ್ರಶ್ನೆಯನ್ನು ಮಕ್ಕಳಿಗೆ ಎಲ್ಲರೂ ವಿಷಯವಾರು ಶಿಕ್ಷಕರು ಕನ್ನಡ, ಗಣಿತ, ಪರಿಸರ, ಇಂಗ್ಲೀಷು, ಹಿಂದಿ ಆ ವಿಷಯವಾರು ಪ್ರಶ್ನೆಗಳನ್ನು ರಚನೆ ಮಾಡ್ಕೊಂಡು ಬಂದು ಮಕ್ಕಳಿಗೆ ಪ್ರಶ್ನೆ ಕೇಳೋದ್ರ ಮೂಲಕ ಆ ಒಂದು ಕಾರ್ಯಕ್ರಮವನ್ನು ಮಾಡ್ತೀವಿ. ತುಂಬ ಖುಷಿಯಾಗುತ್ತೆ ಮಕ್ಕಳಿಗೆ, ಮತ್ತು ಅವರ ಜ್ಞಾನವೂ ಹೆಚ್ಚಾಗ್ತಾ ಹೋಗುತ್ತೆ. ಹಾಗೆಯೇ ವಾರಕ್ಕೊಮ್ಮೆ ಪ್ರಯೋಗ, ಪ್ರತಿ ಬುಧವಾರ ಕೊನೆಯ ಅವಧಿನಲ್ಲಿ ಪ್ರಯೋಗವನ್ನು ಸಹ ಮಕ್ಕಳಿಂದಲೇ ಮಾಡಿಸ್ತೀವಿ. ಸರಳ ಪ್ರಯೋಗಗಳು, ತುಂಬ ದೊಡ್ಡ ಪ್ರಯೋಗಗಳಲ್ಲ, ಸರಳ ಪ್ರಯೋಗಗಳನ್ನು ನಾವು ಮಕ್ಕಳಿಂದಲೇ ಮಾಡಿಸ್ತೀವಿ. ಅದು ಸಹ ಮಕ್ಕಳಿಗೆ ಒಂದು ಕುತೂಹಲವನ್ನು ಮೂಡಿಸ್ತಕ್ಕಂಥ ಒಂದು ಜ್ಞಾನವನ್ನು ಬೆಳೆಸುತ್ತೆ. ಹಾಗಾಗಿ ಇವೆಲ್ಲ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಬರ್ತಾ ಇದ್ದೀವಿ.
0: ಒಟ್ಟಲ್ಲಿ ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಗೆ ಏನೇನು ಬೇಕು ಅದನ್ನು ಎಲ್ಲವನ್ನು ಕೂಡ ತುಂಬ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿಕೊಳ್ತಾ ಮಕ್ಕಳಿಗೆ ತಲುಪಿಸುವಂತಹ ಒಂದು ಕೆಲಸವನ್ನ ತಾವೆಲ್ಲರೂ ಕೂಡ ಮಾಡ್ತಾ ಇದ್ರೆ ತಮ್ಮ ಒಂದು ಮಾರ್ಗದರ್ಶನದಲ್ಲಿ, ತಮ್ಮ ಒಂದು ಜವಾಬ್ದಾರಿಯುತವಾಗಿರ್ತಕ್ಕಂಥ ಒಂದು ಕರ್ತವ್ಯದಲ್ಲಿ ಎಲ್ಲಾ ಶಿಕ್ಷಕರನ್ನು ಕೂಡ ಜೊತೆಗೂಡಿಸಿಕೊಂಡು ಆ ಒಂದು ಸರ್ವಾಂಗೀಣ ಬೆಳವಣಿಗೆಗೆ ಸಂಬಂಧಪಟ್ಟಂತಹ ಪ್ರತಿಯೊಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದೀರಾ?
1: ಹೌದೌದು, ತುಂಬ ಚೆನ್ನಾಗಿ ಶಿಕ್ಷಕರ ಸಹಕಾರ ಇದೆ, ಊರಿನವರ ಸಹಕಾರ ಇದೆ, ಹಾಗಾಗಿ ತುಂಬ ಚೆನ್ನಾಗಿ ಎಲ್ಲದನ್ನು ಮಾಡ್ತಾ ಇದ್ದೀವಿ.
0: ಒಟ್ಟಲ್ಲಿ ನಿಮಗೆ ಈ ಒಂದು ಶಿಕ್ಷಕ ವೃತ್ತಿಯಲ್ಲಿ 29 ವರ್ಷಗಳ ಸೇವೆಯ ಅನುಭವ ಆಗಿದೆ, ಹಾಗೆ ಪ್ರಸ್ತುತ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತೇಗೂರು ಈ ಶಾಲೆಗೆ ಬಂದು 12 ವರ್ಷಗಳನ್ನು ಕೂಡ ಪೂರೈಸಿದ್ರ, ಹಾಗಾಗಿ ತಮಗೆ ಈ ಒಂದು ಶಾಲೆಯ ಬಗ್ಗೆ ಅನೇಕ ರೀತಿಯಾಗಿರ್ತಕ್ಕಂಥ ಮಾಹಿತಿಯನ್ನು ಕೂಡ ಕಲೆ ಹಾಕೊಂಡಿರ್ತೀರ. ಅದರಲ್ಲಿ 100 ವರ್ಷಗಳನ್ನ ಪೂರೈಸಿರುವಂತಹ ಈ ಒಂದು ಶಾಲೆಯಲ್ಲಿ ನಾವು ಮೊದಲೇ ತಿಳಿಸಿದಾಗೇನೆ 100,000 ವಿದ್ಯಾರ್ಥಿಗಳು ಶಿಕ್ಷಣವನ್ನು ಪಡ್ಕೊಂಡು ಹೋಗಿರ್ತಾರೆ. ಆ ವಿದ್ಯಾರ್ಥಿಗಳಲ್ಲಿ ತಮ್ಮ ಅರಿವಿಗೆ, ತಮ್ಮ ಗಮನಕ್ಕೆ ಬಂದಾಗೆ ಸಮಾಜದ ವಿವಿಧ ರೀತಿಯಾಗಿರ್ತಕ್ಕಂತಹ ಕ್ಷೇತ್ರಗಳಲ್ಲಿ ಇಲ್ಲಿಂದ ಓದಿಕೊಂಡು ಹೋಗಿ ಅಲ್ಲಿ ತಮ್ಮನ್ನ ತಾವು ಗುರುತಿಸಿಕೊಂಡಿರ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡಿರ್ತಾರೆ. ಹಾಗಾಗಿ ತಮ್ಮ ಗಮನಕ್ಕೆ ಬಂದಾಗೆ ಆ ರೀತಿ ವಿವಿಧ ಒಂದು ಕೆಲಸಗಳಲ್ಲಿ, ಹುದ್ದೆಗಳಲ್ಲಿ, ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಯಾವ್ಯಾವ ರೀತಿಯಾಗಿರ್ತಕ್ಕಂತಹ ಸಾಧನೆ ಮಾಡಿರ್ತಕ್ಕಂತಹ ವಿದ್ಯಾರ್ಥಿಗಳು ಇಲ್ಲಿನ ಹಳೆಯ ವಿದ್ಯಾರ್ಥಿಗಳ ಬಗ್ಗೆ ನಮಗೆ ತಿಳಿಸ್ಕೊಡಿ.
1: ಇಲ್ಲಿ ಸುಮಾರು 100 ವರ್ಷಗಳ ಇತಿಹಾಸ ಇರೋದ್ರಿಂದ ನಾನು ಈ 100 ವರ್ಷಗಳ ಕಾರ್ಯಕ್ರಮ ಸಂದರ್ಭದಲ್ಲಿ ಊರಿನವ್ರ ಜೊತೆಗೆ ತುಂಬ ಕಾಂಟ್ಯಾಕ್ಟ್ ಇಟ್ಕೊಂಡಾಗ ಈ ಊರಿನಲ್ಲಿ ಹೆಚ್ಚು ಜನ ಪೊಲೀಸರಾಗಿದ್ದರು, ಅದ್ರ ಜೊತೆಗೆ ಶಿಕ್ಷಣ ಇಲಾಖೆಯಲ್ಲಿ ಮತ್ತು ಅದೇ ರೀತಿಯಾಗಿ ನೀರಾವರಿ ಇಲಾಖೆಯಲ್ಲಿ ಕೆಲಸವನ್ನು ಮಾಡಿರ್ತಾರೆ. ಪೊಲೀಸ್ ಇಲಾಖೆಯಲ್ಲಿ ಮುದ್ದುರಾಜನ್ ಅವರು ರಾಷ್ಟ್ರಪತಿ ಪದಕವನ್ನು ಸಹ ಪಡ್ಕೊಂಡಿದ್ದಾರೆ. ಹಾಗಾಗಿ ಈ ಊರಿನ ವಿಶೇಷತೆ ಅದು. ಹಾಗೆಯೇ ನಾನು ಬಂದಮೇಲೆ ಒಂದು 12 ವರ್ಷದಿಂದ ಈ ಕಡೆಗೆ ನನ್ನ ಶಿಷ್ಯಂದಿರು ಸುಮಾರು 4 ಜನ ವಿಧಾನಸೌಧದಲ್ಲಿ ಕಂಪ್ಯೂಟರ್ ಕೆಲಸಕ್ಕೆ ಸೇರಿಕೊಂಡಿದ್ದಾರೆ. ಹಾಗೆಯೇ ತುಂಬ ಚೆನ್ನಾಗಿ ಮಕ್ಕಳು ಚೆನ್ನಾಗಿ ಓದ್ತಾ ಇದ್ದಾರೆ. ಹಾಗೆಯೇ ಬೇರೆ ಬೇರೆ ಇಲಾಖೆಯಲ್ಲೂ ಸಹ ಒಳ್ಳೆಯ ಸಾಧನೆಯನ್ನು ಮಾಡಿ ಈ ತೇಗೂರಿಗೆ ಒಳ್ಳೆಯ ಹೆಸರನ್ನ ತಂದಿದ್ದಾರೆ. ಅದು ಒಂದು ವಿಶೇಷವಾಗಿರ್ತಕ್ಕಂಥ ಅಂಶ.
0: ನೋಡಿ, ಈ ಒಂದು ಶಾಲೆಯಲ್ಲಿ ಓದಿಕೊಂಡು ವಿವಿಧ ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡು ಅದರಲ್ಲೂ ಕೂಡ

0: ರಾಷ್ಟ್ರಪತಿ ಪದಕವನ್ನ ಗಳಿಸಿಕೊಳ್ತಕ್ಕಂತಹ ಒಂದು ಸಾಧನೆಯನ್ನ ಮಾಡಿದಾರೆ ಅಂತ ಹೇಳಿದ್ರೆ ಅದು ಕಡಿಮೆಯ ಒಂದು ಕೆಲಸವೇನಲ್ಲ, ಒಂದು ಅತ್ಯುತ್ತಮ ಸಾಧನೆ ಅನ್ನೋದಾಗಿ ಕೂಡ ನಾವು ಹೇಳ್ಬೋದಾಗಿರುತ್ತೆ. ನೋಡಿ, ಅದಕ್ಕೆಲ್ಲವಕ್ಕೂ ಕೂಡ ಆ ಸಾಧನೆಯನ್ನ ಮಾಡೋದಕ್ಕೆ ಭದ್ರ ಬುನಾದಿಯನ್ನ ಹಾಕಿಕೊಟ್ಟಿದ್ದೆ ಈ ತಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತೇಗೂರು ಶಾಲೆ ಆಗಿರುತ್ತೆ. ಹಾಗಾಗಿ ಇಂತಹ ಪ್ರತಿಭೆಗಳನ್ನ ಗುರುತಿಸಬೇಕು, ಪ್ರತಿಭೆಗಳನ್ನ ಗೌರವಿಸಬೇಕು, ಆ ಒಂದು ಸಾಧನೆಯನ್ನ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡಬೇಕು. ಅದು ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಕಂಡು ಬರ್ತಕ್ಕಂತಹ ಒಂದು ಪ್ರಮುಖ ಕೆಲಸವೂ ಕೂಡ ಆಗಿರಬೇಕಾಗುತ್ತೆ. ನಾವು ಈ ಒಂದು ಶಾಲೆಯ ಒಂದು ಕಟ್ಟಡವನ್ನ ಗಮನಿಸಿದಾಗ ಬಹಳಷ್ಟು ಆಕರ್ಷಣೀಯವಾಗಿದೆ. ವಿದ್ಯಾರ್ಥಿಗಳು ಇಲ್ಲಿ ಬಂದು ಕಲಿಬಹುದು, ಹಾಗೆ ಸುಸಜ್ಜಿತವಾಗಿರ್ತಕ್ಕಂತಹ ಪ್ರತಿಯೊಂದು ಕೊಠಡಿಯ ವ್ಯವಸ್ಥೆಯೂ ಕೂಡ ಇದೆ, ಎಲ್ಲಾ ರೀತಿಯಾಗಿರ್ತಕ್ಕಂತಹ ವ್ಯವಸ್ಥೆಯೂ ಕೂಡ ಇದೆ. ಹಾಗಾಗಿ ಈ ರೀತಿಯಾಗಿರ್ತಕ್ಕಂತಹ ಶಾಲೆಯ ಒಂದು ಬೆಳವಣಿಗೆಗೆ ತಮ್ಮ ಒಂದು ಸಹಕಾರದ ಜೊತೆಗೆ ಈ ಒಂದು ಶಾಲೆಯ ಎಸ್ಟಿಎಂಸಿ ಅಧ್ಯಕ್ಷರು ಹಾಗೂ ಸದಸ್ಯರ ಒಂದು ಬೆಂಬಲ ಅನ್ನುವಂಥದ್ದು ಕೂಡ ಇದ್ದೇ ಇರುತ್ತೆ. ಹಾಗಾಗಿ ಹೇಗೆ ಈ ಒಂದು ಶಾಲೆಯ ಬೆಳವಣಿಗೆಗೆ ಎಸ್ಟಿಎಂಸಿ ಅಧ್ಯಕ್ಷರು ಹಾಗೆ ಸದಸ್ಯರ ಒಂದು ಬೆಂಬಲ ಅನ್ನುವಂಥದ್ದು ಯಾವ ರೀತಿಯಾಗಿದೆ?
1: ಎಸ್ಟಿಎಂಸಿ ಅವರ ಬೆಂಬಲ ಅಂತೂ ತುಂಬ ಚೆನ್ನಾಗಿದೆ. ನಾನು ಪದೇ ಪದೇ ಹೇಳ್ತಾ ಇದ್ದೆ, ನಾನು 20 ವರ್ಷ ಬೇರೆ ಕಡೆ ಕರ್ತವ್ಯ ನಿರ್ವಹಿಸಿದ್ರು, ಈ ಊರಿನಲ್ಲಿ ಕರ್ತವ್ಯ ನಿರ್ವಹಿಸುವ ಸಂದರ್ಭದಲ್ಲಿ ಎಸ್ಟಿಎಂಸಿ ಅಧ್ಯಕ್ಷರು ಮತ್ತು ಅವರ ಸದಸ್ಯರ ಕಾರ್ಯಗಳು ತುಂಬ ನಮಗೆ ತೃಪ್ತಿಯನ್ನು ತಂದಿದೆ. ನಾನು ಗಮನಿಸಿದ ಹಾಗೆ ರಾಮಚಂದ್ರ ಅರಸ್ ಅವರು ಅಧ್ಯಕ್ಷ ಆಗಿದ್ದರು, ಹಾಗೆಯೇ ವೆಂಕಟೇಶ್ ಅವರು ಅಧ್ಯಕ್ಷ ಆಗಿದ್ದರು, ಅದರ ಜೊತೆಗೆ ರಾಧಾಗುರು ಅವರು ಅಧ್ಯಕ್ಷ ಆಗಿದ್ದರು, ಹಾಗೆಯೇ ಭವ್ಯ ಜಗದೀಶ್ ಅವರು ಮತ್ತು ತಾರಾಮಣಿಯವರು ಅಧ್ಯಕ್ಷ ಆಗಿದ್ದರು. ನಾನು ಈ ಎಲ್ಲ ಅಧ್ಯಕ್ಷರುಗಳನ್ನು ಗಮನಿಸಿದಾಗ ತುಂಬ ಚೆನ್ನಾಗಿ ಶಿಕ್ಷಕರೊಂದಿಗೆ ಒಡಗೂಡಿ ಶಾಲೆಯ ಅಭಿವೃದ್ಧಿಗೆ ತುಂಬಾ ಶ್ರಮ ಪಡ್ತಾ ಇದ್ರು. ಆಮೇಲೆ ಯಾವಾಗ ಕರೆದ್ರೂ ಸಹ ಶಾಲೆಗೆ ಬಂದು ಏನಾಗಬೇಕು ಸರ್, ಏನು ಪ್ರಾಬ್ಲಮ್ ಇದೆ ಅಂತ ವಿಚಾರಣೆಯನ್ನು ಮಾಡ್ತಾ ಇರ್ತಾರೆ. ಅದರಲ್ಲೂ ಈಗಿನ ಅಧ್ಯಕ್ಷ ಆಗಿರ್ತಕ್ಕಂಥ ಭವ್ಯ ಜಗದೀಶ್ ಅವರು ತುಂಬ ತುಂಬ ಸಹಕಾರವನ್ನು ಕೊಟ್ಟು 100 ವರ್ಷ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಕಾರಣಕರ್ತರಾಗಿದ್ದಾರೆ. ಎಲ್ಲ ಸಂದರ್ಭದಲ್ಲೂ ಸಹ ಅವರು ನಮಗೆ ತುಂಬ ಚೆನ್ನಾಗಿ ಸ್ಪಂದಿಸ್ತಾರೆ ಸರ್.
0: ನೋಡಿ, ಈ ರೀತಿ ಆ ಎಸ್ಟಿಎಂಸಿ ಅಧ್ಯಕ್ಷರು ಮತ್ತು ಸದಸ್ಯರ ಒಂದು ಬೆಂಬಲ ಅನ್ನುವಂಥದ್ದು, ಪ್ರೋತ್ಸಾಹ ಅನ್ನುವಂಥದ್ದು ಸಿಕ್ಕಿದಾಗ ಖಂಡಿತವಾಗಿ ಕೂಡ ಆ ಶಾಲೆಯ ಬೆಳವಣಿಗೆ ಅನ್ನುವಂಥದ್ದು ಆಗೇ ಆಗುತ್ತೆ. ಹಾಗಾಗಿ ನಮ್ಮ ಕರ್ನಾಟಕ ರಾಜ್ಯದಾದ್ಯಂತ ನಮ್ಮ ಸರ್ಕಾರಿ ಶಾಲೆಗಳಲ್ಲಿರ್ತಕ್ಕಂತಹ ಶಿಕ್ಷಕರಿಗೆ ಎಸ್ಟಿಎಂಸಿ ಅಧ್ಯಕ್ಷರು ಸದಸ್ಯರು ಬೆಂಬಲವನ್ನ ಕೊಟ್ಟಿದ್ದೇ ಆದಲ್ಲಿ ಅವರಿಗೂ ಕೂಡ ಒಂದು ಹುಮ್ಮಸ್ಸು ಹುರುಪು ಅನ್ನುವಂಥದ್ದು ಶಾಲೆಯ ಬೆಳವಣಿಗೆಗೆ ಸಂಬಂಧಪಟ್ಟಾಗೆ ಬಂದೇ ಬರುತ್ತೆ. ಹಾಗೆ ತೇಗೂರು ಅನ್ನುವಂಥದ್ದು ಒಂದು ಹೋಬಳಿ ಕೇಂದ್ರ ಅನ್ನೋದಾಗಿ ಕೂಡ ತಾವು ತಿಳಿಸ್ಕೊಟ್ರಿ. ಈ ಒಂದು ಶಾಲೆಯ ಅಭಿವೃದ್ಧಿಗೆ ಅನೇಕ ರೀತಿಯಾಗಿರ್ತಕ್ಕಂತಹ ಒಂದು ಭರವಸೆಯನ್ನ, ಅನೇಕ ರೀತಿಯಾಗಿರ್ತಕ್ಕಂತಹ ಒಂದು ಸಹಕಾರವನ್ನ ಊರಿನ ಗ್ರಾಮಸ್ಥರು ಕೂಡ ಕೊಡ್ತಾರೆ ಅನ್ನೋದಾಗಿ ಕೂಡ ತಾವು ತಿಳಿಸ್ಕೊಟ್ರಿ. ಹಾಗೆ ತಮ್ಮ ಅರಿವಿಗೆ ಬಂದಂತೆ ಊರಿನ ಗ್ರಾಮಸ್ಥರ ಒಂದು ಸಹಕಾರ ಅನ್ನುವಂಥದ್ದು ಶಾಲೆಯ ಬೆಳವಣಿಗೆಗೆ ಹೇಗಿದೆ?
1: ಸಹಕಾರ ಅನ್ನೋದು ತುಂಬಾ ಚೆನ್ನಾಗಿದೆ. ಹಾಗೇನೆ ಈ ಊರಿನಲ್ಲಿ ಒಂದು ಶತಮಾನೋತ್ಸವ ಕಾರ್ಯಕ್ರಮ ಮಾಡಬೇಕು ಅಂತಂದಾಗ ಬರೀ ಅವ್ರ ಗಮನಕ್ಕೆ ತಂದಿದ್ವಿ ಅಷ್ಟೇನೆ. ಅವರು ಮೊದಲ ಸಭೆಯಲ್ಲೇ 150 ಜನ ನಮ್ಮ ಶಾಲೆಯಲ್ಲಿ ಸೇರಿಕೊಂಡು, ಹೌದು ಸರ್, ಇದು ಒಂದು ವಿಶೇಷ, ನೀವು ತಿಳಿಸಿದ್ದು ತುಂಬ ಖುಷಿಯಾಯಿತು, ಈ ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಬೇಕು ಅನ್ನೋದು ಒಂದು ಅವತ್ತೇ ಮೊದಲನೇ ದಿನನೇ ತೀರ್ಮಾನ ಮಾಡಿ, ಆ ನಂತರದಲ್ಲಿ ಇನ್ನೊಂದು ಸಭೆಯನ್ನು ಇಟ್ಕೊಳ್ಳೋಣ, ಇಡೀ ಊರಿಗೆ ತಿಳಿಸೋಣ ಅಂತ ಹೇಳಿ ಎಲ್ಲರೂ ಸೇರಿಕೊಂಡು ಮತ್ತೆ ಇನ್ನೊಂದಿನ ಸಭೆಯನ್ನು ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿಕೊಂಡು ಈ ಕಾರ್ಯಕ್ರಮ ಮಾಡೋದ್ರ ಬಗ್ಗೆ ರೂಪುರೇಷೆಯನ್ನು ರೆಡಿ ಮಾಡಿದರು. ಅದೇ ರೀತಿ ಮುಂದಿನ ದಿನಗಳಲ್ಲಿ ಸುಮಾರು 20 ಲಕ್ಷಗಳ ವೆಚ್ಚದಲ್ಲಿ ಒಂದೊಂದು ಮನೆಯಲ್ಲಿ 20,000-25,000 ಲಕ್ಷ ರೂಪಾಯಿ ಅಮೌಂಟನ್ನು ಕೊಟ್ಬಿಟ್ಟು ಶತಮಾನೋತ್ಸವ ಕಾರ್ಯಕ್ರಮ ಮಾಡಲಿಕ್ಕೆ ತುಂಬ ಶ್ರಮಪಟ್ಟು ಕಾರ್ಯಕ್ರಮ ಯಶಸ್ವಿಗೊಳಿಸಿದರು, ಶಾಲೆಯನ್ನು ಅಭಿವೃದ್ಧಿಗೊಳಿಸಿದರು. ಅದೇ ರೀತಿ ಈಗ ಶಾಲೆ ಇಷ್ಟೊಂದು ಸುಂದರವಾಗಿ ಕಾಣಲಿಕ್ಕೆ ನಮ್ಮ ಊರಿನವರ ಮುಖ್ಯವಾಗಿರ್ತಕ್ಕಂಥ ಬೆಂಬಲ, ಹಾಗಾಗಿ ಶಾಲೆ ತುಂಬ ಅಭಿವೃದ್ಧಿಯನ್ನು ಹೊಂದಲಿಕ್ಕೂ ಸಹ ಊರವರು ತುಂಬ ಶ್ರಮಪಟ್ಟು ಈ ಒಂದು ಕಾರ್ಯವನ್ನು ಮಾಡಿದ್ದಾರೆ, ಇನ್ನೂ ಸಹ ಮುಂದೆ ಮಾಡ್ತಾನೂ ಇದ್ದಾರೆ.
0: ನೋಡಿ, ಈ ರೀತಿ ಎಲ್ಲರ ಒಂದು ಸಹಕಾರ ಅನ್ನುವಂಥದ್ದು ಶಾಲೆಗೆ ಸಿಕ್ಕಿದಾಗ ಶಾಲೆಯಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಸಮಸ್ಯೆ ಅಥವಾ ಕುಂದು ಕೊರತೆಗಳು ಅನ್ನುವಂಥದ್ದು ಕಂಡುಬರೋದಕ್ಕೆ ಯಾವುದೇ ಕಾರಣದಿಂದಲೂ ಕೂಡ ಸಾಧ್ಯತೆ ಅನ್ನುವಂಥದ್ದು ಬಹಳ ಕಡಿಮೆ, ತೀರಾ ವಿರಳ ಆಗಿರುತ್ತೆ.

ಆತ್ಮೀಯ ಕೇಳುಗರೆ, ಇದುವರೆಗೂ ಸೊಬಗಿನ ಶಾಲೆ ಕಾರ್ಯಕ್ರಮದಲ್ಲಿ ಚಿಕ್ಕಮಗಳೂರು ತಾಲೂಕಿನಲ್ಲಿರುವ ಶತಮಾನೋತ್ಸವವನ್ನು ಯಶಸ್ವಿಯಾಗಿ ಪೂರೈಸಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತೇಗೂರು, ಈ ಶಾಲೆ ಕುರಿತಾಗಿ ಅಲ್ಲಿನ ಮುಖ್ಯ ಶಿಕ್ಷಕರಾದ ದಿನೇಶ್ ಎಂಎಚ್ ಅವರಿಂದ ಕೆಲವೊಂದಿಷ್ಟು ವಿಶೇಷವಾದ ಮಾಹಿತಿಯನ್ನ

0: ಕೇಳಿದಿರಿ. ಈ ಶಾಲೆಗೆ ಸಂಬಂಧಿಸಿದ ಮತ್ತಷ್ಟು ವಿಶೇಷವಾದ ಮಾಹಿತಿಯನ್ನ ಮುಂದಿನ ಸಂಚಿಕೆಯಲ್ಲಿ ಆಲಿಸಬಹುದು. ತಮಗೆಲ್ಲರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಇಲ್ಲಿಯವರೆಗೆ ಸರ್ಕಾರಿ ಶಾಲೆಗಳ ಶೋಭೆಯನ್ನು ಪರಿಚಯಿಸುವ ಮಾಲಿಕೆ ಸೊಬಗಿನ ಶಾಲೆ ಕೇಳಿದಿರಿ.
1: ಗೆಳೆಯದ ಜತೆಯಲ್ಲಿ ಕುಣಿ ಕುಣಿದು ಬೆಳೆಯುವ ಸೊಗಸಿನ ಕಾಲವರು.
2: ಕಾರ್ಯಕ್ರಮದ ನಿರ್ಮಾಣ ಡಾಕ್ಟರ್ KM ಮಂಜುನಾಥ್.
1: ಗುಟ್ಟೊಂದು ಹೇಳುವೆ ಪುಟಾಣಿ ಮಕ್ಕಳೇ, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ.
3: ಇದು ಹಾಸನ ಆಕಾಶವಾಣಿಯ ಶಾಲಾ ಸಂಗತಿ.
1: ಗುಟ್ಟೊಂದು ಹೇಳುವೆ ಪುಟಾಣಿ ಮಕ್ಕಳೇ.
4: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ. ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ. ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
5: ಈಗ ಸಮಯ ಸರಿಯಾಗಿ 9:35. ಆಕಾಶವಾಣಿ ಹಾಸನ.
6: ಯೋಗಾಮೃತ ಯೋಗಾಮೃತ ಯೋಗಾಮೃತ. ಅಂತಾರಾಷ್ಟ್ರೀಯ ಯೋಗ ದಿವಸದ ಸಂದರ್ಭದಲ್ಲಿ ಯೋಗಾಭ್ಯಾಸದ ಮಹತ್ವ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ. ಪ್ರಸ್ತುತಿ ಅರಕರಗುಡುವಿ ಮಧುಸೂದನ್.
7: ಅಷ್ಟಾಂಗ ಯೋಗ, ಇದರಲ್ಲಿ ಯಮ ಮತ್ತು ಸ್ವಾಸ್ಥ್ಯ, ಈ ಕುರಿತು ಡಾಕ್ಟರ್ ಎಂಬಿ ಕವಿತಾ ಅವರಿಂದ ಮಾಹಿತಿ.
8: ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಸಂಚಿಕೆಗೆ ಸ್ವಾಗತ. ಯೋಗ ಸಂಪೂರ್ಣ ಸಿದ್ಧಿಯಾಗಬೇಕು ಅಂತ ಹೇಳಿದರೆ, ಯೋಗದಿಂದ ನಾವು ಏನಾದರೂ ಸಾಧನೆಯನ್ನು ಮಾಡಬೇಕು ಅಂತ ಹೇಳಿದರೆ ಅದಕ್ಕೆ ಅಷ್ಟಾಂಗ ಯೋಗ ಅಂಥೇಳಿ ಒಂದು ಕ್ರಮ ಇದೆ. ಆ ಕ್ರಮದಲ್ಲಿ ಅನೇಕ ಹಂತಗಳು ಬರುತ್ತೆ. ಆ ಹಂತಗಳನ್ನು ಸಾಧನೆ ಮಾಡುವಂಥದ್ದು ಮತ್ತು ಅದರಿಂದ ಉಪಯೋಗವನ್ನು ಮಾಡಿಕೊಳ್ಳುವಂಥದ್ದು ಮತ್ತು ಅಂತಿಮವಾಗಿ ಅದರಿಂದ ಒಂದಷ್ಟು ನಾವು ಒಳ್ಳೆಯ ಜೀವನ ಕ್ರಮವನ್ನು ಅನುಸರಿಸ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಈ ಯಮ ಅಂತ ಅಂದರೆ ಏನು ಅನ್ನುವಂಥದ್ದನ್ನು ಇವತ್ತಿನ ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಡಾಕ್ಟರ್ ಎಂಬಿ ಕವಿತಾ ಅವರು. ಮೇಡಮ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
9: ನಮಸ್ಕಾರ.
8: ಯೋಗದ ಸಾಧನೆಯಲ್ಲಿ ಬೇರೆ ಬೇರೆ ದಾರಿಗಳು ಇದ್ದಾವ, ಇದ್ರೆ ಅವು ಯಾವ್ಯಾವು?
9: ಹೌದು, ಈ ಯೋಗ ಅಂತಂದ್ರೆ ಜೀವಾತ್ಮ ಪರಮಾತ್ಮನಲ್ಲಿ ಕೂಡೋದು ಅಂತ ಅರ್ಥ. ಇದನ್ನ ಸಾಧನೆ ಮಾಡಲಿಕ್ಕೆ ಬಹಳಷ್ಟು ದಾರಿಗಳಿದ್ದಾವೆ. ಅದರಲ್ಲಿ ಸಾಧಕರ ಶಕ್ತಿಗೆ ಅನುಸಾರವಾಗಿ ಮುಖ್ಯವಾಗಿ 4 ಭೇದಗಳನ್ನ ಹೇಳಿದ್ದಾರೆ. ಮೊದಲನೆಯದಾಗಿ ರಾಜಯೋಗ, ಇದನ್ನೇ ಅಷ್ಟಾಂಗ ಯೋಗ ಅಂತಾನು ಕರೀತಾರೆ. ನಂತರ ಬರುವಂತದ್ದು ಹಠಯೋಗ, ಭಕ್ತಿಯೋಗ ಹಾಗೂ ಮಂತ್ರಯೋಗ. ಹಾಗೆ ನಾವು ಭಗವದ್ಗೀತೆಯನ್ನ ನೋಡಿದ್ರೆ ಇದೇ 4 ಇನ್ನೂ 2 ವಿಧಗಳನ್ನ ಅಲ್ಲಿ ಹೇಳಿದ್ದಾರೆ, ಒಂದು ಕರ್ಮಯೋಗ, ಇನ್ನೊಂದು ಲಯಯೋಗ ಅಂತ.
8: ಇನ್ನು ಈ ಅಷ್ಟಾಂಗ ಯೋಗಕ್ಕೆ ಬಂದಾಗ ನಮಗೆ ಮೊದಲಿಗೆ ಕಾಣ ಸಿಗ್ತಕ್ಕಂಥದ್ದು ಯಮ ಅನ್ನುವಂಥದ್ದು. ಯಮ ಅಂತ ಅಂದ್ರೆ ಏನು?
9: ಯಮ ಇದು ನಮ್ಮ ರಾಜಯೋಗದ ಸಾಧನೆಯಲ್ಲಿ ಮೊದಲನೇ ಮೆಟ್ಟಿಲು ಅಂತ ಹೇಳಬಹುದು ನಾವು. ಯಮ ಅಂತ ಹೇಳುವಂಥದ್ದು ಸಂಸ್ಕೃತದಿಂದ ಹುಟ್ಕೊಂಡಂತಹ ಒಂದು ಶಬ್ದ. ಯಮ ಅಂದ್ರೆ ಸಹನೆ. ನಮ್ಮ ಜೀವನದಲ್ಲಿ ನಾವು ಕೆಲವೊಂದು ನಿರ್ಬಂಧಗಳನ್ನ ಹಾಕೊಂಡ್ರೆ ಸಾಮಾಜಿಕ ಚೌಕಟ್ಟಿನಲ್ಲಿ ಅದು ಆರೋಗ್ಯಕರ ಅಂತ ಅನ್ಸ್ಕೊಳತ್ತೆ. ನಾವು ಮೊದಲನೇ ಹಂತದಲ್ಲಿ ನಮ್ಮ ಮೇಲೆ ನಾವು ನಿಯಂತ್ರಣವನ್ನ ತೆಗೆದುಕೊಳ್ಬೇಕು. ಇದು ಯಮದ ಒಂದು ಭಾಗ ಅಂತ ಹೇಳಬಹುದು ನಾವು.
8: ಎಷ್ಟು ಯಮಗಳಿದ್ದಾವೆ ಮತ್ತೆ ಅವು ಯಾವ್ಯಾವ?

0: ಪ್ರಮುಖವಾಗಿ ಪತಂಜಲ ಯೋಗ ಸೂತ್ರ, ಇದು ರಾಜಯೋಗದ ಒಂದು ಸಾಹಿತ್ಯ ಅಂತ ಹೇಳ್ಬೋದು. ಇಲ್ಲಿ 5 ಯಮಗಳನ್ನ ಹೇಳಿದ್ದಾರೆ. ಇನ್ನು ಹಠಯೋಗ ಪ್ರದೀಪಿಕೆಯಲ್ಲಿ 10 ಯಮಗಳನ್ನ ಹೇಳಿದ್ದಾರೆ. ಆದರೆ ಅತ್ಯಂತ ಪ್ರಮುಖವಾದವು ಈ ಪತಂಜಲ ಯೋಗ ಸೂತ್ರದಲ್ಲಿ ವಿವರಿಸಿರುವಂತಹ 5 ಯಮಗಳು: ಅಹಿಂಸೆ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ ಮತ್ತು ಅಪರಿಗ್ರಹ. ಈ 5 ಪತಂಜಲ ಮಹರ್ಷಿಗಳು ಯಮದಲ್ಲಿ ಹೇಳಿದ್ದಾರೆ. ಇನ್ನು ಹಠಯೋಗ ಪ್ರದೀಪಿಕೆಯಲ್ಲಿ ಇದರ ಜೊತೆಯಲ್ಲಿ ಅಹಿಂಸಾ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ ಇದು 4 ನಂತರ ಹೇಳುವಂತದ್ದು: ಕ್ಷಮ, ಧೃತಿ ಅಂತಂದ್ರೆ ಧೈರ್ಯ, ದಯೆ, ಅರ್ಜವ, ಮಿತಾಹಾರ, ಶೌಚ. ಈ ಶುಚಿ ಅನ್ನುವಂಥದ್ದನ್ನ ಪತಂಜಲ ಯೋಗ ಸೂತ್ರದಲ್ಲಿ ನಿಯಮಗಳಲ್ಲಿ ಹೇಳಿದ್ದಾರೆ. ಆದರೆ ಇಲ್ಲಿ ಹಠಯೋಗದಲ್ಲಿ ಅದನ್ನ ಯಮದಲ್ಲೇ ತಗೊಂಡು ಬಂದಿದ್ದಾರೆ. ಯಾಕೆಂದ್ರೆ ಅದು ನಮ್ಮ ಮನಸ್ಸನ್ನು ನಿಯಂತ್ರಿಸುವಲ್ಲಿ ಅದು ಕೂಡ ಸಹಾಯವನ್ನ ಮಾಡುತ್ತೆ ಅಂತ.
1: ಯಮಗಳಲ್ಲಿ ಆರೋಗ್ಯದ ಮೇಲೆ ನೇರವಾಗಿ ಪರಿಣಾಮವನ್ನ ಬೀರುವಂತಹ ಮುಖ್ಯವಾದವುಗಳನ್ನ ವಿವರಿಸಿ ಒಂದಷ್ಟು.
0: ಅಹಿಂಸೆ, ಮೊದಲನೆಯದಾಗಿ ಅಹಿಂಸೆ ಅಂತ ಹೇಳಿದ್ದಾರೆ. ಅಹಿಂಸಾ ಪರಮೋ ಧರ್ಮ ಅಂತನೂ ಒಂದು ಉಕ್ತಿ ಇದೆ ಅಲ್ವಾ? ಯಾಕೆ ಅಂತಂದ್ರೆ ಮಾನವರು ಮಾನವರಾಗಿರ್ಲಿಕ್ಕೆ ಅಹಿಂಸೆ ಅತ್ಯಂತ ಮುಖ್ಯವಾದದ್ದು ಅಂತ. ಅಹಿಂಸೆ ಅಂದ ತಕ್ಷಣ ಬೇರೆಯವರು ಏನಂದ್ಕೋತಾರೆ ಅಂದ್ರೆ ಕೇವಲ ದೈಹಿಕವಾದ ಹಿಂಸೆಯನ್ನು ಮಾಡದೇ ಇರುವಂತದ್ದು ಅಂತ. ಖಂಡಿತವಾಗ್ಲೂ ಅದು ಒಂದೇ ಅಲ್ಲ. ಈಗ ನಾವು ಯಾರಿಗೂ ಹೊಡಿಲಿಲ್ಲ ಅಂದ ಮಾತ್ರಕ್ಕೆ ನಾವು ಹಿಂಸೆ ಮಾಡ್ತಾ ಇಲ್ಲ ಅಂತ ಅಲ್ಲ, ನಾವು ಯಾರಿಗೂ ಬಯಲೂಬಾರದು. ಇನ್ನು ಕಾಯಿಕ ಹಿಂಸೆಯಲ್ಲಿ ಹೊಡೆದಾಡುವಂಥದ್ದು, ಜಗಳಾಡುವಂಥದ್ದು ಅದೆಲ್ಲ ಬರ್ತದೆ. ಇನ್ನು ಮಾನಸಿಕ ಹಿಂಸೆ ಅದನ್ನು ಕೂಡ ನಾವು ಮಾಡಬಾರದು. ಆವಾಗ ಮಾತ್ರ ನಮ್ಮ ಸಂಬಂಧದಲ್ಲಿ ಅತಿ ಹೆಚ್ಚು ಸುಧಾರಣೆ ಕಂಡು ಬರ್ತದೆ, ನಮ್ಮ ಸಾಮಾಜಿಕ ಆರೋಗ್ಯ ಕೂಡ ಇದರಿಂದ ಸುಧಾರಿಸ್ತದೆ ಅಂತ ಹೇಳ್ಬೋದು. ಇನ್ನೊಬ್ಬರ ಮೇಲೆ ಹುಳುಕು ಮಾಡುವಂಥದ್ದು ಅಥವಾ ಹೊಟ್ಟೆ ಕಿಚ್ಚು ಪಡುವಂಥದ್ದು ಇವೆಲ್ಲವೂ ಹಿಂಸೆಯ ಭಾಗಗಳೇ ಅಂತ ಹೇಳ್ಬೋದು ನಾವು. ಇದರ ನಂತರ ಕಾಣುವಂಥದ್ದು ಸತ್ಯ. ಇದ್ದಿದ್ದನ್ನ ಇದ್ದ ಹಾಗೆಯೇ ಹೇಳುವಂಥದ್ದೇ ಸತ್ಯ. ಇದರಿಂದ ಏನಾಗತ್ತೆ ಅಂದ್ರೆ ನಮ್ಮ ಮನೋಬಲ ಹೆಚ್ಚಾಗತ್ತೆ, ಇತರರಿಗೆ ನಮ್ಮ ಮೇಲೆ ನಂಬಿಕೆಯನ್ನ ಇದು ಉಂಟು ಮಾಡತ್ತೆ. ನಂತರ ಬರುವಂತದ್ದು ಅಸ್ತೇಯ ಅಂತ. ಅಸ್ತೇಯ ಅಂದ್ರೆ ಕಳ್ಳತನವನ್ನ ಮಾಡದೆ ಇರುವಂತದ್ದು ಅಂತ. ವಸ್ತುಗಳನ್ನು ಮಾತ್ರ ಅಲ್ಲದೆ ವಿಚಾರಗಳನ್ನು ಕದಿಬಾರದು. ಈಗ ನೀವು ನನ್ನ ಹತ್ರ ಯಾವುದೋ ಒಂದು ಒಳ್ಳೆ ವಿಷಯವನ್ನ ಹೇಳಿದ್ದೀರಾ, ಹಂಚ್ಕೊಂಡಿದ್ದೀರಾ ಅಂದ್ರೆ ನಾನು ಅದನ್ನ ಬೇರೆ ಕಡೆ ಹೇಳುವಾಗ ಇಂಥವ್ರು ನನಗೆ ಹೇಳಿದ್ದು ಅಂತ ನಾನಲ್ಲಿ ಹೇಳಬೇಕು, ಇದು ನನ್ನದೇ ವಿಚಾರ ಅಂತ ಹೇಳಿದ್ರೆ ಅದು ಕೂಡ ಕಳ್ಳತನ ಆಗತ್ತೆ. ಇತ್ತೀಚಿನ ದಿನಗಳಲ್ಲಿ ನಾವು ಇಂತಹ ಕಳ್ಳತನವನ್ನ ಹೆಚ್ಚಾಗಿ ನೋಡ್ತಾ ಇದ್ದೀವಿ. ಬೇರೆಯವರು ಬರೆದ ವಿಚಾರಗಳನ್ನ ನನ್ನದು ಅಂತ ಹೇಳ್ಕೊಳ್ಳುವಂಥದ್ದು, ಬೇರೆಯವರು ಬರೆದ ಪುಸ್ತಕವನ್ನ ನನ್ನ ಪುಸ್ತಕ ಅಂತ ಹೇಳ್ಕೊಳ್ಳುವಂಥದ್ದು ಹೌದು, ಖಂಡಿತವಾಗ್ಲು ಇದು ಕೂಡ ಕಳ್ಳತನದ ಒಂದು ಭಾಗ. ಅದನ್ನ ಮಾಡದೇ ಇರ್ಲಿಕ್ಕೆ ಕೂಡ ಮನೋಬಲ ಅತ್ಯಂತ ಬೇಕಾಗತ್ತೆ. ನಂತರ ಬರುವಂತದ್ದು ಬ್ರಹ್ಮಚರ್ಯ. ಬ್ರಹ್ಮಚರ್ಯ ಅಂತಂದ್ರೆ ಅಷ್ಟಾಂಗ ಮೈಥುನದ ವರ್ಜನೆ ಅಂತ. 8 ವಿಧದ ಮೈಥುನಗಳಿದ್ದಾವೆ. ಕೇವಲ ಕ್ರಿಯಾನಿವೃತ್ತಿ ಒಂದೇ ಅಲ್ಲದೆ ಪರಸ್ತ್ರೀಯ ಬಗ್ಗೆ ಆಸೆ ಪಡುವಂಥದ್ದು, ಪ್ರತಿ ಒಂದು ಕೂಡ ಅವಳ ಜೊತೆ ಗುಪ್ತವಾಗಿ ಮಾತನಾಡುವಂಥದ್ದು, ಇವೆಲ್ಲವೂ ಮೈಥುನದ ಒಂದು ಭಾಗಗಳು. ಇಲ್ಲಿ ಇದನ್ನ ಮಾಡದೇ ಇರುವಂತದ್ದನ್ನೇ ನಾವು ಬ್ರಹ್ಮಚರ್ಯ ಅಂತ ಹೇಳ್ತೀವಿ. ಇದು ಕೂಡ ಮನೋನಿಗ್ರಹದ ಒಂದು ಅಂಶ ಅಂತ ನಾವು ಇಲ್ಲಿ ಹೇಳಬಹುದು. ಇದರಿಂದ ಅಜ್ಞಾನ ಕಡಿಮೆ ಆಗತ್ತೆ ಮತ್ತು ಮೋಹವನ್ನು ಕೂಡ ಇದು ಕಡಿಮೆ ಮಾಡುತ್ತೆ. ಹಾಗಾಗಿ ನಾವು ವೈರಾಗ್ಯದತ್ತ ಹೋಗ್ಲಿಕ್ಕೆ ಇದು ಮೊದಲ ಹೆಜ್ಜೆಯಾಗಿ ನಾವು ಅಂದ್ಕೊಳ್ಬಹುದು. ಇನ್ನು ಕೊನೆಯ ಅತ್ಯಂತ ಪ್ರಮುಖವಾದದ್ದು ಅಂದ್ರೆ ಅಪರಿಗ್ರಹ ಅಂತ ಹೇಳ್ತೀವಿ. ಯಾವುದೇ ವಸ್ತುವಿನ ಗಳಿಕೆ ಹಾಗೂ ರಕ್ಷಣೆ ಆಸೆಯಿಂದ ಮಾಡದೇ ಇರುವಂತದ್ದು. ಈಗ ಇದು ನನಗೆ ಅಗತ್ಯ ಅಂತ ಇದ್ರೆ ಮಾತ್ರ ನಾನು ಅದನ್ನ ಗಳಿಸಿ ಅದನ್ನ ಸೇರಿಸಿ ಇಟ್ಕೊಳ್ಳುವಂಥದ್ದು. ಬಟ್ ನಮ್ಮಲ್ಲಿ ಕೂಡಿಡೋ ಇದು ತುಂಬಾ ಜಾಸ್ತಿ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಆನ್ಲೈನ್ ಶಾಪಿಂಗ್ ಬಂದಾಗಿಂದ್ಲೂ ನಂಗೆ ಬೇಕೋ ಬೇಡೋ ನಾ ಅದನ್ನ ತರ್ತೀನಿ. ಮತ್ತೆ ಈಗ ನೀವು ಏನೋ ಒಂದು ನನ್ಗಿಂತ ಸ್ವಲ್ಪ ಕಾಸ್ಟ್ಲಿ ತಗೊಂಡಿದ್ದೀರಾ ಅಂತಂದ್ರೆ ಅದ್ರ ಮೇಲೆ ನಾನು ಸಾಧನೆ ಮಾಡೋದು, ಈಗ ಇವನ್ ತಗೊಂಡಿದ್ದಾನೆ ನಾನು ಅದಕ್ಕಿಂತ ದೊಡ್ಡ ತಗೊಳ್ಬೇಕು ಅಂತ. ಇದೇ ನಮ್ಮ ಪರಿಗ್ರಹ ಅಂತ ಹೇಳ್ಬಹುದು. ಇದನ್ನ ಮಾಡದೇ ಇರುವಂತದ್ದು ಅಪರಿಗ್ರಹ ಅಂತ ನಾವು ಸಂಕ್ಷಿಪ್ತವಾಗಿ ಅರ್ಥ ಮಾಡ್ಕೊಳ್ಬಹುದು. ಇದರಿಂದ ಏನಾಗತ್ತೆ ಅಂದ್ರೆ ಪುನಃ ಹೊಟ್ಟೆ ಕಿಚ್ಚು, ದುರಾಸೆ, ಕಳ್ತನ ಮಾಡುವಂಥದ್ದು ಇವೆಲ್ಲವನ್ನು ಇದು ತಡೆಗಟ್ಟತ್ತೆ. ಹಾಗಾಗಿ ಇದು ಕೂಡ ಮನಸ್ಸಿನ ಮೇಲೆ ಹತೋಟಿಯನ್ನ ತರಲಿಕ್ಕೆ ಒಂದು ಉತ್ತಮ ಸಾಧನೆ ಅಂತ ಹೇಳಬಹುದು ನಾವು. ಈ 5 ಯಮಗಳನ್ನ ನಾವು ಅತ್ಯಂತ ಪ್ರಮುಖವಾದವು, ಇದನ್ನ ನಾವು ಮಾಡಿಕೊಂಡ್ರೆ ಸಾಧಾರಣವಾಗಿ ಮನಸ್ಸಿನ ಮೇಲೆ ನಿಗ್ರಹ ಮಾಡಬಹುದು ಅಂತ ಹೇಳ್ಬಹುದು. ಇನ್ನು ಹಠಯೋಗದಲ್ಲಿ ಹೇಳಿರುವಂತಹ ಒಂದು ಸಣ್ಣದೊಂದನ್ನು ಹೇಳ್ತೀನಿ, ಅಲ್ಪಾಹಾರ ಅಂತ ಹೇಳಿದ್ದಾರೆ ಅಥವಾ ಮಿತಾಹಾರ. ಇದನ್ನ ಅತ್ಯಂತ ಮುಖ್ಯವಾಗಿ ನಾವು ಯಾಕೆ ಮಾಡಬೇಕು ಅಂದ್ರೆ ಒಂದು ನಾಲಿಗೆ ಮೇಲಿನ ಚಾಪಲ್ಯವನ್ನ ಇದು ನಿಯಂತ್ರಿಸುತ್ತದೆ, ಇನ್ನೊಂದು ದೈಹಿಕ ಆರೋಗ್ಯವನ್ನು ಕೊಡುತ್ತೆ. ಹಾಗಾಗಿ ಅದು ಕೂಡ ಇಲ್ಲಿ ಮುಖ್ಯ ಅಂತ ಹೇಳಬಹುದು.
1: ಹೀಗೆ ಅಷ್ಟಾಂಗ ಯೋಗದ ಯಮ ಅಂತ ಹೇಳಿದ್ರೆ ಇಷ್ಟೆಲ್ಲ ಅಂಶಗಳು ಬರುತ್ತೆ. ಯಮದ ಬಗ್ಗೆ ಬಹಳ ವಿವರವಾಗಿ ತಿಳಿಸ್ಕೊಟ್ರಿ. ಹೆಚ್ಚಿನ ಮಾಹಿತಿಗಾಗಿ ತಮ್ಮನ್ನು ಸಂಪರ್ಕ ಮಾಡತಕ್ಕಂಥದ್ದು ಹೇಗೆ?
0: 9986432 9 5 4 ಇದು ನನ್ನ

0: ಮೊಬೈಲ್ ಸಂಖ್ಯೆ
1: ಇನ್ನೊಮ್ಮೆ ಹೇಳಿ.
0: 9986432954.
1: ಒಳ್ಳೆಯದು ಮೇಡಮ್. ಇವತ್ತಿನ ಕಾರ್ಯಕ್ರಮದಲ್ಲಿ
2: ಅಷ್ಟಾಂಗ ಯೋಗದ ಪ್ರಕಾರಗಳಲ್ಲಿ ಒಂದಾದ ಯಮದ ಬಗ್ಗೆ ವಿವರವಾದಂತಹ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ತಾವು ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
3: ಇದುವರೆಗೆ ಅಷ್ಟಾಂಗ ಯೋಗ, ಇದರಲ್ಲಿ ಯಮ ಮತ್ತು ಸ್ವಾಸ್ಥ್ಯ, ಈ ಕುರಿತು ಡಾಕ್ಟರ್ ಎಂಬಿ ಕವಿತಾ ಅವರಿಂದ ಮಾಹಿತಿ ಕೇಳಿದಿರಿ.
4: ಇದುವರೆಗೆ ಯೋಗಾಮೃತ ಯೋಗಾಮೃತ ಯೋಗಾಮೃತ ಅಂತಾರಾಷ್ಟ್ರೀಯ ಯೋಗ ದಿವಸದ ಸಂದರ್ಭದಲ್ಲಿ ಯೋಗಾಭ್ಯಾಸದ ಮಹತ್ವ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಮೂಡಿಬಂತು. ಕಾರ್ಯಕ್ರಮದ ಪ್ರಸ್ತುತಿ ಅರಕಲಗುಡುವಿ ಮಧುಸೂದನ್, ನೆರವು ಶಮಿತಾ ಜೈನ್.

ಕೇಳುಗರೇ, ಸಮಯ ಹೊಂದಿಸಿಕೊಳ್ಳಿ. ಈಗ ಸಮಯ ಸರಿಯಾಗಿ 9:10:10. ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್ಗಳು. ಕಾರ್ಯಕ್ರಮ ಜೊತೆ ಜೊತೆಯಲ್ಲಿ ಕನ್ನಡ ಹಾಗೂ ಹಿಂದಿ ಮಿಶ್ರಿತ ಚಿತ್ರಗೀತೆಗಳ ಕಾರ್ಯಕ್ರಮ.

0: ಈ ಕಥೆ ನರ್ಸ್ ಮತ್ತು ಅವರ ಮನಸ್ಸಿದ್ದು. ಸಂಬಳವಂತ, ಈಗ ಹೊಸ ಜುಮ್ಕಿ ಇಲ್ಲ, ಈಗ ಉಳಿತಾಯ ಮಾತ್ರ. ಮೊದಲು ಜುಮ್ಕಿ ಇಲ್ಲಿ ಕೇಳು. ಪ್ರತಿ ತಿಂಗಳು ಸ್ವಲ್ಪ ಉಳಿಸಿ, ಸ್ವಲ್ಪ ಹೂಡಿಕೆ ಮಾಡಿ, ಸ್ವಲ್ಪ ಎಮರ್ಜೆನ್ಸಿಗಾಗಿಯೂ ಉಳಿಸಿ, ನಂತರ ನೀವು ಟೆನ್ಷನ್ ಫ್ರೀ.
1: ಆದ್ರೆ ಆ ಜುಮ್ಕಿ
0: ಹೋಗ್ತೀಯಾ ಇಲ್ಲ ಇಂಜೆಕ್ಷನ್ ಕೊಡ್ಲಾ?
2: ಆರ್ಬಿಐ ಹೇಳುತ್ತೆ,
0: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
3: ಈಗ ಕೇಳಿ ಸುರೇಶ್ ವಾಡ್ಕರ್ ಅವರು ಹಾಡಿರುವ ರಾಜಧಾನಿ ಎಕ್ಸ್ಪ್ರೆಸ್ ಚಿತ್ರದ ಗೀತೆಯನ್ನು.

0: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ಕೇಳಿ ಇನ್ನು ಮುಂದೆ ಜೊತೆ ಜೊತೆಯಲ್ಲಿ ಕಾರ್ಯಕ್ರಮದಲ್ಲಿ ಎಸ್ಬಿ ಬಾಲಸುಬ್ರಹ್ಮಣ್ಯಂ ಹಾಗೂ ಅನುರಾಧ ಪೌದ್ವಾಲ್ ಅವರು ಹಾಡಿರುವ ಜೀನಾ ತೆರಿ ಗಲಿಮೆ ಚಿತ್ರದ ಗೀತೆಯನ್ನು ರವೀಂದ್ರ ರಾವಲ್ ಅವರು ಬರೆದಿರುವ ಈ ಗೀತೆಗೆ ಬಬುಲ್ ಬೋಸೆ ಅವರ ಸಂಗೀತವಿದೆ.

ಎಸ್ಬಿ ಬಾಲಸುಬ್ರಹ್ಮಣ್ಯಂ ಎಸ್ ಜಾನಕಿಯವರ ಯುಗಳ ಸ್ವರದಲ್ಲಿ ಕೇಳಿ ಗಂಗಾ ಯಮುನಾ ಚಿತ್ರದ ಗೀತೆಯನ್ನ. ಗೀತೆಯ ಸಾಹಿತ್ಯ ಆರ್ ಎನ್ ಜಯಗೋಪಾಲ್ ಅವರದು. ಗೀತೆಗೆ ಸ್ವರಕಲ್ಪನೆ ಮಾಡಿದ್ದಾರೆ ವಿದ್ಯಾಸಾಗರ್.

ಆನಂದ್ ಭಕ್ಷಿ ಅವರು ಗೀತೆಯನ್ನು ಬರೆದಿರುವ ಕುಚ್ ದಿಲ್ ನೇ ಕಹಾ ಚಿತ್ರದ ಗೀತೆ ಇದು. ಗೀತೆ ಗಾಯಕರು ಉದಿತ್ ನಾರಾಯಣ್.

ಜಾವೇದ್ ಅಖ್ತರ್ ಅವರು ಗೀತೆಯನ್ನು ಬರೆದಿರುವ ಗ್ಯಾಂಗ್ ಚಿತ್ರದ ಗೀತೆ ಇದು. ಅನು ಮಲ್ಲಿಕ್ ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡಿದ್ದಾರೆ ಅಲ್ಕಾ ಯಾಜ್ಞಿಕ್ ಹಾಗೂ ಸುನಿತಿ ಚೌಹಾಣ್.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಸೋನು ನಿಗಮ್ ಅವರು ಹಾಡಿರುವ ಹುಚ್ಚ ಚಿತ್ರದ ಗೀತೆಯನ್ನ ಕೆ ಕಲ್ಯಾಣ್ ಅವರು ಬರೆದಿರುವ ಈ ಗೀತೆಗೆ ರಾಗ ಸಂಯೋಜನೆ ಮಾಡಿದ್ದಾರೆ ರಾಜೇಶ್ ರಾಮನಾಥ್.

ಈಗ ಸಮಯ ಸರಿಯಾಗಿ 10:10 ಆಕಾಶವಾಣಿ ಹಾಸನ. ಪದ ಸಂಪದ.

ಪದಗಳೊಂದಿಗೆ ಆಡುವ ಆಟ ಪದ ಸಂಪದ ಕಾರ್ಯಕ್ರಮಕ್ಕೆ ಕೇಳುಗರಿಗೆಲ್ಲ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ನಿಮಗೆಲ್ಲ ತಿಳಿದಿರುವ ಹಾಗೆ ನಿಮಗೆ ಕೆಲವು ಗೊಂದಲದ ಪದಗುಚ್ಛಗಳನ್ನು ಕೊಡಲಾಗುತ್ತದೆ. ಅದನ್ನು ಸರಿಯಾಗಿ ಜೋಡಿಸಿ ವಾಕ್ಯವನ್ನು ರಚಿಸಿ ಕರೆ ಮಾಡಿ ನಮಗೆ ತಿಳಿಸಿ. ನಮ್ಮ ದೂರವಾಣಿ ಸಂಖ್ಯೆಗಳು 2462289 ಮತ್ತೊಂದು 2452258 STD ಕ್ರಮಾಂಕ 081272.

ನಮ್ಮ ಮೊದಲ ಪದಕಟ್ಟು ಹೀಗಿದೆ. ಇದು 22 ಅಕ್ಷರಗಳ 6 ಪದಗಳ ಪದಕಟ್ಟು. ಇದು ಸ್ನೇಹಿತರೆ, ಪೆನ್ನು ಪೇಪರ್ ಎಲ್ಲ ತಗೊಂಡು ರೆಡಿಯಾಗಿದ್ದೀರಾ ಅಲ್ವಾ? ಹಾಗಾದರೆ ಕೇಳಿ, ಮೊದಲ ಪದ ಸ. ಸಾಲ, ಸಾಗರ, ಸಾವಿರ, ಈ ಪದಗಳಲ್ಲಿ ಬರುವ ಮೊದಲ ಅಕ್ಷರ ಸ. ಸಾಕಿಳಿ, ಸ. ತ, ತನಯ, ತರಲೆ, ತಬಲ, ಈ ಪದಗಳಲ್ಲಿ ಬರುವ ಮೊದಲ ಅಕ್ಷರ ತ. ಕ, ಕರಡಿ, ಕವನ, ಕನಸು, ಈ ಪದಗಳಲ್ಲಿ ಬರುವ ಮೊದಲ ಅಕ್ಷರ ಕ. ದಿ, ಧಿಮಾಕು, ಧಿರಿಸು, ಈ ಪದಗಳಲ್ಲಿ ಬರುವ ಮೊದಲ ಅಕ್ಷರ ಧಿ. ದಿಗೆ ಹೊಕ್ಲಸಿಲಿದರೆ ನ. ನಗ, ನಗರ, ನಭ, ನರ, ನವೀನ, ಈ ಪದಗಳಲ್ಲಿ ಬರುವ ಮೊದಲ ಅಕ್ಷರ ನ. ಸು, ಸುರಗಿ, ಸುಳಿ, ಸುಗಂಧ, ಈ ಪದಗಳಲ್ಲಿ ಬರುವ ಮೊದಲ ಅಕ್ಷರ ಸು. ಕಿ, ಕಿರಣ, ಕಿಲಾಡಿ, ಕಿನ್ನರಿ, ಈ ಪದಗಳಲ್ಲಿ ಬರುವ ಮೊದಲ ಅಕ್ಷರ ಕಿ. ನ, ನಕಿಲಿ, ನ. ನಾರದ, ನಾಲಗೆ, ನಾದ, ಈ ಪದಗಳಲ್ಲಿ ಬರುವ ಮೊದಲ ಅಕ್ಷರ ನ. ಉ, ಹಾವು, ಕಾವು, ಸಾವು, ಈ ಪದಗಳಲ್ಲಿ ಬರುವ ಮೊದಲ ಅಕ್ಷರ ಉ. ಗು, ಹಡಗು, ತಿರುಗು, ಗುನುಗು, ಈ ಪದಗಳಲ್ಲಿ ಬರುವ ಮೊದಲ ಅಕ್ಷರ ಗು. ಡ, ಕಡ, ತಡ, ಕೊಡ, ಈ ಪದಗಳಲ್ಲಿ ಬರುವ ಎರಡನೇ ಅಕ್ಷರ ಡ. ಸಾ, ಸಾಕಿಳಿ, ಸ. ಸಾವಿರ, ಸಾಸಿವೆ, ಸಾಲು, ಈ ಪದಗಳಲ್ಲಿ ಬರುವ ಮೊದಲ ಅಕ್ಷರ ಸಾ. ಬ, ಬರ, ಬಗೆ, ಬನ, ಈ ಪದಗಳಲ್ಲಿ ಬರುವ ಮೊದಲ ಅಕ್ಷರ ಬ. ಧಿ, ಸಮಾಧಿ, ಸನ್ನಿಧಿ, ಶ್ರೀನಿಧಿ, ಈ ಪದಗಳಲ್ಲಿ ಬರುವ ಮೂರನೇ ಅಕ್ಷರ ಧಿ. ಳಿ, ಗಿಳಿ, ಸುಳಿ, ಹಳಿ, ಈ ಪದಗಳಲ್ಲಿ ಬರುವ ಎರಡನೇ ಅಕ್ಷರ ಳಿ. ದ, ಕದನ, ಮದನ, ಸದನ, ಈ ಪದಗಳಲ್ಲಿ ಬರುವ ಎರಡನೇ ಅಕ್ಷರ ದ. ಸಿ, ಸಿಡಿಲು, ಸಿಡುಕು, ಸಿಹಿ, ಈ ಪದಗಳಲ್ಲಿ ಬರುವ ಮೊದಲ ಅಕ್ಷರ ಸಿ. ಕ, ಕವಲು, ಕನಕ, ಕವಡೆ, ಈ ಪದಗಳಲ್ಲಿ ಬರುವ ಮೊದಲ ಅಕ್ಷರ ಕ. ಮೂಷಿಕ, ಮೂಜಗ, ಮೂಡಣ, ಈ ಪದಗಳಲ್ಲಿ ಬರುವ ಮೊದಲ ಅಕ್ಷರ ಮೂ. ನ, ನಕಿಲಿ, ನ. ನಾಸಿಕ, ನಾವಿಕ, ನಾಮಕರಣ, ಈ ಪದಗಳಲ್ಲಿ ಬರುವ ಮೊದಲ ಅಕ್ಷರ ನ. ಗು, ಗುಡುಗು, ಗುಣ, ಗುಪ್ತ, ಈ ಪದಗಳಲ್ಲಿ ಬರುವ ಮೊದಲ ಅಕ್ಷರ ಗು. ಕ, ಕನಕ, ಕವಿತೆ, ಕಮಲ, ಈ ಪದಗಳಲ್ಲಿ ಬರುವ ಮೊದಲ ಅಕ್ಷರ ಕ. ಸ್ನೇಹಿತರೆ, 22 ಅಕ್ಷರಗಳು ಸರಿಯಾಗಿದೆಯಾ ಅಂತ ಒಮ್ಮೆ ನೋಡಿ.

ಕೋಳಿ. ಸಾ ಸಕಿಳಿ ಸಾ, ತಾ ಕ ಧಿ ನ ಸು ಕಿ ನ ನಕಿಲಿ ನ ಉ ಗು ಡ. ಸಾ ಸಕಿಳಿ ಸಾ ಬ ಧಿ ಲಿ ದ ಸಿ ಕ ಮು ನಕಿಲಿ ನ ಗು ಕ. ಹಾಗಾದರೆ 22 ಅಕ್ಷರಗಳು ಸರಿಯಾಗಿ ಇದೆ ಅಲ್ವಾ? ವಾಕ್ಯವನ್ನು ರಚಿಸಿ, ಕರೆ ಮಾಡಿ, ನಮಗೆ ತಿಳಿಸಿ. ಅಲ್ಲಿಯವರೆಗೂ ಈ ಗೀತೆ ನಿಮಗಾಗಿ.

0: ಕರೆಯಲ್ಲಿದ್ದಾರೆ. ನೋಡೋಣ ಅವರು ಇದಕ್ಕೆ ಏನಂತ ಹೇಳ್ತಾರೆ. ಸಂಪರ್ಕದಲ್ಲಿದ್ದಾರೆ ನಮ್ಮೊಂದಿಗೆ, ಏನಂತ ಹೇಳ್ತಾರೆ ನೋಡೋಣ. ನಮಸ್ತೆ.
1: ನಮಸ್ತೆ ಮೇಡಮ್, ನಾನು ಮಂಗಳಾ ಶಿವರಾಜ್ ಮಾತಾಡ್ತಾ ಇರೋದು.
0: ಮಂಗಳಾ ಶಿವರಾಜ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ಥ್ಯಾಂಕ್ ಯು ಮೇಡಮ್.
0: ಇದಕ್ಕೆ ಸರಿ ಉತ್ತರ ಏನು ಗೊತ್ತಾಯ್ತಾ ನಿಮ್ಗೆ?
1: ಹಾ, ಗೊತ್ತಾಯ್ತು ಮೇಡಮ್. ನಾವು ಸಾಧಿಸುವ ತನಕ ಕಿವುಡರಾಗಿರ್ಬೇಕು, ಸಾಧಿಸಿದ ನಂತರ ಮೂಕರಾಗಿರ್ಬೇಕು ಅನ್ನೋದು ಈ ಪದದ ಅರ್ಥ. ತುಂಬಾ ಚೆನ್ನಾಗಿದೆ. ಇದೇನಂದ್ರೆ ನಾವು ಗುರಿ ಮುಟ್ಟ ತನಕ ನಿಲ್ಲದಿರೋ ಅಂತಿದೆಯಲ್ಲ, ಹಾಗೆ ಯಾರು ಏನೇ ಮಾತಾಡಿದ್ರು ನಾವು ಮಧ್ಯ ನಿಲ್ಬಾರದಷ್ಟೇ. ಕಿವಿ ಕೊಡ್ಲೇಬಾರ್ದು ಅವ್ರು ಹೇಳೋದ್ ಕಡೆ, ಓ ಇವ್ರ ಕೈಲ ಆಗತ್ತಾ, ಇವ್ರ್ ಮಾಡ್ತಾರ, ಇವ್ರ ಕೈಲ ಆಗಲ್ಲ, ಈ ತರದ ಯಾವುದೇ ಮಾತುಗಳನ್ನ ನಾವು ಕಿವಿಗೆ ಹಾಕೋಬಾರ್ದು. ಗುರಿ ಮುಂದೆ ಇರ್ಬೇಕು, ಗುರು ಹಿಂದೆ ಇರ್ಬೇಕು, ಆಗ ನಾವು ಈ ತರದ ಒಂದು ಸಾಧನೆಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ. ಮತ್ತೆ ನಿಂದಕರನ್ನ ಇರ್ಬೇಕು, ನಿಂದಕರಿದ್ದಾಗ್ಲೇನೆ ನಾವು ಮುಂದೆ ಬರ್ಲಿಕ್ಕೆ ಸಾಧ್ಯ. ಅವ್ರು ಏನೇ ನಿಂದನೆ ಮಾಡ್ತಾರೆ ಅದನ್ನ ನಾವು ಪಾಸಿಟಿವ್ ತಗೋಬೇಕಷ್ಟೇ.
0: ಹೌದು ಹೌದು, ಖಂಡಿತ.
1: ಯಾಕೆಂದ್ರೆ ಈ ಹಿತ ಚಿಂತಕರಿಗಿಂತ ಹಿತ ಶತ್ರುಗಳಿರ್ತಾರೆ ನೋಡಿ, ಅವರು ನಮ್ಮನ್ನ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ನಮ್ಮ ನಾವ್ ಏನ್ ತಪ್ಪುಗಳನ್ನ ಮಾಡ್ತೀವಿ ಅನ್ನೋದು ಹಿತ ಚಿಂತಕರಿಗಿಂತ ಹಿತ ಶತ್ರುಗಳು ಬೇಗ ಕಂಡಿಡಿತಾರೆ. ಅವರು ಅದನ್ನ ನಮಗೆ ಸೂಚ್ಯವಾಗಿ ಹೇಳ್ತಾರೆ, ಅದನ್ನ ನಾವು ಹೀಗ್ ಹೇಳಿದ್ರಲ್ಲ, ಹೀಗ್ ಹೇಳಿದ್ರಲ್ಲ ಅಂತ ನಾವು ಅದನ್ನ ಅವ್ರ ಬಗ್ಗೆ ಗಮನ ಕೊಡಬಾರ್ದು. ಇವ್ರು ಹೇಳಿರೋದ್ರಲ್ಲಿ ಏನೋ ಇದೆ ಅನ್ನೋದನ್ನ ನಾವು ತಗೊಂಡು ನಾವು ಅದನ್ನ ಮುಂದೆ ಹೋದಾಗ ಸಾಧಿಸೋವರೆಗೂ ಅದನ್ನ ನಾವು ಕಿವುಡರಾಗೆ ಇರ್ಬೇಕು. ಸಾಧಿಸಿದ ನಂತರ ನಾವು ಸಾಧಿಸಿದ್ವಿ, ನಾವು ಸಾಧಿಸಿದ್ವಿ ನೋಡು ಹೇಗ್ ಸಾಧಿಸುತ್ತೆ ಅಂತ ಮಾತ್ರ
0: ಅಹಂಕಾರವನ್ನ ಪಡಬಾರ್ದು.
1: ಅದನ್ನ ನಾವು ಮೂಕರಾಗಿರ್ಬೇಕು, ನಮ್ಮ ಸಾಧನೆಯನ್ನ ಅವರಿಗೆ ತೋರಿಸ್ಬೇಕು, ನಾವು ಹಾಡಬಾರ್ದು.
0: ಹೌದು, ಖಂಡಿತವಾಗ್ಲು ನಿಮ್ಮ ಒಂದು ಅರ್ಥೈಸುವಿಕೆ ಕರೆಕ್ಟ್ ಆಗಿದೆ. ಏನ್ ಮಾಡ್ತಾ ಇರೋದು ಮಂಗಳಾ ಶಿವರಾಜ್ ಅವರು?
1: ನಾನು ಹೌಸ್ ವೈಫ್.
0: ಹೌದಾ, ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಕಾರ್ಯಕ್ರಮದಲ್ಲಿ. ಧನ್ಯವಾದಗಳು, ಸರಿ ಉತ್ತರವನ್ನ ಹೇಳಿದಿರಾ. ನಮ್ಮೆಲ್ಲ ಶ್ರೋತೃಗಳಿಗೂ ಅಭಿನಂದನೆಗಳು, ಹಾಗೂ ನಿಮಗೂ ಕೂಡ ಅಭಿನಂದನೆಗಳು. ಕರೆಯಲ್ಲಿ ಸಂಪರ್ಕದಲ್ಲಿ ಸಿಕ್ಕು ನಮ್ಮೊಂದಿಗೆ ಮಾತನಾಡಿದಿರಾ, ನಿಮಗೆ ಧನ್ಯವಾದಗಳು.
1: ಓಕೆ ಮೇಡಮ್, ಥ್ಯಾಂಕ್ ಯು.
0: ಸ್ನೇಹಿತರೆ, ನಾವು ಸಾಧಿಸುವ ತನಕ ಏನೇ ಕುಹಕ ಅಪಹಾಸ್ಯಗಳನ್ನು ಕೂಡ ಮಾಡಿದ್ರೂ ಅವುಗಳಿಗೆ ಕಿವಿ ಕೊಡದೆ ನಾವು ನಮ್ಮ ಗುರಿಯತ್ತ ನಮ್ಮ ಗಮನವನ್ನು ಕೊಡಬೇಕು. ಆಗಲೇ ನಾವು ಸಾಧನೆಯನ್ನ ಮಾಡೋದಕ್ಕೆ ಸಾಧ್ಯ. ಆ ಅಪಹಾಸ್ಯಗಳಿಗೆ ನಾವು ಕಿವಿ ಕೊಡ್ತಾ ಹೋದರೆ ನಮ್ಮ ಸಾಧನೆ ಸಾಧ್ಯ ಆಗಲ್ಲ. ಅದೇ ರೀತಿ ಸಾಧಿಸಿದ ಬಳಿಕ ಯಾವುದೇ ಹಮ್ಮು ಬಿಮ್ಮುಗಳಿಗೆ ಒಳಗಾಗದೆ ಸಮಚಿತ್ತದಿಂದ ಅದನ್ನು ಸ್ವೀಕರಿಸಬೇಕು. ನಮ್ಮ ಬಗ್ಗೆ ನಾವೇ ಆತ್ಮಸ್ತುತಿಯನ್ನ ಮಾಡ್ಕೋಬಾರದು. ಬೇರೆಯವರು ನಮ್ಮ ಸಾಧನೆಯನ್ನು ಹೊಗಳಿದಾಗ ಮಾತ್ರ ಆ ಸಾಧನೆಗೊಂದು ಸಾರ್ಥಕತೆ ಅಂತ ಹೇಳ್ತಾ ಮುಂದಿನ ಒಂದು ಪದಕಟ್ಟನ್ನು ತಗೊಳ್ಳೋಣ.

ನಮ್ಮ ಎರಡನೇ ಪದಕಟ್ಟು ಹೀಗಿದೆ. ಇದು ನಾಲ್ಕು ಪದಗಳ 15 ಅಕ್ಷರಗಳ ಪದಕಟ್ಟು. ಇದು ಮೊದಲ ಅಕ್ಷರ ದು, ದುಡಿಮೆ, ದುರುಳ, ದುಮ್ಮಾನ, ಈ ಪದಗಳಲ್ಲಿ ಬರುವ ಮೊದಲ ಅಕ್ಷರ ದು. ಡಿ, ಕಡಿ, ಹೊಡಿ, ಬಡಿ, ಈ ಪದಗಳಲ್ಲಿ ಬರುವ ಎರಡನೇ ಅಕ್ಷರ ಡಿ. ಸಿ, ಕಸಿ, ಹಸಿ, ಮಸಿ, ಈ ಪದಗಳಲ್ಲಿ ಬರುವ ಎರಡನೇ ಅಕ್ಷರ ಸಿ. ಡು, ಸಿಡುಕು, ಕುಡುಕ, ನಡುಕ, ಈ ಪದಗಳಲ್ಲಿ ಬರುವ ಎರಡನೇ ಅಕ್ಷರ ಡು. ಕಿ, ಕಿನ್ನರ, ಕಿಶೋರ, ಕಿಲಾಡಿ, ಈ ಪದಗಳಲ್ಲಿ ಬರುವ ಮೊದಲ ಅಕ್ಷರ ಕಿ. ಗೆ, ಗೆದ್ದಲು, ಗೆಣಸು, ಗೆಲುವು, ಈ ಪದಗಳಲ್ಲಿ ಬರುವ ಮೊದಲ ಅಕ್ಷರ ಗೆ. ಕಿ, ಕಿಟಕಿ, ಕಿಲುಬು, ಕಿರಿಕಿರಿ, ಈ ಪದಗಳಲ್ಲಿ ಬರುವ ಮೊದಲ ಅಕ್ಷರ ಕಿ. ತಾ, ತಕಿಳಿ, ತಾಯಿದೆ, ತಾಳ, ತಾವರೆ, ತಾಮಸ, ಈ ಪದಗಳಲ್ಲಿ ಬರುವ ಮೊದಲ ಅಕ್ಷರ ತಾ. ಡು, ಕದಡು, ಬರಡು, ಹರಡು, ಈ ಪದಗಳಲ್ಲಿ ಬರುವ ಮೂರನೇ ಅಕ್ಷರ ಡು. ನಾ, ನಕಿಳಿ, ನಾದ, ನಾಗ, ನಾವಿನ್ಯ, ಈ ಪದಗಳಲ್ಲಿ ಬರುವ ಮೊದಲ ಅಕ್ಷರ ನಾ. ಕ, ಕಾವು, ಕಾಗೆ, ಕಾನನ, ಈ ಪದಗಳಲ್ಲಿ ಬರುವ ಮೊದಲ ಅಕ್ಷರ ಕ. ಸು, ನ, ಹಣ, ಬಣ, ಕಣ, ರಣ, ಈ ಪದಗಳಲ್ಲಿ ಬರುವ ಎರಡನೇ ಅಕ್ಷರ ನ. ರ, ರವಿ, ರಜತ, ರಮಿತ, ಈ ಪದಗಳಲ್ಲಿ ಬರುವ ಮೊದಲ ಅಕ್ಷರ ರ. ದ, ಕದ, ಮದ, ಹದ, ಈ ಪದಗಳಲ್ಲಿ ಬರುವ ಎರಡನೇ ಅಕ್ಷರ ದ. ಸ್ನೇಹಿತರೆ, ಎಲ್ಲ 15 ಅಕ್ಷರಗಳು ಸರಿಯಾಗಿದೆಯಾ ಅಂತ ಒಮ್ಮೆ ನೋಡ್ಕೊಳ್ಳಿ. ದು, ಡಿ, ಸಿ, ಡು, ಕಿ, ಗೆ, ಕಿ, ತಾ, ತಕಿಳಿ, ತಾ, ಡು, ನ, ನಕಿಳಿ, ನ, ಕ, ಕಕಿಳಿ, ಕಾ.

ನಾ ರ ದ. ಹಾಗಾದರೆ 15 ಅಕ್ಷರಗಳು ಇವೆ ಅಲ್ವಾ? ಅಕ್ಷರಗಳನ್ನ ಜೋಡಿಸಿ ವಾಕ್ಯವನ್ನು ರಚಿಸಿ ಕರೆ ಮಾಡಿ ನಮಗೆ ತಿಳಿಸಿ. ಅಲ್ಲಿವರೆಗೂ ಈ ಗೀತೆ ನಿಮಗಾಗಿ.

0: ಸ್ನೇಹಿತರೆ, ನಾವು ಕೊಟ್ಟಂತಹ ಪದಕಟ್ಟು ಹೀಗಿತ್ತು. ದುಡುಕಿ ಮಾತನಾಡಿ ಸಿಡುಕಿಗೆ ಕಾರಣನಾದ, ಇದಕ್ಕೆ ಸರಿ ಉತ್ತರವನ್ನು ತಿಳಿಸಿದ ಶ್ರೋತೃಗಳು ಯಾರೆಲ್ಲ ಅಂದರೆ, ನೀಲಮ್ಮ ಅಗ್ಗೋದನಿಂದ, ಶಿವಣ್ಣ ಮೈಸೂರಿನಿಂದ, ಶಾಂತಿನಿ ಮಂಜುನಾಥ್ ಅವರು ಹೌಸಿಂಗ್ ಬೋರ್ಡ್ನಿಂದ, ಹೆಚ್ ಆರ್ ರುದ್ರಸ್ವಾಮಿ ಅವರು ಕಣದಾಳು ಹೊಸ ಬಡಾವಣೆಯಿಂದ, ನಿರ್ಮಲಾ ದುಮ್ಮೇನಹಳ್ಳಿಯಿಂದ, ಚಂದ್ರಕಲಾ ಹಳೆಬೀಡಿನಿಂದ, ವಿಜಯಲಕ್ಷ್ಮಿ ಧನರಾಜ್ ಅವರು ಗುಜ್ಜೇನಹಳ್ಳಿಯಿಂದ. ಇದರಲ್ಲಿ ಒಬ್ಬ ಶ್ರೋತೃ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ, ಏನಂತ ಹೇಳ್ತಾರೆ ಕೇಳೋಣ. ನಮಸ್ತೆ. ನಮಸ್ತೆ
1: ಮೇಡಮ್, ನಾನು ವಿಜಯಲಕ್ಷ್ಮಿ ಧನರಾಜ್ ಅವರು.
0: ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ.
1: ಥ್ಯಾಂಕ್ ಯು ಮೇಡಮ್.
0: ಸರಿ ಉತ್ತರವನ್ನ
1: ಮಾತನಾಡಿ ಸಿಡುಕಿಗೆ ಕಾರಣ ಅಂತ ಇವತ್ತಿನ ಪದ ಮೇಡಮ್. ದುಡುಕಿ ಯಾವತ್ತು ಮಾತಾಡಬಾರ್ದು, ಸಮಾಧಾನದಲ್ಲಿ ಇರ್ಬೇಕು. ಎಷ್ಟೇ ನೋವಾದ್ರೂ, ಎಷ್ಟೇ ಕಷ್ಟ ಬಂದ್ರು ಸಿಡುಕಿ ಮಾತಾಡಬಾರ್ದು, ಸಮಾಧಾನದಿಂದ ಮಾತಾಡಿದಾಗ ಸಮಸ್ಯೆ ಬಗೆಹರಿಯುತ್ತೆ ಅನ್ನೋದು ಈ ಪದದ ಅರ್ಥ ಮೇಡಮ್.
0: ಸರಿಯಾಗಿದೆ ನಿಮ್ಮ ಉತ್ತರ. ಅಂದ್ರೆ ಕೆಲವೊಂದೊಂದ್ ಸಾರಿ ನಾವು ಏನೇನೋ ಮಾತಾಡ್ಬಿಡ್ತೀವಿ ದುಡುಕಿನಿಂದ, ಅದು ಅನೇಕ ಅನಾಹುತಗಳಿಗೆ ಕಾರಣ ಆಗುತ್ತೆ. ಹಾಗಾಗಿ ನಾವು ದುಡುಕಿ ಮಾತನಾಡಿ ಸಿಡುಕಿಗೆ ಕಾರಣನಾಗಬಾರದು ಅನ್ನೋದು ಈ ಮಾತಿನ ಒಂದು ಅರ್ಥ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ, ಸರಿ ಉತ್ತರವನ್ನ ಹೇಳಿದ್ರೆ ಧನ್ಯವಾದಗಳು ನಿಮಗೆ. ಸ್ನೇಹಿತರೆ, ಸರಿ ಉತ್ತರವನ್ನ ಹೇಳಿದಂತಹ ನಮ್ಮ ಎಲ್ಲ ಕೇಳುಗರಿಗೂ ಕೂಡ ಅಭಿನಂದನೆಗಳು. ಉತ್ತರವನ್ನ ತಿಳಿಸಲು ಪ್ರಯತ್ನಿಸಿದಂತಹ ನಮ್ಮ ಎಲ್ಲ ಶ್ರೋತೃಗಳಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ, ಸಮಯ ಆಗ್ತಾ ಇದೆ, ಮತ್ತೆ ಮುಂದಿನ ಪದ ಸಂಪದ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ.

ಎಫ್ಎಂ 102.2 ಮೆಗಾಹರ್ಟ್ಸ್ಗಳಲ್ಲಿ ನೀವು ಕೇಳ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಆಕಾಶವಾಣಿ ಹಾಸನ ಎಫ್ಎಂ. ಸಮಯ ಸರಿಯಾಗಿ 10:30:30. ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗೆ ನಿಮ್ಮ ರೇಡಿಯೋ ಗೆಳತಿ ಸುಜಾತ. ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ನಮಸ್ಕಾರ.

ನಮ್ಮ ಮುಂದಿನ ಕಾರ್ಯಕ್ರಮ ಹಲೋ ಗೆಳೆಯರೇ, ಲಿಸ್ನರ್ಸ್ ಚಾಯ್ಸ್ ಫೋನ್ ಔಟ್ ಕಾರ್ಯಕ್ರಮ. ನಿಮ್ಮ ಅಭಿಲಾಷೆಯ ಗೀತೆಯನ್ನು ಕೇಳಿ ಆನಂದಿಸಲು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9141688637, ಈ ಸಂಖ್ಯೆಗೆ ಹಾಯ್ ಅಥವಾ ಹಲೋ ಗೆಳೆಯರೇ ಎಂದು ಟೈಪ್ ಮಾಡಿ ಸಂದೇಶವನ್ನು ರವಾನಿಸಿ. ನಾವೇ ನಿಮಗೆ ಕರೆಯನ್ನ ಮಾಡ್ತೀವಿ. ಕರೆಯನ್ನ ಸ್ವೀಕರಿಸಿ ಮಾತನಾಡಿ ನಿಮ್ಮ ನೆಚ್ಚಿನ ಗೀತೆಯನ್ನ ಕೇಳಿ ಆನಂದಿಸಿ. ದಯಮಾಡಿ ಯಾರೂ ಸಹ ಕರೆ ಮಾಡುವ ಪ್ರಯತ್ನವನ್ನ ಮಾಡಬೇಡಿ. ಈ ವಾಟ್ಸಪ್ ಸಂಖ್ಯೆಗೆ ಸಂದೇಶವನ್ನು ಮಾತ್ರ ರವಾನಿಸಿ.

0: ನಮಸ್ತೆ. ಹಲೋ ಗೆಳೆಯರೇ.
1: ಮೇಡಮ್ ನಮಸ್ತೆ.
0: ಯಾರಿದು?
1: ಮೇಡಮ್ ನಾನು ದಿನೇಶ್ ಅಂತ.
0: ದಿನೇಶ್ ಅಂತೇಳಿ ನೀವು ಹಾಯ್ ಅಂತ ಹೇಳ್ಬಿಟ್ಟು ಹಾಯ್ ಹಲೋ ಆಕಾಶವಾಣಿ ಅಂತ ಸಂದೇಶವನ್ನ ರವಾನಿಸಿದ್ರಿ. ನಮ್ಮ ಆಕಾಶವಾಣಿಯನ್ನ ಕೇಳ್ತಾ ಇರ್ತೀರಾ?
1: ಎಸ್ ಮೇಡಮ್, ಕೇಳ್ತಾ ಇರ್ತೀವಿ ಮೇಡಮ್.
0: ಹೌದಾ, ನಾವೇ ನಿಮ್ಗೆ ಕರೆ ಮಾಡಿರೋದು, ಖುಷಿ ಅನಿಸ್ತಾ ಇದೆಯಾ?
1: ತುಂಬಾ ಖುಷಿ ಅನಿಸ್ತಾ ಮೇಡಮ್. ಓದ್ತಲ್ಲ ಟ್ರೈ ಮಾಡಿದ್ದೆ, ಬಂದಿರ್ಲಿಲ್ಲ.
0: ಸಂದೇಶವನ್ನ ರವಾನಿಸಿದಕ್ಕೆ ಕರೆ ಬಂದಿದೆ ತಮ್ಗೆ.
1: ಬಂದಿದೆ ಮೇಡಮ್, ಈಗ ಬಂದಿದೆ ಮೇಡಮ್.
0: ತುಂಬಾ ಸಂತೋಷ. ಈಗ ಪ್ರಯತ್ನ ಮಾಡ್ತಾ ಇರಿ, ಎಲ್ಲಾ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ. ಯಾವ ಗೀತೆಯನ್ನ ಕೇಳಬೇಕು ತಾವು?
1: ಮೇಡಮ್ ರಾಜ್ಕುಮಾರ್ ಮೂವಿ, ನಾ ಪುನೀತ್ ರಾಜ್ಕುಮಾರ್ ಬಿಗ್ ಫ್ಯಾನ್.
0: ಹೌದಾ? ಹಾ,
1: ರಾಜ್ಕುಮಾರ ಮೂವಿಯಿಂದ ಯಾವ್ದಾದ್ರು ಓಕೆ.
0: ಆಯ್ತು, ನಿಮ್ಮ ನೆಚ್ಚಿನ ಒಂದು ಗೀತೆ ಮೂಡಿ ಬರ್ತಾ ಇದೆ. ಕರೆಯನ್ನ ಸ್ವೀಕರಿಸಿದ್ದಕ್ಕಾಗಿ ಧನ್ಯವಾದಗಳು ತಮ್ಗೆ.
1: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್.
0: ನಮ್ಮ ಮೊದಲನೆಯ ಶ್ರೋತೃ ದಿನೇಶ್ ಅವರು ಸಂದೇಶವನ್ನ ರವಾನಿಸಿದ್ರು, ಅವರಿಗೆ ಕರೆಯನ್ನ ಮಾಡಲಾಯಿತು. ಅವರ ಒಂದು ನೆಚ್ಚಿನ ಗೀತೆ ಮೂಡಿ ಬರ್ತಾ ಇದೆ, ಕೇಳಿ.

0: ಇದುವರೆಗೂ ವಿ ಹರಿಕೃಷ್ಣ ಅವರ ರಾಗ ಸಂಯೋಜನೆಯಲ್ಲಿ ಮೂಡಿಬಂದ ಅಣ್ಣಾಬಾಂಡ್ ಚಿತ್ರದ ಗೀತೆಯೊಂದನ್ನು ಕೇಳಿದ್ರಿ. ಗೀತೆಯ ಸಾಹಿತ್ಯ ಯೋಗರಾಜ್ ಭಟ್ರ ಅವರದು. ಗೀತೆಯ ಗಾಯಕರು ರಂಜಿತ್, ನವೀನ್ ಮತ್ತು ರಮ್ಯಾ ಅವರು. ದಿನೇಶ್ ಅವರಿಗಾಗಿ ಈ ಒಂದು ಗೀತೆ ಮೂಡಿಬಂತು. ಅವರು ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿ ಅಂತ ಹೇಳಿದ್ರು. ನಿಮಗಾಗಿ ಈ ಒಂದು ಸೊಗಸಾದ ಗೀತೆ ಮೂಡಿಬಂತು. ನಮ್ಮ ಮುಂದಿನ ಕರೆಯನ್ನು ಯಾರು ಸ್ವೀಕಾರ ಮಾಡಿದರೆ ನೋಡೋಣ. ನಮಸ್ತೆ. ನಮಸ್ತೆ. ಹಲೋ ಗೆಳೆಯರೇ.
1: ದಿನೇಶ್ ಅಂತ ಮೇಡಮ್, ಕಾಸರಗೋಡು.
0: ನಿಮ್ಮ ಹೆಸರು ಮತ್ತೊಮ್ಮೆ?
1: ದಿನೇಶ್. ದಿನೇಶ್ ಅಂತ, ಕಾಸರಗೋಡು.
0: ದಿನೇಶ್ ಕಾಸರಗೋಡು.
1: ಹೌದು.
0: ಹೌದಾ? ನಮ್ಮ ಹಾಸನ ಆಕಾಶವಾಣಿಯನ್ನ ಕೇಳ್ತಾ ಇರ್ತೀರಾ?
1: ಹಾ ಮೇಡಮ್.
0: ಯಾವೆಲ್ಲ ಕಾರ್ಯಕ್ರಮಗಳನ್ನ ಕೇಳ್ತಾ
1: ಇರ್ತೀರಾ?
0: ಆಪ್ ಮೂಲಕ ಕೇಳ್ತೀರಾ?
1: ಹೌದೌದು.
0: ತುಂಬಾ ಸಂತೋಷ. ಯಾವ ಗೀತೆಯನ್ನ ಪ್ರಸಾರ ಮಾಡಬೇಕು ತಮಗೆ? ಆಪ್ತ ಮಿತ್ರ ಚಿತ್ರದಿಂದ ಯಾವ್ದಾದ್ರು ಆಯ್ತು. ತುಂಬಾ ಸಂತೋಷ ಸಂದೇಶವನ್ನ ರವಾನಿಸಿದ್ದಕ್ಕಾಗಿ ನಿಮ್ಗೆ ಧನ್ಯವಾದಗಳು. ಕರೆಯನ್ನ ಸ್ವೀಕಾರ ಮಾಡಿದ್ದೀರಿ, ಧನ್ಯವಾದಗಳು ತಮ್ಗೆ. ಮತ್ತೊಮ್ಮೆ ಹೀಗೆ ಕೇಳ್ತಾ ಇರಿ ನಮ್ಮ ಹಾಸನ ಆಕಾಶವಾಣಿಯ ಕಾರ್ಯಕ್ರಮಗಳನ್ನ.
1: ಓಕೆ.

0: ಮೂಡಿ ಬರ್ತಾ ಇದೆ ಕಾರ್ಯಕ್ರಮ ಹೆಲೋ ಗೆಳೆಯರೆ, ಲಿಸ್ನರ್ಸ್ ಚಾಯ್ಸ್ ಫೋನ್ ಔಟ್ ಕಾರ್ಯಕ್ರಮ. ನಿಮ್ಮ ನೆಚ್ಚಿನ ಆಕಾಶವಾಣಿ ಹಾಸನ ಎಫ್ಎಂನಲ್ಲಿ ನಿಮ್ಮ ಅಭಿಲಾಷೆಯ ಗೀತೆಯನ್ನು ಕೇಳಿ ಆನಂದಿಸಲು ವಾಟ್ಸಪ್ ಸಂಖ್ಯೆ 9141686837, ಈ ಮೊಬೈಲ್ ಸಂಖ್ಯೆಗೆ ಆಯ್ ಅಥವಾ ಹೆಲೋ ಗೆಳೆಯರೇ ಎಂದು ಟೈಪ್ ಮಾಡಿ ಮೆಸೇಜನ್ನು ಕಳಿಸಿ. ನಾವೇ ನಿಮಗೆ ಕರೆಯನ್ನು ಮಾಡ್ತೇವೆ, ಕರೆಯನ್ನು ಸ್ವೀಕರಿಸಿ ಮಾತನಾಡಿ, ನಿಮ್ಮ ನೆಚ್ಚಿನ ಗೀತೆಯನ್ನು ಕೇಳಿ ಆನಂದಿಸಿ. ನಮ್ಮ ಮುಂದಿನ ಕರೆಯನ್ನು ಯಾರು ಸ್ವೀಕರಿಸಿದರೆ ಕೇಳೋಣ. ನಮಸ್ತೆ.
1: ನಮಸ್ತೆ.
0: ನಮಸ್ತೆ, ಯಾರಿದು, ನಿಮ್ಮ ಪರಿಚಯ ಮಾಡ್ಕೊಳ್ಳಿ.
1: ನಾನು ಶೋಭಾ ಅಂತ ಮೇಡಮ್, ಹಾಸನಿಂದ.
0: ಶೋಭಾ ಅವರು,
1: ಹೌದು,
0: ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ.
1: ಥ್ಯಾಂಕ್ ಯು ಮೇಡಮ್.
0: ಯಾವ ಗೀತೆಯನ್ನ ಕೇಳಬೇಕು ತಾವು?
1: ಮೇಡಮ್, ಪೋಲಿ ಹುಡುಗ ಅಂತ ಫಿಲಂ ಮೇಡಮ್, ರವಿಚಂದ್ರನ್ ಅಭಿನಯ, ಅದರಲ್ಲಿ ಜನನ ಮರಣಗಳೆರಡು ಕುರುಡು ಅಂತ ಒಂದು ಸಾಂಗ್ ಇದೆ ಮೇಡಮ್.
0: ಹೌದಾ, ಆಯ್ತು. ಯಾಕೆ ಇಷ್ಟ ಈ ಗೀತೆ?
1: ಮೇಡಮ್, ಹಂಸಲೇಖ ಅವ್ರು ಚೆನ್ನಾಗಿ ಬರೀತಾರೆ, ಅದ್ ಕೇಳೋದಕ್ ಖುಷಿ ಆಗುತ್ತೆ. ಸುಮ್ನೆ ಒಂದ್ಸಲ ಕೇಳಿಸ್ತಾ ಇದ್ದಾಗ ಒಳ್ಳೆ ಇದಿದೆ ಅನ್ಸ್ತು, ಸಾಲುಗಳು ಬರ್ತಾ ಇದಾವೆ ಮೇಡಮ್, ಒಳ್ಳೆ ಸಾಲುಗಳಿದಾವೆ ಅದರಲ್ಲಿ, ಸಾಹಿತ್ಯದ ಸಾಲು ಚೆನ್ನಾಗಿದೆ.
0: ಸಾಹಿತ್ಯ ಸಂಗೀತ ಎರಡು.

0: ಚೆನ್ನಾಗಿದೆ ಅಂತೇಳಿ ತಮ್ಗೆ ಇಷ್ಟ.
1: ಹೌದೌದು.
0: ನಾವೇ ನಿಮ್ಗೆ ಕರೆಯನ್ನ ಮಾಡ್ತಾ ಇರೋದು ಹೇಗನ್ನಿಸ್ತಾ ಇದೆ? ಸಾಕಷ್ಟು ಬಾರಿ ಪ್ರಯತ್ನ ಮಾಡಿರ್ತೀರಿ, ಕರೆ ಸಿಗ್ಲಿಲ್ಲ ಅಂತ ಬೇಜಾರು ಮಾಡ್ಕೊಂಡಿರ್ತೀರಿ. ಸಾಕಷ್ಟು ಶ್ರೋತೃಗಳು ನಮ್ಮ ಕರೆಯನ್ನ ಸ್ವೀಕರಿಸಿಲ್ಲ ಅಥವಾ ನಮ್ಮ ಸಂದೇಶವನ್ನ ಓದಿಲ್ಲ ಅನ್ನುವಂತಹ ಒಂದು ಬೇಸರ ಇರುತ್ತೆ. ಆದ್ರೆ ಸತತವಾದ ಪ್ರಯತ್ನ
1: ಮಾಡಿದೆ ಮೇಡಮ್, ಚೆನ್ನಾಗಿದೆ. ಈ ತರ ಕಾರ್ಯಕ್ರಮ ಬಂದಿರ್ಲಿಲ್ಲ, ಇದು ಚೆನ್ನಾಗಿದೆ ಮೇಡಮ್. ಈ ಕಾರ್ಯಕ್ರಮ ಒಳ್ಳೇದಾಗಿ ಇದ್ ಮಾಡಿದ್ದೀರಾ, ಸೆಲೆಕ್ಟ್ ಮಾಡಿದ್ದೀರಾ.
0: ನಮ್ಮ ನಿಲಯದಿಂದ ಸಾಕಷ್ಟು ಹೊಸ ಹೊಸ ಕಾರ್ಯಕ್ರಮಗಳು ಬಿತ್ತರವಾಗ್ತಾ ಇದೆ. ನಿಮ್ಮ ಒಂದು ಪ್ರೋತ್ಸಾಹ ಇರಬೇಕು.
1: ಚೆನ್ನಾಗಿರುತ್ತೆ, ಕೇಳೋದಕ್ಕೂ ಚೆನ್ನಾಗಿರುತ್ತೆ. ನೀವು ಚೆನ್ನಾಗಿ ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ಅಳವಡಿಸಿದ್ದೀರಾ.
0: ಹೊಸ ಕೇಳುಗರಿಗೂ ಕರೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಧನ್ಯವಾದಗಳು ತಮಗೆ ಕರೆಯನ್ನ ಸ್ವೀಕರಿಸಿದ್ದಕ್ಕೆ, ಹಾಗೆ ಸಂದೇಶವನ್ನ ರವಾನಿಸಿದ್ದಕ್ಕೆ. ನಿಮ್ಮ ಒಂದು ನೆಚ್ಚಿನ ಗೀತೆ ಮೂಡಿ ಬರ್ತಾ ಇದೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಸಂಗಡಿಗರ ಧ್ವನಿಯಲ್ಲಿ.
1: ಓಕೆ ಮ್ಯಾಮ್, ಥ್ಯಾಂಕ್ ಯು.
0: ಧನ್ಯವಾದಗಳು. ಗೀತೆಯ ಸಾಹಿತ್ಯ ಮತ್ತು ಸ್ವರಕಲ್ಪನೆ ಮಾಡಿದ್ದಾರೆ ಹಂಸಲೇಖ.

0: ನಮಸ್ತೆ. ಹಲೋ ಗೆಳೆಯರೇ.
1: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರಿದು?
1: ಮೇಡಮ್, ಸ್ವರಾಜ್ ಕುಮಾರ್, ಸಂಪಿಗೆ ರೋಡ್ ಕೇಪುರದಿಂದ ಮಾತಾಡ್ತಾ ಇರೋದು ಮೇಡಮ್.
0: ಸ್ವರಾಜ್ ಕುಮಾರ್ ಅವರು ಹಾಸನದಿಂದ.
1: ಹಾಸನದಿಂದ ಮೇಡಮ್.
0: ನಾವೇ ನಿಮಗೆ ಕರೆ ಮಾಡಿದ್ದು, ಖುಷಿ ಆಯ್ತಾ?
1: ತುಂಬಾ ಖುಷಿ ಆಯ್ತು ಮೇಡಮ್. ನನಗೆ ಒಂದು ಮೂರ್ ನಾಲ್ಕು ಬಾರಿ ಕರೆ ಬಂದಿದೆ, ಬಟ್ ನಾವೇ ಕರೆ ಮಾಡಿದ್ರೆ ಕರೆ ಸಿಗಲ್ಲ ನಮ್ಗೆ.
0: ಮತ್ತೆ ಪುನಃ ನಾವೇ ಕರೆ ಮಾಡಿದೀವಿ.
1: ಹಾ ಮೇಡಮ್, ಬಹಳ ಖುಷಿ ಆಯ್ತು ಮೇಡಮ್. ತುಂಬಾ ಕಾರ್ಯಕ್ರಮ ಚೆನ್ನಾಗಿ ಬರ್ತದೆ, ಎಲ್ಲ ಕಾರ್ಯಕ್ರಮ ಕೇಳ್ತಾ ಇರ್ತೀವಿ.
0: ತುಂಬಾ ಸಂತೋಷ, ಹೊಸ ಕೇಳುಗರಿಗೂ ಅವಕಾಶ ಮಾಡಿಕೊಡ್ಬೇಕು ತಾವು.
1: ಹೌದೌದು, ನಮ್ಗೆ ಸಿಗ್ತಾ ಇರತ್ತೆ ಮೇಡಮ್ ಅದೃಷ್ಟ.
0: ಪ್ರಯತ್ನ ಮಾಡ್ತಾನೆ ಇರ್ತೀರಿ?
1: ಹೌದು, ಖಂಡಿತ ಖಂಡಿತ. ಬೆಳಿಗ್ಗೆ ನಾವು ಎಂಟೂವರೆ ಕೇಳಕ್ ಸ್ಟಾರ್ಟ್ ಮಾಡಿದ್ರೆ ರಾತ್ರಿ 8:30 ಶಾಪ್ ಅಲ್ಲಿ ಇರ್ತೀವಿ ಮೇಡಮ್, ಅಲ್ಲೇ ಕೇಳ್ತಾ ಇರ್ತೀವಿ. ಮತ್ತೆ ರಾತ್ರಿ ಕೂಡ 10 ಟೈಮ್ ಅಲ್ಲಿ ಚಿತ್ರಗೀತೆ ಬರ್ತಾವ, ಎಲ್ಲ ಪ್ರತಿಯೊಂದು ಕಾರ್ಯಕ್ರಮ ಕೇಳ್ತಾ ಇರ್ತೀವಿ ಮೇಡಮ್. ನಾವು
0: ಯಾವ ಗೀತೆಯನ್ನ ಪ್ರಸಾರ ಮಾಡಬೇಕು?
1: ಚಿತ್ರ ಗಟ್ಟಿಮೇಳದಿಂದ ಮೇಡಮ್, ಹಂಸವೇ ಹಂಸವೇ ಹಾಡು ಬಾ, ಈ ಒಂದು ಗೀತೆ ಮೇಡಮ್.
0: ಆಯ್ತು, ನಿಮ್ಮ ನೆಚ್ಚಿನ ಗೀತೆ ಮೂಡಿ ಬರ್ತಾ ಇದೆ, ಕೇಳಿ ಆನಂದಿಸಿ.
1: ಓಕೆ, ಥ್ಯಾಂಕ್ ಯು ಮೇಡಮ್.

0: ನಮಸ್ತೆ.
1: ನಮಸ್ತೆ.
0: ನಮಸ್ತೆ. ಹಲೋ ಗೆಳೆಯರೇ, ಯಾರಿದು, ನಿಮ್ಮ ಪರಿಚಯ ಮಾಡ್ಕೊಳ್ಳಿ.
1: ನಮಸ್ತೆ, ನಮ್ಮ ಹೆಸರು ಯೋಗೀಶ್ ಅಂತ.
0: ಯೋಗೀಶ್ ಅಂತೇಳಿ, ಯಾವ ಊರು ತಮ್ದು?
1: ಬೇಲೂರು ತಾಲೂಕು ಕಾಡ್ಲಿಗೆರೆ ಗ್ರಾಮ.
0: ಬೇಲೂರು ತಾಲೂಕಿನಿಂದ?
1: ಹೌದು,
0: ಕಾಡ್ಲಿಗೆರೆ ಗ್ರಾಮದಿಂದ.
1: ಹೌದು.
0: ಯಾವ ಗೀತೆಗಾಗಿ ಸಂದೇಶವನ್ನು ರವಾನಿಸಿದ್ರಿ?
1: ನಮಗೆ AK-47 ನಿಂದ ಶಿವರಾಜ್ ಕುಮಾರ್ ಅವ್ರದ್ದು ಇದು ಕಡಲೋ ಕಣ್ ಕಡಲೋ ಆದ್ರೆ ಹಾಡಬೇಕು.
0: ಆಯ್ತು, ನಿಮ್ಮ ನೆಚ್ಚಿನ ಗೀತೆ ಮೂಡಿ ಬರ್ತಾ ಇದೆ. ಸಂದೇಶವನ್ನ ರವಾನಿಸಿದ್ದಕ್ಕಾಗಿ ಧನ್ಯವಾದಗಳು. ಕರೆಯನ್ನ ಸ್ವೀಕರಿಸಿದಿರಿ, ಧನ್ಯವಾದಗಳು. ಈಗ ಕಾರ್ಯಕ್ರಮವನ್ನ ಕೇಳ್ತಾ ಇರಿ.
1: ಥ್ಯಾಂಕ್ ಯು ಮೇಡಮ್.
0: ನಾವೇ ಕರೆ ಮಾಡಿದ್ದು, ತಮ್ಗೆ ಖುಷಿ ಆಯ್ತಾ?
1: ಖುಷಿ ಆಯ್ತು ಮೇಡಮ್.
0: ಕರೆ ಬಂದಿದೆಯಾ ನಮ್ಮ ನಿಲಯದಿಂದ?
1: ನಮಗೆ ಮೊದಲು ಬಾರಿ ಬಂದಿರೋದು.
0: ಹೌದಾ, ತುಂಬಾ ಸಂತೋಷ. ಕಾರ್ಯಕ್ರಮವನ್ನ ಕೇಳ್ತಾ ಇರಿ, ಧನ್ಯವಾದಗಳು ತಮ್ಗೆ.
1: ಆಯ್ತು.

ಇದುವರೆಗೂ ಹಲೋ ಗೆಳೆಯರೆ ಲಿಸ್ನರ್ಸ್ ಚಾಯ್ಸ್ ಫೋನ್ ಔಟ್ ಕಾರ್ಯಕ್ರಮ ಮೂಡಿಬಂತು. ಈ ಕಾರ್ಯಕ್ರಮಕ್ಕೆ ಸಂದೇಶವನ್ನು ರವಾನಿಸಿದ ಹಾಗೂ ಕಾರ್ಯಕ್ರಮವನ್ನು ಆಲಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಧನ್ಯವಾದಗಳು. ನೂರ 2.2 ಕಂಪನಾಂಕಗಳಲ್ಲಿ ನೀವು ಕೇಳ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಆಕಾಶವಾಣಿ ಹಾಸನ ಕೇಂದ್ರ. ಸಮಯ ಸರಿಯಾಗಿ 11:30. ನಮ್ಮ ಮುಂದಿನ ಕಾರ್ಯಕ್ರಮ ಪುಲ್ವಾರಿ ಗೀತೋನ್ಕಾ ಆಂಗನ್, ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಚೋರಿ ಚೋರಿ ಚಿತ್ರದ ಗೀತೆ.

ಫುಲ್ವಾರಿ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಮುಕೇಶ್ ಮತ್ತು ಕಾಂಚನಾ ಅವರು ಹಾಡಿರುವ ಧರ್ಮಾತ್ಮ ಚಿತ್ರದ ಗೀತೆ. ಗೀತೆಯ ರಾಗ ಸಂಯೋಜನೆ ಮಾಡಿದ್ದಾರೆ ಕಲ್ಯಾಣ್ಜಿ ಮತ್ತು ಆನಂದ್ಜಿ.

ಆತ್ಮೀಯ ಕೇಳುಗರೆ, ಇಂದು ಸಂಜೆ 5 ಗಂಟೆಗೆ ನಿಮ್ಮ ಸಂದೇಶ ಮೇಘ ಸಂಗೀತ, ನಿಮ್ಮ ಸಂದೇಶಗಳನ್ನಾಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ. ನಿಮ್ಮ ನೆಚ್ಚಿನ ಗೀತೆಯನ್ನು ಕೇಳಿ ಆನಂದಿಸಲು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9141688637 ಈ ಮೊಬೈಲ್ ಸಂಖ್ಯೆಗೆ ನಿಮ್ಮ ಹೆಸರು, ನಿಮ್ಮ ಊರು, ನಿಮ್ಮ ನೆಚ್ಚಿನ ಗೀತೆಯನ್ನು ಟೈಪ್ ಮಾಡಿ ಸಂದೇಶವನ್ನು ರವಾನಿಸಿ. ಈ ಸಂಜೆ 6:50 ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ. ಹಾಸನದ ಕಂದಲಿಯಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರ ಇತ್ತೀಚೆಗೆ ಏರ್ಪಡಿಸಿದ್ದ ಪೂರ್ವ ಮುಂಗಾರು ತಾಂತ್ರಿಕ ಆಂದೋಲನದ ಬಾನುಲಿ ವರದಿ ಮೂಡಿಬರಲಿದೆ. ಸಂದರ್ಶಕರು ಅರಕಲುಗೂಡು ವಿ ಮಧುಸೂದನ್. ಇಂದು ರಾತ್ರಿ 8:00 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಋತುಗಳ ಮಾಯಾಲೋಕ ಕಾರ್ಯಕ್ರಮ ಬಿತ್ತರವಾಗಲಿದೆ. ಈ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಹಾಸನದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಭಜನಾ ಮಂಡಳಿಯ ಸದಸ್ಯರು. ಕಾರ್ಯಕ್ರಮದ ಪ್ರಸಾರ ನಿರ್ವಹಣೆ ಸುಜಾತ ಎಫ್ ತಳವಾರ್. ಫುಲ್ವಾರಿ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕಿಶೋರ್ ಕುಮಾರ್ ಅವರು ಹಾಡಿರುವ ಆರಾಧನಾ ಚಿತ್ರದ ಗೀತೆ.

0: ಕಿಶೋರ್ ಕುಮಾರ್ ಅವರು ಹಾಡಿರುವ ಡಾನ್ ಚಿತ್ರದ ಗೀತೆ. ಗೀತೆಯ ಸಾಹಿತ್ಯ ಅಂಜನ್ ಅವರದು. ರಾಗ ಜೋಡಣೆ ಮಾಡಿದ್ದಾರೆ ಕಲ್ಯಾಣ್ಜಿ ಮತ್ತು ಆನಂದ್ಜಿ.
1: ಆಹಾ,

ಕೇಳುಗರೆ, ಇಂದು ಮಧ್ಯಾಹ್ನ 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಅಲರ್ಜಿ ಅವೇರ್ನೆಸ್ ವೀಕ್ ಆಚರಣೆಯ ಸಂದರ್ಭದಲ್ಲಿ ಡಾ ರವೀಂದ್ರ ಗದಗ್ ಅವರೊಂದಿಗಿನ ಸಂದರ್ಶನ ಹಾಗೂ ಆನಂತರ ಫಂಗಸ್ ಇನ್ಫೆಕ್ಷನ್ ಕುರಿತು ಡಾ ಕೆಎನ್ ನವೀನ್ ಅವರೊಂದಿಗೆ ಮಾಹಿತಿ ಮೂಡಿಬರಲಿದೆ.

ಕಾರ್ಯಕ್ರಮದ ಕಡೆಯಲ್ಲಿ ಪಕೀಜಾ ಚಿತ್ರದ ಗೀತೆ. ಗೀತೆಯ ಸಾಹಿತ್ಯ ಗುಲ್ಶಾನ್ ಮೊಹಮ್ಮದ್ ಅವರದು. ರಾಗ ಸಂಯೋಜನೆ ಮಾಡಿದ್ದಾರೆ ಮಜ್ರೂಹಾ. ಗೀತೆಯನ್ನು ಹಾಡಿದ್ದಾರೆ ಲತಾ ಮಂಗೇಶ್ಕರ್.

0: ಆಕಾಶವಾಣಿ ಹಾಸನ, ಸಮಯ ಸರಿಯಾಗಿ 11:30
1: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್

0: ಅಕ್ಷರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ.
1: ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
2: ನಮ್ಮ ಮುಂದಿನ ಕಾರ್ಯಕ್ರಮ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ.
1: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ. ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
2: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮಾಧವಗುಡಿಯವರ ಗಾಯನ, ರಾಗ್ ಲಲಿತ್ ಭಟಿಯಾರ್.

0: ಇದುವರೆಗೂ ಆಕಾಶವಾಣಿ ಹಾಸನ ಕೇಂದ್ರದಿಂದ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮಾಧವಗುಡಿ ಅವರ ಗಾಯನವನ್ನ ಆಲಿಸಿದಿರಿ. ಆಕಾಶವಾಣಿ ಹಾಸನ, ಸಮಯ ಆಗ್ತಾ ಇದೆ 12 ಗಂಟೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಪ್ರದೇಶ ಸಮಾಚಾರ.
1: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಶರಣಶ್ರೇಷ್ಠರಾದ ಜಯದೇವಿ ತಾಯಿ ಲಿಗಾಡೆಯವರ ಜನ್ಮದಿನವೆಂದು ಕೈಗಾರಿಕೆಗಳ ಖಾತೆ ಸಚಿವ ಎಂಬಿ ಪಾಟೀಲ್ ಹಾಗೂ ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಹಾಗೂ ಉತ್ತರ ಕನ್ನಡ ಜಿಲ್ಲೆ ಹಳಿಯಾಳ್ ಕ್ಷೇತ್ರದ ಶಾಸಕ ಆರ್ವಿ ದೇಶಪಾಂಡೆ ಜಯದೇವಿ ತಾಯಿ ಲಿಗಾಡೆ ಅವರ ಕೊಡುಗೆಗಳನ್ನು ಸ್ಮರಿಸಿ ಶ್ರದ್ದಾಸುಮನ ಸಮರ್ಪಿಸಿದ್ದಾರೆ.

ಮಹಾರಾಷ್ಟದ ಸೋಲಾಪುರದಲ್ಲಿ ವಾರದ ಮಲ್ಲಪ್ಪನವರ ಮೊಮ್ಮಗಳಾಗಿ ಜನಿಸಿ ಕನ್ನಡವನ್ನು ತಮ್ಮ ಉಸಿರಾಗಿಸಿಕೊಂಡು ಸ್ತ್ರೀ ಶಿಕ್ಷಣದ ಮಹತ್ವ ಸಾರಿದ ಕರ್ನಾಟಕ ಏಕೀಕರಣದ ಹೋರಾಟದಲ್ಲಿ ಅವರು ತೋರಿದ ಬದ್ಧತೆ ನಾಡಿಗೆ ಸ್ಫೂರ್ತಿ ದೀವಿಗೆ ಎಂದಿದ್ದಾರೆ. ಧಾರವಾಡ, ಗದಗ್ ಹಾಗೂ ಹಾವೇರಿ ಜಿಲ್ಲೆಯ ಮೂವರು ವಿದ್ಯಾರ್ಥಿನಿಯರು ಸಮುದ್ರ ಮಟ್ಟದಿಂದ 15,500 ಅಡಿ ಎತ್ತರದ ಉತ್ತರಾಖಂಡದ ಉತ್ತರಕಾಶಿಯ ಹುರ್ರಾ ಟಾಪ್ ಪರ್ವತ ಏರಿ ದಾಖಲೆ ಬರೆದಿದ್ದಾರೆ. ಗದಗ್ ಜಿಲ್ಲೆ ಜಕ್ಲಿ ಗ್ರಾಮದ ನಿವಾಸಿ ಗದಗ್ ಜೆಟಿ ಕಾಲೇಜಿನ ಪದವಿ ವಿದ್ಯಾರ್ಥಿನಿ ಸೃಷ್ಟಿ ಉಮೇಶ್ ಮೇಟಿ, ಧಾರವಾಡ ಜಿಲ್ಲೆ ಅಣ್ಣಿಗೇರಿ ನಿವಾಸಿ ಗದಗ್ ಎಎಸ್ಎಸ್ ಕಾಲೇಜಿನ ವಿದ್ಯಾರ್ಥಿನಿ ಅಶ್ವಿನಿ ಹಾಗೂ ಹಾವೇರಿ ಜಿಲ್ಲೆ ಯಕಲಾಸ್ಪುರದ ನಿವಾಸಿ ಮುಂಡರಗಿ ಕೆಆರ್ಬಿ ಕಾಲೇಜಿನ ಜಯಲಕ್ಷ್ಮಿ ಎನ್ಸಿಸಿ ಕೆಡೆಟ್ಗಳಾಗಿದ್ದು ಉತ್ತರಾಖಂಡದ ನೆಹರು ಇನ್ಸ್ಟಿಟ್ಯೂಟ್ ಆಫ್ ಮೌಂಟೇನಿಯರಿಂಗ್ನಲ್ಲಿ ಪರ್ವತಾರೋಹಣ ತರಬೇತಿ ಪಡೆದಿದ್ದಾರೆ. ದಯಾಮರಣಕ್ಕಾಗಿ ಹೋರಾಡುತ್ತಿರುವ ನಿವೃತ್ತ ಶಿಕ್ಷಕಿ ದಾವಣಗೆರೆಯ ಕರಿಬಸಮ್ಮ ಅವರು ಭಾರತೀಯ ಸೇನೆಗೆ 10 ಲಕ್ಷ ರೂಪಾಯಿ ದೇಣಿಗೆ ನೀಡಿದ್ದಾರೆ. ಜಿಲ್ಲಾಧಿಕಾರಿ ಡಾ ಜೆಎಂ ಗಂಗಾಧರ ಸ್ವಾಮಿ ಚೆಕ್ ವಿತರಿಸಿ ಅಭಿನಂದಿಸಿದರು. ವಿಧಾನ ಪರಿಷತ್ ಮಾಜಿ ಮುಖ್ಯ ಸಚೇತಕ ಎಎಚ್ ಶಿವಯೋಗಿ ಸ್ವಾಮಿ ಉಪಸ್ಥಿತರಿದ್ದರು. ಶ್ರೇಷ್ಠ ರಾಜನೀತಿಜ್ಞ ಭಾರತೀಯ ಜನಸಂಘದ ಸಂಸ್ಥಾಪನಾ ಸಮಿತಿ ಸದಸ್ಯ ಡಾ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರ ಪುಣ್ಯತಿಥಿಯಿಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಗೌರವ ನಮನ ಸಲ್ಲಿಸಿದ್ದು ಅವರ ರಾಷ್ಟಭಕ್ತಿ, ನಿಸ್ವಾರ್ಥ ಸೇವೆ ಹಾಗೂ ಆದರ್ಶಗಳು ಸ್ಫೂರ್ತಿದಾಯಕ ಎಂದಿದ್ದಾರೆ. ದೇಶದಲ್ಲೇ ಅತ್ಯಂತ ಸುಂದರ ರಾಜ್ಯದ ಕರಾವಳಿಯನ್ನು ವಿಶ್ವಸ್ತರದ ಪ್ರವಾಸೋದ್ಯಮ ಜಾಲವಾಗಿ ಪರಿವರ್ತಿಸಲು ರಾಜ್ಯ ಸರ್ಕಾರ ಸಂಕಲ್ಪಿಸಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಸ್ಥಳೀಯ ಸಂಸ್ಕೃತಿ, ನೈಸರ್ಗಿಕ ಸೌಂದರ್ಯವನ್ನು ಜಗತ್ತಿಗೆ ಪರಿಚಯಿಸುವುದು, ಸುಸ್ಥಿರ ಹಾಗೂ ಪರಿಸರ ಸ್ನೇಹಿ ಅಭಿವೃದ್ದಿಗೆ ಒತ್ತು ನೀಡಲು ವಿಧಾನಸೌಧದಲ್ಲಿ ನಡೆದ ಕರಾವಳಿ ಪ್ರವಾಸೋದ್ಯಮ ಅಭಿವೃದ್ದಿ ಸಭೆಯಲ್ಲಿ ತೀರ್ಮಾನಿಸಿದ್ದಾಗಿ ಅವರು ಹೇಳಿದರು. ಭಾರತ 5 ಲಕ್ಷಕ್ಕೂ ಹೆಚ್ಚು ಅಂಗಾಂಗ ದಾನದ ಪ್ರತಿಜ್ಞೆಗಳನ್ನು ದಾಖಲಿಸಿದ್ದು ಜೀವ ಉಳಿಸುವ ಅಂಗಾಂಗ ಮತ್ತು ಅಂಗಾಂಶ ದಾನದ ಬಗ್ಗೆ ನಾಗರಿಕರಲ್ಲಿ ಸಹಾನುಭೂತಿ ಮತ್ತು ಸಾಮೂಹಿಕ ಬದ್ಧತೆಯನ್ನು ಇದು ಪ್ರತಿಬಿಂಬಿಸುತ್ತದೆ ಎಂದು ಕೇಂದ್ರ ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ಅಂಗಾಂಶ ಕಸಿಗಾಗಿ ಕಾಯುತ್ತಿರುವ ಆರೋಗ್ಯಾಕಾಂಕ್ಷಿಗಳಿಗೆ ಭರವಸೆ ಮತ್ತು ಬದುಕಿನ ಎರಡನೇ ಅವಕಾಶ ಕಲ್ಪಿಸುವ ಆಶಾದಾಯಕ ಬೆಳವಣಿಗೆ ಎಂದಿದೆ. ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಸತೀಶ್ ಕುಮಾರ್, ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್, ಡಿಐಜಿ ಭೀಮಾಶಂಕರ್ ಗುಳೇದ್, ಡಿಸಿಪಿಗಳಾದ ಮೊಹಮ್ಮದ್ ಸುಜೀತಾ, ಅಕ್ಷಯ್ ಮಚೇಂದ್ರ ಹಾಗೂ ಎಸಿಪಿ ಎಲ್ವೈ ರಾಜೇಶ್ ಸೇರಿದಂತೆ ರಾಜ್ಯದ 200 ಪೊಲೀಸರಿಗೆ ಡಿಜಿಐಜಿ ಕಮೆಂಡೇಷನ್ ಡೆಸ್ಕ್ ಉತ್ತಮ ಸೇವಾ ಪ್ರಶಸ್ತಿ ಪದಕಗಳನ್ನು ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಡಾ ಎಂಎ ಸಲೀಂ ಬೆಂಗಳೂರಿನಲ್ಲಿ ಪ್ರಕಟಿಸಿದ್ದಾರೆ. ಏರ್ ಮಾರ್ಷಲ್ ಅರ್ಜನ್ ಸಿಂಗ್ ಸ್ಮರಣಾರ್ಥ 7ನೇ ಆವೃತ್ತಿಯ ರಾಷ್ಟೀಯ ಹಾಕಿ ಟೂರ್ನಿ ಬೆಂಗಳೂರಿನ ಜಾಲಹಳ್ಳಿಯ ವಾಯುನೆಲೆಯಲ್ಲಿರುವ ಏರ್ ಮಾರ್ಷಲ್ ಅಮಿತ್ ಸಿಂಗ್ ಬಕ್ಷಿ ಹಾಕಿ ಕ್ರೀಡಾಂಗಣದಲ್ಲಿ ಇಂದಿನಿಂದ ಆರಂಭವಾಗಲಿದೆ. ಈ ಬಾರಿ 16 ಹಾಕಿ ತಂಡಗಳು ಕಣಕ್ಕಿಳಿಯುತ್ತಿದ್ದು ಲೀಗ್ ಕಮ್ ನಾಕೌಟ್ ಮಾದರಿಯಲ್ಲಿ ಟೂರ್ನಿ ನಡೆಯಲಿದೆ. ಚಾಂಪಿಯನ್ ತಂಡಕ್ಕೆ 10 ಲಕ್ಷ ಹಾಗೂ ರನ್ನರ್ಸ್ಅಪ್ ತಂಡಕ್ಕೆ 8 ಲಕ್ಷ ರೂಪಾಯಿ ನಗದು ಬಹುಮಾನವಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಅದ್ಭುತ್ ದಾಸ್ ಪುರಕಾಯಸ್ಥ ಅವರು ಕಲಬುರಗಿಯ ಎಸ್ಆರ್ಎನ್ ಮೆಹರಾ ಶಾಲೆಯಲ್ಲಿ ನಿನ್ನೆ ಮುಕ್ತಾಯಗೊಂಡ 3 ದಿನಗಳ ರಾಜ್ಯಮಟ್ಟದ 19 ವರ್ಷದೊಳಗಿನವರ ಫಿಡೆರೇಟೆಡ್ ಚೆಸ್ ಚಾಂಪಿಯನ್ಶಿಪ್ ಮುಕ್ತ ವಿಭಾಗದಲ್ಲಿ ಪ್ರಥಮ ಸ್ಥಾನ ಗಳಿಸಿದರು. ಕರ್ನಾಟಕ ರಾಜ್ಯ ಚೆಸ್ ಅಸೋಸಿಯೇಷನ್ ಗುಲ್ಬರ್ಗಾ ಚೆಸ್ ಅಸೋಸಿಯೇಷನ್ ಸಹಯೋಗದಲ್ಲಿ ಆಯೋಜಿಸಿದ್ದ ಚೆಸ್ ಚಾಂಪಿಯನ್ಶಿಪ್ನಲ್ಲಿ ವಿವಿಧ ಜಿಲ್ಲೆಗಳ 176 ಆಟಗಾರರು ಸ್ಪರ್ಧಿಸಿದ್ದರು. ಮಹಿಳೆಯರ ವಿಭಾಗದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಅರುಷಿ ಸೆವರಿನ್ ಹೆಲೆನ್ ಡಿಸಿಲ್ವಾ ಚಾಂಪಿಯನ್ ಪಟ್ಟ ಅಲಂಕರಿಸಿದರು. ಇಂದಿನಿಂದ 3 ದಿನಗಳವರೆಗೆ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಮಳೆಯಾಗಲಿದೆ. ಹವಾಮಾನ ಇಲಾಖೆ ಯೆಲ್ಲೋ ಅಲರ್ಟ್ ಪ್ರಕಟಿಸಿದೆ. 27ನೇ ತಾರೀಕು ಉತ್ತರ ಕನ್ನಡ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಉತ್ತಮ ಮಳೆಯಾಗುವ ಸಾಧ್ಯತೆ ಹಿನ್ನೆಲೆ ಆರೆಂಜ್ ಅಲರ್ಟ್ ಘೋಷಿಸಿದೆ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾದಲ್ಲಿ ಗರಿಷ್ಠ 8 ಸೆಂಟಿಮೀಟರ್ ಮಳೆಯಾಗಿದೆ. ಕಲಬುರಗಿ ಜಿಲ್ಲೆಯಲ್ಲಿ ಮಳೆಗಾಲದಲ್ಲೂ ಗರಿಷ್ಠ ತಾಪಮಾನ 39.6 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: ಆಕಾಶವಾಣಿ ವನಿತಾ ವಿಹಾರ.
1: ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ರಾಷ್ಟ್ರ ಹಾಗೂ ರಾಜ್ಯ ಮಟ್ಟದ ಪ್ರಶಸ್ತಿ ಪಡೆದು ಸಮಾಜ ಸೇವೆಯನ್ನ ಜೀವನವನ್ನಾಗಿಸಿಕೊಂಡಿರುವ ಅನುಪಮಾ ನಾಗರಾಜ್ ಗೌಡ ಅವರೊಂದಿಗೆ ಮಾತುಕತೆ ನಡೆಸಿಕೊಡುತ್ತಾರೆ ದಿಗ್ವಿಜಯ್ ಬಿ.
2: ಕೇಳಿದ ನಮಸ್ಕಾರ. ಇಂದಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಅತಿಥಿ ರಾಷ್ಟ್ರ ಹಾಗೂ ರಾಜ್ಯ ಮಟ್ಟದ ಪ್ರಶಸ್ತಿ ಪಡೆದಿರುವ ಸಮಾಜ ಸೇವೆಯನ್ನ ಜೀವನವಾಗಿಸಿಕೊಂಡಿರುವಂತಹ ಮಂಡ್ಯದ ಅನುಪಮಾ ನಾಗರಾಜ್ ಗೌಡ ಅವರು. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಕಾರ್ಯಕ್ರಮ ಆರಂಭ ಮಾಡ್ತೀನಿ. ನಮಸ್ಕಾರ ಅನುಪಮಾ ಗೌಡ ಅವರು, ಹೇಗಿದ್ದೀರಿ?
3: ನಮಸ್ತೆ ಸರ್, ಚೆನ್ನಾಗಿದ್ದೀನಿ.
2: ಓಕೆ, ಅನುಪಮಾ ಗೌಡ ಅವರು ಬಹಳಷ್ಟು ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಿದ್ದೀರಿ, ಹೌದಾ?
3: ಹೌದು ಸರ್.
2: ವೃತ್ತಿ ಅದೇ,
3: ಒಂದ್ ಕಡೆ ಅದೇ ವೃತ್ತಿ ಆಗೋಗಿದೆ, ನನ್ನ ಬದುಕೆ ಅದರಲ್ಲಿ ಇದೆ ಅಂತ ಹೇಳಿ.
2: ಸಮಾಜ ಸೇವೆ ಅಂತಷ್ಟ ನೆನಪಿಗೆ ಬರುವಂತದ್ದು ರೋಡ್ ನಲ್ಲಿರುವಂತವ್ರಿಗೆ ಹೆಲ್ಪ್ ಮಾಡುವಂತದ್ದು, ಆರೋಗ್ಯದ ವಿಚಾರದಲ್ಲಿ ಹೆಲ್ಪ್ ಮಾಡುವಂತದ್ದು, ಮಹಿಳೆಯರ ಸಬಲೀಕರಣ ಮಾಡುವಂತದ್ದು, ಶಿಕ್ಷಣದ ಒಂದು ಯಾವ್ದಾದ್ರು ಒಂದು ಕಾರ್ಯಕ್ರಮಗಳು ಕೆಲಸ ಮಾಡುವಂತದ್ದು. ನೀವು ಯಾವ ಸಮಾಜ ಸೇವೆಯಲ್ಲಿ ತೊಡಗಿದ್ರಿ ಮೊದಲನೇದಾಗಿ? ಯಾಕೆ ಅಂತ ಹೇಳಿದ್ರೆ ಡೆಫಿನೇಷನ್ ಇಲ್ಲ ಸಮಾಜ ಸೇವೆಗೆ. ಸಮಾಜ ಇರೋದೆಲ್ಲ ಸಮಾಜನೇ ಅಲ್ವಾ? ಯಾವ ಸೇವೆ ಮಾಡೋದು? ಆಮೇಲೆ ನಾನು ಹೇಳಿದ್ರು ಪರಿಸರ ಕೆಲಸ ಮಾಡೋದು ಅಲ್ವಾ? ಆ ನಿಟ್ಟಿನಲ್ಲಿ ತಾವು ಯಾವ ರೀತಿ ಕೆಲಸ ಮಾಡ್ತಿದ್ರಿ ಮೊದಲು ನಮ್ಮೊಂದು ಕಿರು ಪರಿಚಯ ಅದು.
3: ಓಕೆ ಸರ್, ಹಾಗೆ ಹೇಳ್ಬೇಕು ಅಂತ ಹೋದಾಗ 1991 ಸಾಕ್ಷರತಾ ಆಂದೋಲನ ಪ್ರಾರಂಭ ಆಗುತ್ತೆ. ಸಾಕ್ಷರತಾ ಆಂದೋಲನ ಪ್ರಾರಂಭ ಆದಾಗ ಮನೆ ಮನೆಯಲ್ಲಿ ಶಿಕ್ಷಣ ಕೊಡಬೇಕು ಅನ್ನೋ ವ್ಯವಸ್ಥೆ ಬಂದಾಗ ಮನೆ ಮುಂದೆ ನಾವು ಒಂದು 30 ಜನಕ್ಕೆ ಪಾಠ ಮಾಡಿದ್ರೆ ನಿಮ್ಗೆ ಒಂದು ಸರ್ಟಿಫಿಕೇಟ್ ಕೊಡ್ತೀವಿ ಅಂತ ಹೇಳಿ ಅವತ್ತಿನ ಜಿಲ್ಲಾಧಿಕಾರಿಗಳು ಅದನ್ನ ಅನೌನ್ಸ್ ಮಾಡ್ತಾರೆ.
2: 1991
3: ನಾನು ಅವತ್ತು 6ನೇ ಕ್ಲಾಸ್ ನ ವಿದ್ಯಾರ್ಥಿಯಾಗಿ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರ್ತೀನಿ. ಆಗ ನಮ್ಮ ಶಾಲೆಯ ಶಿಕ್ಷಕರು ನಿಮ್ಮನೆಯಲ್ಲೂ ಒಂದು ಪ್ರಾರಂಭ ಮಾಡಬಹುದು ಅಂದಾಗ ನಾನು ಅದಕ್ಕೆ ಅವರ ಮಾತಿಗೆ ಪ್ರೇರಣೆಗೊಂಡು ಮನೆಯಲ್ಲಿ ಮೊದಲು ಆ ಶಿಕ್ಷಣದ ಮೂಲಕನೇ ನನ್ನ ಸೇವೆ ಪ್ರಾರಂಭ ಆಯ್ತು ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಸರ್. ಅವತ್ತು ಒಂದು 30 ಜನಕ್ಕೆ ಪಾಠ ಮಾಡ್ತಾ ಇದ್ವಿ, ಎಲ್ಲ ದೊಡ್ಡವರು, ನಮಗಿಂತ ದೊಡ್ಡವರು, ಅವ್ರನ್ನೆಲ್ಲ ಕೂರಿಸ್ಕೊಂಡು ಅವರಿಗೆ ಕಲಿಸೋದು ಅಷ್ಟು ಸುಲಭ ಅಲ್ಲ. ಅವರಿಗೆ ನಮ್ಮಪ್ಪನೂ ಸಪೋರ್ಟ್ ಮಾಡ್ತಾ ಇದ್ರು. ನಮ್ಮಪ್ಪ ಹೇಳೋರು, ಓಕೆ ಅವ್ರಿಗೆಲ್ಲ ಒಂದೊಂದು ಲೋಟ ಕಾಫಿ ಕೊಡುವನವರು. ನಾವು ಒಂದೊಂದು ಲೋಟ ಅವರಿಗೆ ಕಾಫಿ ಟೀ ಕೊಟ್ಕೊಂಡು ಕೂರಿಸಿ ಅವರಿಗೆ ಅಕ್ಷರ ಬರ್ಸತ್ತಿತ್ತಲ್ಲ, ಆ ಒಂದು ಸಂಭ್ರಮ ಅಂತಾನೆ ಹೇಳ್ಬೋದು, ಆ ಖುಷಿ, ಅವತ್ತಿನ ಆ ಒಂದು ಸೊಗಸು ಇವತ್ತು ಸಿಗಲ್ಲ ಅಂತಾನೆ ಹೇಳ್ಬೋದು. ಅಂತಹ ಒಂದು ಸೇವೆಯಿಂದ ನನ್ನ ಮೊದಲು ಪ್ರಾರಂಭ, ನನ್ನ ಹೆಜ್ಜೆ ಅಂತ ಹೇಳ್ಬೋದು.
2: ಓಕೆ, ಶಿಕ್ಷಣದಲ್ಲೇ ತಮ್ಮ ಒಂದು ಹೆಜ್ಜೆ ಗುರುತನ ಶುರು ಮಾಡಿದ್ರಿ ಅಂತ ಆಯ್ತು ಅಲ್ವಾ? ಅದು 6ನೇ ತರಗತಿ ಹುಡುಗಿ ನೀವಾಗ?
3: ಹೌದು.
2: ಅಂದ್ರೆ ಅವಾಗ ಒಂದು ಹುಮ್ಮಸ್ಸು ಅಂತ ಹೇಳಿದಾಗ ಏನಾದ್ರೂ ಒಂದು ಮಾಡಬೇಕು. ಅವಾಗ ನಮ್ಗೆ ಯಾವುದೇ ರೀತಿಯಾದಂತಹ ರಿಸೋರ್ಸ್ ತುಂಬಾ ಕಡಿಮೆ ಇತ್ತು, ಈಗಿರುವಂತಹ ಒಂದು ಸೌಕರ್ಯಗಳು ತುಂಬಾ ಕಡಿಮೆ ಇತ್ತು ಅಲ್ವಾ? ಹಳ್ಳಿಗಳು ಹಳ್ಳಿಗಳೇ ಆಗಿದ್ದು ಅಲ್ವಾ?
3: ನಾವಿರೋ ಏರಿಯಾ ಹೆಂಗೆ ಅಂದ್ರೆ ಹಳ್ಳಿಗೆ ಹಳ್ಳಿನೂ ಅಲ್ಲ, ಸಿಟಿಗೆ ಸಿಟಿನೂ ಅಲ್ಲ.
2: ನೀವು ಯಾವುದೇ ಒಂದು ದೂರದಲ್ಲಿ ಇದ್ರು ಕೂಡ ಅದು ಹಳ್ಳಿ ಅಂತ ಹೇಳಿಕ್ ಸಾಧ್ಯ ಇಲ್ಲ. ಎಲ್ಲಾ ರೀತಿಯ ಸೌಕರ್ಯಗಳನ್ನು ಕೂಡ ಈಗ ಪಡ್ಕೊಂಡಿದೆ. ಆ ನಿಟ್ಟಿನಲ್ಲಿ 1991 ಆ ಕೆಲಸವನ್ನು ಆರಂಭ ಮಾಡಿ. ಪ್ರೇರಣೆ ನಿಮ್ಮ ತಂದೆ ಇರ್ಬೋದು, ಹಾಗೆ ನಿಮ್ಮ ಶಿಕ್ಷಕರು ಅಲ್ವಾ? ನೀವು ಮಂಡ್ಯದ ಮೂಲ ಮಂಡ್ಯದವರೇನಾ?
3: ಇಲ್ಲ ಸರ್, ನಾನು ಮೂಲ ಮಂಡ್ಯದವಳಲ್ಲ. ನಮ್ದು ಅಪ್ಪ ಹೇಳೋ ಪ್ರಕಾರ ಮೂಲ ನಮ್ದು ಕನಕಪುರ ತಾಲೂಕು ಬೋವಳಿ ಅಂತ ಹೇಳಿ, ಸಾತ್ತೂರ್ ಹತ್ರ ಒಂದು ಬೋವಳಿ ಇದೆ. ನಮ್ಮ ಅಜ್ಜಿ ಊರು ಕೂಡ ಅಲ್ಲೇ ಕನಕಪುರದ ಹತ್ರ ಊಕುಂದ ಅಂತ ಹೇಳಿ ಒಂದು ಊರಿದೆ. ಒಟ್ಟಾರೆ ಮೂಲ ಕನಕಪುರದವರು. ಅಪ್ಪ ಆಕ್ಚುಲಿ ಸರ್ಕಾರಿ ನೌಕರಾಗಿದ್ರು, ಅವರು ಗೌರ್ಮೆಂಟ್ ಎಂಪ್ಲಾಯಿ. ಸೊ ಗೌರ್ಮೆಂಟ್ ಎಂಪ್ಲಾಯಿ ಆಗಿ ತಾತ ಏನೋ ಅವತ್ತು ತುಂಬಾ ಕಷ್ಟ ಅಂತ ಈ ಕಡೆ ಮಂಡ್ಯ ಫ್ಯಾಕ್ಟರಿ ಪ್ರಾರಂಭ ಆದಾಗ ಫ್ಯಾಕ್ಟರಿಗೆ ಕೆಲಸ ಸೇರ್ಕೊಳಕ್ ಬಂದಿದಂತೆ. ನಮ್ಮ ತಾತ ಕೂಡ ಹಾಗೆ ಬಂದು
2: ಮಂಡ್ಯದ
3: ನೆಲೆಸ್ತವರು.
2: ಓಕೆ, ಈಗ ಅದೇ ನೀವಾಗ್ಲೂ ಕೂಡ ಹೇಳಿದಾಗೆ ಕಷ್ಟ. ಆವಾಗ ಆ ಕಷ್ಟ ಇದ್ದ ಸಂದರ್ಭದಲ್ಲೇ ನೀವು ಸಮಾಜ ಸೇವೆಯ ಕಲ್ಪನೆಯನ್ನ ಹುಟ್ಟಾಕಂಡ್ರಿ ಅಲ್ವಾ? ಆ ಒಂದು ಸಮಾಜ ಸೇವೆಯ ಕಲ್ಪನೆ ಈಗ ಬಹಳ ಹೆಮ್ಮರವಾಗಿ ಬೆಳೆದಿದೆ. ಬಹಳಷ್ಟು ಪ್ರಶಸ್ತಿಗಳು, ಬಹಳಷ್ಟು ಬೇಡಿಕೆ, ಹಾಗೆ ಬಹಳಷ್ಟು ಜನ ಗುರುತಿಸ್ತಾರೆ ಕೂಡ. ಅನುಪಮಾ ಗೌಡ ಅಂತ ಹೇಳಿದ್ರೆ ಮಂಡ್ಯದಲ್ಲಿ ಬಹಳಷ್ಟು ಜನ ಗುರುತಿಸ್ತಾರೆ ಅಲ್ವಾ? ನಿಮ್ದೇ ಒಂದು NGO ಸಂಸ್ಥೆಯನ್ನು ಕೂಡ ತಕೊಂಡಿದ್ದೀರಿ, ಹೌದಾ? ಯಾವ್ದದು?
3: ಅನನ್ಯ ಹೆಲ್ತ್ ಎಜುಕೇಶನ್ ಅವೇರ್ನೆಸ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಟ್ರಸ್ಟ್ ಅಂತ ಹೇಳಿ ಸರ್.
2: ಎಷ್ಟು ವರ್ಷ
3: ಶಾರ್ಟ್ ಆಗಿ ಅನನ್ಯ ಹಾರ್ಟ್ ಅಂತ ಹೇಳಿ ನಾವು ಕರಿತೀವಿ.
2: ಎಷ್ಟು ವರ್ಷ ಆಯ್ತು?
3: 21 ಆಯ್ತು ಸರ್. ಆದ್ರೂ ಇದಕ್ಕಿಂತ ಮೊದಲು ಒಂದು ಜಾಗೃತಿ ಅಂತ ಯುವತಿ ಸಂಘ ಮಾಡ್ಕೊಂಡಿದ್ವಿ ಸರ್. ಆ ಜಾಗೃತಿ ಯುವತಿ

0: ಸಂಘದ ಮೂಲಕ ಅತಿ ಹೆಚ್ಚು ಕಾರ್ಯಕ್ರಮಗಳು. ಮತ್ತೆ ಜಾಗೃತಿ ಯುವತಿ ಸಂಘದಲ್ಲಿ ಏನಂತಂದ್ರೆ ಬಿಲೋ 18 ಇಯರ್ಸ್ ಇರುವಂತವ್ರು ನಾವೆಲ್ಲ ಒಂದು ಗುಂಪು ಕಟ್ಕೊಂಡು ಅದು ಜಾಗೃತಿ ಯುವತಿ ಸಂಘ ಅಂತ ಹೇಳಿ ಪ್ರಾರಂಭ ಮಾಡಿದ್ವಿ. ಆ ಜಾಗೃತಿ ಯುವತಿ ಸಂಘದ ಮೂಲಕ ಹಲವಾರು ಕಾರ್ಯಕ್ರಮಗಳು ನಾವು ಮಾಡ್ತಾ ಬಂದಿದ್ವಿ. 2000 ಅದನ್ನ ಪ್ರಾರಂಭ ಮಾಡಿದ್ದು ಆ ಜಾಗೃತಿ ಯುವತಿ ಸಂಘ ಅನ್ನ ಅಂದ್ರೆ ನನ್ನ ಡಿಗ್ರಿ ನಂತರದಲ್ಲೇ ಅದನ್ನ ಮೊದಲು ಪ್ರಾರಂಭ ಮಾಡಿದ್ದು. ಆ ಜಾಗೃತಿ ಯುವತಿ ಸಂಘದ ಮೂಲಕನೇ ಹಲವಾರು ಕಾರ್ಯಕ್ರಮಗಳನ್ನ ಪ್ರತಿ ಹಳ್ಳಿಗೂ ತಲುಪೋ ನಿಟ್ಟಲ್ಲಿ ಯಥೇಚ್ಛವಾದಂತಹ ಕಾರ್ಯಕ್ರಮಗಳನ್ನ ನಾವು ಮಾಡ್ಕೊಂಡು ಬರ್ತಾ ಇದ್ವಿ. ಆರೋಗ್ಯ ಶಿಬಿರಗಳನ್ನ ಆಯೋಜನೆ ಮಾಡುವಂತದಿರ್ಬೋದು, ಅದರಲ್ಲಿ ಮುಖ್ಯವಾಗಿ ಐ ಕ್ಯಾಂಪ್ಸ್ ಗಳನ್ನ ತುಂಬಾ ಜೋರಾಗಿ ಪ್ರತಿ ಹಳ್ಳಿಗೂ ಹೋಗಿ ಮಾಡ್ತಾ ಇದ್ವಿ. ಅವತ್ತು ನಿಮ್ಗೆಲ್ಲ ಐ ಕ್ಯಾಂಪ್ ಅಂತಂದ್ರೆ ಗೊತ್ತಿರ್ಬಹುದು ಅನ್ಸುತ್ತೆ ಸರ್, ಒಂದ್ ಕ್ಯಾಂಪ್ ಮಾಡ್ಬೇಕು ಅಂದ್ರೆ 7 ಅದೇ ಊರಲ್ಲಿ ಸೆಟ್ಲ್ ಆಗ್ಬೇಕಿತ್ತು. ಅದೇ ಊರಲ್ಲಿ ಇದ್ಕೊಂಡು ಅವರಿಗೆ ಊಟ ತಿಂಡಿ ವ್ಯವಸ್ಥೆಯಿಂದ ಹಿಡಿದು ಪ್ರತಿಯೊಂದು ಮಾಡಿಕೊಟ್ಟು ನಾವು ಐ ಕ್ಯಾಂಪ್ ಗಳನ್ನ ಮಾಡ್ತಾ ಇದ್ವಿ. ಆದ್ರೆ ಇವತ್ತು ಸ್ವಲ್ಪ ಬದಲಾಗಿದೆ. ಇವತ್ತು ಹೆಂಗೆ ಐ ಕ್ಯಾಂಪ್ ಅಂದ್ರೆ ಬರ್ತಾರೆ, ಸ್ಕ್ರೀನಿಂಗ್ ಮಾಡ್ಕೊಳ್ತಾರೆ, ಪೇಷಂಟ್ ನ ಆಸ್ಪತ್ರೆ ಕರ್ಕೊಂಡು ಹೋಗ್ತಾರೆ, ನಾಳೆ ಕರ್ಕೊಂಡ್ಬಂದು ಬಿಟ್ಬಿಡ್ತಾರೆ. ಇವತ್ತು ಎಷ್ಟು ಬೇಕಾದ್ರೂ ಕ್ಯಾಂಪ್ ಗಳು ಮಾಡಬಹುದು. ಆದ್ರೆ ಅವತ್ತು ನಾವು ಮಾಡ್ತಾ ಇದ್ದ ಐ ಕ್ಯಾಂಪ್ ಗಳು ಹೇಗೆ ಅಂದ್ರೆ 7 ಅವ್ರನ್ನ ನಮ್ಮ ಹತ್ರ ಇಟ್ಕೊಂಡು ಅವ್ರ ಜೊತೆಗೆ ಒಬ್ರು ನೋಡ್ಕೊಳಕ್ ಬರ್ತಾ ಇದ್ರು, ಒಬ್ರು ಬರೋರಿಲ್ಲ ಅಂದ್ರೆ ಇಬ್ರು ಬರ್ತಾ ಇದ್ರು. ಅವರಿಗೆಲ್ಲ ಊಟ ತಿಂಡಿ ವ್ಯವಸ್ಥೆ ಪ್ರತಿಯೊಂದು ಕೂಡ ಮಾಡಿಕೊಂಡು ಕ್ಯಾಂಪ್ ಗಳನ್ನ ಮಾಡುವಂತ ಸಂದರ್ಭ ಜಾಸ್ತಿ ಇತ್ತು.
1: ಈಗ ಅನುಪಮ ಗೌಡ ಅವರು ಎಜುಕೇಶನ್ ಏನ್ ಮಾಡಿದ್ರಿ, ಎಲ್ಲಿ ಮಾಡಿದ್ರಿ?
0: ಫಸ್ಟ್ ಪ್ರಾಥಮಿಕ ಶಿಕ್ಷಣದಿಂದ ಡಿಗ್ರಿ ತನಕ ನಾನು ಮಂಡ್ಯದಲ್ಲೇ ಮಾಡಿದ್ದು. ಪ್ರಾಥಮಿಕ ಶಿಕ್ಷಣವನ್ನ ನಾನು ಸರ್ಕಾರಿ ಶಾಲೆಯಲ್ಲಿ ಮುಗಿಸಿದ್ದು. ಆ ನಂತರದಲ್ಲಿ ಲಕ್ಷ್ಮೀ ಜನಧನ ಪ್ರೌಢಶಾಲೆಯಲ್ಲಿ ಶಿಕ್ಷಣವನ್ನ ಮಾಡಿದ್ದು. ಆ ನಂತರದಲ್ಲಿ ಮಂಡ್ಯ ವುಮೆನ್ಸ್ ಕಾಲೇಜ್ ಅಲ್ಲಿ PUC ಅಪ್ ಟು ಡಿಗ್ರಿ. ಆ ನಂತರದಲ್ಲಿ ನಾನು ಮಾಸ್ಟರ್ ಡಿಗ್ರಿ ಮಾಡ್ಬೇಕಾದ MSc ಇನ್ ಮೈಕ್ರೋಬಯಾಲಜಿ ಮಾಡುವಾಗ ನಾನು ಮಣಿಪಾಲ್ ಯೂನಿವರ್ಸಿಟಿಯಲ್ಲಿ ಮಾಡಿದಂತದ್ದು. ಆ ನಂತರ ಸ್ವಲ್ಪ ಒಂದು ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಎಲ್ಲರೂ MSW ಅಂತ, ಅಂದ್ರೆ ಮಾಸ್ಟರ್ ಆಫ್ ಸೋಷಿಯಲ್ ವರ್ಕ್. ನಾವು ಏನೂ ತಗೊಳ್ಳದೆ ಸೋಷಿಯಲ್ ವರ್ಕ್ ಮಾಡ್ತಾ ಇದೀವಿ, ಇದಕ್ಕೂ ಅದಕ್ಕೂ ಏನ್ ವ್ಯತ್ಯಾಸ ಇದೆ ತಿಳ್ಕೋಬೇಕಲ್ಲ ಅಂತ ಹೇಳಿ ಅವತ್ತು ತಮಿಳ್ನಾಡು ಓಪನ್ ಯೂನಿವರ್ಸಿಟಿಯಲ್ಲಿ MSW ಮಾಡ್ಕೊಂಡೆ. ಆ ನಂತರದಲ್ಲಿ BPET ಕೂಡ ಮಾಡ್ಕೊಂಡೆ. ನಾನು ಮೂಲತಃ ನಿಮ್ಗೆ ಆಗ್ಲೇ ಹೇಳಿದಾಗಿ ನಾನು ಕ್ರೀಡಾಪಟು ಆದ್ರಿಂದ ಇರ್ಲಿ ಒಂದು ಸೈಡ್ ಅಲ್ಲಿ ಅನ್ನೋ ತರದಲ್ಲಿ BPET ಕೂಡ ಮಾಡಿದೆ. BPET ನ ಬೆಂಗಳೂರು ಯೂನಿವರ್ಸಿಟಿನಲ್ಲಿ ಮಾಡ್ಕೊಂಡಿತ್ತು. ಆ ನಂತರದಲ್ಲಿ ಮಾಸ್ಟರ್ ಆಫ್ ಸೋಷಿಯಾಲಜಿ ಕೂಡ ಕರ್ನಾಟಕ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಮುಗಿಸ್ಕೊಂಡೆ. ಅದ್ರ ಜೊತೆಗೆ ಸ್ವಲ್ಪ ನನಗೆ ಬರವಣಿಗೆ ಯೋಚು ಅಲ್ಲೆಲ್ಲ ಪತ್ರಿಕೆಗಳಿಗೆ ನಾನು ಕೂಡ ನನ್ನ ಕಾರ್ಯಕ್ರಮದ ಇರ್ಬೋದು, ಬೇರೆಯವ್ರ ಯಾರ್ದಾದ್ರು ಕಾರ್ಯಕ್ರಮದಿದ್ರೆ ಅವ್ರು ಹೇಳಿದ್ರೆ ಅದನ್ನ ರಿಪೋರ್ಟಿಂಗ್ ಎಲ್ಲ ನಾನೇ ಮಾಡ್ತಾ ಇದ್ದೆ. ಸೊ ಅದಕ್ಕೆ ಒಂದು ಡಿಗ್ರಿ ತಗೊಂಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅದು ಕೂಡ ಮುಗಿಸ್ಕೊಂಡಿದ್ದೀನಿ. ಕರ್ನಾಟಕ ಸ್ಟೇಟ್ ಯೂನಿವರ್ಸಿಟಿಯಲ್ಲಿ ಮುಗಿಸ್ಕೊಂಡಿದ್ದೀನಿ. ಅದ್ರ ಜೊತೆಯಲ್ಲಿ ಏನಂತಂದ್ರೆ ನಂದು ಇಲ್ಲೇ ಮೈಸೂರು ಮೆಡಿಕಲ್ ಕಾಲೇಜ್ ಅಲ್ಲಿ BOPTO ಮಾಡ್ಕೊಂಡೆ, ಬ್ಯಾಚುಲರ್ ಆಫ್ ಆಪ್ಟೋಮಾಲಜಿ ಅಂತ ಹೇಳಿ. ಆ ನಂತರದಲ್ಲಿ ಇನ್ನೊಂದು ಕೆಲವು ಕೋರ್ಸ್ಗಳು ನಂದು ಹಿಂಗಾಯ್ತು ಅಂದ್ರೆ ನನಗೆ ಇದಿಲ್ದೇನೆ ಸೇರ್ಕೊಳ್ಳೋ ತರ ಬಂತು. ನನಗೆ ಇಬ್ರು ಅಕ್ಕಂದ್ರು, ಒಬ್ಳು ತಂಗಿ, ಒಬ್ಬ ತಮ್ಮ ಇದ್ದಾನೆ. ಅಕ್ಕನ್ಗೆ ಓದಿಸ್ಬೇಕು ಅಂತ ಅಂದಾಗ ಅವ್ರು ನಾನು ಒಬ್ಳೇ ಹೋಗಲ್ಲ, ನನಗೆ ಜೊತೆಗೆ ಬೇಕು ಅಂದಾಗ ಜೊತೆ ಜೊತೆಗೆ ಅಂತ ಒಂದೊಂದು ಕೋರ್ಸ್ ಹೇಳ್ಕೊಂಡು.
1: ಅಲ್ಲ ಈಗ ಅನುಪಮ ಗೌಡ ಅವರು ನೀವು ಜೊತೆ ಜೊತೆ ಅಂತ ಹೇಳಿದಾಗ ಒಂದು ಒಂದು ಒಂದು ಸೇರಿಸ್ತಾನೆ ಇದ್ದೀರಿ ಅಂದ್ರೆ ಅಷ್ಟು ನಿಮಗೆ ಓದುವ ಒಂದು ತವಕ ತಿಳ್ಕೊಳ್ಳುವಂತ ಒಂದು ಏನು ತುಡಿತಾ ಇತ್ತಲ್ಲ, ಅದಕ್ಕಾಗಿ ಬಹಳಷ್ಟು ಎಜುಕೇಶನ್ ಗಳನ್ನ ಮಾಡ್ಕೊಂಡಿದ್ರಿ, ಬಹಳ ಡಿಗ್ರಿಗಳನ್ನ ತಗೊಂಡಿದ್ರಿ. ಇಷ್ಟೆಲ್ಲ ಡಿಗ್ರಿಗಳನ್ನ ತಗೊಂಡ್ಮೇಲೆ ಆದ್ರೂ ಕೂಡ ಯಾವ್ದಾದ್ರು ಒಂದು ಕೆಲಸಕ್ಕೆ ಹೋಗಿ ಎಲ್ಲಾರು ಒಂದು ಸೆಟ್ಲ್ ಆಗ್ಬೇಕು ಅಂತ ಅನಿಸ್ತಿಲ್ವಾ ನಿಮ್ಗೆ?
0: ಇಲ್ಲ, ಸ್ಟಾರ್ಟಿಂಗ್ ಸ್ವಲ್ಪ ಅನಿಸ್ತು ಕೂಡ. 2004 ನಾನು SI ಎಕ್ಸಾಮ್ ಬರ್ದಿದ್ದು ನಿಜ, ಪಾಸ್ ಆಗಿದ್ದು ನಿಜ, ಆದ್ರೆ ಕೆಲವು
1: ಕಾರಣಾಂತರಗಳಿಂದ ಸಿಗ್ಲಿಲ್ಲ,
0: ನಾನು ಅಲ್ಲಿ ಹೋಗ್ಲಿಕ್ಕಾಗ್ಲಿಲ್ಲ ಅಂತ ಹೇಳ್ಬಹುದು ಅಷ್ಟೇ.
1: ಅಲ್ಲಿ ಹೋಗ್ಲಿಕ್ಕಾಗ್ಲಿಲ್ಲ, ಈ ಕಡೆ ಬರ್ಲಿಕ್ಕೆ ಸಾಧ್ಯ ಆಯ್ತು ಅಲ್ವಾ? ಸಮಾಜ ಸೇವೆಯಲ್ಲಿ ಗುರುತಿಸ್ಲಿಕ್ಕೆ ಅವಕಾಶಗಳಾಯ್ತು ಜಾಸ್ತಿ ಹೆಚ್ಚು ಅಲ್ವಾ? ಇಲ್ಲ ಅಂತಂದಿದ್ರೆ ನೀವು ಬೇರೆ ಫೀಲ್ಡ್ಗೆ ಹೋಗ್ಬಿಡ್ತಿದ್ರು ಏನು?
0: ಒಂದ್ ಕಲ್ಕೊಂಡ್ರೆ ಒಂದ್ ಸಿಗುತ್ತೆ ಅನ್ನೋದಕ್ಕೆ ಇದು ನಿದರ್ಶನ.
1: ಸ್ಯಾಟಿಸ್ಫೈ ಇದ್ದೀರಾ?
0: ಓಕೆ, ಐ ಆಮ್ ಸ್ಯಾಟಿಸ್ಫೈ. ಆಕ್ಚುಲಿ ಒಂದೊಂದ್ಸಲ ಅನ್ಸುತ್ತೆ, ಒಂದೊಂದ್ಸಲ ಒಮ್ಮೆ ಯಾವಾಗ್ಲಾದ್ರೂ ಒಬ್ಳೆ ಕೂತ್ಕೊಂಡಾಗ ಕೆಲವು ವ್ಯಕ್ತಿಗಳನ್ನ ನೋಡಿದಾಗ ನಾನು ಇವತ್ತು ಒಂದು ಡಿಪಾರ್ಟ್ಮೆಂಟ್ ಅಲ್ಲೇ ಹೋಗಿದ್ರೆ ಒಂದು ಒಳ್ಳೆ ಪೊಸಿಷನ್ ಅಲ್ಲಿ ಇರ್ತಿದ್ನೇನೋ ಅಂತ ಆ ಕ್ಷಣ ಅನ್ಸುತ್ತೆ ಅಷ್ಟೇ. ಆಮೇಲೆ ಪುನಃ ಅನ್ಸುತ್ತೆ, ಇಲ್ಲ ಓಕೆ, ಐ ಆಮ್ ವೆರಿ ಹ್ಯಾಪಿ, ನಾನು ತುಂಬಾ ಚೆನ್ನಾಗಿದ್ದೀನಿ, ಇಲ್ಲೇ ನನ್ನ ಬದುಕು ಕೂಡ ಚೆನ್ನಾಗಿದೆ, ಪ್ರತಿಯೊಬ್ಬರು ಕೂಡ ಅನುಪಮ ಅಂದ್ರೆ ಬೇಕು ಅನ್ನೋ ನಿಟ್ಟಲ್ಲಿ ಇದ್ದೀನಿ. ಸೊ ಹಾಗಾಗಿ ಆ ಗೌರವ ಈಗಲೂ ಸಿಗ್ತಾ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ಅದು ಬೇಕಿತ್ತೇನೋ ಅಂತ ಅನ್ಸ್ತಾ ಇಲ್ಲ.
1: ಅಲ್ಲ, ನೀವು ಆ ಕಡೆ ಹೋಗಿದ್ರೆ ಬಹಳಷ್ಟು ಪ್ರಶಸ್ತಿಗಳನ್ನ ತಗೊಳಕ್ ಸಾಧ್ಯ ಆಗ್ತಿರ್ಲಿ ಒಂದ್ ಕಾಣುತ್ತೆ, ಯಾಕೆಂದ್ರೆ ರಾಷ್ಟ್ರ ಮಟ್ಟದ ಹಾಗೆ ರಾಜ್ಯ ಮಟ್ಟದ ಬಹಳಷ್ಟು ಪ್ರಶಸ್ತಿಗಳನ್ನ ಪಡ್ಕೊಂಡಿದ್ದೀರಿ ಅಲ್ವಾ? ಆ ನಿಟ್ಟಿನಲ್ಲಿ ಏನ್ ಹೇಳ್ತೀರಿ, ಯಾವ್ಯಾವ ರಾಷ್ಟ್ರ ಪ್ರಶಸ್ತಿ ತಗೊಂಡಿದ್ದೀರಿ, ರಾಜ್ಯ ಪ್ರಶಸ್ತಿಗಳು ತಗೊಂಡಿದ್ದೀರಿ ಅಂತ?
0: ರಾಷ್ಟ್ರ ಪ್ರಶಸ್ತಿ ಅಂದ್ರೆ ಭಾರತ ಸರ್ಕಾರದಿಂದ ಯೂತ್ ಮೂಮೆಂಟ್ ಅಲ್ಲಿ ನಾನು ಮಾಡಿದಂತಹ ಕೆಲಸವನ್ನ ಕನ್ಸಿಡರ್ ಮಾಡಿ 2005 ರಾಷ್ಟ್ರ ಯುವ

0: ಆಫೀಸ್ನಲ್ಲಿ ಒಂದು ರಾಜ್ಯ ಯುವ ಪ್ರಶಸ್ತಿಯನ್ನ ನಮ್ಮ ಕರ್ನಾಟಕ ಸರ್ಕಾರ ಕೂಡ ಕೊಡುತ್ತೆ. ಇವೆಲ್ಲವನ್ನ ನೋಡಿದಾಗ ನನ್ನ ಇವೆಲ್ಲ ಸೇವೆಗೆ ಒಂದೆಲ್ಲೋ ಮೂಲವಾಗಿ ಕೆಲವು ಅವಕಾಶಗಳು ಕೂಡ ಬಂದಿದೆ. ನಾನು ಇಂಡೋ ಶ್ರೀಲಂಕಾ ಯೂತ್ ಎಕ್ಸ್ಚೇಂಜ್ ಪ್ರೋಗ್ರಾಂ ಕೂಡ ಇಂಡಿಯಾದಿಂದ ಆಯ್ಕೆಯಾದಂತಹ ಒಬ್ಬ ಯುವತಿ ಅಂತ ಹೇಳ್ಬೋದು. ಅಂದಿನ ಯುವತಿಯಾಗಿ ಆ ಒಂದು ಇಂಡೋ ಶ್ರೀಲಂಕಾ ಯುವ ವಿನಿಮಯ ಕಾರ್ಯಕ್ರಮಕ್ಕೂ ಕೂಡ ಹೋಗಿ ಬಂದಿದ್ದೆ. ಈ ಎಲ್ಲಾ ಅವಕಾಶಗಳು ಮೋಸ್ಟ್ಲಿ ನನ್ನ ಈ ಅವಕಾಶದಿಂದ ವಂಚಿತ ಮಾಡ್ತು ಅಂತ.
1: ಆ ಡೆಸ್ಟಿನಿ ಅನ್ನೋ ಒಂದಿರುತ್ತೆ, ನಾವು ಅನ್ಕೊಂಡಿದ್ದೆ ಬೇರೆ, ನಾವು ಹೋಗಿದ್ದೆ ಬೇರೆ ಅನ್ನೋದು.
0: ಹೌದು, ಆದ್ರೆ ಅದು 100% ಅಂತ ಅನ್ಸುತ್ತೆ. ನಾನು ಆಗ್ಲೇ ಹೇಳಿದೆ, ಅಪ್ ಟು 10th ತನಕ ನಾನು ನ್ಯಾಷನಲ್ ವಾಲಿಬಾಲ್ ಮತ್ತೆ ಅಥ್ಲೆಟ್ ಪ್ಲೇಯರ್, ನ್ಯಾಷನಲ್ ಅಥ್ಲೆಟ್ ಕ್ರಾಸ್ ಕಂಟ್ರಿ ಕೂಡ ಹೋಗಿದಂತವಳು. ನಾನು ಇದೇ ಲೈನ್ ಅಲ್ಲಿ ಹೋಗ್ತೀನಿ ಅಂತ ಅನ್ಕೊಂಡಿದ್ದೆ. ಅದ್ ಹೇಗೋ ಕಡೆ ಬಂದೆ, ಕಾಲೇಜು NSS ಒಂದ್ ಕಡೆ ನನ್ಗೆ ಪ್ರೇರಣೆ ಅಂತ ಹೇಳ್ಬೋದು.
1: ಅಂದ್ರೆ ಕಾಲೇಜ್ ಲೆವೆಲ್ ಕೂಡ NSS ಎಲ್ಲ ಮಾಡ್ತಾ ಇದ್ರಿ, ಕಲ್ಚರಲ್ ಆಕ್ಟಿವಿಟೀಸ್ ಭಾಗವಹಿಸ್ತಾ ಇದ್ರಿ, ಹಾಗೆ ಕ್ರೀಡೆಗಳಲ್ಲೂ ಕೂಡ ಭಾಗವಹಿಸ್ತಾ ಇದ್ರಿ. ಓಕೆ, ಈಗ ನಿಮ್ಗೆ ರಾಷ್ಟ್ರ ಪ್ರಶಸ್ತಿಗಳು ಏನ್ ಸಿಕ್ಕಿದಾವ, ಯಾವ ಒಂದು ಸೇವೆಗಾಗಿ ಸಿಕ್ಕಿದ್ದು? ಅಂದ್ರೆ
0: ಎಲ್ಲ ಸಮಾಜ ಸೇವೆಗಾಗಿನೆ ಸಿಕ್ಕಂತದ್ದು. ಸೋಷಿಯಲ್ ಸರ್ವಿಸ್ ಅಲ್ಲೇ ಯೂತ್ ಮೂವ್ಮೆಂಟ್ ಅಲ್ಲಿ ಯುವ ಜನರನ್ನ ಪ್ರೇರೇಪಣೆ ಮಾಡುವಂತಹ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿಕೊಂಡು ಯುವ ಜನತೆಗಾಗಿ ದುಡಿದಿದ್ದಕ್ಕೆ ಅದು ರಾಷ್ಟ್ರ ಯುವ ಪ್ರಶಸ್ತಿ ಕೊಟ್ಟಂತದ್ದು. ಆ ನಂತರ ನಾವು ಮಹಿಳಾ ಅಭಿವೃದ್ಧಿ ಕ್ಷೇತ್ರದಲ್ಲೂ ಒಂದಷ್ಟು ಕೆಲಸಗಳನ್ನ ಮಾಡಬೇಕು ಅನ್ನೋ ನಿಟ್ಟಲ್ಲಿ ನಿರಂತರವಾಗಿ ಸೇವೆ ಸಲ್ಲಿಸ್ತಾ ಆಗ 2015 ನನಗೆ ಕಿತ್ತೂರಾಣಿ ಚೆನ್ನಮ್ಮ ಪ್ರಶಸ್ತಿ ಸಿಕ್ತು. ಆ ನಂತರ ಬಾಂಬೆ ಯೂನಿವರ್ಸಿಟಿಯಿಂದ ಕೂಡ ಒಂದು ಪ್ರಶಸ್ತಿ ನನಗೆ ಸಿಕ್ಕಿದೆ. ಹೀಗೆ ಹಲವಾರು ಪ್ರಶಸ್ತಿಗಳು ಸಿಕ್ಕಿದವೆ. ನಿನ್ನೆ ಕೂಡ ಒಂದು ಕರುನಾಡ ಸಾಧಕರು ಅಂತ ಹೇಳಿ ನಿನ್ನೆ ಕೂಡ ಗೌರವ, ಅಂದ್ರೆ ಪ್ರತಿ ತಿಂಗಳಲ್ಲಿ 2 ತಿಂಗಳಲ್ಲಿ ಯಾರಾದ್ರೂ ಈ ತರ ಗೌರವಿಸ್ತಾ ಇರ್ತಾರೆ, ಗುರುತಿಸ್ತಾ ಇರ್ತಾರೆ. ಆದ್ರೆ ನಾನೇನ್ ಪ್ರಶಸ್ತಿಯ ಬೆನ್ನಟ್ಟಿ ಹೋದವಳಂತವಳಲ್ಲ. 2005 ನಾವು ಆ ಸಾಧನೆ ನನ್ನ ಕಡೆಯಿಂದ ಆಗಿದೆ ಅಂತ ಅಂದಾಗ ನಾವು ಅದ್ರ ಹಿಂದಿನ ನಮ್ಮ ಶ್ರಮನು ಕೂಡ ಅಲ್ಲಿದೆ ಅಂತ ಹೇಳ್ಬೋದು.
1: ಖಂಡಿತವಾಗ್ಲೂ, ಯಾಕೆಂದ್ರೆ ಯಾವ್ದೇ ಒಂದು ಕೆಲಸ ಮಾಡ್ಬೇಕಾದ್ರೆ ಶ್ರದ್ಧೆ ಖಂಡಿತ ಇರಬೇಕಾಗುತ್ತೆ. ನಾವ್ ಏನ್ ಮಾಡ್ತೀವಿ ಅದು ಫೋಕಸ್ ಆಗಿ ಇಟ್ಕೊಂಡು ಗೋಲ್ ಇಟ್ಕೊಂಡೆ ಮಾಡಿದಾಗ ಸರಿ ಆಗುತ್ತೆ. ಇಲ್ಲಾಂದ್ರೆ ನಾವ್ ಏನೋ ಮಾಡ್ತಾ ಇದ್ವಿ ಅಂತಂದಾಗ ಅದು ಯಾರು ಮುಟ್ಟಬೇಕು, ಮುಟ್ಟಲ್ಲ.
0: ಹೌದೌದು,
1: ಆ ಒಂದು ಕೆಲಸ ಪರಿಪೂರ್ಣ ಆಗ್ಲಿಕ್ಕೆ ಸಾಧ್ಯ ಆಗಲ್ಲ. ಯಾಕೆಂದ್ರೆ ಈ ಸಮಾಜ ಸೇವೆ ಅನ್ನುವಂಥದ್ದು ಎಲ್ರ ಕೈಲೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹೌದಾ? ಅದಕ್ಕಾಗಿ ಡೆಡಿಕೇಶನ್ ಇರಬೇಕಾಗುತ್ತೆ, ಅದಕ್ಕಾಗಿ ಪಣವನ್ನ ತೊಟ್ಟಿರ್ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾ ಇದೀರಿ.
0: ಓಕೆ, ಇದೇ ಈ ಸಂದರ್ಭಕ್ಕೆ ಒಂದು ಸ್ಟೋರಿ ಹೇಳ್ಬೇಕಂತ ಅಂದ್ರೆ 2001 ನಾನು ನೆಹರು ಯುವಕ ಕೇಂದ್ರದಲ್ಲಿ ಒಂದು ವಾಲಂಟಿಯರ್ ಆಗಿ ತಗೊಳ್ತಾ ಇದ್ರು.
1: ಓಕೆ,
0: ಅಲ್ಲಿ ನಮ್ಗೆ ಏನಂದ್ರೆ 700 ರೂಪಾಯಿ
1: ಸ್ಟೈಫಂಡ್
0: ಕೊಡ್ತಾ ಇದ್ರು. ನಮ್ ಖರ್ಚಿಗಾಗತ್ತೆ ಇಲ್ಲಿ ನನ್ ಕಾಲೇಜ್ ಓದ್ಕೊಂಡು ಇಲ್ಲಿ ಪಾರ್ಟ್ ಟೈಮ್ ಕೆಲ್ಸಕ್ಕೆ ಹೋಗ್ತಾ ಇದ್ವಿ. ಈ ಪಾರ್ಟ್ ಟೈಮ್ ಕೆಲಸ ಮಾಡ್ತಾ ಮಾಡ್ತಾ NYK ಅಲ್ಲಿ ಅಲ್ಲಿ ಒಂದು ನಮ್ಗೆ ಬೇಸಾಯ್ತು ಅಂತ ಹೇಳ್ಬೋದು. ಈ ಕಡೆ NYK ಕೆಲಸ, ಈ ಕಡೆ NSS ಅಲ್ಲಿ ಕೆಲಸ. NSS ಅಲ್ಲಿ ನಾನು ಅಪ್ ಟು ನ್ಯಾಷನಲ್ ಲೆವೆಲ್ ತನಕ ಕ್ಯಾಂಪ್ ಗಳನ್ನ ಅಟೆಂಡ್ ಮಾಡ್ತಾ ಬಂದೆ. ನ್ಯಾಷನಲ್ ಇಂಟಿಗ್ರೇಷನ್ ಕ್ಯಾಂಪ್ ಇರ್ಬೋದು, ಸ್ಟೇಟ್ ಲೆವೆಲ್ ಕ್ಯಾಂಪ್. ಅವತ್ತೆಲ್ಲ ಒಂಥರ ಅಂದ್ರೆ ಸೆಲೆಕ್ಟ್ ಮಾಡ್ಲಿಕ್ಕೆ ಕಷ್ಟ ಇರುವಂತ ಸಂದರ್ಭದಲ್ಲಿ ಎಲ್ಲದರಲ್ಲೂ ಆಯ್ಕೆ ಆಗಿ ಬೇರೆ ಬೇರೆ ಕ್ಯಾಂಪ್ ಗಳನ್ನ ಅಟೆಂಡ್ ಮಾಡೋ ಅವಕಾಶಗಳು ಸಿಕ್ತು. ಅಲ್ಲಿ ಹೋದಾಗ ಅಲ್ಲಿಯ ಒಂದು ವಾತಾವರಣ ಜೊತೆಗೆ ಅಲ್ಲಿಯ ಒಂದು ಕಲ್ಚರ್ ಮತ್ತೆ ಅಲ್ಲಿಯ ಕಾರ್ಯಕ್ರಮಗಳನ್ನ ಪರಿಚಯ ಕೂಡ ನಮ್ಗೆ ಆದಂತದ್ದು. ಇದೆಲ್ಲವನ್ನ ನೋಡ್ತಾ ಇದ್ದಂತ ಸಂದರ್ಭದಲ್ಲಿ ನಮ್ಮ ಅಂದಿನ DC ಆಗಿದ್ದಂತವ್ರು LK ಅತೀಕ್ ಅಂತ ಹೇಳಿ, ಮಂಡ್ಯದಲ್ಲಿ LK ಅತೀಕ್ ಅವರು ನಮ್ ಕೆಲಸ ನೋಡ್ತಾ ಇದ್ರು. ಆ ಮೂಮೆಂಟ್ ಅಲ್ಲಿ ಏನಾಗಿದೆ, ಅವ್ರಿಗೆ ಯಾವತ್ತೋ ಒಂದ್ಸಲ ಒಂದು ಫೈಲ್ ಅವ್ರಿಗೆ NYK ಮತ್ತೆ ಯೂತ್ ಸರ್ವಿಸ್ ಇಂದನೇ ಸ್ಟೇಟ್ ಅವಾರ್ಡ್ ಇರ್ಬೋದು ನ್ಯಾಷನಲ್ ಅವಾರ್ಡ್ಗೆ ಫೈಲ್ ನ ರೆಕಮೆಂಡ್ ಮಾಡೋದು. ಆಗ ಫೈಲ್ ರೆಕಮೆಂಡ್ ಮಾಡ್ಬೇಕಾದ್ರೆ ಅವರು ಒಂದ್ಸಲ ಮಾತಾಡಿದ್ದಾರೆ, ಆ ಹುಡುಗಿ ನಮ್ಮ ಎಲ್ಲ ಕಾರ್ಯಕ್ರಮ ಕರೀತಾಳಲ್ಲ ಅನುಪಮ, ಅವ್ರನ್ನ ಅನುನ ಯಾಕೆ ನಾವು ರೆಕಮೆಂಡ್ ಮಾಡಬಾರ್ದು ಇದಕ್ಕೆ ಅಂತ ಹೇಳಿ. ಒಂದ್ ಕಡೆ ನಾ ಇದು ಪ್ರಶಸ್ತಿಯ ಪರಿಚಯನೇ ಇಲ್ಲದೆ ಅದ ಮೂಮೆಂಟ್ ಅಲ್ಲಿ ನನಗೆ ಈ ತರ ಇದೇ ಅಪ್ಲಿಕೇಶನ್ ಹಾಕುವಂತ ಮಾರ್ಗದರ್ಶನ ಕೊಟ್ಟವರು ಅಂತಾನೆ ಹೇಳ್ಬೋದು ಅವ್ರನ್ನ. ಅದೇ ಹಿಂಗಿದ್ದು ಈ ಲೈನ್ ಕರ್ಕ ಬಂತು ಅಂತ ಹೇಳ್ಬೋದು. ಇಲ್ಲ ಅಂತಂದ್ರೆ ಪ್ರಶಸ್ತಿಯಿಂದ ಹೋಗ್ತಿರ್ಲಿಲ್ವನ ಮತ್ತೆ ಇದ್ರ ಬಗ್ಗೆ ನಮ್ಗೆ ಗೊತ್ತೇ ಆಗ್ತಿರ್ಲಿಲ್ಲ. ನಾವು ಏನಿದ್ರು ನಮ್ದು ಏನಂದ್ರೆ ಕೆಲಸ ಮಾಡ್ಬೇಕು ಅಂತ ಅನ್ನೋ ಮೂಮೆಂಟ್ ಅಲ್ಲೇ ಓಡಾಡ್ತಾ ಇದ್ದ ಸಂದರ್ಭ ಅಂತ ಹೇಳಿ.
1: ಈಗ ಬಹಳಷ್ಟು ನೀವು ಪ್ರಶಸ್ತಿಗಳ ಬಗ್ಗೆ ನಾವು ಮಾತಾಡಿದ್ವಿ, ಹಾಗೆ ಕೂಡ ಏಷ್ಯಾ ಬುಕ್ ಆಫ್ ರೆಕಾರ್ಡು, ಕರ್ನಾಟಕ ಬುಕ್ ಆಫ್ ರೆಕಾರ್ಡು, ಹಾಗೆ ನೋಬಲ್ ವರ್ಲ್ಡ್ ಬುಕ್ ಆಫ್ ರೆಕಾರ್ಡು, ಈ ತರ ಎಲ್ಲಾ ಬುಕ್ ಆಫ್ ರೆಕಾರ್ಡ್ ಗಳಲ್ಲೂ ಕೂಡ ತಮ್ಮ ಹೆಸರುಗಳನ್ನ ಮುಚ್ಕೊಂಡಿದ್ದೀರಿ ಅಲ್ವಾ? ಅದ್ ಯಾವ್ಯಾವ ಕಾರಣಕ್ಕೆ ಆಗಿದೆ ಅದು?
0: ಏಷ್ಯಾ ಬುಕ್ ಆಫ್ ರೆಕಾರ್ಡ್ ನಾನು ಫಸ್ಟ್ ತಗೊಂಡಿದ್ದು, ಆಮೇಲೆ ಕರ್ನಾಟಕ ಬುಕ್ ಆಫ್ ಅಚೀವರ್ಸ್ ಅಲ್ಲಿ ಜಾಯ್ನ್ ಆಗಿದ್ದು. ಕರ್ನಾಟಕ ಬುಕ್ ಆಫ್ ಅಚೀವರ್ಸ್ ಅಲ್ಲಿ ಏನಂತಂದ್ರೆ 780 ಅಡಿ ಉದ್ದದ ಒಂದು ಫ್ಲಾಗ್, ನಮ್ಮ ಭಾರತದ ಫ್ಲಾಗ್ ಏನಿದೆ ಅದರದ್ದು ಒಂದು ಜಾಥಾ ಕಾರ್ಯಕ್ರಮವನ್ನ ಮಾಡಿದ್ವಿ ಬೆಂಗಳೂರಿನಲ್ಲಿ ಮಾಡಿದ್ವಿ ಆ ಜಾಥಾನ. ಅದು ಬಹಳ ಅರ್ಥಪೂರ್ಣವಾಗಾಯ್ತು ಮತ್ತೆ ತುಂಬಾ ಚೆನ್ನಾಗಾಯ್ತು. 780 ಅಡಿ ಉದ್ದದ್ದು ಅಂತ ಅಂದ್ರೆ ಅಷ್ಟು ಅದು ಸಾಮಾನ್ಯ ಏನಲ್ಲ. ಇದಕ್ಕೆ ಆಕ್ಚುಲಿ ನಾವು ಯಾರು ಅಪ್ಲೈ ಮಾಡ್ಲಿಲ್ಲ, ಅದನ್ನ ನಾವು ಮಾಡ್ತಾ ಇದ್ದಂತಹ ಕೆಲಸವನ್ನ ನೋಡಿದಂತವ್ರು ಅದನ್ನ ಅವರೇ ರೆಕಮೆಂಡ್ ಮಾಡಿ ಇದು ನಮ್ಗೆ ಕರ್ನಾಟಕ ಬುಕ್ ಆಫ್ ಅಚೀವರ್ಸ್ ಆಗೋ ತರದಲ್ಲಿ ಮಾಡಿಕೊಟ್ಟಿದ್ದು ಒಂದು. ಜೊತೆಗೆ ಇನ್ನೊಂದು ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ ಏನಂತ ಅಂದ್ರೆ ಒನ್ ನೇಷನ್

0: ಒನ್ ಡೇ ಒನ್ ಬ್ಲಡ್ ಅಂತ ಹೇಳಿ, ಅಂದ್ರೆ ಬ್ಲಡ್ ಟೆಸ್ಟ್ ಗಳನ್ನ ಹೃದಯ ವಿಶ್ವ ಹೃದಯ ದಿನವನ್ನ ಸೆಪ್ಟೆಂಬರ್ 28ಕ್ಕೆ ಪ್ರತಿ ವರ್ಷ ಮಾಡ್ತಾ ಬರ್ತಾ ಇದ್ವಿ. ಆ ವರ್ಷ ಏನಂತ ಅಂದ್ರೆ, ಒಂದು ಹೃದಯವನ್ನ ಕಾಪಾಡ್ಕೋಬೇಕು ಅಂತ ಅಂದ್ರೆ ಮನುಷ್ಯನ ಸಕ್ಕರೆ ಪ್ರಮಾಣ ಏನ್ ಹೇಳ್ತೀವಿ, ಶುಗರ್ ಲೆವೆಲ್ ಕರೆಕ್ಟ್ ಇರಬೇಕಾಗುತ್ತೆ. ಹಾಗಾಗಿ ಎರಡಕ್ಕೂ ಸಂಬಂಧ ಇದೆ. ಈ ಸಕ್ಕರೆ ಪ್ರಮಾಣದ ಪರೀಕ್ಷೆಯನ್ನು ಮಾಡಬೇಕು ಅಂತ ಹೇಳಿ, ಒಂದು ಗಂಟೆಯಲ್ಲಿ ಎಷ್ಟು ಪರೀಕ್ಷೆ ಮಾಡ್ತೀವಿ ಅಷ್ಟನ್ನು ಕೂಡ ನಾವು ಅಪ್ಲೋಡ್ ಮಾಡಬೇಕಿತ್ತು. ಒಂದು ಆಪ್ಗೆ ನಾವು ಅದನ್ನ ಅಪ್ಲೋಡ್ ಮಾಡಬೇಕಿತ್ತು. ಆ ಮೂಮೆಂಟ್ ಅಲ್ಲಿ ಹೆಜ್ಜೆ ಇಟ್ಟಾಗ ನಾವು 580ಕ್ಕೂ ಹೆಚ್ಚು ರಕ್ತ ಪರೀಕ್ಷೆಗಳನ್ನ ಮಾಡಿದಂತದ್ದು. ಅದು ಎಲ್ಲ ತಲುಪದ ಮೇಲೆ ನಮಗೆ ಅದು ಏಷ್ಯಾ ಬುಕ್ ಆಫ್ ರೆಕಾರ್ಡ್ಗೆ ನಮ್ಮ ಸಂಸ್ಥೆ ಮತ್ತೆ ಹೆಸರು ನೋಂದಣಿಯಾಗಿರುವಂತದ್ದು.
1: ಓಕೆ, ಅದು ಯಾವ ವರ್ಷದಲ್ಲಿ? ಅದು
0: 2021-22.
1: ಓಕೆ, ಹಾಗೆ ನೋಬೆಲ್ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ ಅಲ್ಲಿ ಕೂಡ ತಮ್ಮ
0: ನೋಬೆಲ್ ಬುಕ್ ಆಫ್ ರೆಕಾರ್ಡ್ ಇಸ್. ಅದು ನೋಡಿ, ಅದರಲ್ಲಿ ನಾನು ರೋಟರಿ ಪ್ರೆಸಿಡೆಂಟ್ ಆಗಿದ್ದಾಗ ಏನಪ್ಪಾ ಅಂತ ಹೇಳಿದ್ರೆ, ವರ್ಷದ 365 ದಿನ ಮಾತ್ರ ನಮಗೆ ಒಬ್ಬ ಅಧ್ಯಕ್ಷರಿಗೆ ಅವಕಾಶ ಇರುತ್ತೆ. 365 ದಿನದಲ್ಲಿ ಏನಾದ್ರೂ ಒಂದು ಅಚೀವ್ ಮಾಡಬೇಕು ಅನ್ನೋದು ನಾನು ಪ್ಲಾನ್ ಮಾಡಿದ್ದೇನಂದ್ರೆ, 365 ದಿನನೂ ಒಂದೊಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳ್ಬಿಟ್ಟು ಆಯೋಜನೆ ಮಾಡ್ಕೊಂಡಿದ್ವಿ. ಆದ್ರೆ 3 ತಿಂಗಳು ನನಗೆ ಲಾಸ್ ಆಯ್ತು, ಯಾಕೆಂದ್ರೆ ನನಗೆ ಮತ್ತೆ ಆಕ್ಸಿಡೆಂಟ್ ಆಯ್ತು. ಆಗ ಎಡಗೈ ಫ್ರಾಕ್ಚರ್ ಆಗಿ ರೆಸ್ಟ್ ಅಲ್ಲಿ ಇರ್ಬೇಕಾಗಿ ಬಂತು. ಆದ್ರೆ 365 ದಿನದಲ್ಲಿ ಕೆಲವು ದಿನಗಳು ವೇಸ್ಟ್ ಆದ್ರೂ ಕೂಡ 235 ಕಾರ್ಯಕ್ರಮಗಳನ್ನ ನಾವು ಆಯೋಜನೆ
1: ಮಾಡಿದ್ವಿ.
0: ಒಂದು ವರ್ಷದಲ್ಲಿ 235 ಕಾರ್ಯಕ್ರಮ ಆಯ್ತು. ಆ 235 ಕಾರ್ಯಕ್ರಮಗಳನ್ನ ಕೂಡ ಪ್ರತಿಯೊಂದನ್ನು ಪಟ್ಟಿ ಮಾಡಿ ನಾವು ನೋಬೆಲ್ ಬುಕ್ ಆಫ್ ರೆಕಾರ್ಡ್ಗೆ ಸಬ್ಮಿಟ್ ಮಾಡಿದ್ವಿ. ಅದೆಲ್ಲ ಸಾಧನೆಯನ್ನ ನೋಡಿ ಅದಕ್ಕೆ ಅದು ವ್ಯಕ್ತಿಗತವಾಗಿ ಕೊಟ್ಬಿಟ್ರು ಅವರು. ನಾನು ಆಕ್ಚುಲಿ ಸಂಸ್ಥೆಗೆ ಹಾಕಿದ್ದೆ ಅದು, ಅದು ನೀವೇ ಯಾಕೆ ತಗೋಬಾರದು ಅಂತ ಹೇಳಿ ಅದನ್ನ ನನ್ನ ಪರ್ಸನಲ್ ಹೆಸರಿಗೆ ಕೊಟ್ಟಿದ್ದಾರೆ ಅದು.
1: ನಿಮ್ಮ ಎನ್ ಜಿ ಒ ಸಂಸ್ಥೆ ಬಹಳ ವರ್ಷಗಳಿಂದ, ಆಗ್ಲೇ ಕೂಡ ಹೇಳಿದ್ರೆ 21 ವರ್ಷಗಳಿಂದ ಕೆಲಸ ಮಾಡ್ತೀವಿ ಅಂತ ಹೇಳಿ, ಹೆಣ್ಮಕ್ಳ ಸಬಲೀಕರಣ ಆಗಿರ್ಬೋದು, ಹಾಗೆ ಪರಿಸರ ರಕ್ಷಣೆ, ಹಾಗೆ ಎಜುಕೇಷನ್, ಹಾಗೆ ಆರೋಗ್ಯ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳು. ಕಲ್ಪನೆ ಏನಿತ್ತು ಅದು ಶುರು ಮಾಡಿದಾಗ, ಇತರದೇ ಅಂತಿತ್ತ, ಇಲ್ಲ ನೀವು ಶುರು ಮಾಡಿದ್ಮೇಲೆ ಕಲ್ಪನೆಗಳು ಚೇಂಜ್ ಆಯ್ತು? ಯಾರನ್ನ ಫೋಕಸ್ ಮಾಡ್ಕೊಂಡು ನೀವು ಈ ಒಂದು ಸಂಸ್ಥೆನ ಓಪನ್ ಮಾಡಿದ್ರಿ? ಹೆಣ್ಮಕ್ಳ, ಇಲ್ಲ ವೃದ್ಧರ, ಇಲ್ಲ ರೋಗಿಗಳ, ಇಲ್ಲ ಅನಕ್ಷರಸ್ತ್ರ?
0: ಓಕೆ, ಫಸ್ಟ್ ನೀವ್ ಹೇಳಿದ್ ಕರೆಕ್ಟ್. ನನಗೆ ಫಸ್ಟ್ ಆಸೆ ಇದ್ದೇನಂದ್ರೆ, ಈ ರಸ್ತೆಯಲ್ಲಿ ಓಡಾಡ್ತಾ ಇದ್ದಾಗ ಕೆಲವರು, ನಾನು ಚಿಕ್ಕ ಹುಡುಗಿಯಿಂದ ಅವ್ರನ್ನ ನೋಡ್ತಾ ಇದ್ದೆ, ಮೆಂಟಲಿ ರಿಟೈರ್ಡ್ ಆಗಿ ಅಲ್ಲಿ ಇಲ್ಲಿ ಮಲ್ಕೊಂಡಿರೋದು, ಅಲ್ಲಿ ಇಲ್ಲಿ ನಾವು ಇವ್ರನ್ನೆಲ್ಲ ಕರ್ಕೊಂಡು ಹೋಗಿ ಇವ್ರಿಗೆಲ್ಲ ಒಂದು ಆಶ್ರಯ ಕೊಡ್ಬೇಕು, ಇವರಿಗೆಲ್ಲ ಒಂದು ಅವರ ಊಟಕ್ಕಾದ್ರೂ ನಾನು ಆಸರೆ ಆಗ್ಬೇಕು ಅನ್ನೋದು ಈ ಕಲ್ಪನೆಯಲ್ಲಿ ಫಸ್ಟ್ ಹೆಜ್ಜೆ ಇಟ್ವಿ. ಆಗ ಮನಸ್ಸು ಅಂದ್ರೆ ಹೇಗೆ ಯೋಚನೆ ಮಾಡುತ್ತೆ ಅಂತಾನೆ ಹೇಳಕ್ಕಾಗಲ್ಲ ಅನ್ನೋದಕ್ಕೆ. ಆನಂತರ ಅಲ್ಲಿ ರುದ್ರನ್ಗೆ ಒಂದು ಆಶ್ರಮ ಮಾಡ್ಬೇಕು ಅನ್ನೋ ಕಲ್ಪನೆ ಕೂಡ ಇತ್ತು. ಅವಾಗ ನಾವು ಯೋಚನೆ ಮಾಡಿದ್ದೇನಂತಂದ್ರೆ, ಸ್ವಲ್ಪ ನನ್ನ ಬೆಳವಣಿಗೆ ಮತ್ತೆ ನನ್ನ ಸ್ವಲ್ಪ ಬದಲಾವಣೆಗಳು, ನನ್ನಲ್ಲಿ ಸ್ವಲ್ಪ ಬದಲಾವಣೆ ಆದ್ಮೇಲೆ ಅನಿಸಿದ್ದು, ರುದ್ರನ್ನ ನಾವು ಆಶ್ರಮಕ್ಕೆ ತಂದು ಬಿಟ್ಕೊಳ್ಬಾರದು, ಇದರಿಂದ ಇಡೀ ಸಮಾಜದ ವ್ಯವಸ್ಥೆನೇ ಕೂಡ ಹಾಳಾಗುತ್ತೆ ಅನ್ನುವಂಥದ್ದು. ವೃದ್ಧಾಶ್ರಮಗಳು ಯಾಕಾಗಿ ಇವತ್ತು ಏನಾಗ್ತಾ ಇದೆ ಅಂತಂದ್ರೆ, ಒಂದು ಮನೆಯನ್ನ ಬೆಳಗುವಂತವರೇ ರುದ್ರು ಅಂತ ಹೇಳ್ಬೋದು. ಒಂದು ಮನೆಯಲ್ಲಿ ಒಂದು ಮಕ್ಕಳನ್ನ ಲಾಲನೆ ಪಾಲನೆ ಪೋಷಣೆಯ ಜೊತೆಗೆ ಅವರ ಎಲ್ಲ ಅಸ್ತಿತ್ವವನ್ನ ಬದಲಾವಣೆ ಮಾಡುವ ನಿಟ್ಟಲ್ಲಿ ಅಜ್ಜ ಅಜ್ಜಿ ಮನೇಲಿ ಇರ್ಬೇಕು. ಅಂತಹ ಅಜ್ಜ ಅಜ್ಜಿಯರನ್ನ ನಾವು ನಮ್ಮ ವೃದ್ಧಾಶ್ರಮದಲ್ಲಿ ತಂದು ಇಟ್ಕೊಂಡ್ಬಿಟ್ರೆ ಮನೆಯದ್ದೇ ಅಂದ ಚಂದನೆ ಹಾಳಾಗುತ್ತೆ ಅನ್ನೋಂತ ಕಲ್ಪನೆ ಬಂದು ಆ ಒಂದು ವೃದ್ಧಾಶ್ರಮ ಮಾಡ್ಬೇಕು ಅನ್ನೋದನ್ನು ಕೂಡ ಬದಿಗೊತ್ತು. ಆಮೇಲೆ ಪೂರ್ಣ ಪ್ರಮಾಣದಲ್ಲಿ ನಾವು ಆರೋಗ್ಯದ ಕಡೆನೆ ಹೆಚ್ಚು ಒತ್ತು ಕೊಡೋಣ, ಜೊತೆಗೆ ಶಿಕ್ಷಣದ ಕಡೆ ಗಮನ ಕೊಡೋಣ. ಮಹಿಳೆಯರನ್ನ ಒಂದು ಉದ್ಯೋಗವನ್ನ ಸೃಷ್ಟಿ ಮಾಡುವ ನಿಟ್ಟಲ್ಲಿ, ಇವತ್ತು ಎಲ್ಲರಿಗೂ ಉದ್ಯೋಗ ಸೃಷ್ಟಿ ಆಗಲ್ಲ, ಸ್ವಯಂ ಉದ್ಯೋಗವನ್ನ ಸೃಷ್ಟಿ ಮಾಡುವ ನಿಟ್ಟಲ್ಲಿ ಹೆಜ್ಜೆ ಇಡಬೇಕಾಗತ್ತೆ. ಅದರ ಜೊತೆಯಲ್ಲಿ ಪರಿಸರ ಕಾಪಾಡಿಕೊಂಡ್ರೆ ನಮ್ಮ ಸಮಾಜವನ್ನ ನಾವು ಕಾಪಾಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ನಿಟ್ಟಲ್ಲಿ ಹೆಜ್ಜೆ ಇಟ್ಟು ಅದರ ಜೊತೆಯಲ್ಲಿ ಜಾಗೃತಿಯನ್ನು ಮೂಡಿಸೋ ನಿಟ್ಟಲ್ಲಿ ಕೂಡ ನಾವು ನಿರಂತರವಾಗಿ ಬರ್ತಾ ಇದ್ವಿ. ಎಲ್ಲಾ ರೀತಿಯ ಜಾಗೃತಿ ಕಾರ್ಯಕ್ರಮಗಳನ್ನ ಕೂಡ ನಾವು ಆಯೋಜನೆ ಮಾಡಿಕೊಂಡು ಬರ್ತಾ ಇದೀವಿ ನಿರಂತರವಾಗಿ. ಇಷ್ಟೆಲ್ಲ ಕಾರ್ಯಕ್ರಮಗಳಿಗೆ ನಮಗೆ ಒಂದೊಂದು ಕಡೆ ಪ್ರೇರಣೆ ಆಗ್ತಾ ಇರುತ್ತೆ. ನಮ್ಮಲ್ಲಿ ಜಾಗೃತಿಯಲ್ಲಿ ಹೆಚ್ಚು ನಾವು ಆರೋಗ್ಯದ ಕಡೆನೆ ಫೋಕಸ್ ಮಾಡೋದು, ಅದರಲ್ಲೂ ಕೂಡ ಇವಾಗ ಕ್ಯಾನ್ಸರ್ಗೆ ಹೆಚ್ಚು ಒತ್ತನ್ನು ಕೊಡ್ತಾ ಇದೀವಿ. ಇದು ಆಹಾರ ಕ್ರಮದಿರಬಹುದು, ಮತ್ತೆ ಕ್ಯಾನ್ಸರ್ ಬಂದ ನಂತರದಲ್ಲಿ ಆ ವ್ಯಕ್ತಿ ಹೇಗೆ ಆತ್ಮಸ್ಥೈರ್ಯವನ್ನ ಕೂಡ ಕಳ್ಕೊಳ್ಳದೆ ತನ್ನನ್ನ ತಾನು ಹೇಗೆ ಕಾಪಾಡ್ಕೋಬೇಕು ಅನ್ನೋ ನಿಟ್ಟಲ್ಲಿ ಹೆಜ್ಜೆ ಇಡಬೇಕು ಅಂತ ಹೇಳ್ಬಿಟ್ಟು ನಿರಂತರವಾಗಿ ಹೆಜ್ಜೆ ಇಡ್ತಾ ಇದೀವಿ. ಇದು ಕ್ಯಾನ್ಸರ್ಗೆ ಹೆಚ್ಚು ಫೋಕಸ್ ಮಾಡ್ಲಿಕ್ಕೂ ಒಂದು ಕಾರಣ ಇದೆ. ನನ್ನ ಒಡಹುಟ್ಟಿದ ಅಕ್ಕ, ಅವಳು ಕೂಡ ಅದೇ ಮೆಡಿಕಲ್ ಕಾಲೇಜಲ್ಲಿ BMLT ಮಾಡಿದಂಥವಳು. ಸ್ವಂತ ಡಯಾಗ್ನೋಸ್ಟಿಕ್ ಸೆಂಟರ್ನ ಓಪನ್ ಮಾಡಿಕೊಂಡು ಸಾವಿರಾರು ಜನನ್ನ ಬದುಕಿಸೋ ನಿಟ್ಟಲ್ಲಿ ನಿರಂತರವಾಗಿ ಹೆಜ್ಜೆ ಇಡ್ತಾ ಇದ್ಲು. ಆದರೆ ಅವಳಲ್ಲಾಗದಂತಹ ಬದಲಾವಣೆ ಅವಳಿಗೆ ಗೊತ್ತಾಗಿರಲಿಲ್ಲ. ಅಂದರೆ ಲಾಸ್ಟ್ ಮೊಮೆಂಟಲ್ಲಿ ಅವಳಿಗೆ ಕೊನೆ ಸ್ಟೇಜಲ್ಲಿದೆ ಅಂತ ಗೊತ್ತಾಯ್ತು,
1: ಕ್ಯಾನ್ಸರ್.
0: ಆ ಮೊಮೆಂಟಲ್ಲಿ ಡಾಕ್ಟರ್ ಹೇಳಿದ ಒಂದೇ ಮಾತು ಏನಂದ್ರೆ, ಇವ್ರದ್ದು ಇನ್ನು ಬದುಕೋದು ಒಂದು ವಾರ ಅಥವಾ ಒಂದು ತಿಂಗಳು ಅಂತ. ಆದರೆ ಅವಳಲ್ಲಿದ್ದಂತಹ ಛಲ ಹೇಗಿತ್ತು ಅಂದರೆ, ಅವ್ರು ಹೇಳಿದ್ದು ಒಂದು ವಾರ ಒಂದು ತಿಂಗಳನ್ನು ಮೀರಿ ಅವಳು

0: ಆರೂವರೆ ವರ್ಷಗಳ ಕಾಲ ಬದುಕೋದ್ಲು. ಆ ಆರೂವರೆ ವರ್ಷಗಳ ಕಾಲ ಬದುಕಿದ ನಂತರದಲ್ಲಿ ಅಕ್ಕ ನಾವು ಎಲ್ಲ ಒಟ್ಟಿಗೆ ಪ್ರಾರಂಭ ಮಾಡಿದಂದ್ರೆ ಒಬ್ಬ ವ್ಯಕ್ತಿಗೆ ಆತ್ಮಸ್ಥೈರ್ಯ ಅನ್ನೋದಿದ್ರೆ, ಅವನಲ್ಲಿ ಅವನ ಮೇಲೆ ಅವನಿಗೆ ನಂಬಿಕೆ ಇದ್ರೆ ಎಷ್ಟು ಬೇಕಾದ್ರೂ ಬದುಕಲಿಕ್ಕೆ ಸಾಧ್ಯ ಆಗತ್ತೆ ಅನ್ನುವಂಥದ್ದನ್ನ ಕಲ್ತದ್ದು. ಆ ನಂತರದಲ್ಲೇ ಸ್ವಲ್ಪ ಇದ್ರ ಬಗ್ಗೆ ಜಾಗೃತಿ ಮೂಡಿಸಬೇಕು, ಪ್ರತಿಯೊಬ್ಬರು ಕೂಡ ಅವೇರ್ನೆಸ್ ಕೊಡಬೇಕು ಅಂತ ಹೇಳಿ ನಾವು ಆಗ ಇನ್ನೂ ಸ್ವಲ್ಪ ಜಾಸ್ತಿ ಫೋಕಸ್
1: ಆರೋಗ್ಯದ ಕಡೆಗೆ ಹೆಚ್ಚು, ಈ ಕ್ಯಾನ್ಸರ್ ನಿರ್ಮೂಲನೆಯ ಕಡೆಗೆ ಅವೇರ್ನೆಸ್ ಕಡೆಗೆ ಹೆಚ್ಚಿನ ಒತ್ತನ್ನ ಕೊಡ್ಲಿಕ್ಕೆ ಸಾಧ್ಯ ಆಯ್ತು. ಈಗ ನೀವು ಮದುವೆ ಆಗಿದ್ದು ಯಾವ ವರ್ಷ?
0: 2007.
1: ಓಕೆ. ಮದುವೆಗೆ ಮುಂಚೆನೆ ನೀವು ಈ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ರಿ, ಒಂದು ಸಂಸ್ಥೆನು ಕೂಡ ಹುಟ್ಟಾಕೊಂಡಿದ್ರಿ. ಮದುವೆ ಆದ್ಮೇಲೆ ಗಂಡನ ಸಪೋರ್ಟ್ ಹೇಗಿತ್ತು? ಈಗ ಇಷ್ಟು ವರ್ಷ ಒಂದು ವರ್ಷಕ್ಕೆ ಬಂದಿದ್ರಿ ಅಂತ ಹೇಳಿದಾಗ ನಿಮ್ಮ ಯಜಮಾನರ ಸಪೋರ್ಟ್ ಇಲ್ಲದೆ ಅಂತೂ ಸಾಧ್ಯನೇ ಇಲ್ಲ ಅಂತ ಕಾಣುತ್ತೆ, ಅದ್ರ ಬಗ್ಗೆ ಹೇಳಿ.
0: ಅದರಲ್ಲಿ ನನ್ಗಂತೂ ತುಂಬಾ ಹೆಮ್ಮೆ ಇದೆ ಅಂತ ಹೇಳ್ಬೋದು. ನಂದು ಮದ್ವೆ ಆಗಿರೋದು ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕು.
1: ಓಕೆ.
0: ಅವರ ಬಿಸ್ನೆಸ್ ಎಲ್ಲ ಇರೋದು ಬೆಂಗಳೂರು. ಆದ್ರೆ ನಮ್ಮಅಮ್ಮ ಒಂದ್ ಮಾತು ಹೇಳಿದ್ರು, ನನ್ ಮಗಳು ಇದೆಲ್ಲ ಕೆಲಸ ಮಾಡ್ತಾಳೆ, ಅವಳು ತುಂಬಾ ಓಡಾಡ್ಕೊಂಡಿರ್ತಾಳೆ ಅಂತ ಹೇಳಿದ್ರು. ಅದು ಹೇಳಿದ್ದೇನಾದ್ರೂ ಅವ್ರ ಮನಸ್ಸಲ್ಲಿ ಕೂತ್ಕೊಳ್ತಾವೋ ಏನೋ ಗೊತ್ತಿಲ್ಲ. ಆಯ್ತು, ನಿನ್ಗೆ ಇಲ್ಲೇ ಖುಷಿ ಇದೆ ಅಂತ ಅಂದ್ರೆ ನೀನ್ ಇಲ್ಲೇ ಇರು, ನೀನ್ ಏನ್ ಕೆಲಸ ಮಾಡ್ತಾ ಇದೀಯ ನೀನ್ ಅದ್ರಲ್ಲೇ ಮುಂದುವರಿ ಅಂತ ಹೇಳಿ ತುಂಬಾ ಅಂದ್ರೆ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಇವತ್ತು ಅವ್ರು ನನಗೋಸ್ಕರ, ನಾನು ಮಂಡ್ಯದಲ್ಲಿದ್ದೀನಿ, ಅವರು ಬೆಂಗಳೂರಿಗೆ ಡೈಲಿ ಅಪ್ ಡೌನ್ ಮಾಡ್ತಾರೆ.
1: ಇದು ಹೆಂಗೆ ಅಂತ ಹೇಳಿದ್ರೆ ಸಪೋರ್ಟಿವ್ ಅಂತ ನಾವ್ ಹೇಳೋದು. ಈ ನಿಟ್ಟಿನಲ್ಲಿ ನಾವ್ ಹೇಳೋದೇನಂತಂದ್ರೆ, ನಿಮ್ಮ ಮೋಸ್ಟ್ಲಿ ಕೆಲಸ ಈ ಒಂದು ಸಮಾಜ ಸೇವೆಯ ಕೆಲಸ ಮದ್ವೆ ಆದ್ಮೇಲೆ ಹೆಚ್ಚಾಯ್ತು ಅಂತ ಕಾಣುತ್ತೆ.
0: ಅದ್ರಲ್ಲಿ ಎರಡ್ ಮಾತಿಲ್ಲ, ಮದ್ವೆ ಆದ್ಮೇಲಂತೂ ತುಂಬಾನೇ ಜಾಸ್ತಿ ಆಯ್ತು. ಒಂದು ಜೊತೆಗೆ ಸ್ವಲ್ಪ ಮಕ್ಳ ಜವಾಬ್ದಾರಿನೂ ಇರ್ಲಿಲ್ಲ ನನಗೆ. ಮಕ್ಳಿಬ್ರು ಕೂಡ ಆರನೇ ಕ್ಲಾಸ್ಗೆನೆ ಇಬ್ರು ಅವ್ರವ್ರ ಜವಾಬ್ದಾರಿ ಏನೋ ತರದಲ್ಲಿ ನವೋದಯ ಶಿಕ್ಷಣ ಪಡ್ಕೊಳಕ್ಕೆ ಹಾಸ್ಟೆಲ್ ಸೇರ್ಪಡೆ ಆದ್ಮೇಲೆ ಪೂರ್ಣ ಪ್ರಮಾಣದಲ್ಲಿ ಈ ಒಂದು ಸರ್ವಿಸ್ ಅಲ್ಲಿ ತೊಡ್ಕೊಳಕ್ಕೆ ಅವಕಾಶ ಆಯ್ತು ಅಂತ ಹೇಳ್ಬಹುದು.
1: ಓಕೆ. ಅನುಪಮ ನಾಗರಾಜ್ ಗೌಡ ಅವರೇ, ಬಹಳಷ್ಟು ಸಂತೋಷ ಆಕಾಶವಾಣಿಗೆ ಬಂದು ನಿಮ್ಮ ಜರ್ನಿ ಬಗ್ಗೆ ಮಾತಾಡಿದ್ರಿ, ನಿಮ್ಮ ಒಂದು ಸಮಾಜ ಸೇವೆಯ ವಿಚಾರಗಳನ್ನೆಲ್ಲ ಹಂಚಿಕೊಂಡಿದ್ದೀರಿ, ಇನ್ನು ಬಹಳಷ್ಟು ಕೆಲಸಗಳನ್ನ ಮಾಡಬೇಕು ಅನ್ನುವ ಕನಸುಗಳನ್ನ ಇಟ್ಕೊಂಡಿದ್ದೀರಿ. ಏನೇನು ಕನಸುಗಳನ್ನ ಇಟ್ಕೊಂಡಿದ್ದೀರಿ, ಕನಸುಗಳೆಲ್ಲ ಈಡೇರ್ಲಿ ಅನ್ನುವ ಆಶಯ ನಮ್ಮದು. ಇಷ್ಟೊತ್ತು ಆಕಾಶವಾಣಿ ಜೊತೆ ನಿಮ್ಮ ಬದುಕಿನ ಮಾತುಕತೆಯನ್ನ ಆಡಿದಕ್ಕೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ತೆ ಸರ್.
2: ಇದುವರೆಗೂ ರಾಷ್ಟ್ರ ಹಾಗೂ ರಾಜ್ಯ ಮಟ್ಟದ ಪ್ರಶಸ್ತಿ ಪಡೆದು ಸಮಾಜ ಸೇವೆಯನ್ನ ಜೀವನವನ್ನಾಗಿಸಿಕೊಂಡಿರುವ ಅನುಪಮಾ ನಾಗರಾಜ್ ಗೌಡ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ನಡೆಸಿಕೊಟ್ಟವರು ದಿಗ್ವಿಜಯ್ ಬಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ಇದು ಆಕಾಶವಾಣಿ ಹಾಸನ ಕೇಂದ್ರ.
1: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.

0: ಕೃಷಿ ಕಂಕಣ ಸಮಗ್ರ ಕೃಷಿ ಅಳವಡಿಕೆ ಕುರಿತ ಹಾಸನ ಆಕಾಶವಾಣಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಕಂಕಣ.
1: ಹಾಸನ ಆಕಾಶವಾಣಿ ಹಾಗೂ ಕೃಷಿ ಇಲಾಖೆಯ ಸಹಯೋಗದಲ್ಲಿ ಪ್ರತಿ ಗುರುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
2: ಸಮಗ್ರ ಕೃಷಿಯ ಪ್ರಕಾರಗಳು, ಸಮಗ್ರ ಕೃಷಿಯ ಅಳವಡಿಕೆ, ಸಮಗ್ರ ಕೃಷಿಯ ಸವಾಲುಗಳು, ಸಮಗ್ರ ಕೃಷಿಯಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಸಮಗ್ರ ಕೃಷಿಗೆ ಕೃಷಿ ಇಲಾಖೆಯ ಯೋಜನೆಗಳ ಕುರಿತ ವಿನೂತನ ಪ್ರಾಯೋಜಿತ ಸರಣಿ ಕೃಷಿ ಕಂಕಣ.
0: ಸಮಗ್ರ ಕೃಷಿಯ ವಿವಿಧ ಆಯಾಮಗಳ ಕುರಿತು ಕೃಷಿ ವಿಜ್ಞಾನಿಗಳು, ಕೃಷಿ ಅಧಿಕಾರಿಗಳು ಹಾಗೂ ಪ್ರಗತಿಪರ ಕೃಷಿಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ನಿಮ್ಮ ಕೃಷಿಯನ್ನು ಅರ್ಥಪೂರ್ಣವಾಗಿಸಿಕೊಳ್ಳಲು ಮತ್ತಷ್ಟು

0: ಲಾಭದಾಯಕವಾಗಿಸಿಕೊಳ್ಳಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಕೃಷಿ ಕಂಕಣ ಪ್ರತಿ ಗುರುವಾರ ಸಂಜೆ 6:50 ಕ್ಕೆ.
1: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಹಾಸನ.

0: ಆತ್ಮೀಯ ಕೇಳುಗರೇ, ಇದೊಂದು ಪ್ರಕಟಣೆ. 2026-27 ಶೈಕ್ಷಣಿಕ ಸಾಲಿಗೆ ಕರ್ನಾಟಕ ರಾಜ್ಯದ ಅರ್ಹ ಅಲ್ಪಸಂಖ್ಯಾತರ ಸಮುದಾಯದ ಮುಸ್ಲಿಂ, ಕ್ರಿಶ್ಚಿಯನ್, ಜೈನ್, ಬೌದ್ಧ, ಸಿಖ್ ಮತ್ತು ಪಾರ್ಸಿ ಸಮುದಾಯದ ವಿದ್ಯಾರ್ಥಿಗಳಿಗಾಗಿ 1-8 ತರಗತಿ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ ಯೋಜನೆಯಡಿ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದಲ್ಲಿ ಎಸ್ಎಸ್ಪಿ ಪೋರ್ಟಲ್ನಲ್ಲಿ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಜಿಯನ್ನು ಎಸ್ಎಸ್ಪಿ ಪೋರ್ಟಲ್ https://ssp.post-matric.karnataka.gov.in/ssppre/ ಅಡಿಯಲ್ಲಿ ಸಲ್ಲಿಸಲು ತಿಳಿಸಿದೆ. ವಿದ್ಯಾರ್ಥಿ ವೇತನದ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ವೆಬ್ಸೈಟ್ https://dom.karnataka.gov.in/ ಅಥವಾ ಜಿಲ್ಲಾ ಅಲ್ಪಸಂಖ್ಯಾತರ ಕಲ್ಯಾಣ ಕಚೇರಿ 08-17226-38-373 ಈ ಸಂಖ್ಯೆಯನ್ನು ಸಂಪರ್ಕಿಸಲು ಪ್ರಕಟಣೆಯಲ್ಲಿ ತಿಳಿಸಿದೆ. ಇದುವರೆಗೂ ಪ್ರಕಟಣೆಯನ್ನ ಕೇಳಿದಿರಿ.
1: ಪ್ರೀತಿಯ ಕೇಳುಗರೆ, ಪ್ರತಿ ಬುಧವಾರ ರಾತ್ರಿ 8 ಸುರಗಿ ಸಾಹಿತ್ಯ ಸಂಚಿಕೆ ನಿಮ್ಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಪ್ರಸಾರವಾಗಲಿದೆ. ಕೇಳಿ, ಪ್ರತಿ ಬುಧವಾರ ರಾತ್ರಿ 8 ಸಾಹಿತ್ಯದ ಪರಿಮಳ ಸೂಸುವ ಕಾರ್ಯಕ್ರಮ ಸುರಗಿ.
0: ಕೇಳುಗರೆ, ಇಂದು ಸಂಜೆ 6:50 ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ. ಹಾಸನದ ಕಂದಲಿಯಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರ ಇತ್ತೀಚೆಗೆ ಏರ್ಪಡಿಸಿದ್ದ ಪೂರ್ವ ಮುಂಗಾರು ತಾಂತ್ರಿಕ ಆಂದೋಲನದ ಬಾನುಲಿ ವರದಿ ಬಿತ್ತರವಾಗಲಿದೆ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ರಾತ್ರಿ 8 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಋತುಗಳ ಮಾಯಾಲೋಕ ಕಾರ್ಯಕ್ರಮ ಮೂಡಿಬರಲಿದೆ. ಈ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಹಾಸನದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಭಜನಾ ಮಂಡಳಿಯ ಸದಸ್ಯರು. ಕಾರ್ಯಕ್ರಮದ ಪ್ರಸಾರ ನಿರ್ವಹಣೆ ಸುಜಾತ ಎಫ್ ತಳವಾರ್.
2: ನಾವು ನಾಗರಿಕರು, ಸ್ವಚ್ಛತೆ ನಮ್ಮ ಕರ್ತವ್ಯ. ಆದರೆ ಖಾಲಿ ಸೈಟುಗಳಲ್ಲಿ ರಸ್ತೆಯ ಅಕ್ಕಪಕ್ಕ ಹಾಕುವ ಕಸಕ್ಕೆ ಜವಾಬ್ದಾರಿ ಯಾರು?
3: ನಾವೇ ಅಲ್ವೇ.
2: ಬನ್ನಿ, ನಮ್ಮ ಮನೆ ಮುಂದೆ ಬರುವ ಕಸದ ಗಾಡಿಗೆ ಕಸವನ್ನ ಹಾಕಿ ನಮ್ಮ ಕರ್ತವ್ಯವನ್ನ ನಾವು ಮಾಡೋಣ.
0: ಆಕಾಶವಾಣಿ ಹಾಸನ, ಸಮಯ ಆಗ್ತಾ ಇದೆ 12:35. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳುತ್ತೀರಿ ಚರ್ಮ ರೋಗ ತಜ್ಞರಾದಂತಹ ಡಾಕ್ಟರ್ ರವೀಂದ್ರ ಗದಗ್ ಅವರೊಂದಿಗೆ ಸಂದರ್ಶನ, ನಂತರ ಫಂಗಸ್ ಇನ್ಫೆಕ್ಷನ್ ಈ ಕುರಿತು ಮಾಹಿತಿ ಕೇಳಲಿದ್ದೀರಿ. ಮೊದಲಿಗೆ ಕೇಳೋಣ ಚರ್ಮ ರೋಗ ತಜ್ಞರಾದಂತಹ ಡಾಕ್ಟರ್ ರವೀಂದ್ರ ಗದಗ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣಿಕ್.

0: ಆತ್ಮೀಯ ಕೇಳುಗರೆ, ನಮ್ಮ ದಿನನಿತ್ಯದ ಬದುಕಿನಲ್ಲಿ ನಾವು ಎಷ್ಟೋ ಸಂದರ್ಭದೊಳಗ ವಿಪರೀತವಾಗಿ ಸೀನುತ್ತೀವಿ. ಒಂದು ಸಲ ಕೆಮ್ಮು ಬಂತು ಅಂತಂದ್ರೆ ತಿಂಗಳುಗಟ್ಟಲೆ ಕೆಮ್ಮು ಹೋಗುದಿಲ್ಲ. ಇನ್ನು ಕೆಲವರಿಗೆ ಹೂ ಮುಟ್ಟಿದ ತಕ್ಷಣ ಏನೋ ಒಂದು ಅಲರ್ಜಿ ಆದಂಗ ಆಗ್ತದ, ಮೈ ಕೈ ತುರಿಸ್ತಾವ. ಇದು ಎಲ್ಲ ಪ್ರತಿನಿತ್ಯ ನಾವು ನೀವು ಎಲ್ಲ ಅನುಭವಿಸ್ತಾನೆ ಇರ್ತೀವಿ. ಏನಾಗ್ಯದ ಅಂದ್ರೆ, ಏ ಇಲ್ರಿ, ನಂಗೆ ಅಲರ್ಜಿ ಆಗ್ಯದ. ಅಲರ್ಜಿ ಅನ್ನೋ ಶಬ್ದವನ್ನ ಬಹಳ ಸುಲಭವಾಗಿ ನಾವು ಮಾತಾಡಿಬಿಡ್ತೀವಿ. ಅಲರ್ಜಿ ಅಂದ್ರೆ ಏನು, ಯಾವ ಕಾರಣಕ್ಕಾಗಿ ಅಲರ್ಜಿ ಉಂಟಾಗ್ತದ? ಈಗ ಒಬ್ಬ ವ್ಯಕ್ತಿಗೆ ಯಾವುದೇ ಒಂದು ವಸ್ತುವಿನಿಂದ ಅಲರ್ಜಿ ಉಂಟ ಆಗೇದ ಅಂದ್ರ ಅದನ್ನ ಪತ್ತೆ ಹಚ್ಚುದು ಹೆಂಗ, ಮತ್ತ ಈ ಅಲರ್ಜಿಯನ್ನ ತಡೆಗಟ್ಟೋದು ಹೆಂಗ, ಈ ಎಲ್ಲ ವಿಷಯದ ಬಗ್ಗೆ ಇವತ್ತು ಮಾಹಿತಿ ಮಾಡಿಕೊಡೋದಕ್ಕೆ ನಮ್ಮ ಜೊತೆಗೆ ಹುಬ್ಬಳ್ಳಿಯ KMCRI ENT ವಿಭಾಗದಲ್ಲಿ ಹಿರಿಯ ENT ತಜ್ಞರಾದ ಡಾಕ್ಟರ್ ರವೀಂದ್ರ ಗದಗ್ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಡಾಕ್ಟರ್ ರವೀಂದ್ರ ಗದಗ್ ಅವರು.
1: ನಮಸ್ಕಾರ ಮೇಡಮ್.
0: ಡಾಕ್ಟರ್, ಸಾಮಾನ್ಯವಾಗಿ ನಾವು ಏನರೇ ವೈದ್ಯರ ಹತ್ರ ಬಂದಾಗ ಬಹಳ ದಿನ ಆತು ತುರಿಸ್ಲಿಕ್ಕೆ ಹತ್ತದ, ಕಂಟಿನ್ಯೂಸ್ ಶೀನ್ ಬರ್ತಾವ ಅಂದ ಕೂಡಲೇ ವೈದ್ಯರು ಏ ಅಲರ್ಜಿ ಆಗದ್ ಬಿಡು ನಿನಗ ಅನ್ನೋದು ಸಾಮಾನ್ಯವಾಗಿ ಕೇಳ್ತೀವಿ. ವೈದ್ಯಕೀಯ ಭಾಷೆಯಲ್ಲಿ ಅಲರ್ಜಿ ಅಂದ್ರೇನು?
1: ಅಲರ್ಜಿ ಅನ್ನೋದು ವೈದ್ಯಕೀಯ ಭಾಷೆಯಲ್ಲಿ ಹೇಳಬೇಕಂತಂದ್ರೆ ಹೈಪರ್ ಸೆನ್ಸಿಟಿವಿಟಿ ಅಂತೀವಿ. ಎಲ್ಲರೂ ಒಂದೇ ಒಂದ್ ಆ ಎನ್ವಿರಾನ್ಮೆಂಟ್ ಅಥವಾ ಪರಿಸರದಲ್ಲಿ ಇದ್ರೂ ಕೂಡ 10 ಮಂದಿ ಅದಾರ ಅಂತಂದ್ರೆ 10 ಮಂದಿಗೂ ಸೀನ್ ಬರಂಗಿಲ್ರಿ ಮೇಡಮ್. ಒಬ್ಬ ವ್ಯಕ್ತಿಗೆ ಕಂಟಿನ್ಯೂಸ್ ಆಗಿ ಸೀನ್ ತನ ಅಥವಾ ಮೂಗು ಸೋರ್ತದ, ದಟ್ ಮೀನ್ಸ್ ಹಿ ಈಸ್ ಸೆನ್ಸಿಟಿವ್ ಟು ದಟ್ ಪರ್ಟಿಕ್ಯುಲರ್ ಆಬ್ಜೆಕ್ಟ್. ಆ ಆಬ್ಜೆಕ್ಟ್ ಏನಿರ್ಬೋದು, ಫುಡ್ ಇರಬಹುದು, ಧೂಳ್ ಇರಬಹುದು, ಪೋಲನ್ಸ್ ಅಂತೀವಿ ಅದಿರಬಹುದು, ಅಥವಾ ಪೆಟ್ಸ್ ಅದರದ ಫೆದರ್ಸ್ ಇರಬಹುದು, ಈ ಒಂದು ಕೆಲವೊಂದಷ್ಟು ಅಲರ್ಜನ್ಸ್ ಅಂತೀವಿ ನಾವು. ಇವಕ್ಕೆ ಅಲರ್ಜನ್ಸ್ ಅಂತೀವಿ. ಇವಕ್ಕೆ ಎಕ್ಸ್ಪೋಸರ್ ಆದಂದ ಆ ವ್ಯಕ್ತಿಗೆ ಅವಾಗ ಅಲರ್ಜಿ ಆಗ್ಯದ. ಸೊ ಅಲರ್ಜಿ ಅನ್ನೋದು ಮೂಗಿನಿಂದ ಇರಬಹುದು, ಚರ್ಮದಿಂದ ಇರಬಹುದು, ಕಣ್ಣಿನ ಅಲರ್ಜಿ ಇರಬಹುದು, ಅಥವಾ ಶ್ವಾಸಕೋಶಗಳ ಅಲರ್ಜಿನೂ ಕೂಡ ಇರಬಹುದು. ಸೊ ಎಲ್ಲರೂ ಅಲ್ಲೇ ಇದ್ದಾಗೂ ಕೂಡ ಒಬ್ಬ ವ್ಯಕ್ತಿಗಾಗಿದೆ ಅಂದ್ರೆ ಆ ಸೆನ್ಸಿಟಿವ್ ಅದಾನ ಅಂತ ಹೇಳಿ ಅನ್ನಿಸ್ತದೆ. ಸೊ ಯಾವ್ಯಾವ ಅಲರ್ಜನ್ಸ್ ಅದಾವ ಅನ್ನುವಂಥದ್ದು ಮುಂದಿನ ಪ್ರಶ್ನೆ ಬರ್ತದೆ. ಅಲರ್ಜನ್ಸ್ ಬಹಳ ಅದಾವ್ರಿ ಮೇಡಮ್. ನಾವ್ ಅಂದ್ರೆ ನಮ್ಮ ಮೆಡಿಕಲ್ ಇದ್ರೊಳಗೆ ಹೇಳ್ತೀವಿ, ತಾಯಿಯ ಹಾಲನ್ನ ಬಿಟ್ಟು ಎನಿಥಿಂಗ್ ಅಂಡರ್ ದ ಸನ್ ಇನ್ಕ್ಲೂಡಿಂಗ್ ದ ಸನ್ ಕ್ಯಾನ್ ಕಾಸ್ ಅಲರ್ಜಿ. ಬಟ್ ಯಾವ ವ್ಯಕ್ತಿ ಯಾವ್ದಕ್ಕದಾನ ಅನ್ನೋದು ಕಂಡು ಹಿಡಿಯುವುದು ವೈದ್ಯರ ಕರ್ತವ್ಯ ಆಗಿದೆ. ಸೊ ಒಬ್ಬ ವ್ಯಕ್ತಿ ಒಂದೇ ಸೆನ್ಸಿಟಿವ್ ಇರಬಹುದು ಅಥವಾ ಮಲ್ಟಿಪಲ್ ಇದಕ್ಕಿರಬಹುದು. ಸೊ ಆ ವ್ಯಕ್ತಿ ಒಂದೇ ಇದಕ್ಕಿದ್ದಂದ್ರೆ ಅದನ್ನು ಗುಣಪಡಿಸುವುದು ಸ್ವಲ್ಪ ಹಗುರಾಗ್ತದೆ, ಮಲ್ಟಿಪಲ್ ಇತ್ತಂದ್ರೆ ಸ್ವಲ್ಪ ತ್ರಾಸ ತಗೊಳ್ಬೇಕಾಗ್ತದೆ.
0: ಈಗ ಡಾಕ್ಟರ್, ಸಣ್ಣ ಮಕ್ಕಳನ್ನ ನಾವು ನೋಡಿದಾಗ, ಈಗ ಶಾಲೆಗಳಿಗೆ ಹೋಗ್ತಿರ್ತಾರೆ, ನೀವ್ ಹೇಳಿದಂಗೆ ನಿರಂತರವಾಗಿ ಸೀನೋದನ್ರಿ, ಮತ್ತ ಈ ಮಣ್ಣನೊಳಗ ಬೀಳುದು ಏಳುದು ಇದಂತೂ ಬಹಳ ಸಾಮಾನ್ಯ ಆಗಿರ್ತದೆ. ಅವಕ್ಕೇನೋ ನಾನ್ ಬೀಳ್ತೀನಿ ಹೇಳ್ತೀನಿ ಅನ್ನೋ ಭಯನೂ ಇರುವುದಿಲ್ಲ. ಆಮೇಲೆ ಅವ್ರಿಗೆ ಏನೇನೋ ಇವು ಕೆರೆತಗಳು, ಮೈ ಮೇಲೆ ಗಾದ್ರಿ ಹೇಳೋದು, ಕೆಂಪಾಗುದು ಚರ್ಮ, ದದ್ದರಿಸೋದು, ಇವೆಲ್ಲ ಕಂಡು ಬರ್ತಾವ. ಅಂದ್ರ ಯಾವ ವಸ್ತು ಯಾರಿಗೆ ಅಲರ್ಜಿ ಆಗ್ಲಿಕ್ ಹತ್ತದ, ಅದನ್ನ ಪತ್ತೆ ಮಾಡುದು ಹೆಂಗ ಜನಸಾಮಾನ್ಯರು?
1: ಹೌದು ಮೇಡಮ್. ಹೆಂಗ ಅಂತಂದ್ರ, ಈಗ ನಾವು ಈಗ ಈ ರೂಮ್ ನಲ್ಲಿ ಕುಂತಿದೀವಿ, ಈ ರೂಮಿನ ಒಳಗ ಬನ್ನಿ ಅಂತಂದ್ರ ನಾ ಸೀನಾಕತ್ನಿ ಕಂಟಿನ್ಯೂಸ್ ಆಗಿ ಮೂಗ್ ಸೋರಾಕತ್ತು ಅಂದ್ರ ಈ ರೂಮ್ ನಲ್ಲಿ ನನಗಾಗದೇ ಇರುವಂತದ್ ಏನೋ ಇದೆ. ಅದು ನಿಮ್ಮ ಬೆಡ್ಶೀಟಿನ ಮೇಲಿನ ಧೂಳ್ ಇರಬಹುದು, ಅಥವಾ ನಿಮ್ದು ಏರ್ ಕಂಡೀಷನ್ ಗಾಳಿ ಇರಬಹುದು, ಅಥವಾ ಇಲ್ಲಿ ಏನಾರ ಒಂದಿಷ್ಟು ಪ್ಲಾಂಟ್ಸ್ ಇದ್ದು ಅಂತಂದ್ರ ಅದರದ ಏನು ಪೋಲನ್ಸ್ ಇರಬಹುದು. ಸೊ ಹೆಂಗ ಗುರ್ತ ಹಿಡಿದು ಅಂದ್ರೆ, ಇದು ಇವಾಗ ಎಕ್ಸ್ಪೋಜರ್ ಆಗಿ ನೆಕ್ಸ್ಟ್ ಡೇ ಆಗುದಿಲ್ರಿ ಮೇಡಮ್. ಎಕ್ಸ್ಪೋಜರ್ ಆದ ವಿದಿನ್ ಫ್ಯೂ ಸೆಕೆಂಡ್ಸ್ ಟು ಫ್ಯೂ ಮಿನಿಟ್ಸ್ ಒಳಗನ ಅದು ಶುರು ಆಗ್ತದ. ಸೊ ಆ ಟೈಮ್ನೊಳಗ ಆ ಅಲರ್ಜಿ ಹೊಂದಿದಂತ ವ್ಯಕ್ತಿ ನೋಡ್ಕೋಬೇಕು ಆ ಕಡೆ ಈ ಕಡೆ ಏನ್ ಇರಬಹುದು ಅಂತೇಳಿ. ಸೊ ಆ ರೀತಿಯಿಂದ ನಾವು ಅದನ್ನ ಏನು ಪೇಷಂಟ್ಗಳಿಗೂ ಎಜುಕೇಟ್ ಮಾಡಬೇಕಾದಾಗ ಅದನ್ನ ಹೇಳ್ತೀವಿ, ನೀವು ಸ್ವಲ್ಪ ಅದರ ಕಡೆ ಗಮನ ಕೊಡಬೇಕು, ಈಗ ಏನಾದ್ರ ತಿಂದ್ರಿ, ಎಗ್ ಏನಾರ ತಿಂದ್ರಿ, ಸೊ ಇಮಿಡಿಯೇಟ್ ಆಗಿ ಸ್ವಲ್ಪ ತ್ರಾಸ ಆಗ್ತದೆ. ಸೊ ಇವನ್ GIT ಕೂಡ ಹ್ಯಾಸ್ ಆನ್ ಅಲರ್ಜಿಕ್ ಕಂಪೋನೆಂಟ್. ಸೊ ನೀವು ಈಗ ಹೊರಗೆ ಬಂದ ಮೇಲಿಂದ ಏನು ಒಂದ್ ಯಾವ್ದೋ ಒಂದ್ ಎನ್ವಿರಾನ್ಮೆಂಟ್ ಕಂಟಿನ್ಯೂಸ್ ಆಗಿ ಮೈ ತೋರಿಸಾಕಾಯ್ತು, ಸೊ ಲುಕ್ ದಟ್ ಇಸ್ ದರ್ ಎನಿ ಪ್ಲಾಂಟ್ ವಿಚ್ ಇಸ್ ಕಾಸಿಂಗ್ ಅಲರ್ಜನ್ ಟು ಯು. ಸೊ ನೀವು ನಿಮ್ಮ ಸುತ್ತಮುತ್ತ ಆಗುವಂತ ದಿನನಿತ್ಯದ ಆಗು ಹೋಗುವಂತಹ ಒಂದು ಇದರೊಳಗೆ ಹೆಚ್ಚು ಗಮನವಿಟ್ರಿ ಅಂದ್ರೆ ನಿಮಗಾಗೆ ಗೊತ್ತಾಗ್ತದ. ಅದು ಅಕಸ್ಮಾತ್ ಗೊತ್ತಾಗ್ಲಿಲ್ಲ ಅಂದ್ರೆ ನಮ್ಮ ಹತ್ರ ಟೆಸ್ಟ್ ಮಾಡುವಂತ ಅಲರ್ಜಿ ಕಿಟ್ಸ್ ಅಂತ ಅದಾವ. ಈಗ ನಾವು ಅದ್ರ ಬಗ್ಗೆನೂ ಕೂಡ ಸುಮಾರಷ್ಟು ಸ್ಟಡಿ ಮಾಡ್ತಾ ಇದೀವಿ. ಯಾಕಂದ್ರೆ ಇಟ್ ರೀಜನ್ ಟು ರೀಜನ್ ಡಿಫರ್ ಆಗ್ತದ ಅಲರ್ಜನ್ಸ್. ವೆಸ್ಟರ್ನ್ ವರ್ಲ್ಡ್ ದೊಳಗ ಬೇರೆ ಅಲರ್ಜನ್ಸ್ ಇರ್ತಾವ, ನಮ್ಮಲ್ಲಿ ಬೇರೆ ಇರ್ತಾವ. ಇವನ್ ಕರ್ನಾಟಕದಾಗ ಕೂಡ ನಾರ್ತ್ ಕರ್ನಾಟಕದಾಗ ನಮಗ ಕಂಡು ಬರುವಂತ ಅಲರ್ಜನ್ಸ್ ಬೇರೆ ಇರ್ತಾವ. ಇನ್ನು ಬೆಂಗಳೂರು ಸೈಡ್ ಹೋದ್ರಿ ಅಂತಂದ್ರು ಕೂಡ ಬೇರೆ ಬೇರೆ ಇರ್ತದೆ. ಸೊ ನಾವು ಈಗ ಅವನ್ನ ಬೇರೆ ಬೇರೆ ಒಂದು ಟೆಸ್ಟ್ ಮಾಡಿ ಆ ಯಾವ ಅಲರ್ಜನ್ ಗೆ ಅವ್ರ ಸೆನ್ಸಿಟಿವ್ ಅದಾವ ಅಂತ ಕಂಡುಹಿಡಿಯುವಂತ ಪ್ರಕ್ರಿಯೆನು ಕೂಡ ಐತ್ರಿ ಮೇಡಮ್.
0: ಈಗ ತಾವು ಮಾತಾಡ್ತಾ ಹೇಳಿದ್ರಿ ಸರ್, ಫುಡ್ ಅಲರ್ಜಿ ಇದು ಕೂಡ ಬಹಳ ಸಾಮಾನ್ಯವಾದದ್ದು. ಕೆಲವರಿಗೆ ಕೆಲವು ಪದಾರ್ಥಗಳನ್ನ ತಿಂದ್ರಾಗುದಿಲ್ಲ, ಮೊಸರು

0: ಆಗುದಿಲ್ಲ, ಮತ್ತೇನೋ ಸೊಪ್ಪು ತರಕಾರಿ ಒಳಗಾಗುವುದು ಅಥವಾ ಕೆಲವು ಹಣ್ಣುಗಳು ಅಂದ್ರೆ ಇದನ್ನ ಆಯಾ ವ್ಯಕ್ತಿ ತಂತಾನೇ ಟೆಸ್ಟ್ ಮಾಡ್ಕೊಂಡು ಇದನ್ನ ಬಿಟ್ಟು ನೋಡಿದ್ರೆ ಹೆಂಗಾಗ್ತದ ಅಂತ ಮಾಡ್ಕೊಳ್ಬಹುದಾ?
1: ಅದ ಅಗ್ರಿ ಬೆಸ್ಟ್ ಮೇಡಮ್. ಅದು ಈಗ ಫುಡ್ ಅಲರ್ಜಿ ಐತಿ ಅಂತಂದ್ರೆ ಅದನ್ನ ಕಂಡು ಹಿಡ್ಕೊಳ್ಳಿಕ್ಕೆ ಏನ್ ಮಾಡಬಹುದು ಅಂತಂದ್ರೆ ಪರ್ಮುಟೇಷನ್ ಅಂಡ್ ಕಾಂಬಿನೇಷನ್. ಇವತ್ತು ಒಂದ್ ದಿವಸ ಇದನ್ನ ಬಿಟ್ಟು ನೋಡ್ರಿ, ನಾಳೆ ಮತ್ತೊಂದ್ ದಿವಸ ಬಿಟ್ಟು ನೋಡ್ರಿ. ಯಾಕಂತಂದ್ರೆ ನೀವು ಡಾಕ್ಟರ್ ಕಡೆ ಹೋದ್ರಿ ಅಂತಂದ್ರೆ ಅವ್ರ ಇಂಟ್ರಾಕ್ಷನ್ ಏನಿರ್ತಲ್ಲ 15 ನಿಮಿಷ ಇರಬಹುದು 20 ನಿಮಿಷ, ಅದ್ರೊಳಗೆ ಅವ್ರ ಹಿಸ್ಟ್ರಿ ಟೇಕಿಂಗ್ ಒಳಗೆ ಕೇಳ್ತಾರ ಏನು ಯಾವ್ಯಾವ ಇದಕ್ಕೆ ನೀವ್ ಏನೇನೈತಿ, ನಿಮ್ದು ಊಟದ ಇದ್ರೊಳಗೆ ಏನೈತಿ, ನಿಮ್ ವಾತಾವರಣದೊಳಗೆ ಏನೈತಿ, ಮನಿ ಎಲ್ಲಿ ಐತಿ, ಫಸ್ಟ್ ಫ್ಲೋರ್ ನಾಗ ಐತೋ ಗ್ರೌಂಡ್ ಫ್ಲೋರ್ ನಾಗ ಐತೋ, ಮನೆ ಸುತ್ತ ನಿಮ್ ಕಾಂಗ್ರೆಸ್ ಗಿಡ ಆಯ್ತೋ ಏನು ಅನ್ನೋದ್ರ ಬಗ್ಗೆ ವಿ ವಿಲ್ ಕೀಪ್ ಆನ್ ಆಸ್ಕಿಂಗ್ ದಮ್ ಸೆವೆರಲ್ ನಂಬರ್ ಆಫ್ ಕ್ವೆಶನ್ಸ್. ಇದನ್ನ ಮಾಡೋ ಸಲುವಾಗಿ ಕೂಡ ನಾವು ಕೆಲವೊಂದಷ್ಟು ಅವ್ರಿಗೆ ಒಂದು ಶೀಟ್ ಕೊಟ್ಟು ಅದ್ರೊಳಗೆ ಟಿಕ್ ಮಾಡ್ಲಿಕ್ಕೆ ಕ್ವೆಶ್ಚನೇರ್ಸ್ ಮಾಡ್ಕೊಂಡು ಕೇಳುವಂತ ಒಂದು ಪದ್ಧತಿ ಐತಿ ಮೇಡಮ್. ಬಟ್ ಇದನ್ನೆಲ್ಲಾ ಮಾಡ್ಲಿಕ್ಕಾಗ್ಲಿ ಕೂಡ ಅಲರ್ಜಿ ಹೊಂದಿದಂತಹ ವ್ಯಕ್ತಿ ತನ್ನ ಸುತ್ತಮುತ್ತ ಆಗುಹೋಗುಗಳ ದಿನನಿತ್ಯದ ಆಗುಹೋಗುಗಳಲ್ಲಿ ಆಗುವಂತಹ ಜನಸಾಮಾನ್ಯ ಚಟುವಟಿಕೆಗಳಲ್ಲಿ ಏನಾದರೂ ಬದಲಾವಣೆ ಮಾಡಿಕೊಂಡು ಅದನ್ನು ಕಂಡುಹಿಡಿಯಲಿಕ್ಕೆ ಆದರೂ ಕೂಡ ಸಾಧ್ಯತೆ ಐತಿ ಮೇಡಮ್.
0: ಅಂದ್ರೆ ತಂತಾನೇ ಒಂದೊಂದು ಪರಿಹಾರವನ್ನ ಕಂಡುಕೊಳ್ಳಬಹುದು, ಅನುಭವಿಸುವುದಕ್ಕಿಂತ ಪರಿಹಾರ ಕಂಡುಕೋಬಹುದು.
1: ಹೌದು ಮೇಡಮ್
0: ಅಂತ ಹೇಳಿದ್ರೆ, ಈಗ ತಾವೊಬ್ಬ ENT ತಜ್ಞರಾಗಿದ್ದೀರಿ ಸರ್, ಈಗ ಈ ಕೆಮ್ಮು ಸೀನು ಮತ್ತೆ ಈ ಮೂಗಿನಾಗ ನೀರು ಸುರಿಯುವುದು, ಗಂಟಲು ಕೆರೆತಗಳು ಉಂಟಾಗುವುದು, ಕಿವಿಯಲ್ಲಿ ಅಲರ್ಜಿ ಆಗುವುದು, ಇವು ಬಹಳ ಸಾಮಾನ್ಯ, ಇಂಥವಕ್ಕೆ ಹೇಗೆ ತಪಾಸಣೆಯನ್ನ ಮಾಡ್ತೀರಿ?
1: ಹೌದು ಮೇಡಮ್, ಈಗ ಅಂದ್ರೆ ನಾವು ಈ ಅಲರ್ಜಿಯನ್ನ ಬೇರೆ ಬೇರೆ ವಿಧದಲ್ಲಿ ಕ್ಲಾಸಿಫೈ ಮಾಡ್ತೀವಿ. ಮೈಲ್ಡ್, ಮಾಡರೇಟ್, ಸಿವಿಯರ್ ಅಂದ್ರ ಅದ್ರ ಜೋಡಿ ನಮ್ಗ ಯಾವಾಗೋ ಮುಂಜಾನೆ ಅದ್ ಕೂಡಲೇ ಒಂದ್ ನಾಕ್ ಸಿಂತಾನ ಮತ್ ಇಡೀ ದಿವಸ ಏನು ಸಮ ಇದಾಗಂಗಿಲ್ಲ, ಅವನ ದಿನನಿತ್ಯದೊಳಗ ಅದೇನ ಅಡ್ಡ ಬರುದಿಲ್ಲ. ಮಾಡರೇಟ್ ಅಂತಂದ್ರ ಕೆಲವೊಂದ್ ಸಲ ಆಗ್ತದೆ ಒಂದ್ 8 ಸಿಂತಾನ ಮತ್ ಮಧ್ಯದಾಗ ಒಂದ್ ಸ್ವಲ್ಪ ಇದಾಗ್ತದ, ಆಮೇಲಿಂದ ಅವನ ದಿನನಿತ್ಯದ ಚಟುವಟಿಕೆ ನಡೆದೈತಿ. ಸಿವಿಯರ್ ಅಂತಂದ್ರ ಕಂಟಿನ್ಯೂಸ್ ಆಗಿ ಒಂದ್ 8 ಕರ್ಚಿಫ್ ಕಿಸಾಗ ಇಟ್ಕೊಂಡು ಅಡ್ಡಾಡಬೇಕು, ಮೂಕ್ಕೆ ಕಂಟಿನ್ಯೂಸ್ ಆಗಿ ತಿಕ್ಕೊಂತ ಇರಬೇಕು, ಅವಂಗ ಏನು ಸೊಗಸನ್ಸಂಗಿಲ್ಲ, ಬಾಯಿ ರುಚಿನೂ ಇರಂಗಿಲ್ಲ, ಆಮೇಲಿಂದ ಏನಪ್ಪ ಇದು ಒಟ್ಟ ಸಾಕಾಗ್ಬಿಟ್ಟ ಇದರಿಂದ ಅನ್ನುವಂತದ್ದು ಸಿವಿಯರ್ ಅಂತ ಕ್ಲಾಸಿಫೈ ಮಾಡ್ತೀವಿ. ಸೊ ನಮ್ಮ ಟ್ರೀಟ್ಮೆಂಟ್ ಮೊಡಾಲಿಟಿನು ಕೂಡ ಈ ಮೈಲ್ಡ್ ಆಯ್ತು, ಮಾಡರೇಟ್ ಆಯ್ತು, ಸಿವಿಯರ್ ಆಯ್ತು, ಅದ್ರ ಮೇಲಿಂದ ಹೋಗ್ತದ. ಸೊ ಈ ಕೆಲವೊಂದಷ್ಟು ಸಲ ಈ ಅಲರ್ಜಿಯಿಂದ ನಮಗ್ ಮೂಗಿನೊಳಗ ದುರ್ಮಾಸ ಬರುವಂತ ಸಾಧ್ಯತೆ ಇರ್ತದೆ, ಅವಕ್ಕೆ ನಾವು ಪಾಲಿಪ್ ಅಂತೀವಿ. ಸೊ ಲಕ್ಷಣಗಳೇನು ಅಂತಂದ್ರೆ ಅಲರ್ಜಿಕ್ ರೈನೈಟಿಸ್ ಅಥವಾ ಅಲರ್ಜಿ ಕಾಯಿಲೆಯ ENT ಲಕ್ಷಣಗಳೇನಂತಂದ್ರೆ ಕಂಟಿನ್ಯೂಸ್ ಆಗಿ ಒಂದ್ ಸಲ ಸೀನಾಕತ್ತಂದ್ರೆ ಒಂದ್ 8-10 ಸೀನ್ತಾನ, ಆಮೇಲಿಂದ ಮೂಗು ಕಂಟಿನ್ಯೂಸ್ ಆಗಿ ನೀರಿನಂಗ್ ದಳ ದಳ ದಳ ಸೋರ್ತದ, ಇಚ್ಚಿಂಗ್ ಅಂತೀವಿ, ತುರಿಕೆ ಬಹಳ ಬರ್ತದ. ಇವು ಅಲರ್ಜಿ ಲಕ್ಷಣಗಳು. ಈ ವೈರಲ್ ಫೀವರ್ ಆದಾಗೂ ಕೂಡ ಮೂಗು ಸೋರ್ತದೆ, ಬಟ್ ಅದ್ರೊಳಗ ಇಷ್ಟ ಇದರಂಗಿಲ್ಲ. ಆಮೇಲಿಂದ ವೈರಲ್ 3 ಇದ್ದದ್ದು ಅಥವಾ ಬೇರೆ ಇದ್ದದ್ದು ಒಂದ್ 3-4 ದಿವಸ ಇರ್ತದ, ಈ ಅಲರ್ಜಿ ಒಳಗೆ ಕಂಟಿನ್ಯೂಸ್ ಆಗಿ ಇದಾಗ್ತದ. ಸೊ ಮೂಗಿನ ಉಸಿರಾಟ ಕಟ್ಟುವುದು ಕೂಡ ಸಾಮಾನ್ಯವಾಗಿ ಲಕ್ಷಣಗಳು. ಸೊ ಮೂಗಿನೊಳಗೆ ದುರ್ಮಾಸ ಬೆಳೆಯುವಂತಹದ್ದು ಕೂಡ ಇದರ ಲಕ್ಷಣಗಳು. ಸೊ ಮೈಲ್ಡ್ ಇತ್ತು ಅಂತಂದ್ರೆ ನೀವು ಅಲರ್ಜಿನ್ ಅವಾಯ್ಡೆನ್ಸ್ ಮಾಡಿ ಅಥವಾ ಕೆಲವೊಂದಷ್ಟು ಮಾತ್ರೆಗಳಿಂದ ಆಂಟಿ ಹಿಸ್ಟಾಮಿನಿಕ್ಸ್ ಅಂತೀವಿ ನಾವು, ಅದನ್ನು ಕೊಟ್ರೆ ಅವನ್ದ ಜೀವನ ಶೈಲಿಯೊಳಗೆ ಈ ಇಂಪ್ರೂವ್ಮೆಂಟ್ ಆಗ್ತದ. ಮಾಡರೇಟ್ ಇತ್ತು ಅಂತಂದ್ರೆ ನಾವು ಕೆಲವೊಂದಷ್ಟು ಸಲ ಲಾಂಗ್ ಟರ್ಮ್ ಆಂಟಿ ಹಿಸ್ಟಮಿನಿಕ್ಸ್ ಗುಳಿಗೆಗಳನ್ನ ನೇಸಲ್ ಸ್ಪ್ರೇಸ್ ಕೊಡ್ತೀವಿ. ಆಮೇಲಿಂದ ಸಿವಿಯರ್ ಇತ್ತು ಅಂತಂದ್ರೆ ನಾವು ಗುಳಿಗೆ ಸ್ಪ್ರೇ ಕೆಲವು ಸರ್ಜರಿನೂ ಕೂಡ ಮಾಡಬೇಕಾಗ್ತದೆ. ಇದರ ಜೋಡಿ ನಾವು ಅಲರ್ಜಿಕ್ ಟೆಸ್ಟಿಂಗ್ ಮಾಡಿ ಅವ್ ಯಾವ ಅದಾವ ಅವ್ ಡಿಸೆನ್ಸಿಟೈಸೇಷನ್, ಇಮ್ಯುನೋಥೆರಪಿ ಅಂತ ಬೇರೆ ಬೇರೆ ತರದ ಇವ ಅದಾವ. ಇತ್ತೀಚಿನ ದಿನಗಳಲ್ಲಿ ಇದು ಜಾಸ್ತಿ ಕಾಣ್ತಾ ಇದೆ. ನಾವೆಲ್ಲ ಸಣ್ಣೊಂದಿರ್ತಾ ಇದ್ದಾಗ ಯಾವಾಗೂ ಇಷ್ಟಿರ್ಲಿಲ್ಲ. ಎದಕ್ಕಂತಂದ್ರೆ ಮತ್ತೆ ಒನ್ಸ್ ಅಗೇನ್ ಮನುಷ್ಯ ಮಾಡಿದಂತ ತಪ್ಪುಗಳ ರಿವೆಲ್ಲ. ಎನ್ವಿರಾನ್ಮೆಂಟಲ್ ನ ಸರಿಯಾಗಿ ಮೇಂಟೈನ್ ಮಾಡಂಗಿಲ್ಲ, ನಮ್ಮ ಏನು ಪೊಲ್ಯೂಷನ್ ಗೆ ನಮ್ಮ ಕಾಂಟ್ರಿಬ್ಯೂಷನ್ ಬಹಳ ಐತಿ. ಅಂಡ್ ಇವನ್ ಮಕ್ಕಳಲ್ಲಿ ಈಗ ಕಾಣಬರೋದಕ್ಕಂತಂದ್ರ ಲ್ಯಾಕ್ ಆಫ್ ಆಕ್ಟಿವಿಟೀಸ್, ಫಿಸಿಕಲ್ ಆಕ್ಟಿವಿಟಿನ
0: ಇಲ್ಲ,
1: ಎಕ್ಸರ್ಸೈಸ್ ಇಲ್ಲ. ಯಾಕಂದ್ರೆ ನನ್ನ ಹತ್ರ ಈಗ ಬರುವಂತ ಹುಡುಗರಲ್ಲಿ 5-10 ವರ್ಷದ ಹುಡುಗರು ಕಂಟಿನ್ಯೂಸ್ ಆಗಿ ಇದಾಗ್ತದೆ. ಸ್ಕೂಲ್ ಅಲ್ಲಿ ಇದೆ ಅಂತಂದ್ರೆ ಸ್ಕೂಲ್ ಅಲ್ಲಿ ಗ್ರೌಂಡ್ಸ್ ಇಲ್ಲ ಮೇಡಮ್, ದರ್ ಇಸ್ ನೋ ಫಿಸಿಕಲ್ ಆಕ್ಟಿವಿಟಿ ವಿಚ್ ಇಸ್ ಗೋಯಿಂಗ್ ಆನ್. ಇದು ಕೂಡ ಅದಕ್ಕೆ ಸಿಗ್ನಿಫಿಕೆಂಟ್ ಆಗಿ ಕಾಂಟ್ರಿಬ್ಯೂಟ್ ಮಾಡ್ತತಿ ಅಂತ ನನಗನ್ನಿಸ್ತದೆ.
0: ಡಾಕ್ಟರ್, ತಾವು ಮಾತಾಡ್ತಾ ಒಂದ್ ಹೇಳಿದ್ರಿ ಅಲರ್ಜಿಕ್ ಟೆಸ್ಟ್ ಗಳನ್ನ ಮಾಡ್ತೀವಿ ಅಂತ, ಏನಿದು ಅಲರ್ಜಿಕ್ ಟೆಸ್ಟ್?
1: ಅಲರ್ಜಿಕ್ ಟೆಸ್ಟ್ ಅಂತಂದ್ರೆ ಬ್ಲಡ್ ಟೆಸ್ಟ್ ಮಾಡ್ತೀವಿ ಫಸ್ಟ್ ಆಗಿ. ಅದ್ರೊಳಗೆ ನಮ್ದು ಅಲರ್ಜಿಕ್ ಕೆಲವೊಂದಷ್ಟು ಮಾರ್ಕರ್ಸ್ ಅಂತ ಹೇಳಿ ಇಯೋಸಿನೋಫಿಲ್ ಕೌಂಟ್ಸ್ ಅಂತಿದೀವಿ, ಅದು ಜಾಸ್ತಿ ಇತ್ತು ಅಂತಂತಂದ್ರೆ ಅದಕ್ಕೆ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಇಲ್ಲಿ ಕಂತಂದ್ರೆ ಸ್ಕಿನ್ ಪ್ರಿಕ್ ಟೆಸ್ಟ್ ಅಂತದಾವ. ಸೊ ಚರ್ಮದ ಮೇಲೆ ಬೇರೆ ಬೇರೆ ಅಲರ್ಜನ್ಸ್ ನ ನಾವು ಅಲ್ಲಿ ಪ್ರಿಕ್ ಮಾಡಿ ಯಾವ್ದಕ್ಕೆ ರಿಯಾಕ್ಷನ್ ಆಗ್ತದ ಅನ್ನೋದ್ರ ಬಗ್ಗೆ ನೋಡ್ತೀವಿ ನಾವು. ಸೊ ಇವು ಎರಡು ಕೂಡ ಬಹಳ ಇಂಪಾರ್ಟೆಂಟ್ ಟೆಸ್ಟ್, ಇದನ್ನ ಎಲ್ಲಾ ಕಡೆ ಮಾಡ್ಲಿಕ್ಕೆ ಸಾಧ್ಯ ಐತೆ.
0: ಅಂದ್ರೆ ಅದರ ಒಂದು ಪರಿಣಾಮದಿಂದ ಅವ್ರಿಗೆ
1: ಏನಾಗಿದೆ, ಯಾವ್ದಕ್ ಅಲರ್ಜನ್ ಅದಾರ, ಯಾವ್ದಕ್ ಸೆನ್ಸಿಟಿವಿಟಿ

0: ಐತಿ ಅವರಿಗೆ ಅನ್ನೋದನ್ನ ನಾವು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಅದನ್ನ ಕಂಡುಕೊಂಡು ಆದ್ಮೇಲಿಂದ ದೆನ್ ನಾವು ಅದಕ್ಕೆ ಡೈರೆಕ್ಟೆಡ್ ಟ್ರೀಟ್ಮೆಂಟ್ ಅನ್ನ ಕೊಡ್ಲಿಕ್ಕೆ ಸಾಧ್ಯ ಐತ್ರಿ ಮೇಡಮ್.
1: ಈಗ ಡಾಕ್ಟರ್, ಬಹಳ ಮುಖ್ಯವಾದದ್ದು ಅಂದ್ರೆ ಮನುಷ್ಯ ಒಂದು ಸಂಘಜೀವಿ, ತನ್ನ ಜೊತೆಗೆ ಇವತ್ತು ಸಾಕು ಪ್ರಾಣಿಗಳನ್ನು ಕೂಡ ಮನೆಯೊಳಗೆ ಸಾಕೊಂಡಿರ್ತಾರೆ. ಕೆಲವರಂತೂ ನಾವು ನೋಡ್ತೀವಿ ತಮ್ಮ ಜೊತೆಗೇನೆ ತಮ್ಮ ಬೆಡ್ ಮೇಲೆ ಮಲಗಿಸ್ಕೋತಾರೆ, ಬಾಜು ಕೂರಿಸ್ಕೊಂಡೆ ಊಟ ಮಾಡ್ತಿರ್ತಾರೆ. ಅಂದ್ರೆ ಇಷ್ಟೊಂದು ಅವರು ಅದಕ್ಕೆ ಅಟ್ಯಾಚ್ ಆಗ್ಬಿಟ್ಟಿರ್ತಾರಲ್ಲ, ಈ ಪ್ರಾಣಿಗಳಿಂದ ಕೂಡ ಕೆಲವು ಅಲರ್ಜಿಗಳು ಉಂಟಾಗ್ತದೆ.
0: ಕರೆಕ್ಟ್ ಮೇಡಮ್. ನೀವು ಪ್ರಾಣಿಗಳನ್ನ ಈಗ ಅಂದ್ರೆ ಆಲ್ಮೋಸ್ಟ್ ಈಗ ನಾವು ನೋಡುವಂಗ ಬೇರೆ ಬೇರೆ ತರದ ನಾಯಿಗಳನ್ನ ಅಥವಾ ಬೆಕ್ಕಗಳನ್ನ ಸಾಕುವುದು ಒಂದು ಹಾಬಿ ಐತಿ, ಯಾಕಂದ್ರೆ ಮೊದಲಿಂದ ಇತ್ತು ಈಗೂ ಐತಿ. ಸಪೋಸ್ ಅದಕ್ಕೆ ನಾವು ಸೆನ್ಸಿಟಿವ್ ಇದೀವಿ ಅಂತೇಳಿ ಗೊತ್ತಾತಿ ಅಂತಂದ್ರ ದೆನ್ ಸಾಧ್ಯ ಆದಷ್ಟು ಮಟ್ಟಿಗೆ ಸಾಕುವುದು ಬೇಡ ಅನ್ನೋದಿಲ್ಲ, ಬಟ್ ಅದನ್ನ ನೀವು ಹೊರಗಡೆ ಕಟ್ಟುವಂತ ವ್ಯವಸ್ಥೆ ಮಾಡಬೇಕು, ಅದಕ್ಕೆ ಒಂದ್ ಸಪರೇಟ್ ಆಗಿ ಇದನ್ನ ಮಾಡಬೇಕು. ಆಮೇಲಿಂದ ನೀವ್ ಹಂಗ ಇದು ಇತ್ತು ಅಂತಂದ್ರ ನೀವು ಅದಕ್ಕೆ ಹತ್ರ ಹೋಗುತ್ತಾಗ ಮಾಸ್ಕ್ ಹಾಕೊಂಡು ಹೋಗಿ ನೀವು ಫೆದರ್ಸು ಇದು ಅದರದ ಮೇಲಿಂದ ಏನು ಕೂದಲುಗಳು ಇದಾಗದಂಗ ಮಾಡಬಹುದು. ಪ್ರಾಣಿಗಳನ್ನ ಸಾಕಬಾರದು ಅಂತಲ್ಲ, ನೀವು ಅದಕ್ಕೆ ಸೆನ್ಸಿಟಿವ್ ಇದೀರಿ ಅಂದ್ರೆ ನಿಮಗೆ ತೊಂದರೆ ಆಗಲಾರದಂಗ ನೀವು ಹೆಂಗ್ ಮ್ಯಾನೇಜ್ ಮಾಡ್ಬೇಕು ಅನ್ನೋದು ನಿಮ್ಮ ಇದು, ಇಟ್ ಈಸ್ ಯುವರ್ ಡಿಸಿಷನ್.
1: ಅದರಲ್ಲೂ ವಿಶೇಷವಾಗಿ ಮಕ್ಕಳು
0: ಎಸ್ಪೆಷಲಿ
1: ಮಕ್ಕಳಂತೂ ಅವು ಜೀವಂತ ಪ್ರಾಣಿ ಅನ್ನೋದನ್ನ ಬಿಟ್ಟು ಆಟದ ಸಾಮಾನ್ಯಷ್ಟು ಮುದ್ದು ಮಾಡುವಂತದ್ದು ಇವತ್ತಿನ ದಿನದೊಳಗೆ ಬಹಳ ಸಾಮಾನ್ಯ ಆಗ್ಬಿಟ್ಟದ.
0: ಆಮೇಲೆ ಅದು ನೋಡೋ ಮೊದಲು ಏನಿತ್ತು, ನಾಯಿಗಳನ್ನ ಸಾಕುದು ಮನಿ ಕಾಯ್ಲಿಕ್ಕೆ ಅಂತ ಇರ್ತಿತ್ತು, ಈಗ ಅವು ಒಂದು ಫ್ಯಾಮಿಲಿ ಮೆಂಬರ್ಸ್ ತರ ಆಗ್ಯಾವ. ಆಮೇಲಿಂದ ಬೇರೆ ಬೇರೆ ಚಂದ ಚಂದ ನಾಯಿಗಳು ಅದಾವ, ಅವಕ್ಕೆ ಡ್ರೆಸ್ ಹಾಕುದು, ಆಮೇಲಿಂದ ಅವಕ್ಕೆ ಹೇರ್ ಕಟ್ ಮಾಡಿಸುದು, ಇವೆಲ್ಲ ಈಗ ಇತ್ತೀಚಿನ ಆಧುನಿಕ ಜೀವನದ ಒಂದು ಇದು ಅಂತೇಳಿ ಹೇಳುದನ್ನು. ಅದು ಸರಿನೋ ತಪ್ಪು ಅಂತ ಹೇಳೋದಕ್ಕಾಗುದಿಲ್ಲ, ಬಟ್ ನಿಮಗೆ ಅದರಿಂದ ನಿಮಗೆ ತೊಂದರೆ ಆಗ್ತದ ಅಂದ್ರೆ ನೀವು ಹೆಚ್ಚಿನ ಕಾಳಜಿಯನ್ನ ವಹಿಸಬೇಕಂತೇಳಿ ಅನಿಸ್ತದ್ರಿ.
1: ಡಾಕ್ಟರ್, ಈಗ ಮನೆಯಲ್ಲಿ ಸಾಮಾನ್ಯವಾಗಿ ನಾವು ಸ್ವಚ್ಛವಾಗಿ ಇಟ್ಕೊಂಡಿರ್ತೀವಿ ಮನೆ, ಆದಾಗ್ಯೂ ಕೂಡ ಎಷ್ಟೋ ಸಂದರ್ಭದಲ್ಲಿ ಏನು ಈ ಕಾಲಮಾನ ಬದಲಾದಂಗ, ಬೇಸಿಗೆ ಮಳೆಗಾಲ ಚಳಿಗಾಲ ಅಂದಾಗ ಒಂದು ನಮ್ನೆಸ್ಸು ಸ್ವಲ್ಪ ನೆಲ ತ್ಯಾವ್ ಹಿಡಿಯುವುದು ಅಂತಂತೀವಿ, ಇಂಥವು ಕೂಡ ಮನುಷ್ಯನಿಗೆ ತೊಂದರೆ ಉಂಟು ಮಾಡುತ್ತದೆ.
0: ಕರೆಕ್ಟ್ ಮೇಡಮ್. ಈ ಅಲರ್ಜಿಕ್ ರೈನೈಟಿಸ್ ಅಥವಾ ಇದ್ರೊಳಗೆ ಎರಡ್ ತರ, ಪೆರಿನಿಯಲ್ ಸೀಸನಲ್ ಅಂತೀವಿ ನಾವು. ಪೆರಿನಿಯಲ್ ಅಂತಂದ್ರೆ ವರ್ಷದ 12 ತಿಂಗಳು ಇರುವಂತದ್ದು ಪೆರಿನಿಯಲ್ ಅಂತೀವಿ. ಸೀಸನಲ್ ಅಂದ್ರೆ ಕೆಲವೊಂದಷ್ಟು ಸೀಸನ್ ಅಷ್ಟೇ ಬರ್ತದೆ. ಈ ಪೋಲನ್ ಸೀಸನ್ ಎಸ್ಪೆಷಲಿ ಇದ್ರೊಳಗೆ ವೆಸ್ಟರ್ನ್ ವರ್ಲ್ಡ್ ಒಳಗೆ ಅವ್ರು ಮೊದಲ ವಾರ್ನ್ ಮಾಡ್ತಾರೆ, ಈ ಪೋಲನ್ ಸೀಸನ್ ಐತಿ, ನೀವು ಇದನ್ನ ಪ್ರಿಕಾಷನ್ಸ್ ತಗೊಳ್ಬೇಕು ಅಂತ ಹೇಳಿ. ಸೊ ಸೀಸನಲ್ ಅಲರ್ಜಿಕ್ ರೈನೈಟಿಸ್ ಇತ್ತು ಅಂತಂದ್ರೆ ಆ ಸೀಸನ್ ಒಳಗೆ ಬರ್ತದ, ಹೋಗ್ಬಿಡ್ತದ, ಉಳಿಕಿದ ನಿಮಗೆ 9 ತಿಂಗಳು ನಿಮಗೆ ಏನು ಸಮಸ್ಯೆ ಇರಂಗಿಲ್ಲ. ಈ ಪೆರಿನಿಯಲ್ ರೈನೈಟಿಸ್ ಐತಿ ಅಂತಂದ್ರೆ ಅಲರ್ಜಿಕ್ ರೈನೈಟಿಸ್ ಅಂತಂದ್ರೆ 12 ತಿಂಗಳು ಇರ್ತದೆ. ಸೊ ಅದರೊಳಗೆ ಕೂಡ ನೀವು ಸ್ವಲ್ಪ ಹೆಚ್ಚಿನ ಒಂದು ಪ್ರಿಕಾಷನ್ಸ್ ತಗೊಂಡು, ಆಮೇಲಿಂದ ಈಗ ಮನೆಯೊಳಗೆ ನೀವು ನಾವ್ ಏನ್ ಹೇಳ್ತೀವಿ, ದ ಫಸ್ಟ್ ಅಂಡ್ ಫೋರ್ ಮೋಸ್ಟ್ ಟ್ರೀಟ್ಮೆಂಟ್ ಫಾರ್ ಅಲರ್ಜಿಕ್ ಡಿಸಾರ್ಡರ್ಸ್ ಅಂದ್ರೆ ನೀವು ಅವಾಯ್ಡೆನ್ಸ್ ಮಾಡ್ರಿ ಅಂತ. ಅವಾಯ್ಡೆನ್ಸ್ ಅಂದ್ರೆ ನೀವು ಅದನ್ನ ಹತ್ರ ಹೋಗ್ಬೇಡ್ರಿ ಅಂತ. ಬಟ್ ಇದು ಪ್ರಾಕ್ಟಿಕಲಿ ಆಗುದಿಲ್ರಿ. ಈಗ ನಿಮ್ಗೆ ಧೂಳದಿಂದ ಅಥವಾ ಇದರಿಂದ ಒಂದು ಪೋಲನ್ಸ್ ದಿಂದ ನಿಮಗೆ ಅಲರ್ಜಿಕ್ ರೈನೈಟಿಸ್ ಆಗತ್ತಿ ಅಂದ್ರೆ ನೀವು ಹೋಗ್ಬೇಡ್ರಿ ಅಂದ್ರೆ ಮನೆ ಬಿಟ್ಟು ಹೋಗೋದ್ಲೇ 24 ತಾಸು ಮನೆ ಕುಂಡ್ರಾಕ ಆಗಿಲ್ಲ, ನೀವು ಕೆಲಸಕ್ಕೆ ಹೋಗ್ಬೇಕು, ದುಡಿಬೇಕು. ಬಟ್ ಅದು ಪ್ರಾಕ್ಟಿಕಲ್ ಸೊಲ್ಯೂಷನ್ ಆಗಂಗಿಲ್ಲ. ಎಲ್ಲೆಲ್ಲಿ ಸಾಧ್ಯ ಐತಿ ಅಲ್ಲಿ ಅದನ್ನ ಅವಾಯ್ಡ್ ಮಾಡಬೇಕು. ಎಲ್ಲೆಲ್ಲಿ ಸಾಧ್ಯ ಇರಲಿಲ್ಲ ಅಂದ್ರೆ ಆಗಲಾರ್ದಂಗ, ಎಸ್ಪೆಷಲಿ ನೀವು ಮನೆಯೊಳಗೆ ಈ ಕಸ ಹೊಡೆಯುವುದು ಇದನ್ನ ಮಾಡಬೇಕಾಗ್ತಿರೋ ಮಾಸ್ಕ್ ಹಾಕೊಂಡು ಇದನ್ನ ಮಾಡಬೇಕು. ಅಥವಾ ನಿಮ್ಮ ಏನ ಇವು ಬ್ಲಾಂಕೆಟ್ಸ್, ಬೆಡ್ ಶೀಟ್ಸು ಇವನ್ನೆಲ್ಲಾನು ಕೂಡ ಬಿಸಿ ನೀರಲ್ಲಿ ಕರೆಕ್ಟ್ ಆಗಿ ವಾಶ್ ಮಾಡಿ ಅವನ್ನ ಕ್ಲೀನ್ ಆಗಿರ್ಬೇಕು. ನಿಮ್ಮ ಸುತ್ತಮುತ್ತ ಇರುವಂತ ಏನಾರ ಕಾಂಗ್ರೆಸ್ ಗಿಡ ಐತಿ, ಪಾರ್ಥಿ ನೇಮ್ ಐತಿ, ಅದನ್ನೆಲ್ಲಾನು ಕೂಡ ಸ್ವಚ್ಛಾಗಿ ಕ್ಲೀನ್ ಮಾಡಿಸಿ ಯಾರಿಗಾರ ಹಚ್ಚಿ ಕ್ಲೀನ್ ಮಾಡಿಸಿ ಇಟ್ಕೊಂಡ್ರಿ ಅಂತಂದ್ರೆ ಈ ಸಮಸ್ಯೆ ಉಂಟಾಗುವುದನ್ನ ತಪ್ಪಿಸಬಹುದು.
1: ಈಗ ಡಾಕ್ಟರ್, ಒಟ್ಟಾಗಿ ಈ ಅಲರ್ಜಿ ಇದು ಆಹಾರದಿಂದ ಆಗಬಹುದು, ನೀವ್ ಹೇಳುವಂಗ ವಾತಾವರಣದಿಂದ ಆಗಿರ್ಬಹುದು, ಪೆರಿನಿಯಲ್ ಇರ್ಬಹುದು, ಸೀಸನಲ್ ಇರ್ಬಹುದು, ಇಂಥ ಅಲರ್ಜಿಗಳಿಗೆ ಇರುವಂತ ಚಿಕಿತ್ಸೆ ಏನು ವೈದ್ಯಕೀಯ ಇದರಲ್ಲಿ?
0: ಅದೇ ಮೇಡಮ್, ವೈದ್ಯಕೀಯ ಚಿಕಿತ್ಸೆ ಅಂತಂದ್ರೆ ನಾವು ಮೆಡಿಸಿನ್ ಕೊಡ್ತೀವಿ. ಮೆಡಿಸಿನ್ ಅಂತಂದ್ರೆ ಆಂಟಿ ಹಿಸ್ಟಮಿನಿಕ್ಸ್. ಅದ್ರೊಳಗೆ ಸಾಕಷ್ಟು ಬೇರೆ ಬೇರೆ ತರದ ಆಂಟಿ ಹಿಸ್ಟಮಿನಿಕ್ಸ್ ಅದಾವ್ರಿ, ಸೆಡೇಟಿವ್, ನಾನ್ ಸೆಡೇಟಿವ್. ಅಂದ್ರೆ ಕೆಲವೊಂದಷ್ಟು ಗುಳಿಗೆಗಳನ್ನ ತಗೊಂಡ್ರೆ ಮಂದಿ ಹೇಳ್ತಾರೆ ನೋಡ್ರಿ, ಗುಳಿಗೆ ತಗೊಂಡು ಬಹಳ ನಿದ್ದೆ ಬರಾಕಾಯ್ತು, ಒಂದು ಗುಳಿಗೆ ತಗೊಳ್ಳೋದಕ್ಕೆ ಇನ್ನು ಇಡೀ ದಿವಸ ನಾನು ಮಬ್ಬ ಇದ್ನಿ. ಸೊ ಈ ಫಾರ್ಮಾಸ್ಯುಟಿಕಲ್ ಇಂಡಸ್ಟ್ರಿ ಒಳಗೂ ಕೂಡ ಸಾಕಷ್ಟು ಡೆವಲಪ್ ಆಗಿದೆ ಬಿಡಪ್ಪ. ಕೆಲವೊಂದಷ್ಟು ಆಂಟಿ ಹಿಸ್ಟಮಿನಿಕ್ಸ್ ಸೆಡೇಟಿವ್ ಇರ್ತಾವ, ಕೆಲವೊಂದಷ್ಟು ಆಂಟಿ ಹಿಸ್ಟಮಿನಿಕ್ಸ್ ನಾನ್ ಸೆಡೇಟಿವ್ ಇರ್ತಾವ. ಸೊ ಅವನ್ನ ನಾವು ಡಾಕ್ಟರ್ ಇದ್ದವರು ಗುರುತಿಸ್ತೀವಿ. ಇದು ಬಹಳ, ನೀವು ಏನು ಪ್ರಶ್ನೆ ಕೇಳಿದ್ರಲ್ಲ, ಇದು ಬಹಳ ಬಹಳ ಇಂಪಾರ್ಟೆಂಟ್ ರೀ ಮೇಡಮ್. ಯಾಕಂತಂದ್ರೆ ಈ ಅಲರ್ಜಿಕ್ ರೈನೈಟಿಸ್ ಇದೇ ವ್ಯಕ್ತಿಗೆ ಆಗ್ತದ ಅಂತ ಹೇಳಿ ಗೊತ್ತಿಲ್ಲ, ನಮ್ಮ ಹತ್ರ ಬರ್ತಾರೆ. ನಾವು ಈ ಪ್ರೊಫೆಷನ್ ಕೇಳ್ತೀವಲ್ಲ, ಈಗ ನಮಗ ಈ ಡ್ರೈವರ್ ಗಳ ಹತ್ರನು ಅಲರ್ಜಿಕ್ ರೈನೈಟಿಸ್ ಇರ್ತದ. ಈಗ ನಾವು ಅವರಿಗೆ ಈ ಸೆಡೇಟಿವ್ ಆಂಟಿ ಹಿಸ್ಟಮಿನಿಕ್ ಕೊಟ್ಟಿವಿ ಅಂತಂದ್ರ ಏನು, ಇಟ್ ಇಸ್ ಎ ಹ್ಯೂಜ್ ರಿಸ್ಕ್ ಅವ್ರಿಗೆ, ಅಷ್ಟ ಅಲ್ಲ ಅವ್ರ ಜೋಡಿ ಟ್ರಾವೆಲ್ ಮಾಡುವಂತ. ಸೊ ಅವ್ರಿಗೆ ನಾವು ನಾನ್ ಸೆಡೇಟಿವ್ ಆಂಟಿ

0: ಕಂಪ್ನಿಗೆ ನೇಸಲ್ ಸ್ಪ್ರೇಸ್ ಕೊಟ್ಟು ಅವ್ರನ್ನ ಕಂಟ್ರೋಲ್ ಮಾಡಬೇಕು. ಆಮೇಲೆ ಕೆಲವೊಂದಷ್ಟು ಗುಳಿಗೆಗಳನ್ನ ಮುಂಜಾನೆ ತಗೋ ಅಂತ ಹೇಳ್ತೀವಿ, ಕೆಲವೊಂದಷ್ಟು ಗುಳಿಗೆಗಳನ್ನ ಸಂಜೆ ಕೆಳಗೆ ತಗೋಬೇಕು ಅಂತ ಹೇಳ್ತೀವಿ. ಈ ಡ್ರಗ್ಸ್ ಇದೇನು ಕ್ಲಾಸಿಫಿಕೇಶನ್ ಐತಲ್ಲ, ಇದು ಅವರವರ ವ್ಯಕ್ತಿಯ ಮೇಲೆ. ಈಗ ಎಕ್ಸಾಮ್ ಟೈಮ್ನಾಗ, ಈಗ ನೀಟ್ ಎಕ್ಸಾಮ್ ಟೈಮ್ನಾಗ ನೀವು ಅವ್ರ ಸೀನ್ಕೊಂಡು ಬಂದಾಗ ನಾವು ಸೆಡೇಟಿವ್ ಆಂಟಿಹಿಸ್ಟಾಮಿನಿಕ್ಸ್ ಕೊಟ್ಟಿವಿ ಅಂತಂದ್ರೆ ಅವ್ರದ್ದು ಪರ್ಫಾರ್ಮೆನ್ಸ್ ಕಡಿಮೆ ಆಗಿಬಿಡ್ತದೆ ಮೇಡಮ್. ಸೊ ನಾವು ಏನು ವೈದ್ಯರಾಗಿದ್ದವರು ಅದನ್ನೆಲ್ಲನೂ ಕೂಲಂಕುಷವಾಗಿ ತಪಾಸು ಮಾಡಿ ಇವ್ಗೆ ಯಾವ ಆಂಟಿಹಿಸ್ಟಾಮಿನಿಕ್ಸ್ ನ ಯಾವ ಸ್ಪ್ರೇ ಕೊಟ್ಟರೆ ಇವನ್ದ್ ಹೆಚ್ಚು ಅವನ ಜೀವನ ಶೈಲಿಯೊಳಗೆ ಬದಲಾವಣೆ ಆಗೋದ್ಲೇ ಅವನ ಸಿಂಪ್ಟಮ್ ಫ್ರೀ ಆಗಿ ಈ ಕಾಯಿಲೆಯಿಂದ ಮುಕ್ತನಾಗಿ ಅವನು ಹೆಂಗ್ ಇರಬಹುದು ಅನ್ನೋದ್ರ ಬಗ್ಗೆ ನಾವು ಪ್ರಾಪರ್ ಆಗಿ ಎವ್ಯಾಲ್ಯೂಯೇಟ್ ಮಾಡಿ ಚಿಕಿತ್ಸೆ ಮಾಡಬೇಕಾಗತ್ತೆ ಮೇಡಮ್.
1: ಅಂದ್ರೆ ವೈದ್ಯರು ಆ ವ್ಯಕ್ತಿಯ ಒಂದು ವೃತ್ತಿ, ಅವನ ಜೀವನ ಶೈಲಿ ಹೆಂಗದ, ಇದನ್ನೆಲ್ಲ ನೋಡಿಕೊಂಡು ಔಷಧಗಳನ್ನ ಪ್ರಿಸ್ಕ್ರೈಬ್ ಮಾಡಬೇಕಾಗ್ತದೆ. ಇದು ಒಂದು ಡಾಕ್ಟ್ರೆ. ಇನ್ನೊಂದು ಸಾಮಾನ್ಯವಾಗಿ ನಾವು ಹೇಳ್ತೀವಿ ಪ್ರಿವೆಂಟಿವ್ ಮೇಜರ್ಸ್ ಆಗಿ ಅಲರ್ಜಿ ಆಗದ ರೀತಿಯೊಳಗ ನಾವು ಇರಬೇಕು ಅಂತಂದಾಗ ನಮ್ಮ ಜೀವನ ಶೈಲಿಯಲ್ಲಿ ಮಾರ್ಪಾಡುಗಳನ್ನು ಮಾಡಿಕೊಳ್ಳೋದು ಕೂಡ ಅಗತ್ಯ.
0: ಕರೆಕ್ಟ್ ಮೇಡಮ್, ಇದು 100% ನಾವು ನಮ್ಮ ಜೀವನ ಶೈಲಿಯೊಳಗೆ ಮಾರ್ಪಾಡು ಮಾಡಿಕೊಳ್ಳಬೇಕು. ದಿನನಿತ್ಯ ಜೀವನದೊಳಗೆ ಎಕ್ಸರ್ಸೈಸ್ ಅನ್ನ ವ್ಯಾಯಾಮವನ್ನು ನಾವು ಅಳಗೊಳಿಸಿಕೊಳ್ಳಲೇಬೇಕು. ಅಂಡ್ ಅದು ಬಹಳಷ್ಟು ರೀತಿಯಾಗಿ ವ್ಯಕ್ತಿಗೆ ಹೆಲ್ಪ್ ಮಾಡ್ತದೆ. ಈವನ್ ಯೋಗ ಕೂಡ ಏನು ಈ ಅಲರ್ಜಿಯನ್ನ ಇದನ್ನು ಮಾಡೋದ್ರೊಳಗೆ ಒಂದು ಪ್ರಮುಖ ಪಾತ್ರ ವಹಿಸ್ತದ ಅಂತ ಹೇಳಲಿಕ್ಕೆ ನಾನು ಇದರ ಸಂದರ್ಭದೊಳಗೆ ಇಷ್ಟಪಡ್ತೀನಿ.
1: ಅದರಲ್ಲೂ ಈ ಪ್ರಾಣಾಯಾಮಗಳು ಬಹು ಉಪಯೋಗಿ ಆಗಿರ್ತಾವ. ತಾವು ಮಾತಾಡ್ತಾ ಹೇಳಿದ್ರಿ, ಇವತ್ತು ಸಾಕಷ್ಟು ಪೊಲ್ಯೂಷನ್ನಿಂದ ನಾವು ಬಳಲ್ತಾ ಇದ್ದೀವಿ. ಹೊರಗಡೆ ಹೋದ್ರೆ ಸಾಕು, ಬೆಂಗಳೂರಂತ ಊರಿನಲ್ಲಿ ನಾವು ಮನೆಗೆ ಬಂದು ಮುಖ ತೊಳ್ಕೊಂಡ್ರೆ ಕರಿ ನೀರು ಬರ್ತದೆ ಅಂದ್ರೆ ಅಷ್ಟು ನಮ್ಗ ಹೊರಗಡೆ ಪೊಲ್ಯೂಷನ್ ಇರುವಾಗ ಅದನ್ನ ನಾವು ಗೊತ್ತಿಲ್ಲದೆ ಉಸಿರಾಡ್ ಬಿಟ್ಟಿರ್ತೀವಿ. ಸೊ ಹಂಗಾಗಿ ಪ್ರತಿನಿತ್ಯ ಪ್ರಾಣಾಯಾಮ ಕೂಡ ನಮಗ ಒಂದ್ ರೀತಿಯಲ್ಲಿ ಉಪಕಾರ ಆಗ್ತದೆ.
0: ಸೊ ಎಕ್ಸರ್ಸೈಸ್ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್ ಈ ಅಲರ್ಜಿಕ್. ಇದ್ರೊಳಗೆ ಎಕ್ಸರ್ಸೈಸ್ ಒಂದು ಅತ್ಯಂತ ಮಹತ್ವದ ಪಾತ್ರವನ್ನ ವಹಿಸ್ತತಿ ಅಂತ ಹೇಳಿದ್ರೆ,
1: ಅದ್ರ ಜೊತೆಗೆ ತಾವ್ ಹೇಳಿದ್ರಿ ನಮ್ಗ ಫುಡ್ ನಿಂದನೂ ಕೂಡ ಕೆಲವು ಅಲರ್ಜಿ ಆಗ್ತಿರುವಾಗ ಅದನ್ನ ನಮ್ ಕೈ ಒಳಗೆ ಇರ್ತದೆ, ಟ್ರೈ ಅಂಡ್ ಎರರ್ ಮಾಡ್ಕೊಂಡು ಇದನ್ನ ನೋಡುವುದು ಇದು ಆಗ್ತದೋ ಇಲ್ಲೋ ಅಂತವನ್ನ ನಾವು ಅವಾಯ್ಡ್ ಮಾಡಬಹುದು. ಈ ಅಲರ್ಜಿ ಮಾರಣಾಂತಿಕ ಅಂತೂ ಅಲ್ಲ.
0: ಅಲ್ರಿ ಮೇಡಮ್, ಅಲರ್ಜಿ ಮಾರಣಿಕ ಅಂತಲ್ಲ, ಬಟ್ ಇದನ್ನ ನಾವು ಪ್ರಿವೆಂಟ್ ಮಾಡಲಿಲ್ಲ ಅಂತಂದ್ರೆ, ಈಗ ನೇಸಲ್ ಅಲರ್ಜಿಯನ್ನ ಪ್ರಿವೆಂಟ್ ಮಾಡಲಿಲ್ಲ ಅಂದ್ರೆ ಅದು ಮುಂದೆ ಅಸ್ತಮ ಆಗಿ ಕನ್ವರ್ಟ್ ಆಗುವಂತಹ ಸಾಧ್ಯತೆನೂ ಇರ್ತದ. ಸೊ ಅದರ ಸಲುವಾಗಿ ಒಬ್ಬ ಸೂಕ್ತ ವೈದ್ಯರ ಹತ್ರ ಹೋಗಿ ಅದರ ಟ್ರೀಟ್ಮೆಂಟ್ ಅನ್ನ ನೀವು ಮಾಡ್ಕೊಂಡ್ರಿ ಅಂತಂದ್ರೆ ಮುಂದಾಗುವಂತಹ ಸಮಸ್ಯೆಗಳನ್ನ, ಯಾಕಂದ್ರೆ ಎಲ್ರಿಗೂ ನಾವು ಏನು ಬೇಕು ಅಂತಂದ್ರೆ ಒಂದು ಕ್ವಾಲಿಟಿ ಆಫ್ ಲೈಫ್ ಅಂದ್ರೆ ಸುಮ್ನೆ ಬದುಕುವಂಗಿಲ್ಲ, ಆರಾಮಾಗಿ ಬದುಕುವಂತ ಒಂದು ಇತ್ತಂದ್ರೆ ನಾವು ನಮ್ಮ ಲೈಫ್ ಅನ್ನ ನಾವು ಸುಖಕರವಾಗಿ ಎಂಜಾಯ್ಮೆಂಟ್ ಆಗಿ ಕಳಿಬಹುದು ಅಂತ ಅನಿಸ್ತದೆ.
1: ಖಂಡಿತವಾಗಿಯೂ. ಧನ್ಯವಾದಗಳು ಡಾಕ್ಟರ್ ರವೀಂದ್ರ ಗದಗ್ ಅವರೇ. ಈ ಅಲರ್ಜಿ ಅಂದ್ರೇನು, ಅಲರ್ಜಿಯ ಲಕ್ಷಣಗಳು, ಅಲರ್ಜಿಯನ್ನ ಹೇಗೆ ತಡೆಗಟ್ಟಬಹುದು ಮತ್ತೆ ಅದಕ್ಕೆ ಸೂಕ್ತ ಚಿಕಿತ್ಸಾ ವಿಧಾನಗಳನ್ನು ಕೂಡ ತಾವು ವಿವರಿಸಿದಿರಿ. ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಮೇಡಮ್.
2: ಚರ್ಮರೋಗ ತಜ್ಞರಾದ ಡಾಕ್ಟರ್ ರವೀಂದ್ರ ಗದಗ್ ಅವರೊಂದಿಗೆ ನಡೆಸಿದ ಸಂದರ್ಶನ ಇದುವರೆಗೂ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಮಂಜುಳಾ ಪುರಾಣೇಕ್. ಈಗ ಫಂಗಸ್ ಇನ್ಫೆಕ್ಷನ್ ಈ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಕೆಎನ್ ನವೀನ್ ಅವರು.
3: ಚರ್ಮದ ಶಿಲೀಂಧ್ರ ಅಥವಾ ಫಂಗಸ್ ಇದನ್ನ ರಿಂಗ್ ವರ್ಮ್ ಅಂತಾನೂ ಕರೀತಾರೆ, ಮತ್ತೆ ಗಜಕರ್ಣ ಅಂತ ಕೂಡ ಕರೀತಾರೆ. ಈ ಫಂಗಸ್ ಇನ್ಫೆಕ್ಷನ್ ಬಹಳ ಸರ್ವೇ ಸಾಮಾನ್ಯವಾಗಿದೆ, ಬಹಳಷ್ಟು ಜನರಲ್ಲಿ ಇದು ಕಂಡು ಬರ್ತದೆ. ಈ ಚರ್ಮದ ಫಂಗಸ್ ಅಥವಾ ಶಿಲೀಂಧ್ರಕ್ಕೆ ಕಾರಣ ಡರ್ಮಟೋಫೈಟ್ ಅನ್ನೋ ಫಂಗಸ್ ಇಂದ ಆಗ್ತದೆ. ಈ ಡರ್ಮಟೋಫೈಟ್ಸ್ ಅಲ್ಲಿ ಮೂರು ಪ್ರಭೇದಗಳು ಇರ್ತವೆ, ಎಪಿಡರ್ಮೋಫೈಟಾನ್, ಟ್ರೈಕೋಫೈಟಾನ್ ಮತ್ತು ಮೈಕ್ರೋಸ್ಪೋರಂ. ಈ ಮೂರು ಪ್ರಭೇದಗಳಿಂದ ಚರ್ಮದ ಫಂಗಸ್ ಇನ್ಫೆಕ್ಷನ್ ಆಗ್ತದೆ. ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಹರಡಿದ್ರೆ ಅದನ್ನ ಆಂಥ್ರೋಫಿಲಿಕ್ ಫಂಗಸ್ ಅಂತ ಕರಿತೀವಿ. ಪ್ರಾಣಿಗಳಿಂದ ಏನಾದರೂ ಬಂದ್ರೆ ಅದನ್ನ ಜೂಫಿಲಿಕ್ ಫಂಗಸ್ ಅಂತ ಕರಿತೀವಿ. ಮಣ್ಣಿನಿಂದ ಬಂದ್ರೆ ಅದು ಜಿಯೋಫಿಲಿಕ್ ಫಂಗಸ್ ಅಂತ ಕರಿತೀವಿ. ಸೊ ಈ ಫಂಗಸ್ ಹೇಗೆ ಬರ್ತದೆ ಅಂದ್ರೆ, ಒಂದು ಸೋಂಕಿತ ವ್ಯಕ್ತಿಯ ನೇರ ಸಂಪರ್ಕದಿಂದ ಮತ್ತು ಅವರು ಉಪಯೋಗಿಸಿದ ಬಟ್ಟೆಗಳಿಂದ ಬರ್ತದೆ. ಚರ್ಮ ಶುಭ್ರವಾಗಿಯೂ ಶುಷ್ಕವಾಗಿಯೂ ಇದ್ದಾಗ ಫಂಗಸ್ ಇನ್ಫೆಕ್ಷನ್ ಆಗೋದು ಅಪರೂಪ, ಆದರೆ ಚರ್ಮದ ತೇವಾಂಶ ಜಾಸ್ತಿ ಆಗೋದ್ರಿಂದ ಇದು ಕಾಣಿಸಬಹುದು. ಉದಾಹರಣೆಗೆ ಬೇಸಿಗೆಯಲ್ಲಿ ನಾವೇನಾದರೂ ಬಹಳ ಬಿಗಿಯಾದ ಉಡುಪುಗಳನ್ನ ಧರಿಸಿದ್ರೆ ಬೆವರು ಸೇರಿ ಸೇರಿ ಫಂಗಸ್ ಉಂಟಾಗ್ತದೆ. ಹಾಗೆ ಮಳೆಗಾಲದಲ್ಲಿ ಒದ್ದೆಯಾದ ಬಟ್ಟೆಗಳನ್ನ ಹಾಕೊಳ್ಳೋದ್ರಿಂದ ಕೂಡ ಫಂಗಸ್ ಆಗ್ತದೆ. ಫಂಗಸ್ ಪ್ರಾರಂಭವಾದಾಗ ವಿಪರೀತವಾದ ತುರಿಕೆ ಆಗ್ತದೆ. ವಿಪರೀತ ತುರಿಕೆ ಆದಾಗ ಆ ಜಾಗದಲ್ಲಿ ಸಣ್ಣದಾಗಿ ಗುಳ್ಳೆ ಪ್ರಾರಂಭವಾಗುತ್ತೆ. ಈ ಗುಳ್ಳೆ ಅಗಲವಾಗ್ತಾ ಹೋಗ್ತದೆ. ಇದು ಅಗಲವಾಗ್ತಾ ಹೋದಾಗ

0: ವೃತ್ತಾಕಾರವಾಗಿ ಇದು ಹಬ್ಬತಾ ಹೋಗುತ್ತೆ. ಇದು ವೃತ್ತಾಕಾರವಾಗಿ ಹಬ್ಬತಾ ಹೋಗೋದ್ರಿಂದ ಇದನ್ನ ರಿಂಗ್ ವರ್ಮ್ ಅಂತೀವಿ. ಬಹಳ ದೊಡ್ಡದಾಗಿ ಅದು ಹಬ್ಬದಾಗ ಆನೆಯ ಕಿವಿ ತರ ಕಾಣ್ತದೆ, ಅದಕ್ಕೆ ಇದನ್ನ ನಾವು ಗಜಕರ್ಣ ಅಂತ ಕೂಡ ಕರಿತೀವಿ. ಈ ರೀತಿ ಇದು ವೃತ್ತಾಕಾರವಾಗಿ ಹಬ್ಬತಾ ಹೋಗ್ತದೆ. ಫಂಗಸ್ ಚರ್ಮಕ್ಕೆ ಬಂದ ಕೂಡಲೇ ದೇಹ ಫಂಗಸ್ ಅನ್ನು ಹೊರಹಾಕಲಿಕ್ಕೆ ತುರಿಕೆ ಉಂಟಾಗ್ತದೆ. ಸೊ ಈ ತುರಿಕಿನ ನಾವು ಡಿಫೆನ್ಸ್ ಮೆಕ್ಯಾನಿಸಂ ಅಂತೀವಿ. ಸೊ ಈ ಫಂಗಸ್ ಅನ್ನ ದೇಹದಿಂದ ಅಥವಾ ಚರ್ಮದಿಂದ ಹೊರ ಹಾಕ್ಲಿಕ್ಕೆ ತುರಿಕಿ ಜಾಸ್ತಿ ಆಗ್ತಾ ಹೋಗ್ತದೆ. ಈ ರೀತಿ ತುರಿಸಿದಾಗ ಉಗುರಿನ ಕೆಳಗೆ ಫಂಗಸ್ ಸೇರಿಕೊಳ್ಳುತ್ತೆ. ಆ ರೀತಿ ಕೆರೆಸ್ಬಿಟ್ಟು ಅದೇ ಕೈಯಿಂದ ಬೇರೆ ಕಡೆ ಮುಟ್ಕೊಂಡಾಗ ಬೇರೆಡೆಗೂ ಹರಡುತ್ತೆ. ಇದೇ ರೀತಿ ಇದು ಮೈ ತುಂಬಾ ಹರಡ್ತಾ ಹೋಗ್ತದೆ. ಫಂಗಸ್ ಚರ್ಮದ ಮೇಲಿರೋ ಕೆರಟಿನ್ ಮೇಲೆ ಅವಲಂಬಿತವಾಗಿರುತ್ತೆ. ಕೆರಟಿನ್ ಮೇಲೆ ಅವಲಂಬಿತವಾಗಿರೋದ್ರಿಂದ ಚರ್ಮದ ಮೇಲ್ಪದರನ ಅಷ್ಟೇ ಆವರಿಸುತ್ತದೆ. ಇದ್ರ ಜೊತೆಗೆ ಕೂದಲು ಮತ್ತು ಉಗುರುಗಳಲ್ಲಿ ಕೂಡ ಆವರಿಸುವಂತ ಸಂಭವ ಇರ್ತದೆ. ಚರ್ಮದ ಮೇಲೆ ಫಂಗಸ್ ಆದಾಗ ನಾವು ವೈದ್ಯಕೀಯ ಭಾಷೆಯಲ್ಲಿ ಟೀನಿಯಾ ಅಂತ ಕರಿತೀವಿ. ತಲೆಯಲ್ಲಿ ಕಂಡಾಗ ಟೀನಿಯಾ ಕ್ಯಾಪಿಟಿಸ್ ಅಂತೀವಿ, ಮುಖದಲ್ಲಿ ಕಂಡಾಗ ಟೀನಿಯಾ ಫೇಷೆ ಅಂತೀವಿ, ಮೈಯಲ್ಲಿ ಕಂಡಾಗ ಟೀನಿಯಾ ಕಾರ್ಪೊರಿಸ್ ಅಂತೀವಿ, ತೊಡೆ ಸಂದಗಳಲ್ಲಿ ಕಂಡಾಗ ಟೀನಿಯಾ ಕ್ರೂರಿಸ್ ಅಂತಲೂ, ಮತ್ತೆ ಉಗುರಲ್ಲಿ ಕಂಡಾಗ ಟೀನಿಯಾ ಆಂಗ್ಯೋಮ್ ಅಂತ ಕರಿತೀವಿ. ಇದು ದೇಹದ ಯಾವುದೇ ಭಾಗದಲ್ಲಾದರೂ ಕಾಣಬಹುದು. ಒಬ್ಬ ವ್ಯಕ್ತಿ ಯಾವ ಮಾದರಿಯಲ್ಲಿ ಯಾವ ರೀತಿ ಉಡುಪು ಧರಿಸ್ತಾರೆ ಆ ರೀತಿಯಲ್ಲಿ ಕಾಣುತ್ತೆ. ಸಾಮಾನ್ಯವಾಗಿ ಗಂಡಸರು ಪ್ಯಾಂಟ್ ಶರ್ಟ್ಗಳನ್ನ ಧರಿಸ್ತಾರೆ. ಆಫೀಸ್ಗೆ ಹೋಗೋರು ಬೆಳಗ್ಗೆ ಪ್ಯಾಂಟ್ ಶರ್ಟ್ ಧರಿಸಿ ಹೋದ್ರೆ ಇನ್ನ ಸಂಜೆನೆ ತೆಗೆಯೋದು. ಬಿಗಿಯಾದ ಪ್ಯಾಂಟ್ಗಳನ್ನ ಏನಾದ್ರು ಧರಿಸಿದರೆ ತೊಡೆಯ ಸಂಧಿ ಬೆವರು ಸೇರಿ ಸೇರಿ ಫಂಗಸ್ ಪ್ರಾರಂಭವಾಗುತ್ತೆ. ಹಾಗೇನೆ ಸೊಂಟ ಜಾಗದಲ್ಲೂ ಪ್ಯಾಂಟ್ ಅನ್ನ ಕಟ್ಟೋದ್ರಿಂದ ಅಲ್ಲಿ ಕೂಡ ಫಂಗಸ್ ಕಾಣ್ತದೆ. ಮಹಿಳೆಯರು ಸೀರೆ ಉಟ್ಟದಾಗ ಸೀರೆಯನ್ನು ಸೊಂಟಕ್ಕೆ ಕಟ್ಟೋದ್ರಿಂದ ಬಹಳ ಬಿಗಿಯಾಗಿ ಕಟ್ಟಿದರೆ ಅಲ್ಲೂ ಕೂಡ ತೇವಾಂಶ ಸೇರಿ ಸೇರಿ ಫಂಗಸ್ ಪ್ರಾರಂಭವಾಗ್ತದೆ. ಮತ್ತೆ ಕಂಕಳ ಜಾಗದಲ್ಲಿ ಬೆವರು ಹೆಚ್ಚಾಗಿ ಸೇರೋದ್ರಿಂದ ಅಲ್ಲಿ ಕೂಡ ಫಂಗಸ್ ಆಗ್ತದೆ. ಸೊ ಈ ರೀತಿ ಚರ್ಮದ ಮೇಲೆ ಫಂಗಸ್ ಆದಾಗ ಗಜಕರ್ಣ ಆದಾಗ ಏನ್ ಮಾಡಬೇಕು? ಚರ್ಮ ವೈದ್ಯರಿಗೆ ತೋರಿಸಿ ಸಕಾಲದಲ್ಲಿ ಚಿಕಿತ್ಸೆ ಮಾಡೋದ್ರಿಂದ ಇದನ್ನ ಕೂಡಲೇ ಗುಣಪಡಿಸಬಹುದು. ಆದರೆ ಬಹಳಷ್ಟು ಜನ ಏನ್ ಮಾಡ್ತಾರೆ, ಫಂಗಸ್ ಇನ್ಫೆಕ್ಷನ್ ಚರ್ಮದ ಮೇಲೆ ಆಗಿದೆ ಅಂದಾಗ ಬಹಳ ಲಘುವಾಗಿ ಪರಿಗಣಿಸಿ ತಮಗೆ ತೋಚದಂತ ಮುಲಾಮನ್ನು ಅಥವಾ ಗೆಳೆಯರು ಶಿಫಾರಸು ಮಾಡದಂತ ಮುಲಾಮನ್ನು ಅಥವಾ ಅಂಗಡಿಯವರು ಹೇಳದಂತ ಮುಲಾಮನ್ನು ತಂದು ಉಪಯೋಗಿಸ್ತಾರೆ. ಈ ತರದ ಸಾಕಷ್ಟು ಮುಲಾಮುಗಳಲ್ಲಿ ಸ್ಟಿರಾಯ್ಡ್ ಅಂಶ ಇರುತ್ತದೆ. ಸೊ ಸ್ಟಿರಾಯ್ಡ್ ಅಂಶ ಇದ್ದಾಗ ಏನಾಗ್ತದೆ, ಸ್ಟಿರಾಯ್ಡ್ ಇರತಕ್ಕಂತ ಮುಲಾಮನ್ನ ಹಚ್ಚಿದಾಗ ತುರಿಕೆ ಕಡಿಮೆ ಆಗ್ತದೆ, ಆದರೆ ಫಂಗಸ್ ಹೋಗೋದಿಲ್ಲ. ನಾನು ಮುಂಚಿತವಾಗಿ ಹೇಳಿದಾಗ ಫಂಗಸ್ ಚರ್ಮದ ಮೇಲೆ ಬಂದಾಗ ಚರ್ಮದ ಮೇಲಿರೋ ಫಂಗಸ್ ನ ಹೊಡೆದೋಡಿಸೋದಕ್ಕೆ ದೇಹ ತುರಿಕೆನ ಉಂಟು ಮಾಡುತ್ತದೆ. ನಾವು ಯಾವಾಗ ಈ ತುರಿಕೆಯನ್ನ ಕಡಿಮೆ ಮಾಡ್ತೀವಿ ಫಂಗಸ್ ಹಬ್ಬತಾ ಹೋಗ್ತದೆ. ಇಲ್ಲಿ ಸ್ಟಿರಾಯ್ಡ್ ಮಾಡ್ತಿರೋ ಕೆಲಸ ಇದನ್ನೇ, ತುರಿಕೆಯನ್ನ ಕಡಿಮೆ ಮಾಡ್ತದೆ ಆದರೆ ಫಂಗಸ್ ಹೋಗೋದಿಲ್ಲ. ತುರಿಕೆ ಯಾವಾಗ ಕಡಿಮೆ ಆಗ್ತದೆ ಫಂಗಸ್ ಬಹುಬೇಗವಾಗಿ ಹಬ್ಬತಾ ಹೋಗ್ತದೆ, ಅದಕ್ಕೊಂದು ರಹದಾರಿ ಸಿಕ್ಕಿಬಿಡ್ತದೆ, ಬೇಗ ಬೇಗ ಹಬ್ಬತಾ ಹೋಗ್ತದೆ. ಆವಾಗ ವ್ಯಕ್ತಿಗೆ ಏನಾಗ್ತದೆ, ಸ್ಟಿರಾಯ್ಡ್ ಹಚ್ಚಿದ ತಕ್ಷಣ ಅರ್ಧ ತಾಸಲ್ಲಿ ತುರಿಕೆಯೆಲ್ಲ ನಿಂತು ಬಿಡ್ತದೆ, ಅವ ಬಹಳ ಖುಷಿ ಆಗ್ತಾನೆ. ಎರಡು ದಿವಸ ಸ್ಟಿರಾಯ್ಡ್ ಎಫೆಕ್ಟ್ ಇರೋವರೆಗೂ ತುರಿಕೆ ಇರೋದೇ ಇಲ್ಲ, ಆದರೆ ಒಳಗಡೆ ಫಂಗಸ್ ಹಬ್ಬತಾ ಹೋಗ್ತದೆ. ಮೂರನೇ ದಿವಸಕ್ಕೆ ಮತ್ತೆ ತುರಿಕೆ ಚಾಲು ಆಗ್ತದೆ, ಮತ್ತೆ ಸ್ಟಿರಾಯ್ಡ್ ಮುಲಾಮ್ ಹಚ್ತಾರ. ಮೇಲಿಂದ ಮೇಲೆ ಸ್ಟಿರಾಯ್ಡ್ ಕ್ರೀಮ್ ಹಚ್ತಾ ಇರೋದ್ರಿಂದ ಇಲ್ಲಿ ಫಂಗಸ್ ಹಬ್ಬತಾ ಹೋಗ್ತಿರ್ತದ. ಜೊತೆಗೆ ಸ್ಟಿರಾಯ್ಡ್ ಮುಲಾಮ್ನ ತಿಂಗಳಾನ್ಗಟ್ಲೆ ವರ್ಷಾನ್ಗಟ್ಲೆ ಉಪಯೋಗ ಮಾಡೋದ್ರಿಂದ ಸ್ಟಿರಾಯ್ಡಿನ ಅಡ್ಡ ಪರಿಣಾಮಗಳು ಸ್ಟಾರ್ಟ್ ಆಗ್ತವ. ಸತತವಾಗಿ ಹಚ್ಚೋದ್ರಿಂದ ಆ ಜಾಗ ಬಿಳಿ ಆಗ್ತದೆ. ಈ ಬಿಳಿ ಜಾಸ್ತಿ ಆಗಿ ಬಿಳುಪಗೂ ತಿರುಗಬಹುದು. ಮತ್ತೆ ಚರ್ಮ ತೆಳುವಾಗ್ತಾ ಹೋಗ್ತದೆ, ಚರ್ಮ ತೆಳುವಾಗ್ತಾ ಹೋಗಿ ಗಾಯಗಳು ಉಂಟಾಗಬಹುದು. ಆದ್ದರಿಂದ ಚರ್ಮದ ಮೇಲೆ ಫಂಗಸ್ ಚಾಲು ಆದಾಗ ನೀವು ಯಾವುದೇ ಮುಲಾಮನ್ನು ಉಪಯೋಗಿಸುವ ಮುಂಚೆ ಮೊದಲು ನೋಡಿ ಅದರಲ್ಲಿ ಸ್ಟಿರಾಯ್ಡ್ ಅಂಶ ಇದೆಯಾ ಇಲ್ವಾ ಅಂತ. ಸ್ಟಿರಾಯ್ಡ್ ಅಂಶ ಇದ್ದರೆ ದಯವಿಟ್ಟು ಅಂತ ಮುಲಾಮನ್ನ ಉಪಯೋಗಿಸಬೇಡಿ. ಈ ಫಂಗಸ್ ಇನ್ಫೆಕ್ಷನ್ಗೆ ಸಾಕಷ್ಟು ಔಷಧಗಳಿದೆ. ಚರ್ಮ ರೋಗ ತಜ್ಞರ ಶಿಫಾರಸಿನ ಮೇಲೆ ಇದನ್ನ ಉಪಯೋಗಿಸಬಹುದು, ಇದನ್ನ ಬಹಳ ಸುಲಭವಾಗಿ ಗುಣಪಡಿಸಬಹುದು. ಸೊ ಇದರ ಜೊತೆಗೆ ಬೇಸಿಗೆಯಲ್ಲಿ ಸಡಿಲವಾದ ಬಟ್ಟೆ ಹಾಕೋದ್ರಿಂದ ಬೆವರು ಸೇರೋದಿಲ್ಲ, ಬೆವರು ಆವಿ ಆಗ್ತದೆ, ಫಂಗಸ್ ಬರೋದಿಲ್ಲ. ಹಾಗೆ ಮಳೆಗಾಲದಲ್ಲಿ ಆದಷ್ಟು ಒದ್ದೆಯಾದ ಬಟ್ಟೆಗಳನ್ನ ಹಾಕಬಾರದು, ಯಾವಾಗಲೂ ಒಣಗಿದ ಬಟ್ಟೆಗಳನ್ನ ಹಾಕಬೇಕು. ಒದ್ದೆಯಾದ ಬಟ್ಟೆಯನ್ನ ಸತತವಾಗಿ 4-5 ತಾಸು ಹಾಕಿದರೆ ಫಂಗಸ್ ಬರುವಂತಹ ಚಾನ್ಸಸ್ ಇರ್ತದೆ. ಪ್ರತಿನಿತ್ಯ ಶುಭ್ರವಾಗಿದ್ದು ಜಳಕ ಮಾಡೋದ್ರಿಂದನೂ ನಾವು ಫಂಗಸ್ ಅನ್ನ ಬರದೇ ಇರೋ ಹಾಗೆ ಮಾಡಬಹುದು. ಈ ಎಲ್ಲಾ ಕ್ರಮಗಳಿಂದ ನಾವು ಫಂಗಸ್ ಇನ್ಫೆಕ್ಷನ್ ನ ತಹಬಂದಿಗೆ ತರಬಹುದು.
1: ಫಂಗಸ್ ಇನ್ಫೆಕ್ಷನ್ ಈ ಕುರಿತು ಇದುವರೆಗೂ ಮಾಹಿತಿ ಕೇಳಿದಿರಿ. ಮಾಹಿತಿ ನೀಡಿದವರು ಡಾ ಕೆಎನ್ ನವೀನ್ ಅವರು. ಇಲ್ಲಿಗೆ ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ.

0: ಪ್ರಗತಿಪಥ.
1: ಪ್ರಧಾನಮಂತ್ರಿ ಇ ಡ್ರೈವ್ ಯೋಜನೆ ಕುರಿತು ಮಾತನಾಡುವವರು ಅಶೋಕ್ ಕುಮಾರ್ ಬಿ.
2: ಉದ್ದದಲ್ಲಿ ವಿದ್ಯುತ್ ಚಲನಶೀಲತೆಯನ್ನು ಉತ್ತೇಜಿಸಲು ಪಿಎಂ ಇ ಡ್ರೈವ್ ಯೋಜನೆಯನ್ನು ಜಾರಿಗೆ ತರಲು ಬೃಹತ್ ಕೈಗಾರಿಕಾ ಸಚಿವಾಲಯದ ಪ್ರಸ್ತಾವನೆಯನ್ನು ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕೇಂದ್ರ ಸಚಿವ ಸಂಪುಟ ಅನುಮೋದಿಸಿದೆ. ಈ ಯೋಜನೆಯು 2 ವರ್ಷಗಳ ಅವಧಿಯಲ್ಲಿ 10,900 ಕೋಟಿ ರೂಗಳ ವೆಚ್ಚವನ್ನು ಹೊಂದಿದೆ. ಯೋಜನೆಯ ಪ್ರಮುಖ ಅಂಶಗಳು E2W, E3W, ಆಂಬ್ಯುಲೆನ್ಸ್ಗಳು, E-ಟ್ರಕ್ಗಳು ಮತ್ತು ಇತರ ಉದಯೋನ್ಮುಖ ಇವಿಗಳನ್ನು ಪ್ರೋತ್ಸಾಹಿಸಲು ಸುಮಾರು 3,679 ಕೋಟಿ ಮೌಲ್ಯದ ಸಬ್ಸಿಡಿ ಅಥವಾ ಬೇಡಿಕೆ ಪ್ರೋತ್ಸಾಹಗಳನ್ನು ಒದಗಿಸಲಾಗಿದೆ. ಈ ಯೋಜನೆಯು 24.79 ಲಕ್ಷ, E2W 3.16 ಲಕ್ಷ, E3W ಮತ್ತು 14,028 E-ಬಸ್ಗಳನ್ನು ಬೆಂಬಲಿಸುತ್ತದೆ. ಯೋಜನೆಯಡಿಯಲ್ಲಿ ಬೇಡಿಕೆ ಪ್ರೋತ್ಸಾಹಕಗಳನ್ನು ಪಡೆಯಲು ಇವಿ ಖರೀದಿದಾರರಿಗೆ MHIEOಗಳನ್ನು ಪರಿಚಯಿಸುತ್ತಿದೆ. ಇವಿ ಖರೀದಿಸುವ ಸಮಯದಲ್ಲಿ ಸ್ಕೀಮ್ ಪೋರ್ಟಲ್ ಖರೀದಿದಾರರಿಗೆ ಆಧಾರ್ ದೃಢೀಕೃತ ಇ ವೋಚರ್ ಅನ್ನು ರಚಿಸುತ್ತದೆ. ಈ ವೋಚರ್ ಅನ್ನು ಡೌನ್ಲೋಡ್ ಮಾಡಲು ಲಿಂಕ್ ಖರೀದಿದಾರರ ಮೂಲಕ ಮೊಬೈಲ್ ಸಂಖ್ಯೆಗೆ ಕಳುಹಿಸಲಾಗುತ್ತದೆ. ಈ ವೋಚರ್ ಅನ್ನು ಖರೀದಿದಾರರು ಸಹಿ ಮಾಡುತ್ತಾರೆ ಮತ್ತು ಯೋಜನೆಯ ಅಡಿಯಲ್ಲಿ ಬೇಡಿಕೆ ಪ್ರೋತ್ಸಾಹವನ್ನು ಪಡೆಯಲು ಡೀಲರ್ಗೆ ಸಲ್ಲಿಸುತ್ತಾರೆ. ನಂತರ ಈ ವೋಚರ್ ಅನ್ನು ಡೀಲರ್ ಸಹ ಸಹಿ ಮಾಡುತ್ತಾರೆ ಮತ್ತು ಪಿಎಂ ಇ ಡ್ರೈವ್ ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡುತ್ತಾರೆ. ಸಹಿ ಮಾಡಿದ ಈ ವೋಚರ್ ಅನ್ನು ಖರೀದಿದಾರ ಮತ್ತು ಡೀಲರ್ಗೆ SMS ಮೂಲಕ ಕಳುಹಿಸಲಾಗುತ್ತದೆ. ಯೋಜನೆಯಲ್ಲಿ ಬೇಡಿಕೆ ಪ್ರೋತ್ಸಾಹದ ಮರುಪಾವತಿಯನ್ನು ಪಡೆಯಲು OEMಗೆ ಸಹಿ ಮಾಡಿದ ಈ ವೋಚರ್ ಅಗತ್ಯವಾಗಿರುತ್ತದೆ. ಈ ಯೋಜನೆಯು ಈ ಆಂಬ್ಯುಲೆನ್ಸ್ಗಳ ನಿಯೋಜನೆಗಾಗಿ ₹500 ಕೋಟಿಗಳನ್ನು ನಿಗದಿಪಡಿಸುತ್ತದೆ. ರೋಗಿಗಳ ಆರಾಮದಾಯಕ ಸಾಗಣೆಗಾಗಿ ಈ ಆಂಬ್ಯುಲೆನ್ಸ್ಗಳನ್ನ ಬಳಕೆಯನ್ನು ಉತ್ತೇಜಿಸಲು ಇದು ಭಾರತ ಸರ್ಕಾರದ ಹೊಸ ಉಪಕ್ರಮವಾಗಿದೆ. ಈ ಆಂಬ್ಯುಲೆನ್ಸ್ಗಳ ಕಾರ್ಯಕ್ಷಮತೆ ಮತ್ತು ಸುರಕ್ಷತಾ ಮಾನದಂಡಗಳನ್ನು MOHFW, MORTH ಮತ್ತು ಇತರ ಸಂಬಂಧಿತ ಪಾಲುದಾರರೊಂದಿಗೆ ಸಮಾಲೋಚಿಸಿ ರೂಪಿಸಲಾಗುತ್ತದೆ. ಎಸ್ಇಯುಗಳು ಅಂದರೆ ಸಾರ್ವಜನಿಕ ಸಾರಿಗೆ ಸಂಸ್ಥೆಗಳು 14,028 ಇ ಬಸ್ಗಳ ಖರೀದಿಗೆ ಸುಮಾರು 4,391 ಕೋಟಿ ಮೊತ್ತವನ್ನು ಒದಗಿಸಲಾಗಿದೆ. ದೆಹಲಿ, ಮುಂಬೈ, ಕೋಲ್ಕತ್ತಾ, ಚೆನ್ನೈ, ಅಹಮದಾಬಾದ್, ಸೂರತ್, ಬೆಂಗಳೂರು, ಪುಣೆ ಮತ್ತು ಹೈದರಾಬಾದ್ನಂತಹ 40 ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆ ಹೊಂದಿರುವ 9 ನಗರಗಳಲ್ಲಿ ಬೇಡಿಕೆ ಕ್ರೋಢೀಕರಣವನ್ನು CESL ಮಾಡಲಾಗಿದೆ. ರಾಜ್ಯಗಳೊಂದಿಗೆ ಸಮಾಲೋಚಿಸಿ ಇಂಟರ್ ಸಿಟಿ ಮತ್ತು ಇಂಟರ್ ಸ್ಟೇಟ್ ಈ ಬಸ್ಗಳನ್ನು ಸಹ ಬೆಂಬಲಿಸಲಾಗುತ್ತದೆ. ನಗರಗಳು ರಾಜ್ಯಗಳಿಗೆ ಬಸ್ಗಳನ್ನು ಹಂಚಿಕೆ ಮಾಡುವಾಗ MORTH ವಾಹನ ಸ್ಕ್ರಾಪಿಂಗ್ ಯೋಜನೆಯ ಮಾರ್ಗಸೂಚಿಗಳನ್ನು ಅನುಸರಿಸಿ ಅಧಿಕೃತ ಸ್ಕ್ರಾಪಿಂಗ್ ಕೇಂದ್ರಗಳ RESF ಮೂಲಕ ಹಳೆಯ STUಗಳನ್ನು ಸ್ಕ್ರಾಪಿಂಗ್ ಮಾಡಿದ ನಂತರ ಖರೀದಿಸಲಾಗುತ್ತಿರುವ ನಗರಗಳು ರಾಜ್ಯಗಳ ಬಸ್ಗಳ ಸಂಖ್ಯೆಗೆ ಮೊದಲ ಆದ್ಯತೆ ನೀಡಲಾಗುತ್ತದೆ. ವಾಯು ಮಾಲಿನ್ಯಕ್ಕೆ ಟ್ರಕ್ಗಳು ಪ್ರಮುಖ ಕೊಡುಗೆ ನೀಡುತ್ತವೆ. ಈ ಯೋಜನೆಯು ದೇಶದಲ್ಲಿ ಈ ಟ್ರಕ್ಗಳ ನಿಯೋಜನೆಯನ್ನು ಉತ್ತೇಜಿಸುತ್ತದೆ. ಈ ಟ್ರಕ್ಗಳನ್ನು ಪ್ರೋತ್ಸಾಹಿಸಲು ರೂ 500 ಕೋಟಿಯನ್ನು ನಿಗದಿಪಡಿಸಲಾಗಿದೆ. MORTH ಅನುಮೋದಿತ ವಾಹನ ಸ್ಕ್ರಾಪಿಂಗ್ ಕೇಂದ್ರಗಳಲ್ಲಿ ಸ್ಕ್ರಾಪಿಂಗ್ ಪ್ರಮಾಣ ಪತ್ರವನ್ನು ಹೊಂದಿರುವವರಿಗೆ ಪ್ರೋತ್ಸಾಹಧನ ನೀಡಲಾಗುವುದು. ಈ ಯೋಜನೆಯು ವಿದ್ಯುತ್ ವಾಹನಗಳ ಸಾರ್ವಜನಿಕ ಚಾರ್ಜಿಂಗ್ ಕೇಂದ್ರಗಳ ಸ್ಥಾಪನೆಯನ್ನು ದೊಡ್ಡ ಪ್ರಮಾಣದಲ್ಲಿ ಉತ್ಸವ ಮೂಲಕ ವಿದ್ಯುತ್ ಚಾಲಿತ ವಾಹನಗಳ ಖರೀದಿದಾರರ ವಿವಿಧ ಆತಂಕಗಳನ್ನು ಪರಿಹರಿಸುತ್ತದೆ. ಈ EVPCSಗಳನ್ನು ಹೆಚ್ಚಿಸುವ ವಿದ್ಯುತ್ ಪ್ರಸರಣ ಹೊಂದಿರುವ 5 ನಗರಗಳಲ್ಲಿ ಮತ್ತು 5 ಹೆದ್ದಾರಿಗಳಲ್ಲಿ ಸ್ಥಾಪಿಸಲಾಗುವುದು. ಈ ಯೋಜನೆಯು E4WSಗಾಗಿ 22,100 ವೇಗದ ಚಾರ್ಜರ್ಗಳನ್ನು, ಈ ಬಸ್ಗಳಿಗೆ 1,800 ವೇಗದ ಚಾರ್ಜರ್ಗಳು ಮತ್ತು E2W, 3W ಗಾಗಿ 48,400 ವೇಗದ ಚಾರ್ಜ್ಗಳನ್ನು ಸ್ಥಾಪಿಸಲು ಪ್ರಸ್ತಾಪಿಸುತ್ತಿದೆ. EVPCSಗಾಗಿ ಸುಮಾರು 2,000 ಕೋಟಿಗಳಾಗಿರುತ್ತದೆ. ದೇಶದಲ್ಲಿ ಬೆಳೆಯುತ್ತಿರುವ ವಿದ್ಯುತ್ ವಾಹನ ಪರಿಸರ ವ್ಯವಸ್ಥೆಯನ್ನು ಗಮನದಲ್ಲಿಟ್ಟುಕೊಂಡು ಹಸಿರು ಚಲನಶೀಲತೆಯನ್ನು ಉತ್ತೇಜಿಸಲು ಹೊಸ ಮತ್ತು ಉದಯೋನ್ಮುಖ ತಂತ್ರಜ್ಞಾನಗಳನ್ನು ಎದುರಿಸಲು MHIಯ ಪರೀಕ್ಷಾ ಏಜೆನ್ಸಿಗಳನ್ನು ಆಧುನೀಕರಿಸಲಾಗುವುದು. MHI ಆಶ್ರಯದಲ್ಲಿ ಸುಮಾರು 780 ಕೋಟಿ ವೆಚ್ಚದಲ್ಲಿ ಪರೀಕ್ಷಾ ಏಜೆನ್ಸಿಗಳ ಮೇಲ್ದರ್ಜೀಕರಣಕ್ಕೆ ಅನುಮೋದನೆ ನೀಡಲಾಗಿದೆ. ಸಾರ್ವಜನಿಕ ಸಾರಿಗೆ ಸಾಧನಗಳನ್ನು ಬೆಂಬಲಿಸುವ ಮೂಲಕ ಈ ಯೋಜನೆಯು ಸಾಮೂಹಿಕ ಚಲನಶೀಲತೆಯನ್ನು ಉತ್ತೇಜಿಸುತ್ತದೆ. PMI ಇ ಡ್ರೈವ್ ಯೋಜನೆ ಪ್ರಾಥಮಿಕ ಉದ್ದೇಶ ಎಂದರೆ ಇವಿಗಳ ಖರೀದಿಗೆ ಮುಂಗಡ ಪ್ರೋತ್ಸಾಹ ನೀಡುವ ಮೂಲಕ ಮತ್ತು ಇವಿಗಳಿಗೆ ಅಗತ್ಯವಾದ ಚಾರ್ಜಿಂಗ್ ಮೂಲಸೌಕರ್ಯಗಳನ್ನು ಸ್ಥಾಪಿಸಲು ಅನುಕೂಲವಾಗುವಂತೆ ಇವಿಗಳನ್ನು ನೋಡಿಸಿಕೊಳ್ಳುವಂತೆ ತ್ವರಿತಗೊಳಿಸಲಾಗುವುದು. ಪಿಎಂ ಇ ಡ್ರೈವ್ ಯೋಜನೆಯು ಸಾರಿಗೆ ಪರಿಸರ ಪರಿಣಾಮವನ್ನು ಕಡಿಮೆ ಮಾಡಲು ಮತ್ತು ಗಾಳಿಯ ಗುಣಮಟ್ಟವನ್ನು ಸುಧಾರಿಸಲು ಇವಿಗಳನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ. ಈ ಯೋಜನೆಯು ದಕ್ಷ, ಸ್ಪರ್ಧಾತ್ಮಕ ಮತ್ತು ಸ್ಥಿತಿಸ್ಥಾಪಕ ಇವಿ ಉತ್ಪಾದನಾ ಉದ್ಯಮವನ್ನು ಉತ್ತೇಜಿಸುತ್ತದೆ. ಇದರಿಂದಾಗಿ ಆತ್ಮನಿರ್ಭರ ಭಾರತವನ್ನು ಉತ್ತೇಜಿಸುತ್ತದೆ. ದೇಶೀಯ ಉತ್ಪಾದನೆ ಮತ್ತು

0: ಈ ಪೂರೈಕೆ ಸರಪಳಿಯನ್ನು ಬಲಪಡಿಸುವುದನ್ನು ಉತ್ತೇಜಿಸುವ ಹಂತ ಹಂತವಾಗಿ ಉತ್ಪಾದನಾ ಕಾರ್ಯಕ್ರಮವನ್ನು ಸೇರಿಸುವ ಮೂಲಕ ಇದನ್ನು ಸಾಧಿಸಲಾಗುತ್ತದೆ. ಭಾರತ ಸರ್ಕಾರದ ಈ ಉಪಕ್ರಮವು ಪರಿಸರ ಮಾಲಿನ್ಯ ಮತ್ತು ಇಂಧನ ಸುರಕ್ಷತೆ ಬಗ್ಗೆ ಕಳವಳಗಳನ್ನು ಪರಿಹರಿಸಲು ಮತ್ತು ಸುಸ್ಥಿರ ಸಾರಿಗೆ ಪರಿಹಾರಗಳನ್ನು ಉತ್ತೇಜಿಸುವಲ್ಲಿ ಗಮನಾರ್ಹ ಪ್ರಗತಿಯನ್ನು ಸಾಧಿಸಲು ಸಜ್ಜಾಗಿದೆ. ಈ ಯೋಜನೆಯು ಅದರ ಪಿಎಂಪಿ ಜೊತೆಗೆ ಇವಿ ವಲಯಗಳ ಮತ್ತು ಸಂಬಂಧಿತ ಪೂರೈಕೆ ಸರಪಳಿಯಲ್ಲಿ ಹೂಡಿಕೆಯನ್ನು ಉತ್ತೇಜಿಸುತ್ತದೆ ಮತ್ತು ಈ ಯೋಜನೆಯು ಮೌಲ್ಯ ಸರಪಳಿಯಲ್ಲಿ ಗಮನಾರ್ಹ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುತ್ತದೆ. ಉತ್ಪಾದನೆ ಮತ್ತು ಚಾರ್ಜಿಂಗ್ ಮೂಲಸೌಕರ್ಯಗಳ ಸ್ಥಾಪನೆಯ ಮೂಲಕ ಉದ್ಯೋಗ ಸೃಷ್ಟಿಯೂ ಸಹ ಇರುತ್ತದೆ. ಈ ಯೋಜನೆ ಅಡಿಯಲ್ಲಿ ಸಬ್ಸಿಡಿ ಪ್ರೋತ್ಸಾಹಧನವನ್ನು ನೀಡಲಾಗಿದೆ. ಅವುಗಳ ವಿವರವನ್ನು ನಾವು ನೋಡುವುದಾದರೆ ಎಲೆಕ್ಟ್ರಿಕ್ ಎರಡು ಚಕ್ರ ವಾಹನಗಳು, ಎಲೆಕ್ಟ್ರಿಕ್ ಮೂರು ಚಕ್ರ ವಾಹನಗಳು, ಎಲೆಕ್ಟ್ರಿಕ್ ಆಂಬ್ಯುಲೆನ್ಸ್ಗಳು, ಎಲೆಕ್ಟ್ರಿಕ್ ಟ್ರಕ್ಗಳು, ಇತರೆ ಹೊಸ ಇವಿ ವರ್ಗಗಳು. ಈ ಯೋಜನೆಯ ಗುರಿಗಳನ್ನು ನಾವು ನೋಡುವಂತದ್ದಾದರೆ ಸರ್ಕಾರವು ಈ ಯೋಜನೆಯ ಮೂಲಕ ಸುಮಾರು 24.79 ಲಕ್ಷ ಎಲೆಕ್ಟ್ರಿಕ್ ಎರಡು ಚಕ್ರ ವಾಹನಗಳು, 3.16 ಲಕ್ಷ ಎಲೆಕ್ಟ್ರಿಕ್ ಮೂರು ಚಕ್ರ ವಾಹನಗಳು, 14,028 ಎಲೆಕ್ಟ್ರಿಕ್ ಬಸ್ಗಳಿಗೆ ಬೆಂಬಲ ನೀಡಲು ಉದ್ದೇಶಿಸಿದೆ. ಚಾರ್ಜಿಂಗ್ ಮೂಲಸೌಕರ್ಯಗಳನ್ನು ನಾವು ನೋಡುವಂತದ್ದಾದರೆ ಈ ಯೋಜನೆಯಡಿ ದೇಶಾದ್ಯಂತ ಸಾರ್ವಜನಿಕ ಇವಿ ಚಾರ್ಜಿಂಗ್ ಸ್ಟೇಷನ್ಗಳ ಸ್ಥಾಪನೆ, ಪ್ರಮುಖ ನಗರಗಳು ಮತ್ತು ರಾಷ್ಟೀಯ ಹೆದ್ದಾರಿಗಳಲ್ಲಿ ವೇಗದ ಚಾರ್ಜರ್ಗಳ ಅಭಿವೃದ್ಧಿ, ಇವಿ ಬಳಕೆದಾರರ ರೇಂಜ್ ಆಂಗ್ಸೈಟಿ ಸಮಸ್ಯೆ ನಿವಾರಣೆ, ಇದಕ್ಕಾಗಿ ಸರ್ಕಾರವು ಪ್ರತ್ಯೇಕ ಅನುದಾನವನ್ನು ಮೀಸಲಿಟ್ಟಿದೆ. ಈ ವೋಚರ್ ವ್ಯವಸ್ಥೆ ಯಾವ ರೀತಿ ಇರುತ್ತದೆ ಅನ್ನುವಂಥದ್ದನ್ನು ನಾವು ನೋಡುವಂತದ್ದಾದರೆ ವಿದ್ಯುತ್ ವಾಹನ ಖರೀದಿದಾರರಿಗೆ ವಾಹನ ಖರೀದಿಸುವ ಸಮಯದಲ್ಲಿ ಯೋಜನೆ ಪೋರ್ಟಲ್ನಲ್ಲಿ ಈ ವೋಚರ್ ಸೃಷ್ಟಿಯಾಗುತ್ತದೆ. ಆಧಾರ್ ಆಧಾರಿತ ದೃಢೀಕರಣ ನಡೆಯುತ್ತದೆ. ವೋಚರ್ ಅನ್ನು ಡೀಲರ್ಗೆ ಸಲ್ಲಿಸಿದ ನಂತರ ಪ್ರೋತ್ಸಾಹ ದೊರೆಯುತ್ತದೆ. ಈ ಬಸ್ ಯೋಜನೆ ಸುಮಾರು 4,391 ಕೋಟಿ ಅನುದಾನ ಮೀಸಲಿಡಲಾಗಿದೆ. ದೇಶದ ಪ್ರಮುಖ ನಗರಗಳಲ್ಲಿ 1,000+ ಎಲೆಕ್ಟ್ರಿಕ್ ಬಸ್ಗಳ ಯೋಜನೆಯನ್ನ ಮಾಡಲಾಗಿದೆ. ವಿಶೇಷವಾಗಿ ಬೆಂಗಳೂರು, ಹೈದರಾಬಾದ್, ದೆಹಲಿ, ಅಹಮದಾಬಾದ್ ಮುಂತಾದ ನಗರಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗಿದೆ. ಇ ಟ್ರಕ್ ಯೋಜನೆ ಅಂದರೆ ಪಿಎಂ ಇ ಡ್ರೈವ್ ಅಲ್ಲಿ ಮೊದಲ ಬಾರಿಗೆ ಎಲೆಕ್ಟ್ರಿಕ್ ಟ್ರಕ್ಗಳಿಗೆ ವಿಶೇಷ ಪ್ರೋತ್ಸಾಹಧನವನ್ನು ನೀಡಲಾಗುತ್ತಿದೆ. ಒಂದು ಇ ಟ್ರಕ್ಗೆ ಗರಿಷ್ಠ ರೂ 9.6 ಲಕ್ಷದವರೆಗೆ ಪ್ರೋತ್ಸಾಹಧನವನ್ನು ನೀಡಲಾಗುತ್ತದೆ. ಕರ್ನಾಟಕ ಸರ್ಕಾರವು ಪಿಎಂ ಇ ಡ್ರೈವ್ ಯೋಜನೆಯಡಿ ಸುಮಾರು 1,500 ಹೊಸ ಇವಿ ಚಾರ್ಜಿಂಗ್ ಸ್ಟೇಷನ್ಗಳ ಸ್ಥಾಪನೆಗೆ ಪ್ರಸ್ತಾವನೆ ಸಲ್ಲಿಸಿದೆ. ರಾಜ್ಯದಲ್ಲಿ 1,000+ ಎಲೆಕ್ಟ್ರಿಕ್ ಬಸ್ಗಳ ಯೋಜನೆ ಸಹ ಪ್ರಸ್ತಾವನೆ ನೀಡಿದೆ. ಯೋಜನೆಯ ಮಹತ್ವವನ್ನು ಇಲ್ಲಿ ತಿಳಿಯುವಂತಹದ್ದಾದರೆ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಅವಲಂಬನೆ ಕಡಿಮೆಯಾಗುತ್ತದೆ, ವಾಯುಮಾಲಿನ್ಯ ತಗ್ಗುತ್ತದೆ, ಇವಿ ಉದ್ಯಮದಲ್ಲಿ ಉದ್ಯೋಗಾವಕಾಶಗಳಿಗೆ ಹೆಚ್ಚಿನ ಅವಕಾಶ ದೊರೆಯುತ್ತದೆ. ದೇಶೀಯ ಉತ್ಪಾದನೆಗೆ ಉತ್ತೇಜನ ಸಿಗುತ್ತದೆ. 2030ರೊಳಗೆ ಇವಿ ಬಳಕೆಯನ್ನು ದೊಡ್ಡ ಪ್ರಮಾಣದಲ್ಲಿ ಹೆಚ್ಚಿಸುವ ಗುರಿಗೆ ಸಹಕಾರಿಯಾಗುತ್ತದೆ. ಇದು ಪ್ರಧಾನಿ ನರೇಂದ್ರ ಮೋದಿಯವರ ಮಹತ್ವಾಕಾಂಕ್ಷೆಯ ಪಿಎಂ ಇ ಡ್ರೈವ್ ಯೋಜನೆಯಾಗಿದೆ. ಉದ್ದೇಶವಾಗಿದೆ.
1: ಪ್ರಧಾನಮಂತ್ರಿ ಇ ಡ್ರೈವ್ ಯೋಜನೆ ಕುರಿತು ಇದುವರೆಗೂ ಮಾತನಾಡಿದ್ದವರು ಅಶೋಕ್ ಕುಮಾರ್ ಬಿ. ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸುಗುಣ ಸತೀಶ್. ಮುಖ್ಯಾಂಶಗಳು. ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ ಇಂದು ಸಂಜೆ 65 ವಿವಿಧ ಕ್ಷೇತ್ರದ ಗಣ್ಯರಿಗೆ ಪದ್ಮ ಪ್ರಶಸ್ತಿ ಪ್ರದಾನ. ಕೇಂದ್ರ ಸಹಕಾರ ಸಚಿವ ಅಮಿತ್ ಶಾ ಅವರಿಂದ ನಾಫೆಡ್ ಹರಾಜು ಪೋರ್ಟಲ್ ಉದ್ಘಾಟನೆ. ಅಮೆರಿಕ ಮತ್ತು ಇರಾನ್ ನಡುವಿನ ಒಪ್ಪಂದ. ಬ್ರಿಕ್ಸ್ ರಾಷ್ಟೀಯ ಭದ್ರತಾ ಸಲಹೆಗಾರರ ಸಭೆಯಲ್ಲಿ ಭಾರತ ಸ್ವಾಗತ. ಕೃಷಿ ಚಟುವಟಿಕೆ ಮೇಲೆ ಎಲ್ ನಿನೋ ಹವಾಮಾನ ಬೀರುವ ಪರಿಣಾಮ ಕುರಿತು ಇಂದು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಸಭೆ. ಮತ್ತು ಫಿಫಾ ವಿಶ್ವಕಪ್, ಜಾರ್ಡಾನ್ ತಂಡವನ್ನು 2-1 ಗೋಲುಗಳ ಅಂತರದಿಂದ ಮಣಿಸಿದ ಅಲ್ಜೀರಿಯಾ. ವಾರ್ತೆಗಳ ವಿವರ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇಂದು ಸಂಜೆ ನವದೆಹಲಿಯ ರಾಷ್ಟಪತಿ ಭವನದಲ್ಲಿ ನಡೆಯುವ 2nd ನಾಗರಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ 2026 ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ರಾಷ್ಟಪತಿಗಳು 2 ಪದ್ಮ ವಿಭೂಷಣ

0: 7 ಪದ್ಮಭೂಷಣ ಮತ್ತು 56 ಪದ್ಮಶ್ರೀ ಸೇರಿದಂತೆ 65 ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ಟೆನಿಸ್ ದಂತಕಥೆ ವಿಜಯ್ ಅಮೃತರಾಜ್, ನಟ ಮಮ್ಮೂಟಿ, ಹಿನ್ನೆಲೆ ಗಾಯಕಿ ಅಲ್ಕಾ ಯಾಜ್ಞಿಕ್ ಮತ್ತು ಕ್ರಿಕೆಟಿಗ ರೋಹಿತ್ ಶರ್ಮಾ ಸೇರಿದಂತೆ 65 ಪ್ರಮುಖ ವ್ಯಕ್ತಿಗಳು ರಾಷ್ಟಪತಿಗಳಿಂದ ಪ್ರತಿಷ್ಠಿತ ಪದ್ಮ ಪ್ರಶಸ್ತಿಗಳನ್ನು ಸ್ವೀಕರಿಸಲಿದ್ದಾರೆ. ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿಗೆ ರಾಜ್ಯದ 5 ಸಾಧಕರು ಭಾಜನರಾಗಿದ್ದು, ವೈದ್ಯಕೀಯ ಸೇವೆಗಾಗಿ ಡಾ ಪ್ರಭಾಕರ ಕೋರೆ, ಶಿಕ್ಷಣ ತಂತ್ರಜ್ಞ ಶಶಿ ಶೇಖರ್ ವೆಂಪತಿ, ಹಿಮೋಫಿಲಿಯಾ ರೋಗಿಗಳಿಗೆ ಉಚಿತ ಚಿಕಿತ್ಸೆ ಸಿಗುವಂತೆ ಮಾಡಿದ ವೈದ್ಯ ಡಾ ಸುರೇಶ್ ಹನಗವಾಡಿ, ಉದ್ಯಮಿ ಟಿಟಿ ಜಗನ್ನಾಥನ್, ಭಾರತೀಯ ರಕ್ಷಣಾ ವಲಯವನ್ನು ಸ್ವಾವಲಂಬಿಯಾಗಿಸಿದ ವಿಜ್ಞಾನಿ ಡಾ ಶುಭಾ ವೆಂಕಟೇಶ್ ಅಯ್ಯಂಗಾರ್ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು. ಗಣರಾಜ್ಯೋತ್ಸವದ ಮುನ್ನಾ ದಿನದಂದು ಸರ್ಕಾರವು 2026 131 ಪದ್ಮ ಪ್ರಶಸ್ತಿಗಳನ್ನು ಘೋಷಿಸಿತ್ತು. ಇದರಲ್ಲಿ 5 ಪದ್ಮ ವಿಭೂಷಣ ಪ್ರಶಸ್ತಿಗಳೂ ಸೇರಿವೆ. ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳಲ್ಲಿ ಒಂದಾದ ಪದ್ಮ ಪ್ರಶಸ್ತಿಗಳನ್ನು ಪದ್ಮವಿಭೂಷಣ, ಪದ್ಮಭೂಷಣ ಮತ್ತು ಪದ್ಮಶ್ರೀ ಎಂಬ 3 ವಿಭಾಗಗಳಲ್ಲಿ ನೀಡಲಾಗುತ್ತದೆ. ಚಟುವಟಿಕೆಗಳು, ಕಲೆ, ಸಾಮಾಜಿಕ ಕಾರ್ಯ, ಸಾರ್ವಜನಿಕ ವ್ಯವಹಾರಗಳು, ವಿಜ್ಞಾನ ಮತ್ತು ಇಂಜಿನಿಯರಿಂಗ್, ವ್ಯಾಪಾರ ಮತ್ತು ಕೈಗಾರಿಕೆ, ಔಷಧ, ಸಾಹಿತ್ಯ ಮತ್ತು ಶಿಕ್ಷಣ, ಕ್ರೀಡೆ, ನಾಗರಿಕ ಸೇವೆಯ ವಿವಿಧ ವಿಭಾಗಗಳಲ್ಲಿ ಪ್ರಶಸ್ತಿಗಳನ್ನು ನೀಡಲಾಗುತ್ತದೆ. ಕೇಂದ್ರ ಸಹಕಾರ ಸಚಿವ ಅಮಿತ್ ಶಾ ಅವರು ಇಂದು ನವದೆಹಲಿಯಲ್ಲಿ ಭಾರತೀಯ ರಾಷ್ಟೀಯ ಕೃಷಿ ಸಹಕಾರಿ ಮಾರುಕಟ್ಟೆ ಒಕ್ಕೂಟ ನಾಫೆಡ್ ಹರಾಜು ಪೋರ್ಟಲ್ ಅನ್ನು ಉದ್ಘಾಟಿಸಲಿದ್ದಾರೆ. ಹರಾಜು ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ, ದಕ್ಷತೆ ಮತ್ತು ಕಾರ್ಯಾಚರಣೆಯ ಸುಲಭತೆಯನ್ನು ಬಲಪಡಿಸುವ ನಿಟ್ಟಿನಲ್ಲಿ ಈ ಪೋರ್ಟಲ್ನ ಉದ್ಘಾಟನೆಯು ಒಂದು ಪ್ರಮುಖ ಹೆಜ್ಜೆಯಾಗಿದೆ. ರೈತರು, ಸದಸ್ಯ ಸಂಸ್ಥೆಗಳು ಮತ್ತು ಪಾಲುದಾರರ ಹಿತದೃಷ್ಟಿಯಿಂದ ಹರಾಜು ಸಂಬಂಧಿತ ಚಟುವಟಿಕೆಗಳನ್ನು ಸುಗಮಗೊಳಿಸಲು ಮತ್ತು ನಾಫೆಡ್ನ ಒಟ್ಟಾರೆ ಕಾರ್ಯನಿರ್ವಹಣೆಯನ್ನು ಹೆಚ್ಚಿಸಲು ಈ ಪೋರ್ಟಲ್ ಡಿಜಿಟಲ್ ವೇದಿಕೆಯನ್ನು ಒದಗಿಸುವ ನಿರೀಕ್ಷೆ ಇದೆ. ಕಾರ್ಯಕ್ರಮದಲ್ಲಿ ಗೃಹ ಸಚಿವರು ನಾಫೆಡ್ನ ಹಲವಾರು ಪ್ರಮುಖ ಡಿಜಿಟಲ್ ಮತ್ತು ರೈತ ಕೇಂದ್ರಿತ ಉಪಕ್ರಮಗಳನ್ನು ಸಹ ಪ್ರಾರಂಭಿಸಲಿದ್ದಾರೆ ಎಂದು ಸಹಕಾರ ಸಚಿವಾಲಯ ತಿಳಿಸಿದೆ. ಇವುಗಳಲ್ಲಿ ರೈತರ ಮಕ್ಕಳಿಗೆ ನಾಫೆಡ್ ಕಲ್ಯಾಣ್ ವಿದ್ಯಾರ್ಥಿವೇತನ, ದ್ವಿದಳ ಧಾನ್ಯಗಳು ಮತ್ತು ಎಣ್ಣೆ ಬೀಜಗಳ ದಾಸ್ತಾನು ನಿರ್ವಹಣೆಗಾಗಿ ದೃಷ್ಟಿ ಪೋರ್ಟಲ್ ಮತ್ತು ಉದ್ಯಮ ಸಂಪನ್ಮೂಲ ಯೋಜನೆಯನ್ನು ಬಲಪಡಿಸಲು ಉದ್ಯಮ ಸಂಪನ್ಮೂಲ ಯೋಜನಾ ಪೋರ್ಟಲ್ ಸೇರಿವೆ. ಇಂದು ಡಾ ಶ್ಯಾಮಪ್ರಸಾದ್ ಮುಖರ್ಜಿ ಅವರ ಪುಣ್ಯತಿಥಿಯಾಗಿದ್ದು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಇತರೆ ಗಣ್ಯರು ಡಾ ಶ್ಯಾಮಪ್ರಸಾದ್ ಮುಖರ್ಜಿ ಅವರಿಗೆ ಗೌರವ ಸಲ್ಲಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಉಪರಾಷ್ಟಪತಿಗಳು ಡಾ ಶ್ಯಾಮಪ್ರಸಾದ್ ಮುಖರ್ಜಿ ಅವರನ್ನು ದಾರ್ಶನಿಕ ನಾಯಕ, ಶಿಕ್ಷಣ ತಜ್ಞ ಮತ್ತು ಅಪ್ರತಿಮ ದೇಶಭಕ್ತ ಎಂದು ಬಣ್ಣಿಸಿದ್ದಾರೆ. ಡಾ ಮುಖರ್ಜಿ ಅವರು ದೇಶದ ಏಕತೆ ಮತ್ತು ಸಮಗ್ರತೆಯನ್ನು ನಿರ್ಭಯವಾಗಿ ಪ್ರತಿಪಾದಿಸಿದರು. ಬಲವಾದ ಏಕೀಕೃತ ಮತ್ತು ಅಭಿವೃದ್ದಿ ಹೊಂದಿದ ಭಾರತವನ್ನು ನಿರ್ಮಿಸಲು ಅವರ ತ್ಯಾಗ ಮತ್ತು ಅಚಲ ಬದ್ದತೆಯು ಪೀಳಿಗೆಗೆ ಸ್ಫೂರ್ತಿ ನೀಡುತ್ತದೆ ಎಂದು ಹೇಳಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಡಾ ಶ್ಯಾಮಪ್ರಸಾದ್ ಮುಖರ್ಜಿ ಅವರು ಮಹಾನ್ ದೇಶಭಕ್ತ, ವಿದ್ವಾಂಸ ಮತ್ತು ರಾಜಕಾರಣಿ, ಅವರಿಗೆ ಹುತಾತ್ಮ ದಿನದಂದು ಗೌರವ ಸಲ್ಲಿಸಿದ್ದಾರೆ. ಡಾ ಶ್ಯಾಮಪ್ರಸಾದ್ ಮುಖರ್ಜಿ ಅವರು ತಮ್ಮ ಜೀವನವನ್ನು ದೇಶದ ಅಭಿವೃದ್ದಿಗೆ ಮುಡುಪಾಗಿಟ್ಟಿದ್ದರು. ಡಾ ಶ್ಯಾಮಪ್ರಸಾದ್ ಮುಖರ್ಜಿ ಅವರ ಅಚಲ ದೃಢ ನಿಶ್ಚಯ, ಸಾರ್ವಜನಿಕ ಜೀವನದಲ್ಲಿ ಧೈರ್ಯ ಮತ್ತು ರಾಷ್ಟೀಯ ಹಿತಾಸಕ್ತಿ ಬದ್ದತೆಯು ಯುವ ಪೀಳಿಗೆಗೆ ಸ್ಫೂರ್ತಿ ನೀಡುತ್ತಲೇ ಇದೆ ಎಂದು ಅವರು ಹೇಳಿದ್ದಾರೆ. ಅಮೆರಿಕ ಮತ್ತು ಇರಾನ್ ನಡುವಿನ ಒಪ್ಪಂದವನ್ನು ಭಾರತ ಸ್ವಾಗತಿಸುತ್ತದೆ ಎಂದು ಭಾರತದ ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ತಿಳಿಸಿದ್ದಾರೆ. 16ನೇ ಬ್ರಿಕ್ಸ್ ರಾಷ್ಟೀಯ ಭದ್ರತಾ ಸಲಹೆಗಾರರ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಅವರು, ಈ ಒಪ್ಪಂದವು ಪ್ರಾದೇಶಿಕ ಮತ್ತು ಜಾಗತಿಕ ಸ್ಥಿರತೆಗೆ ಸಕಾರಾತ್ಮಕ ಕೊಡುಗೆ ನೀಡಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಈ ಒಪ್ಪಂದದಿಂದ ಇಂಧನ ಭದ್ರತೆ, ರಸಗೊಬ್ಬರಗಳು ಮತ್ತು ರಾಸಾಯನಿಕ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿನ ಕೊರತೆಗಳನ್ನು ನೀಗಿಸಲಿದೆ ಎಂದು ತಿಳಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಅಲ್ಪಸಂಖ್ಯಾತ ವ್ಯವಹಾರಗಳ ರಾಜ್ಯ ಸಚಿವ ಹಾಗೂ ಮೀನುಗಾರಿಕೆ, ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ರಾಜ್ಯ ಸಚಿವ ಜಾರ್ಜ್ ಕುರಿಯನ್ ಅವರು ಕೇಂದ್ರ ಸಚಿವ ಸಂಪುಟಕ್ಕೆ ರಾಜೀನಾಮೆ ನೀಡಿದ್ದಾರೆ. ರಾಷ್ಟಪತಿ ದ್ರೌಪದಿ ಮುರ್ಮು

0: ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ತಿಳಿಸಿದ್ದಾರೆ. ರೈತರು ಯಾವುದೇ ಕಷ್ಟವನ್ನು ಎದುರಿಸದಂತೆ ಸರ್ಕಾರವು ಸಂಪೂರ್ಣ ಸಿದ್ದತೆ ಮತ್ತು ಸಮನ್ವಯದೊಂದಿಗೆ ಪ್ರತಿಯೊಂದು ಪರಿಸ್ಥಿತಿಯನ್ನು ಎದುರಿಸುತ್ತದೆ ಎಂದು ಅವರು ಹೇಳಿದ್ದಾರೆ. ಅಮೆರಿಕದ ಸಾಂತಾ ಕ್ಲಾರಾದಲ್ಲಿ ಇಂದು ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಗ್ರೂಪ್ ಎ ಪಂದ್ಯದಲ್ಲಿ ಅಲ್ಜೀರಿಯಾ ತಂಡವು ತನ್ನ ಚೊಚ್ಚಲ ತಂಡವಾದ ಜೋರ್ಡಾನ್ ತಂಡವನ್ನು 2-1 ಅಂತರದಿಂದ ಸೋಲಿಸಿತು. ಮತ್ತೊಂದು ಪಂದ್ಯದಲ್ಲಿ ನ್ಯೂಯಾರ್ಕ್ ಕ್ರೀಡಾಂಗಣದಲ್ಲಿ ಇಂದು ನಡೆದ ಗ್ರೂಪ್ ಐ ಪಂದ್ಯದಲ್ಲಿ ನಾರ್ವೆ ತಂಡವು ಸೆನೆಗಲ್ ತಂಡವನ್ನು 3-2 ಅಂತರದಿಂದ ಸೋಲಿಸಿ 32ನೇ ಸುತ್ತಿಗೆ ಪ್ರವೇಶ ಪಡೆದುಕೊಂಡಿತು. ಮತ್ತೊಂದು ಸೂಪರ್ ಪಂದ್ಯದಲ್ಲಿ ಅರ್ಜೆಂಟೀನಾ ನಿನ್ನೆ ರಾತ್ರಿ ಯುನೈಟೆಡ್ ಸ್ಟೇಟ್ಸ್ನ ಆರ್ಲಿಂಗ್ಟನ್ನಲ್ಲಿ ನಡೆದ ಗ್ರೂಪ್ ಎ ಪಂದ್ಯದಲ್ಲಿ ಆಸ್ಟ್ರಿಯಾವನ್ನು 2-0 ಅಂತರದಿಂದ ಸೋಲಿಸಿ 32ನೇ ಸುತ್ತಿಗೆ ಪ್ರವೇಶಿಸಿತು. ಅರ್ಜೆಂಟೀನಾ ತಂಡದ ನಾಯಕ ಲಿಯೋನಿನ್ ಮೆಸ್ಸಿ ನಾಯಕತ್ವ ವಹಿಸಿಕೊಂಡು 2 ಗೋಲುಗಳನ್ನು ಗಳಿಸಿದರು. ತನ್ನ 2 ಗೋಲುಗಳೊಂದಿಗೆ ಮೆಸ್ಸಿ ತನ್ನ ಫಿಫಾ ವಿಶ್ವಕಪ್ ಗೋಲುಗಳ ಸಂಖ್ಯೆಯನ್ನು 18ಕ್ಕೆ ಏರಿಸಿದರು. ಜರ್ಮನಿಯ ಮಿರೋಸ್ಲಾಸ್ ಕ್ಲೋಸ್ ಅವರ 16 ಗೋಲುಗಳ ದಾಖಲೆಯನ್ನು ಹಿಂದಿಕ್ಕಿ ವಿಶ್ವಕಪ್ ಇತಿಹಾಸದಲ್ಲಿ ಅತಿ ಹೆಚ್ಚು ಗೋಲು ಗಳಿಸಿದ ಆಟಗಾರರಾಗಿ ಮೆಸ್ಸಿ ಹೊರಹೊಮ್ಮಿದ್ದಾರೆ. ಮಣಿಪುರ ಪೊಲೀಸ್, ಸಿಆರ್ಪಿಎಫ್, ಕೋಬ್ರಾ ಮತ್ತು ಸೇನೆಯನ್ನು ಒಳಗೊಂಡ ಜಂಟಿ ಭದ್ರತಾ ಪಡೆಗಳು ನಿನ್ನೆ ಕಾಂಗ್ಪೋಕ್ಪಿ ಜಿಲ್ಲೆಯ ಲೀಲಾನ್ ವೈಫೈ ಮತ್ತು ಸುತ್ತಮುತ್ತಲಿನ ಇತರ ಗ್ರಾಮಗಳಲ್ಲಿ ನಡೆಸಿದ ವ್ಯಾಪಕ ಶೋಧ ಕಾರ್ಯಾಚರಣೆಗಳಲ್ಲಿ ಅಪಾರ ಪ್ರಮಾಣದ ಶಸ್ತಾಸ್ತ ಮತ್ತು ಮದ್ದುಗುಂಡುಗಳನ್ನು ವಶಪಡಿಸಿಕೊಂಡಿವೆ. ಕಾರ್ಯಾಚರಣೆ 3 ದಿನಗಳ ಕಾಲ ನಡೆಯಿತು. ಈ ಸಮಯದಲ್ಲಿ ಭದ್ರತಾ ಪಡೆಗಳು ಸಶಸ್ತ ಉಗ್ರರೊಂದಿಗೆ ಮುಖಾಮುಖಿಯಾದವು. ಆದರೆ ಎರಡೂ ಕಡೆಗಳಲ್ಲಿ ಯಾವುದೇ ಸಾವು ನೋವು ಸಂಭವಿಸಿಲ್ಲ. ಕಾರ್ಯಾಚರಣೆಯ ಸಮಯದಲ್ಲಿ 17 ಸಿಂಗಲ್ ಮತ್ತು ಡಬಲ್ ಬ್ಯಾರಲ್ ಗನ್ಗಳು, AK-47 ರೈಫಲ್ಗಳು, ಎಸ್ಎಲ್ಆರ್, ಎಸ್ಕೆಎಸ್ ರೈಫಲ್, 11 ಎಸ್ಬಿಎಲ್ ರೈಫಲ್ಗಳು ಸೇರಿದಂತೆ ಸುಮಾರು 40 ಶಸ್ತಾಸ್ತಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಭಾರತ ಯುಕೆ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಸಿಇಟಿಎ ಭಾರತೀಯ ರೈತರು, ಮೀನುಗಾರರು, ಕುಶಲಕರ್ಮಿಗಳು ಮತ್ತು ಸಣ್ಣ ವ್ಯವಹಾರಗಳು ಜಾಗತಿಕವಾಗಿ ಅಭಿವೃದ್ದಿ ಹೊಂದಲು ಹಾಗೂ ಉದ್ಯೋಗ ಸೃಷ್ಟಿಯನ್ನು ವೇಗಗೊಳಿಸಲು ಸಹಾಯ ಮಾಡುತ್ತದೆ ಎಂದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಈ ವರ್ಷ ಜುಲೈ 15ರಂದು ಜಾರಿಗೆ ಬರಲಿರುವ ಈ ಒಪ್ಪಂದವು ಬ್ರಿಟನ್ನಲ್ಲಿ ಭಾರತೀಯ ಸರಕುಗಳಿಗೆ ವ್ಯಾಪಕ ಶ್ರೇಣಿಯ ಕ್ಷೇತ್ರಗಳಲ್ಲಿ ಸಮಗ್ರ ಮಾರುಕಟ್ಟೆ ಪ್ರವೇಶವನ್ನು ಒದಗಿಸುತ್ತದೆ. ಇದು ಸುಮಾರು 99%ದಷ್ಟು ಸುಂಕ ರೇಖೆಗಳ ಮೇಲಿನ ಸುಂಕಗಳನ್ನು ತಕ್ಷಣವೇ ತೆಗೆದುಹಾಕುತ್ತದೆ, ಭಾರತೀಯ ರಫ್ತಿಗೆ ಅಗಾಧ ಅವಕಾಶಗಳನ್ನು ಸೃಷ್ಟಿಸುತ್ತದೆ ಎಂದು ಪಿಯೂಷ್ ಗೋಯಲ್ ಇಂಗ್ಲಿಷ್ ದೈನಿಕದಲ್ಲಿ ಬರೆದಿರುವ ಲೇಖನದಲ್ಲಿ ತಿಳಿಸಿದ್ದಾರೆ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ ಇಂದು ಸಂಜೆ 65 ವಿವಿಧ ಕ್ಷೇತ್ರದ ಗಣ್ಯರಿಗೆ ಪದ್ಮ ಪ್ರಶಸ್ತಿ ಪ್ರದಾನ. ಕೇಂದ್ರ ಸಹಕಾರ ಸಚಿವ ಅಮಿತ್ ಶಾ ಅವರಿಂದ ನಾಫೆಡ್ ಹರಾಜು ಪೋರ್ಟಲ್ ಉದ್ಘಾಟನೆ. ಅಮೆರಿಕ ಮತ್ತು ಇರಾನ್ ನಡುವಿನ ಒಪ್ಪಂದ, ಬ್ರಿಕ್ಸ್ ರಾಷ್ಟೀಯ ಭದ್ರತಾ ಸಲಹೆಗಾರರ ಸಭೆಯಲ್ಲಿ ಭಾರತ ಸ್ವಾಗತ. ಕೃಷಿ ಚಟುವಟಿಕೆ ಮೇಲೆ ಎಲ್ ನಿನೋ ಹವಾಮಾನ ಬೀರುವ ಪರಿಣಾಮ ಕುರಿತು ಇಂದು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಸಭೆ. ಮತ್ತು ಫಿಫಾ ವಿಶ್ವಕಪ್, ಜೋರ್ಡಾನ್ ತಂಡವನ್ನು 2-1 ಗೋಲುಗಳ ಅಂತರದಿಂದ ಮಣಿಸಿದ ಅಲ್ಜೀರಿಯಾ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30
1: 102.2 ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿ ಹಾಸನ ಕೇಂದ್ರ. ಸಮಯ ಸರಿಯಾಗಿ 1:20:27. ಕಾರ್ಯಕ್ರಮ ಭಾವಗೀತೆಗಳು. ಆರಂಭದಲ್ಲಿ ಕೇಳಿ ಕೆಎಸ್ ನರಸಿಂಹಸ್ವಾಮಿಯವರ ಕವಿತೆ, ಹಾಡಿದ್ದಾರೆ ಮಾಲತಿ ಶರ್ಮಾ ಮತ್ತು ಕೆಎಂ ಕುಸುಮಾ.

ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.

ಇದುವರೆಗೂ ಭಾವಗೀತೆಗಳನ್ನ ಕೇಳಿದಿರಿ. ಮತ್ತಷ್ಟು ಭಾವಗೀತೆಗಳನ್ನ ಈ ಸಂಜೆ 6:15 ಆಲಿಸಬಹುದು. ಒಂದು 1:30 ಈ ಸಮಯದಲ್ಲಿ ನ್ಯೂ ಟ್ಯೂನ್ ಮಾಡಿದ್ದೀರಾ ನಿಮ್ಮ ನೆಚ್ಚಿನ ಆಕಾಶವಾಣಿ ಹಾಸನ FM. ಕಾರ್ಯಕ್ರಮ ಚಿತ್ರಗೀತೆಗಳು. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ನವತಾರೆ ಚಿತ್ರದ ಗೀತೆ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ ಅವರು ಹಾಡಿರುವ ಈ ಗೀತೆಯ ಸಾಹಿತ್ಯ ಮತ್ತು ಸ್ವರಕಲ್ಪನೆ ಮಾಡಿದ್ದಾರೆ ಹಂಸಲೇಖಾ.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಮಂಜುಳಾ ಗುರುರಾಜ್ ಅವರ ಯುಗಳ ಧ್ವನಿಗಳಲ್ಲಿರುವ ಮೋಡದ ಮರೆಯಲಿ ಚಿತ್ರದ ಗೀತೆ. ಚಿ ಉದಯಶಂಕರ್ ಅವರು ಬರೆದಿರುವ ಗೀತೆಯನ್ನ ರಾಗಜೋಡಣೆ ಮಾಡಿದ್ದಾರೆ ರಾಜನ್ ಮತ್ತು ನಾಗೇಂದ್ರ.

0: ಕೃಷಿ ಕಂಕಣ ಸಮಗ್ರ ಕೃಷಿ ಅಳವಡಿಕೆ ಕುರಿತ ಹಾಸನ ಆಕಾಶವಾಣಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಕಂಕಣ.
1: ಹಾಸನ ಆಕಾಶವಾಣಿ ಹಾಗೂ ಕೃಷಿ ಇಲಾಖೆಯ ಸಹಯೋಗದಲ್ಲಿ ಪ್ರತಿ ಗುರುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
2: ಸಮಗ್ರ ಕೃಷಿಯ ಪ್ರಕಾರಗಳು, ಸಮಗ್ರ ಕೃಷಿಯ ಅಳವಡಿಕೆ, ಸಮಗ್ರ ಕೃಷಿಯ ಸವಾಲುಗಳು, ಸಮಗ್ರ ಕೃಷಿಯಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಸಮಗ್ರ ಕೃಷಿಗೆ ಕೃಷಿ ಇಲಾಖೆಯ ಯೋಜನೆಗಳ ಕುರಿತ ವಿನೂತನ ಪ್ರಾಯೋಜಿತ ಸರಣಿ ಕೃಷಿ ಕಂಕಣ.
0: ಸಮಗ್ರ ಕೃಷಿಯ ವಿವಿಧ ಆಯಾಮಗಳ ಕುರಿತು ಕೃಷಿ ವಿಜ್ಞಾನಿಗಳು, ಕೃಷಿ ಅಧಿಕಾರಿಗಳು ಹಾಗೂ ಪ್ರಗತಿಪರ ಕೃಷಿಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ನಿಮ್ಮ ಕೃಷಿಯನ್ನು ಅರ್ಥಪೂರ್ಣವಾಗಿಸಿಕೊಳ್ಳಲು, ಮತ್ತಷ್ಟು ಲಾಭದಾಯಕವಾಗಿಸಿಕೊಳ್ಳಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಕೃಷಿ ಕಂಕಣ ಪ್ರತಿ ಗುರುವಾರ ಸಂಜೆ 6:50.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಹಾಸನ.

0: ನೀವು ಕೇಳ್ತಾ ಇದ್ದೀರಾ ಕನ್ನಡ ಚಿತ್ರಗೀತೆಗಳನ್ನ ನಿಮ್ಮ ಆಕಾಶವಾಣಿ ಹಾಸನ ಎಫ್ಎಂನಲ್ಲಿ. ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಆಲಿಸಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಮಂಜುಳಾ ಗುರುರಾಜ್ ಅವರು ಹಾಡಿರುವ ಶಬ್ದವೀಧಿ ಚಿತ್ರದ ಗೀತೆ. ಗೀತೆಯ ರಚನೆ ಹಾಗೂ ಸ್ವರ ಸಂಯೋಜನೆ ಮಾಡಿದ್ದಾರೆ ಹಂಸಲೇಖ.
1: ನಮ್ಮ ಯಜಮಾನರ ಜೊತೆ ಶಾಪಿಂಗ್ ಹೋಗಿದ್ದೆ.
2: ಕಾಣ್ತಾ ಇದೆಯಲ್ರಿ
1: ಫ್ರಿಜ್ ಹದಿನೆಂಟು ಸಾವಿರ,
3: ಅಯ್ಯೋ ನಿನ್ನ
1: ಟಿವಿ ಹದಿನಾಲ್ಕು ಸಾವಿರ,
3: ಎಲ್ಲ ಇವಳ
1: ಈ ವಾಷಿಂಗ್ ಮೆಷಿನ್ ಎಂಟು ಸಾವಿರ,
3: ಶಿವನೇ ಗತಿ
1: ಗ್ಯಾಸ್ ಸಿಲಿಂಡರ್ ಹತ್ತು ಸಾವಿರ,
3: ರಾಮ ರಾಮ
2: ಅಮ್ಮಮ್ಮ ಇದೆಲ್ಲ ನಿಮ್ ಯಜಮಾನರು ಕೊಡಿಸಿದ್ರು ಅಂದ್ರೆ ನಂಗ್ ನಂಬೋಕೆ ಆಗ್ತಾ ಇಲ್ವಲ್ರಿ.
3: ರೀ ವತ್ಸಲ ಅವ್ರೆ ದಯವಿಟ್ಟು ಸ್ವಲ್ಪ ಒಳಗಡೆ ಬರ್ತೀರಾ,

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಎಸ್ ಜಾನಕಿ ಮತ್ತು ಮಂಜುಳಾ ಗುರುರಾಜ್ ಅವರ ಸ್ವರಗಳಲ್ಲಿರುವ ಬ್ರಹ್ಮಗಂಟು ಚಿತ್ರದ ಗೀತೆ. ಗೀತೆಯ ಸಾಹಿತ್ಯ ಚಿ ಉದಯಶಂಕರ್ ಅವರದು. ರಾಗಜೋಡಣೆ ಮಾಡಿದ್ದಾರೆ ವಿಜಯ್ ಆನಂದ್.

0: ಕೇಳುಗರೆ, ಹಾಸನ ಆಕಾಶವಾಣಿಯಿಂದ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಮೂಡಿಬರಲಿದೆ ಆದಿಚುಂಚನಗಿರಿ ಆರೋಗ್ಯವಾಣಿ.
1: ನುರಿತ ವೈದ್ಯರು ಭಾಗವಹಿಸುವ ಈ ಕಾರ್ಯಕ್ರಮದಲ್ಲಿ ಉಪಯುಕ್ತವಾದ ಸಂಗತಿಗಳು ಬಿತ್ತರವಾಗಲಿವೆ. ಕೇಳಿ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಆದಿಚುಂಚನಗಿರಿ ಆರೋಗ್ಯವಾಣಿ.
2: ಸರಣಿ ರೂಪದಲ್ಲಿ ಪ್ರಸಾರವಾಗುವ ಈ ಕಾರ್ಯಕ್ರಮಗಳ ಪ್ರಾಯೋಜಕರು ಆದಿಚುಂಚನಗಿರಿ ಆಸ್ಪತ್ರೆ, ಬಿಜಿನಗರ, ನಾಗಮಂಗಲ ತಾಲೂಕು, ಮಂಡ್ಯ ಜಿಲ್ಲೆ.

ಕಾರ್ಯಕ್ರಮದ ಕಡೆಯಲ್ಲಿ ಅತಿಮಧುರ ಅನುರಾಗ ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು. ಗೀತೆಯ ಸಾಹಿತ್ಯ ಮತ್ತು ರಾಗಜೋಡಣೆ ಮಾಡಿದ್ದಾರೆ ಹಂಸಲೇಖ.

ಇದುವರೆಗೂ ಚಿತ್ರಗೀತೆಗಳನ್ನ ಕೇಳಿದಿರಿ. ಆಕಾಶವಾಣಿ ಹಾಸನ, ಸಮಯ ಆಗ್ತಾ ಇದೆ 2 ಗಂಟೆ. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಕ್ರಮವಾಗಿ ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ವಾರ್ತಾ ಸಂಚಿಕೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸುಗುಣ ಸತೀಶ. ಮುಖ್ಯಾಂಶಗಳು. ನವದೆಹಲಿಯಲ್ಲಿಂದು ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ ಪದ್ಮ ಪ್ರಶಸ್ತಿ ಪ್ರದಾನ. ರಾಜ್ಯದ ಐವರಿಗೆ ಗೌರವ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರಿಂದ ರಾಜಕೀಯ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಆರೋಪ. ರಾಜ್ಯದಲ್ಲಿ ಪ್ರವಾಸೋದ್ಯಮ ಉತ್ತೇಜಿಸಲು ಸರ್ಕಾರದಿಂದ ನಮ್ಮ ಗೈಡ್ ಆಪ್ ಹಾಗೂ ವೆಬ್ಸೈಟ್ ಬಿಡುಗಡೆ. ವಿಧಾನಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ಮಾಡಿದವರನ್ನು ಕ್ಷಮಿಸಲು ಸಾಧ್ಯವಿಲ್ಲ, ಪ್ರತಿಪಕ್ಷ ನಾಯಕ ಆರ್ ಅಶೋಕ. ಮತ್ತು ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಜನತೆ ಸಹಕರಿಸುವಂತೆ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಮನವಿ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇಂದು ಸಂಜೆ ನವದೆಹಲಿಯ ರಾಷ್ಟಪತಿ ಭವನದಲ್ಲಿ ನಡೆಯುವ ಎರಡನೇ ನಾಗರಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ 2026ರ ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ರಾಷ್ಟಪತಿಗಳು 2 ಪದ್ಮ ವಿಭೂಷಣ, 7 ಪದ್ಮಭೂಷಣ ಮತ್ತು 56 ಪದ್ಮಶ್ರೀ ಸೇರಿದಂತೆ 65 ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿಗೆ ರಾಜ್ಯದ 5 ಸಾಧಕರು ಭಾಜನರಾಗಿದ್ದು, ವೈದ್ಯಕೀಯ ಸೇವೆಗಾಗಿ ಡಾ ಪ್ರಭಾಕರ ಕೋರೆ, ಶಿಕ್ಷಣ ತಂತ್ರಜ್ಞ ಶಶಿಶೇಖರ್ ವೆಂಪತಿ, ಹಿಮೋಫಿಲಿಯಾ ರೋಗಿಗಳಿಗೆ ಉಚಿತ ಚಿಕಿತ್ಸೆ ಸಿಗುವಂತೆ ಮಾಡಿದ ವೈದ್ಯ ಡಾ ಸುರೇಶ್ ಹನಗವಾಡಿ, ಉದ್ಯಮಿ ಟಿಟಿ ಜಗನ್ನಾಥನ್, ಭಾರತೀಯ ರಕ್ಷಣಾ ವಲಯವನ್ನು ಸ್ವಾವಲಂಬಿಯಾಗಿಸಿದ ವಿಜ್ಞಾನಿ ಡಾ ಶುಭಾ ವೆಂಕಟೇಶ್ ಅಯ್ಯಂಗಾರ್ ಅವರು ಪ್ರಶಸ್ತಿ ಸ್ವೀಕರಿಸಲಿದ್ದಾರೆ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ರಾಜಕೀಯ ಮಾಡುತ್ತಿದ್ದಾರೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಟೌನ್ಶಿಪ್ ವಿಚಾರ ಕುರಿತಂತೆ ಕುಮಾರಸ್ವಾಮಿ ಅವರು ಸರ್ಕಾರಕ್ಕೆ ಸಲಹೆ ನೀಡಲಿ ಎಂದು ತಿಳಿಸಿದ್ದಾರೆ. ಈಗಾಗಲೇ ಕುಮಾರಸ್ವಾಮಿ ಅವರಿಗೆ ವಿಧಾನಸೌಧಕ್ಕೆ ಚರ್ಚೆಗೆ ಆಗಮಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪತ್ರ ಬರೆದಿದ್ದಾರೆ. ಚರ್ಚೆಗೆ ಆಗಮಿಸಿದರೆ ಮುಖ್ಯಮಂತ್ರಿಗಳು ಸೇರಿದಂತೆ ಸರ್ಕಾರದ ಎಲ್ಲ ಸಚಿವರು ಸೂಕ್ತ ಉತ್ತರ ನೀಡುವುದಾಗಿ ಹೇಳಿದ್ದಾರೆ. ಇದೇ ವೇಳೆ ರೈತರನ್ನು ಒಕ್ಕಲೆಬ್ಬಿಸುವ ಪ್ರಶ್ನೆಯೇ ಇಲ್ಲ ಎಂದ ಅವರು, ರೈತರ ಮನವೊಲಿಸುವುದಾಗಿ ತಿಳಿಸಿದ್ದಾರೆ. ಕೆಲವು ರೈತರು ಈಗಾಗಲೇ ಜಮೀನು ನೀಡುವುದಾಗಿ ಭರವಸೆ ನೀಡಿದ್ದಾರೆ. ಆದರೆ ಕುಮಾರಸ್ವಾಮಿ ಅವರು ರಾಜಕೀಯ ಮಾಡುವುದರ ಮೂಲಕ

0: ಯೋಜನೆಗೆ ಅಡ್ಡಗಾಲು ಹಾಕುತ್ತಿದ್ದಾರೆ ಎಂದು ದೂರಿದ್ದಾರೆ. ರಾಜ್ಯದ ಪ್ರವಾಸೋದ್ಯಮ ಕ್ಷೇತ್ರವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸುವ ಹಾಗೂ ಪ್ರವಾಸಿಗರಿಗೆ ವಿಶ್ವದರ್ಜೆಯ ಸೌಲಭ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ನೂತನವಾಗಿ ನಮ್ಮ ಗೈಡ್ ಆನ್ಲೈನ್ ವೇದಿಕೆ ಸಿದ್ದಪಡಿಸಲು ಪ್ರವಾಸೋದ್ಯಮ ಇಲಾಖೆ ಚಿಂತನೆ ನಡೆಸಿದೆ. ವಿದೇಶಗಳಲ್ಲಿ ಪ್ರವಾಸಿಗರು ತಮಗೆ ಬೇಕಾದ ಗೈಡ್ಗಳನ್ನು ಆನ್ಲೈನ್ ಮೂಲಕವೇ ಕಾಯ್ದಿರಿಸುವ ವ್ಯವಸ್ಥೆಗಳಿವೆ. ಇದೇ ಮಾದರಿಯ ಅತ್ಯಾಧುನಿಕ ಆನ್ಲೈನ್ ವೇದಿಕೆಯನ್ನು ರಾಜ್ಯದಲ್ಲೂ ಪ್ರಾರಂಭಿಸುವುದು ಇಲಾಖೆಯ ಪ್ರಮುಖ ಉದ್ದೇಶವಾಗಿದೆ. ಈ ಹಿನ್ನೆಲೆಯಲ್ಲಿ ನೂತನ ವೆಬ್ಸೈಟ್ ಹಾಗೂ ಆಪ್ ರಚಿಸಲು ಇಲಾಖೆ ಮುಂದಾಗಿದೆ. ಈ ನೂತನ ಆನ್ಲೈನ್ ವೇದಿಕೆಯಿಂದ ಪ್ರವಾಸಿಗರಿಗೆ ಸ್ಥಳೀಯ ಗೈಡ್ಗಳನ್ನು ಸುಲಭವಾಗಿ ಸಂಪರ್ಕಿಸಲು ಮತ್ತು ಪ್ರವಾಸಿ ತಾಣಗಳನ್ನು ಸರಿಯಾಗಿ ಹಾಗೂ ಅರ್ಥಪೂರ್ಣವಾಗಿ ವೀಕ್ಷಿಸಲು ಅನುಕೂಲವಾಗಲಿದೆ. ಈ ವಿನೂತನ ವೇದಿಕೆ ನಿರ್ಮಾಣಕ್ಕಾಗಿ ರಾಜ್ಯದ ಪ್ರತಿಭಾವಂತ ನವೋದ್ಯಮಗಳಿಗೆ ಅವಕಾಶ ನೀಡಲಾಗುವುದು ಎಂದು ಇಂಧನ ಮತ್ತು ಪ್ರವಾಸೋದ್ಯಮ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸ್ಥಿರ ಆಡಳಿತ ನೀಡುವಲ್ಲಿ ವಿಫಲವಾಗಿದೆ ಹಾಗೂ ಆಂತರಿಕ ಕಚ್ಚಾಟದಿಂದ ಸಚಿವ ಸಂಪುಟ ವಿಸ್ತರಣೆಯನ್ನು ವಿಳಂಬ ಮಾಡುತ್ತಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ನವದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಡದಿ ಟೌನ್ಶಿಪ್ ವಿಚಾರ ರೈತರ ಸಮಸ್ಯೆಯಾಗಿದ್ದು ರೈತರೊಂದಿಗೆ ಚರ್ಚೆಯಾದರೆ ಮಾತ್ರ ಅದು ನಿಜವಾದ ಚರ್ಚೆಯಾಗಲಿದೆ ಎಂದು ಹೇಳಿದ್ದಾರೆ. ಇದೇ ವೇಳೆ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ಮಾಡಿದವರನ್ನು ಕ್ಷಮಿಸಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ. ರಾಜ್ಯದಲ್ಲಿ ಇದೇ 30ರಿಂದ ಜುಲೈ 29ರವರೆಗೆ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ನಡೆಯಲಿದೆ. ಅರ್ಹ ಮತದಾರರು ಚುನಾವಣಾ ಪ್ರಕ್ರಿಯೆಯಿಂದ ವಂಚಿತರಾಗಬಾರದು ಹಾಗೂ ಯಾವುದೇ ಅನರ್ಹ ಹೆಸರುಗಳು ಮತದಾರರ ಪಟ್ಟಿಯಲ್ಲಿ ಉಳಿಯಬಾರದು ಎಂಬ ಉದ್ದೇಶದಿಂದ ಕೇಂದ್ರ ಚುನಾವಣಾ ಆಯೋಗವು ಪರಿಷ್ಕರಣೆ ನಡೆಸುತ್ತಿದೆ. ಈ ಕುರಿತಂತೆ ಆಕಾಶವಾಣಿಯೊಂದಿಗೆ ಪ್ರತಿಕ್ರಿಯಿಸಿರುವ ರಾಜ್ಯದ ಮುಖ್ಯ ಚುನಾವಣಾಧಿಕಾರಿ ಅನ್ಬು ಕುಮಾರ್, ರಾಜ್ಯದ ಜನತೆ ಎಸ್ಐಆರ್ಗೆ ಸಹಕರಿಸುವಂತೆ ಮನವಿ ಮಾಡಿದ್ದಾರೆ.
1: ಜೂನ್ 30ನೇ ತಾರೀಕಿಂದ ಜುಲೈ 29ವರೆಗೂ ನಮ್ಮ ಬಿಎಲ್ಒಗಳು ಪ್ರತಿಯೊಂದು ಮತದಾರರ ಮನೆಗೆ ಬಂದು ಎನ್ಯುಮರೇಷನ್ ಫಾರ್ಮ್ ಅನ್ನ ವಿತರಣೆ ಮಾಡ್ತಾರೆ. ನಾವು ಮತದಾರರ ಹತ್ರ ತುಂಬಾ ವಿನಮ್ರತೆಯಿಂದ ಕೇಳಿಕೊಳ್ತೀವಿ, ದಯವಿಟ್ಟು ತಮ್ಮ ಫೋಟೋವನ್ನ ಆ ಫಾರ್ಮ್ ಅಲ್ಲಿ ಹಚ್ಚಿ ಫಿಲ್ ಅಪ್ ಮಾಡಿ ಸಹಿ ಮಾಡಿ ಬಿಎಲ್ಒ ಹತ್ರ ವಾಪಸ್ ಕೊಡಿ ಎಂದು ನಾನು ಎಲ್ಲಾ ಮತದಾರರಿಗೂ ಪ್ರೀತಿಯಿಂದ ಕೇಳಿಕೊಳ್ತೀನಿ.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನಿನ್ನೆ ಲಿಂಗೈಕ್ಯರಾದ ಕನಕಪುರ ದೇಗುಲ ಮಠದ ಶ್ರೀ ಮುಮ್ಮುಡಿ ನಿರ್ವಾಣ ಸ್ವಾಮೀಜಿಗಳ ಪಾರ್ಥಿವ ಶರೀರಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಅಂತಿಮ ನಮನ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ಅವರು, ಪ್ರತಿ ಬಾರಿಯೂ ತಮಗೆ ಆತ್ಮಸ್ಥೈರ್ಯ ತುಂಬುತ್ತಿದ್ದ ಸ್ವಾಮೀಜಿ, ರಾಜ್ಯವನ್ನು ಆಳುವ ಯೋಗವಿದೆ ಎಂದು ಹೇಳಿದ್ದರು. ಸ್ವಾಮೀಜಿ ನಿಧನದಿಂದ ಸಮಾಜಕ್ಕೆ ಮತ್ತು ರಾಜ್ಯಕ್ಕೆ ತುಂಬಲಾರದ ನಷ್ಟವಾಗಿದೆ ಎಂದು ಹೇಳಿದ್ದಾರೆ. ಇದೇ ವೇಳೆ ಸಚಿವ ಹಾಗೂ ವೀರಶೈವ ಲಿಂಗಾಯತ ಮಹಾಸಭಾದ ರಾಷ್ಟೀಯ ಅಧ್ಯಕ್ಷ ಈಶ್ವರ ಖಂಡ್ರೆ ಅವರು ಶ್ರದ್ದಾಂಜಲಿ ಸಲ್ಲಿಸಿದರು. ಕೇಂದ್ರ ಸರ್ಕಾರದ ವಿವಿಧ ಜನಪರ ಯೋಜನೆಗಳನ್ನು ನೇರವಾಗಿ ಸಾರ್ವಜನಿಕರಿಗೆ ತಲುಪಿಸುವ ಉದ್ದೇಶದಿಂದ ಮೈಸೂರಿನ ಸಂಸದರ ಕಚೇರಿಯಲ್ಲಿ ಇಂದು ಕೇಂದ್ರ ಸರ್ಕಾರದ ವಿವಿಧ ಜನಕಲ್ಯಾಣ ಹಾಗೂ ಪ್ರಗತಿಪರ ಯೋಜನೆಗಳ ಮೇಳ ಆಯೋಜಿಸಲಾಗಿತ್ತು. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅರ್ಹ ಫಲಾನುಭವಿಗಳಿಗೆ ವೃದ್ಧಾಪ್ಯ ವೇತನ, ವಿಧವಾ ವೇತನ ಹಾಗೂ ವಿಶೇಷಚೇತನರ ವೇತನ ಸೇರಿದಂತೆ ವಿವಿಧ ಕೇಂದ್ರ ಪುರಸ್ಕೃತ ಯೋಜನೆಗಳ ಸೌಲಭ್ಯಗಳನ್ನು ವಿತರಿಸಿದರು. ಮೇಳದಲ್ಲಿ ಕೇಂದ್ರ ಸರ್ಕಾರದ ಪ್ರಮುಖ ಯೋಜನೆಗಳ ಕುರಿತು ಮಾಹಿತಿ ಪ್ರದರ್ಶನ ಏರ್ಪಡಿಸಲಾಗಿತ್ತು. ಬಳಿಕ ಮಾತನಾಡಿದ ಅವರು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರವು ಸಮಾಜದ ಪ್ರತಿಯೊಬ್ಬರಿಗೂ ತಲುಪುವಂತಹ ಅನೇಕ ಮಹತ್ವದ ಯೋಜನೆಗಳನ್ನು ಜಾರಿಗೆ ತಂದಿದೆ. ಕ್ಷೇತ್ರದ ಜನರು ಮತ್ತು ಕೇಂದ್ರ ಸರ್ಕಾರದ ನಡುವೆ ಸೇತುವೆಯಾಗಿ ಕೆಲಸ ಮಾಡಲು ಈ ಮೇಳವನ್ನು ಆಯೋಜಿಸಲಾಗಿದೆ ಎಂದು ಹೇಳಿದರು. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸೊಳ್ಳೆಗಳಿಂದಾಗಿ ಮಲೇರಿಯಾ, ಡೆಂಗಿ ಜ್ವರ, ಚಿಕುನ್ಗುನ್ಯಾ, ಮೆದುಳು ಜ್ವರ ಹಾಗೂ ಫೈಲೇರಿಯಾದಂತಹ ಕಾಯಿಲೆಗಳು ಹರಡುವುದರಿಂದ ಜಿಲ್ಲೆಯಲ್ಲಿ ಸಾರ್ವಜನಿಕರು ಶುಚಿತ್ವ ಕಾಪಾಡುವ ಜೊತೆಗೆ ಸೊಳ್ಳೆಗಳು ಉತ್ಪತ್ತಿಯಾಗುವುದನ್ನು ತಡೆಗಟ್ಟಬೇಕು ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ನಿಂತ ನೀರಿನಲ್ಲಿ ಸೊಳ್ಳೆಗಳು ಉತ್ಪತ್ತಿಯಾಗುವುದರಿಂದ ಮನೆಯ ಸುತ್ತಮುತ್ತ ಗುಂಡಿಗಳಲ್ಲಿ ನೀರು ನಿಲ್ಲದಂತೆ ನೋಡಿಕೊಳ್ಳಬೇಕು. ಗ್ರಾಮಗಳಲ್ಲಿ ಕೆರೆಕಟ್ಟೆ, ಬಾವಿ, ಕೃಷಿ ಹೊಂಡ ನಿಂತ

ನೀರಿನ ಗುಂಡಿಗಳಿಗೆ ಲಾರ್ವಾ ಹಾರಿ ಮೀನುಗಳನ್ನು ಬಿಡುವುದರಿಂದ ಸೊಳ್ಳೆಗಳ ಉತ್ಪತ್ತಿ ತಪ್ಪಿಸಬಹುದು ಎಂದು ಹೇಳಿದ್ದಾರೆ. ಮನೆಗಳಲ್ಲಿ ಮರುಗುವಾಗ ತಪ್ಪದೇ ಸೊಳ್ಳೆ ಪರದೆಗಳನ್ನು ಉಪಯೋಗಿಸಬೇಕು. ಸಾರ್ವಜನಿಕರು ಪದೇ ಪದೇ ಚಳಿ, ಜ್ವರ, ಮೈಕೈ ನೋವು, ತಲೆನೋವು, ವಾಂತಿ, ನಿಶಕ್ತಿ ಕಂಡುಬಂದಲ್ಲಿ ಆಸ್ಪತ್ರೆಗೆ ತೆರಳಿ ಚಿಕಿತ್ಸೆ ಪಡೆದುಕೊಳ್ಳಬೇಕೆಂದು ಪ್ರಕಟಣೆಯಲ್ಲಿ ಮನವಿ ಮಾಡಿದ್ದಾರೆ. ದೇಶದ ಸರ್ವತೋಮುಖ ಪ್ರಗತಿಯಲ್ಲಿ ಪ್ರತಿಯೊಬ್ಬ ತೆರಿಗೆದಾರರ ಪಾತ್ರವೂ ಅತ್ಯಂತ ಪ್ರಮುಖವಾಗಿದೆ ಎಂದು ಹೆಚ್ಚುವರಿ ಆದಾಯ ತೆರಿಗೆ ಅಧಿಕಾರಿ ರಾಮನಾಥನ್ ಅಭಿಪ್ರಾಯಪಟ್ಟಿದ್ದಾರೆ. ಚಿತ್ರದುರ್ಗ ಜಿಲ್ಲಾ ಪಂಚಾಯತ್ ಕಚೇರಿಯ ಸಭಾಂಗಣದಲ್ಲಿ ಇಂದು ಆದಾಯ ತೆರಿಗೆ ಇಲಾಖೆ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಹೊಸ ಆದಾಯ ತೆರಿಗೆ ಕಾಯ್ದೆ 2025 ಕುರಿತ ವಿಶೇಷ ಜಾಗೃತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಕೇಂದ್ರ ಸರ್ಕಾರವು ಸುಲಭ ತೆರಿಗೆ ವ್ಯವಸ್ಥೆಯನ್ನು ಜಾರಿಗೆ ತರುವ ಮೂಲಕ ತೆರಿಗೆ ಸುಧಾರಣೆಗೆ ಮಹತ್ವದ ಹೆಜ್ಜೆಯನ್ನಿಟ್ಟಿದೆ ಎಂದು ಹೇಳಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ಭಾರತದ ಆರ್ಥಿಕತೆಯನ್ನು ಬಲಪಡಿಸಲು ಮತ್ತು 2047 ವೇಳೆಗೆ ಅಮೃತ ಕಾಲದ ಗುರಿಯನ್ನು ತಲುಪಲು ಈ ತೆರಿಗೆ ವ್ಯವಸ್ಥೆಯೂ ಸಹಕಾರಿಯಾಗಲಿದೆ ಎಂದು ಅವರು ಹೇಳಿದ್ದಾರೆ. ರಾಯಚೂರಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ಉಲ್ಬಣಗೊಳ್ಳುವ ಹಿನ್ನೆಲೆಯಲ್ಲಿ ಗಣೇಕಲ್ ಜಲಾಶಯದಿಂದ ರಾಂಪುರ ಕೆರೆಗೆ ನೀರು ತುಂಬಿಸುವ ಕೆಲಸ ತ್ವರಿತಗತಿಯಲ್ಲಿ ಪೂರ್ಣಗೊಳಿಸಬೇಕು ಎಂದು ಶಾಸಕ ಶಿವರಾಜ ಪಾಟೀಲ್ ತಿಳಿಸಿದ್ದಾರೆ. ಮಳೆ ಆಗದೇ ಇರುವ ಹಿನ್ನೆಲೆಯಲ್ಲಿ ರೈತರು ಬಿತ್ತನೆ ಮಾಡಿದ್ದು ಕಾಲುವೆಗೆ ನೀರು ಬಿಟ್ಟಾಗ ಬೆಳೆಗೆ ಹರಿಸಿಕೊಳ್ಳುವ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಜೊತೆಗೆ ಸಭೆ ನಡೆಸಿ ಜಲಾಶಯದಿಂದ ರಾಂಪುರವರೆಗೆ ಪಾಲಿಕೆ ಸಿಬ್ಬಂದಿ ಪೊಲೀಸ್ ಬಂದೋಬಸ್ತ್ ಮೂಲಕ ಕೆರೆ ತುಂಬಿಸಿ ಎಂದು ಪಾಲಿಕೆ ಆಯುಕ್ತರಿಗೆ ಸೂಚನೆ ನೀಡಿದ್ದಾರೆ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿಂದು ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ ಪದ್ಮ ಪ್ರಶಸ್ತಿ ಪ್ರದಾನ, ರಾಜ್ಯದ ಐವರಿಗೆ ಗೌರವ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರಿಂದ ರಾಜಕೀಯ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಆರೋಪ. ರಾಜ್ಯದಲ್ಲಿ ಪ್ರವಾಸೋದ್ಯಮ ಉತ್ತೇಜಿಸಲು ಸರ್ಕಾರದಿಂದ ನಮ್ಮ ಗೈಡ್ ಆಪ್ ಹಾಗೂ ವೆಬ್ಸೈಟ್ ಬಿಡುಗಡೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ಮಾಡಿದವರನ್ನು ಕ್ಷಮಿಸಲು ಸಾಧ್ಯವಿಲ್ಲ, ಪ್ರತಿಪಕ್ಷ ನಾಯಕ ಆರ್ ಅಶೋಕ. ಮತ್ತು ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಜನತೆ ಸಹಕರಿಸುವಂತೆ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಮನವಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಗಂಟೆಗೆ.

ಆಕಾಶವಾಣಿ ಹಾಸನ ಎಫ್ಎಂ, ಸಮಯ ಸರಿಯಾಗಿ 2:40:07. ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಸ್ವಸ್ತಿಕ್ ಚಿತ್ರದ ಗೀತೆ. ಗೀತೆಯ ಸಾಹಿತ್ಯ ನಂದಕುಮಾರ್ ಅವರದು. ರಾಗಜೋಡಣೆ ಮಾಡಿದ್ದಾರೆ ವಿ ಮನೋಹರ್. ಗೀತೆಯನ್ನು ಹಾಡಿದ್ದಾರೆ ರಾಜೇಶ್ ಕೃಷ್ಣನ್, ಸುಮಾ ಶಾಸ್ತ್ರಿ ಮತ್ತು ರಾಘವೇಂದ್ರ ರಾಜ್ಕುಮಾರ್.

0: ಆ ಮಿಂಚು ಹುಳದ ಬೆಳಕಿಗೆ ನಾನು ಕರ್ಪೂರದ ಗೊಂಬೆ ತರ ಕರ್ಗ ಹೋದ್ರೂ ಪರವಾಗಿಲ್ಲ, ಯಾಕಂದ್ರೆ ಕರ್ಪೂರ ದೇವ್ರ ಮುಂದೆ ಆರ್ತಿಯಾಗಿ ಹ್ಯಾಂಗ್ ಕರ್ಗೋಗುತ್ತೋ ಹಾಗೆ ನಾನು ಕರ್ಗಿ ನಿನ್ ಮುಂದೆ ಆರ್ತಿ ಆಗ್ತೀನಿ.
1: ಏ ರಾಜಿ, ಈ ಗಾಳಿ ಜೋರಾಗಿ ಬೀಸಿದ್ರೆ ಗಂಧದ ಗೊಂಬೆ ಆಗಿರೋ ನೀನು ಎಲ್ಲಿ ಸೌದೋಗ್ತೀಯೋ ಅಂತ ಭಯ ಆಗ್ತಿದೆ. ಸಕ್ಕರೆ ಬೊಂಬೆ ತರ ಇರೋ ನಿನ್ನ ಈ ಇರುವೆಗಳು ಎಲ್ಲಿ ಮುಚ್ಚಿ ತಿಂದಾಕುತ್ತೋ ಅಂತ ತಿಳಿಯಲ್ಲ.

0: ನಾನ್ ಕಲ್ಲಿಡ್ವಿ ಬಿದ್ದು ಒಡೆದೋದ್ರು ನಾನಿರೋದ್ ನಿನ್ ಹೃದಯದೊಳಗೆ ಅಲ್ವಾ. ಅಲ್ಲಿ ಸಾವಿರ ಚೂರಾಗಿ ಒಂದೊಂದು ಚೂರಲ್ಲೂ ಪ್ರೀತಿಯ ಪ್ರತಿಬಿಂಬ ಆಗಿ ನಿನ್ ಕಾಣಿಸ್ತಾನೆ ಇರ್ತೀನಿ.
1: ರಾಜಿ, ನೀನ್ ಸ್ವರ್ಗ ಅನ್ನೋ ತವ್ರ ಮನೆಯಿಂದ ಹಿಡಿದು ಭೂಮಿಗೆ ಬಂದೆ ಅಂತ ಆ ಮೂಡುಗಳು ಕಣ್ಣೀರ್ ಹಾಕಿದ್ರೆ ಮಣ್ಣಿನ ಗೊಂಬೆ ಆಗಿರೋ ನೀನು ಎಲ್ಲಿ ಕರ್ಗ ಹೋಗ್ತೀಯೋ ಅಂತ ನನಗೆ ಭಯ ಆಗ್ತಿದೆ. ಆ ರವಿ ಮೇಲ್ ಬಂದು ನಿನ್ ಸೌಂದರ್ಯ ನೋಡಿದ್ರೆ ಮಂಜಿನ ಗೊಂಬೆ ಆಗಿರೋ ನೀನು ಎಲ್ಲಿ ಮಾಯವಾಗಿ ಹೋಗ್ತೀಯೋ ಅಂತ ನನಗೆ ತೆಗೆದಾಗ್ತಿದೆ.

ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ರಾಜೇಶ್ ಕೃಷ್ಣನ್ ಮತ್ತು ನಂದಿತಾ ಅವರು ಹಾಡಿರುವ ಯಶವಂತ್ ಚಿತ್ರದ ಗೀತೆ. ಕವಿರಾಜ್ ಅವರು ಬರೆದಿರುವ ಗೀತೆಯನ್ನ ರಾಗ ಜೋಡಣೆ ಮಾಡಿದ್ದಾರೆ ಮಣಿಶರ್ಮಾ.

ಕೇಳುಗರೆ, ಈ ಸಂಜೆ 5 ಗಂಟೆಗೆ ನಿಮ್ಮ ಸಂದೇಶ ಮೇಘ ಸಂಗೀತ, ನಿಮ್ಮ ಸಂದೇಶಗಳನ್ನಾಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ. ನಿಮ್ಮ ನೆಚ್ಚಿನ ಗೀತೆಯನ್ನ ಕೇಳಿ ಆನಂದಿಸಲು ಸಂದೇಶವನ್ನು ರವಾನಿಸಲಿಕ್ಕೆ ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9141688637 9141688637 ಈ ಮೊಬೈಲ್ ಸಂಖ್ಯೆಗೆ ನಿಮ್ಮ ಸಂದೇಶವನ್ನು ರವಾನಿಸಿ ನಿಮ್ಮ ನೆಚ್ಚಿನ ಗೀತೆಯನ್ನು ಕೇಳಿ ಆನಂದಿಸಿ. 6:50 ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ. ಹಾಸನದ ಕಂದಲಿಯಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರ ಇತ್ತೀಚೆಗೆ ಏರ್ಪಡಿಸಿದ್ದ ಪೂರ್ವ ಮುಂಗಾರು ತಾಂತ್ರಿಕ ಆಂದೋಲನದ ಬಾನುಲಿ ವರದಿ ಬಿತ್ತರವಾಗಲಿದೆ. ಸಂದರ್ಶಕರು ಅರಕಲುಗೂಡು ವಿ ಮಧುಸೂದನ್. 8:00 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಋತುಗಳ ಮಾಯಾಲೋಕ ಮೂಡಿಬರಲಿದೆ. ನಡೆಸಿಕೊಡುತ್ತಾರೆ ಹಾಸನದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಭಜನಾ ಮಂಡಳಿಯ ಸದಸ್ಯರು. ಕಾರ್ಯಕ್ರಮದ ಪ್ರಸಾರ ನಿರ್ವಹಣೆ ಸುಜಾತ ಎಫ್ ತಳವಾರ್. ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕಾರ್ತಿಕ್ ಮತ್ತು ಮಾಳವಿಕಾ ಅವರು ಹಾಡಿರುವ ಚಂದ್ರಲೇಖ ಚಿತ್ರದ ಗೀತೆ. ಗೀತೆಯ ರಚನೆ ಅರಸು ಅಂತಾರೆ, ರಾಗಜೋಡಣೆ ಮಾಡಿದ್ದಾರೆ ಜೆಬಿ ಅವರು.

ಕಾರ್ಯಕ್ರಮದ ಕಡೆಯಲ್ಲಿ ಮಾಣಿಕ್ಯ ಚಿತ್ರದ ಗೀತೆ. ಕೆ ಕಲ್ಯಾಣ್ ಅವರು ಬರೆದಿರುವ ಗೀತೆಯನ್ನ ಸಂಗೀತ ನಿರ್ದೇಶನ ಮಾಡಿದ್ದಾರೆ ಅರ್ಜುನ್ ಜನಿ ಅವರು. ಗೀತೆಯನ್ನ ಹಾಡಿದ್ದಾರೆ ಶಂಕರ್ ಮಹಾದೇವನ್.

ಇದುವರೆಗೂ ಆಕಾಶವಾಣಿ ಹಾಸನ ಕೇಂದ್ರದಿಂದ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬಂತು. ಮತ್ತಷ್ಟು ಸೊಗಸಾದ ಕನ್ನಡ ಚಿತ್ರಗೀತೆಗಳನ್ನು ಈ ಸಂಜೆ 5 ಗಂಟೆಗೆ ನಿಮ್ಮ ಸಂದೇಶ ಮೇಘ ಸಂಗೀತ ಕಾರ್ಯಕ್ರಮದಲ್ಲಿ ಆಲಿಸಬಹುದು. ಆಕಾಶವಾಣಿ ಹಾಸನ, ಸಮಯ ಆಗ್ತಾ ಇದೆ 3 ಗಂಟೆ. ಇನ್ನು ಮುಂದೆ ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹಪ್ರಸಾರ.

है अगर नजरों से नजर शर्माते हो क्यों।

ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್ಗಳು. ಆತ್ಮೀಯ ಕೇಳುಗರಿಗೆಲ್ಲ ಜಿಡಿ ರಮೇಶ್ ಗೊಲ್ಲರಹಳ್ಳಿ ಮಾಡುವ ನಮಸ್ಕಾರಗಳು. ಹಾಗೂ ಆಕಾಶವಾಣಿಯ ಹಾಸನ ಕೇಂದ್ರದ ಕಾರ್ಯಕ್ರಮಗಳನ್ನು ಕೇಳಲು ಪ್ರೀತಿಯ ಸ್ವಾಗತ. ಈಗ ಸಮಯ 5:20.

ನಿಮ್ಮ ಸಂದೇಶ ಮೇಘ ಸಂಗೀತ. ನಿಮ್ಮ ಸಂದೇಶಗಳನ್ನು ಆಧರಿಸಿದ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಸಂದೇಶವನ್ನು ಕಳಿಸಲು ನಮ್ಮ ಮೊಬೈಲ್ ಸಂಖ್ಯೆ 9141686837. ಮೊಬೈಲ್ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 9141686837.

0: ನಮ್ಮ ಪ್ರೀತಿಯ ಕೇಳುಗರು, ಈಗ ಹೇಳಿದ ಮೊಬೈಲ್ ಸಂಖ್ಯೆಗೆ ತಾವು ಮೆಚ್ಚಿದ ಚಿತ್ರದ ಗೀತೆಯ ಹೆಸರು, ಅದರ ಮೊದಲ ಸಾಲು, ಹಾಗೆಯೇ ಮೆಚ್ಚಿದವರ ಹೆಸರು, ಊರನ್ನು ಮೆಸೇಜ್ ಮಾಡಿ.
1: ಆತ್ಮೀಯ ಕೇಳುಗರೆ, ಹೆಲೋ ರೇಡಿಯೋ ಡಾಕ್ಟರ್ ನೇರ ಫೋನ್ ಇನ್ ಕಾರ್ಯಕ್ರಮ. ಮಹಿಳೆಯರಲ್ಲಿ ಮೂತ್ರ ಸಂಬಂಧಿ ಹಾಗೂ ವಿವಿಧ ಲೈಂಗಿಕ ಸಮಸ್ಯೆಗಳ ಕುರಿತು ಇದೇ ಜೂನ್ 24ರ ಬುಧವಾರ ನಾಳೆ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಹಾಸನದ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಭಾರತಿ ರಾಜಶೇಖರ್ ಅವರು ನೇರ ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ಮಹಿಳೆಯರಲ್ಲಿ ಮೂತ್ರ ಸಂಬಂಧಿ ಹಾಗೂ ವಿವಿಧ ಲೈಂಗಿಕ ಸಮಸ್ಯೆಗಳ ಕುರಿತು ಸಾರ್ವಜನಿಕರು ತಜ್ಞ ವೈದ್ಯರೊಂದಿಗೆ ನೇರ ಸಂವಾದ ನಡೆಸಬಹುದು. ಆಕಾಶವಾಣಿಯ ಶ್ರೋತೃಗಳು ನೇರ ಸಂವಾದ ನಡೆಸಲು ದೂರವಾಣಿ ಸಂಖ್ಯೆಗಳು ಹೀಗಿವೆ: 2452258, ಮತ್ತೊಂದು ಸಂಖ್ಯೆ 2462889. ಎಸ್ಟಿಡಿ ಕ್ರಮಾಂಕ 08172. ಹಲೋ ರೇಡಿಯೋ ಡಾಕ್ಟರ್ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ಜೂನ್ 24ರ ಬುಧವಾರ ನಾಳೆ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಕರೆ ಮಾಡಿ ತಜ್ಞ ವೈದ್ಯರೊಂದಿಗೆ ಮಾತನಾಡಿ.
0: ಮೊದಲಿಗೆ ಒಂದು ಗೀತೆಯನ್ನು ಕೇಳೋಣ.

0: ಕೃಷಿ ಕಂಕಣ. ಸಮಗ್ರ ಕೃಷಿ ಅಳವಡಿಕೆ ಕುರಿತ ಹಾಸನ ಆಕಾಶವಾಣಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಕಂಕಣ.
1: ಹಾಸನ ಆಕಾಶವಾಣಿ ಹಾಗೂ ಕೃಷಿ ಇಲಾಖೆಯ ಸಹಯೋಗದಲ್ಲಿ ಪ್ರತಿ ಗುರುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
2: ಸಮಗ್ರ ಕೃಷಿಯ ಪ್ರಕಾರಗಳು, ಸಮಗ್ರ ಕೃಷಿಯ ಅಳವಡಿಕೆ, ಸಮಗ್ರ ಕೃಷಿಯ ಸವಾಲುಗಳು, ಸಮಗ್ರ ಕೃಷಿಯಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಸಮಗ್ರ ಕೃಷಿಗೆ ಕೃಷಿ ಇಲಾಖೆಯ ಯೋಜನೆಗಳ ಕುರಿತ ವಿನೂತನ ಪ್ರಾಯೋಜಿತ ಸರಣಿ ಕೃಷಿ ಕಂಕಣ.
0: ಸಮಗ್ರ ಕೃಷಿಯ ವಿವಿಧ ಆಯಾಮಗಳ ಕುರಿತು ಕೃಷಿ ವಿಜ್ಞಾನಿಗಳು, ಕೃಷಿ ಅಧಿಕಾರಿಗಳು ಹಾಗೂ ಪ್ರಗತಿಪರ ಕೃಷಿಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ನಿಮ್ಮ ಕೃಷಿಯನ್ನು ಅರ್ಥಪೂರ್ಣವಾಗಿಸಿಕೊಳ್ಳಲು, ಮತ್ತಷ್ಟು ಲಾಭದಾಯಕವಾಗಿಸಿಕೊಳ್ಳಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಕೃಷಿ ಕಂಕಣ ಪ್ರತಿ ಗುರುವಾರ ಸಂಜೆ 6:50.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಹಾಸನ.

ನಿಮ್ಮ ಸಂದೇಶ ಮೇಘ ಸಂಗೀತ ಕಾರ್ಯಕ್ರಮದ ಮೊದಲ ಗೀತೆ ಬಾವಾ ಬಾಮೈದ ಚಿತ್ರದ್ದು. ಹಾಡಿರುವ ಕಲಾವಿದರು ಸೋನು ನಿಗಮ್ ಹಾಗೂ ಚಿತ್ರ ಅವರು. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು. ಕೋರಿ ಸಂದೇಶ ಕಳಿಸಿದವರು ಬೆಂಗಳೂರಿನಿಂದ ಬಿಂದು ಪ್ರಕಾಶ್ ಮತ್ತು ಮನೆಯವರು. ಕೇಳಿ ನಿಮ್ಮ ಮೆಚ್ಚಿನ ಈ ಗೀತೆಯನ್ನು.

0: ಪ್ರೀತಿಯ ಕೇಳುಗರೆ, ಪ್ರತಿ ಬುಧವಾರ ರಾತ್ರಿ 8 ಗಂಟೆಗೆ ಸುರಗಿ ಸಾಹಿತ್ಯ ಸಂಚಿಕೆ ನಿಮ್ಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಪ್ರಸಾರವಾಗಲಿದೆ. ಕೇಳಿ, ಪ್ರತಿ ಬುಧವಾರ ರಾತ್ರಿ 8 ಗಂಟೆಗೆ ಸಾಹಿತ್ಯದ ಪರಿಮಳ ಸೂಸುವ ಕಾರ್ಯಕ್ರಮ ಸುರಗಿ.
1: ನಿಮ್ಮ ಸಂದೇಶ ಮೇಘಸಂಗೀತ ಕಾರ್ಯಕ್ರಮದ ಮುಂದಿನ ಗೀತೆ. ಹಾವೇರಿ ಜಿಲ್ಲೆ ಹಿರೇಕೆರೂರು ತಾಲೂಕು ತಡಕನಹಳ್ಳಿಯಿಂದ ಅನಿಲ್ ಕುಮಾರ್ ಅವರು ಕೋರಿಕೆ ಸಲ್ಲಿಸಿದ್ದಾರೆ. ಎಲ್ಲ ಆಕಾಶವಾಣಿಯ ನಿರೂಪಕರುಗಳಿಗೆ ನನ್ನ ನಮಸ್ಕಾರಗಳು ಹಾಗೂ ಶುಭ ಸಂಜೆ. ನಮಗೂ ಒಂದು ಹಾಡನ್ನು ಪ್ರಸಾರ ಮಾಡಿ. ಇಂದು ನಾದಬ್ರಹ್ಮ ಹಂಸಲೇಖ ಅವರ ಜನ್ಮದಿನ ಇರುವುದರಿಂದ ಅವರ ಸಾಹಿತ್ಯ ಮತ್ತು ಸಂಗೀತದಲ್ಲಿ ಮೂಡಿಬಂದಂಥ ಪ್ರೇಮಲೋಕ ಚಿತ್ರದ ನೋಡಮ್ಮ ಹುಡುಗಿ ಕೇಳಮ್ಮ ಸರಿಯಾಗಿ ಈ ಗೀತೆಯನ್ನು ದಯಮಾಡಿ ಪ್ರಸಾರ ಮಾಡಿ ಅಂತ ಕೋರಿಕೆ ಸಲ್ಲಿಸಿದ್ದಾರೆ. ಖಂಡಿತವಾಗಿಯೂ ನಿಮ್ಮ ಗೀತೆಯ ಪ್ರಸಾರ ಆಗ್ತದೆ. ಅನಿಲ್ ಕುಮಾರ್ ಅವರೇ, ಕೇಳಿ ನಿಮ್ಮ ಮೆಚ್ಚಿನ ಈ ಗೀತೆಯನ್ನು.

0: ಕೇಳುಗರೆ, ಹಾಸನ ಆಕಾಶವಾಣಿಯಿಂದ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಮೂಡಿಬರಲಿದೆ ಆದಿಚುಂಚನಗಿರಿ ಆರೋಗ್ಯವಾಣಿ.
1: ನುರಿತ ವೈದ್ಯರು ಭಾಗವಹಿಸುವ ಈ ಕಾರ್ಯಕ್ರಮದಲ್ಲಿ ಉಪಯುಕ್ತವಾದ ಸಂಗತಿಗಳು ಬಿತ್ತರವಾಗಲಿವೆ. ಕೇಳಿ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಆದಿಚುಂಚನಗಿರಿ ಆರೋಗ್ಯವಾಣಿ.
2: ಸರಣಿ ರೂಪದಲ್ಲಿ ಪ್ರಸಾರವಾಗುವ ಈ ಕಾರ್ಯಕ್ರಮಗಳ ಪ್ರಾಯೋಜಕರು ಆದಿಚುಂಚನಗಿರಿ ಆಸ್ಪತ್ರೆ, ಬಿಜಿನಗರ, ನಾಗಮಂಗಲ ತಾಲೂಕು, ಮಂಡ್ಯ ಜಿಲ್ಲೆ.

ಎಸ್ ಜಾನಕಿ ಅವರು ಹಾಡಿರುವ ವಿಜಯವಾಣಿ ಚಿತ್ರದ ಗೀತೆ. ಸಾಹಿತ್ಯ ಚಿ ಉದಯಶಂಕರ್ ಅವರದು, ಸಂಗೀತ ರಾಜನ್ ನಾಗೇಂದ್ರ ಅವರಿಂದ. ಕೋರಿಕೆ ಚಿತ್ರದುರ್ಗ ಜಿಲ್ಲೆ ಜೋಗಿಮಠದ ಉಮಾ ಮೋಹನ ಮುರಳಿ. ಕೇಳಿ ನಿಮ್ಮ ಮೆಚ್ಚಿನ ಈ ಗೀತೆಯನ್ನು.

0: ಕೃಷಿ ಕಂಕಣ. ಸಮಗ್ರ ಕೃಷಿ ಅಳವಡಿಕೆ ಕುರಿತ ಹಾಸನ ಆಕಾಶವಾಣಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಕಂಕಣ.
1: ಹಾಸನ ಆಕಾಶವಾಣಿ ಹಾಗೂ ಕೃಷಿ ಇಲಾಖೆಯ ಸಹಯೋಗದಲ್ಲಿ ಪ್ರತಿ ಗುರುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
2: ಸಮಗ್ರ ಕೃಷಿಯ ಪ್ರಕಾರಗಳು, ಸಮಗ್ರ ಕೃಷಿಯ ಅಳವಡಿಕೆ, ಸಮಗ್ರ ಕೃಷಿಯ ಸವಾಲುಗಳು, ಸಮಗ್ರ ಕೃಷಿಯಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಸಮಗ್ರ ಕೃಷಿಗೆ ಕೃಷಿ ಇಲಾಖೆಯ ಯೋಜನೆಗಳ ಕುರಿತ ವಿನೂತನ ಪ್ರಾಯೋಜಿತ ಸರಣಿ ಕೃಷಿ ಕಂಕಣ.
0: ಸಮಗ್ರ ಕೃಷಿಯ ವಿವಿಧ ಆಯಾಮಗಳ ಕುರಿತು ಕೃಷಿ ವಿಜ್ಞಾನಿಗಳು, ಕೃಷಿ ಅಧಿಕಾರಿಗಳು ಹಾಗೂ ಪ್ರಗತಿಪರ ಕೃಷಿಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ನಿಮ್ಮ ಕೃಷಿಯನ್ನು ಅರ್ಥಪೂರ್ಣವಾಗಿಸಿಕೊಳ್ಳಲು, ಮತ್ತಷ್ಟು ಲಾಭದಾಯಕವಾಗಿಸಿಕೊಳ್ಳಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಕೃಷಿ ಕಂಕಣ ಪ್ರತಿ ಗುರುವಾರ ಸಂಜೆ 6:50.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಹಾಸನ.

ನಿಮ್ಮ ಸಂದೇಶ ಮೇಘ ಸಂಗೀತ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಚಿತ್ರ ಅವರು ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಸಂಗಡಿಗರು ಹಾಡಿರುವ ಜೀವನದಿ ಚಿತ್ರದ ಗೀತೆ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ಕೋಟಿ ಅವರ ಸಂಗೀತ. ಕೋರಿ ಸಂದೇಶ ಕಳಿಸಿದ್ದವರು ಚಂದ್ರಪಟ್ಟಣ ತಾಲೂಕಿನಿಂದ ಚನ್ನಕೇಶವ ಅವರು. ಹೇಳಿ ನಿಮ್ಮ

ನೀವೀಗ ಕೇಳುತ್ತಿರುವ ಗೀತೆ ಅಪರಂಜಿ ಚಿತ್ರದ್ದು. ಹಾಡಿರುವ ಕಲಾವಿದರು ವಾಣಿ ಜಯರಾಮ್, ಎಸ್ಪಿ ಬಾಲಸುಬ್ರಹ್ಮಣ್ಯಂ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ಎಂ ರಂಗರಾವ್ ಅವರದು. ಕೋರಿ ಸಂದೇಶ ಕಳಿಸಿದ್ದವರು ಹಳೆಬೀಡಿನಿಂದ ರಾಜು ಹಾಗೂ ಮನೆಯವರು. ಕೇಳಿ ನಿಮ್ಮ ಮೆಚ್ಚಿನ ಈ ಗೀತೆಯನ್ನು.

ಮುಂದಿನ ಗೀತೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಹಾಗೂ ಬೆಂಗಳೂರು ಲತಾ ಅವರು ಹಾಡಿರುವ ನಂದಗೋಪಾಲರೆಡ್ಡಿ ಅವರ ಗೀತೆ. ಎಂ ರಂಗರಾವ್ ಸಂಗೀತ ನೀಡಿರುವ ಚಿತ್ರ ರಾಗ ತಾಳ. ಕೋರಿ ಸಂದೇಶ ಕಳಿಸಿದ್ದವರು ಹಿರಿಯೂರು ತಾಲೂಕು ಮಾರಿಕಣಿವೆಯಿಂದ ಗಗನ್ ರಾಜ್ ಹಾಗೂ ಗುಣಶಂಕರ್ ಮತ್ತು ಮನೆಯವರು. ಕೇಳಿ ನಿಮ್ಮ ಮೆಚ್ಚಿನ ಈ ಗೀತೆಯನ್ನು.

ಡಾಕ್ಟರ್ ರಾಜ್ಕುಮಾರ್ ಹಾಡಿರುವ ಚಿ ಉದಯಶಂಕರ್ ಅವರ ಗೀತೆ, ಎಂ ರಂಗರಾವ್ ಸಂಗೀತ ನೀಡಿರುವ ಚಿತ್ರ ಶ್ರುತಿ ಸೇರಿದಾಗ. ಕೋರಿ ಸಂದೇಶ ಕಳಿಸಿದ್ದವರು ಚಿತ್ರದುರ್ಗ ಜಿಲ್ಲೆ ಮೇಟಿಕುರುಕೆಯಿಂದ ಎಂಎಚ್ ರವಿಕುಮಾರ್ ಅವರು. ಕೇಳಿ ನಿಮ್ಮ ಮೆಚ್ಚಿನ ಈ ಗೀತೆಯನ್ನು. ಈ ಗೀತೆಗೆ ಸಂಗೀತ ನೀಡಿದ್ದಾರೆ ಟಿ ಜಿ ಲಿಂಗಪ್ಪ.

ಇನ್ನು ಮುಂದೆ ರಾಜೇಶ್ ಕೃಷ್ಣನ್ ಅವರು ಹಾಡಿರುವ ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತವಿರುವ ಅಂಡಮಾನ್ ಚಿತ್ರದ ಗೀತೆ. ಕೋರಿಕೆ ಹಾಸನದ ಹೆಚ್ ಜೆ

0: ವಾಹನ ಚಾಲಕರೇ, ವಾಹನ ನಿಮ್ಮದು, ರಸ್ತೆ ನಿಮ್ಮದಲ್ಲ. ಓವರ್ಟೇಕ್ ಮಾಡುವುದು ಈ ಕೂಡಲೇ ಬಿಟ್ಟು ಬಿಡಿ. ಸರ್ಕಲ್ಲುಗಳಲ್ಲಿ, ತಿರುವುಗಳಲ್ಲಿ, ಸಣ್ಣ ಸಣ್ಣ ರಸ್ತೆಗಳಲ್ಲಿ ಅತೀ ವೇಗದಿಂದ ವಾಹನ ಚಾಲನೆ ಮಾಡುವುದು ತಪ್ಪು. ವಯಸ್ಸಾದವರ ಅಕ್ಕಪಕ್ಕಕ್ಕೆ ಬಂದು ಜೋರಾಗಿ ಹಾರನ್ ಮಾಡುವುದು ತಪ್ಪು. ಸೈಲೆನ್ಸರ್ ತೆಗೆದು ಗಾಡಿಗಳನ್ನು ಓಡಿಸುವುದು ಕಾನೂನಿಗೆ ವಿರುದ್ಧ. ಎಚ್ಚರಿಕೆ ಇರಲಿ, 18 ವರ್ಷದ ಒಳಗಿನ ಮಕ್ಕಳಿಗೆ ಗಾಡಿಗಳನ್ನು ಓಡಿಸಲು ಕೊಡಬೇಡಿ. ಎಲ್ಲರ ಜೀವನ ಬಹುಮುಖ್ಯ. ನೀವು ಬಾಳಿ ಬದುಕಿ, ಬೇರೆಯವರನ್ನು ಬಾಳಲು ಬಿಡಿ.
1: ಕಾರ್ಯಕ್ರಮದ ಕಡೆಯಲ್ಲಿ ಡಾ ರಾಜ್ಕುಮಾರ್ ವಾಣಿಜಯರಾಮ್ ಹಾಡಿರುವ 2 ನಕ್ಷತ್ರಗಳು ಚಿತ್ರದ ಗೀತೆಯನ್ನು ಕೇಳುತ್ತಿರುವಿರಿ. ಸಾಹಿತ್ಯ ಚಿ ಉದಯಶಂಕರ್ ಅವರದು, ಸಂಗೀತ ಜಿಕೆ ವೆಂಕಟೇಶ್ ಅವರಿಂದ. ಕೋರಿ ಸಂದೇಶ ಕಳಿಸಿದ್ದವರು ಸಕಲೇಶ್ಪುರದಿಂದ ಧನಪಾಲ್. ಕೇಳಿ ನಿಮ್ಮ ಮೆಚ್ಚಿನ ಈ ಗೀತೆಯನ್ನು.

0: ನಿಮ್ಮ ಸಂದೇಶ ಮೇಘ ಸಂಗೀತ. ನಿಮ್ಮ ಸಂದೇಶಗಳನ್ನು ಆಧರಿಸಿದ ನಿಮ್ಮ ಮೆಚ್ಚಿನ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್ಗಳಲ್ಲಿ ಮೂಡಿಬಂದಿತು. ಇದು ಆಕಾಶವಾಣಿಯ ಹಾಸನ ಕೇಂದ್ರ.
1: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
2: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
1: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.
0: ಪ್ರಿಯ ಕೇಳಿದರೆ, ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:15 ಭಾವಗೀತೆಗಳು, 6:30 ಅವಲೋಕನ, 6:50 ಕಿಸಾನ್ ವಾಣಿ. ಇದರಲ್ಲಿ ಹಾಸನದ ಕಂದಲಿಯಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರ ಇತ್ತೀಚೆಗೆ ಏರ್ಪಡಿಸಿದ್ದ ಪೂರ್ವ ಮುಂಗಾರು ತಾಂತ್ರಿಕ ಆಂದೋಲನ ಈ ಕಾರ್ಯಕ್ರಮದ ಬಾನುಲಿ ವರದಿ. ಕಾರ್ಯಕ್ರಮದ ಪ್ರಸ್ತುತಿ ಅರಕಲಗೂಡು ವಿಮಸೂದನ್. 7:45 ಕನ್ನಡ ಚಿತ್ರಗೀತೆಗಳು, 8:00 ವನಿತಾ ವಿಹಾರ. ಇದರಲ್ಲಿ ಋತುಗಳ ಮಾಯಾಲೋಕ ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಹಾಸನದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಭಜನಾ ಮಂಡಳಿಯ ಸದಸ್ಯರು. ಕಾರ್ಯಕ್ರಮದ ನಿರ್ವಹಣೆ ಸುಜಾತ ಎಫ್ ತಳವಾರ್. 8:30 ಗಜಲ್ಗಳು, 9:15 ಪ್ರಚಲಿತ ವಿದ್ಯಮಾನ ಸ್ಪಾಟ್ಲೈಟ್, 9:30 ಭಾಗವಂತಿಕೆ ಮೇಳ ಶಿವನಂಜಪ್ಪ ಮತ್ತು ತಂಡದವರಿಂದ, 10:00 ಮಧುರಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 10:30 ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ಗೀತಗಾಥಾ ಚೆಲ್. ನಾಳೆ ಬೆಳಗ್ಗೆ 6:10 ಸ್ತುತಿ ಮಲ್ಲಿಕ, 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಡಾಕ್ಟರ್ ಗಿರಿಜಾಪತಿ ಎನ್ಎಂ ಅವರಿಂದ ಚಿಂತನ. 6:35 ಹಾಗೂ 6:50 ಭಾವಗೀತೆಗಳನ್ನು ಕೇಳುತ್ತೀರಿ. 7:15 ತಂತ್ರಜ್ಞಾನ ತರಂಗ, ಈ ಕುರಿತು ಕಾರ್ಯಕ್ರಮ ಬಿತ್ತರವಾಗಲಿದೆ. ಪ್ರಾಯೋಜಕರು ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ ಕಂಪ್ಯೂಟರ್ ಬೆಂಗಳೂರು. 7:45 ಸವಿಗಾನ, 8:30 ರೇಡಿಯೋ ಡಾಕ್ಟರ್. ಇದರಲ್ಲಿ ಮಹಿಳೆಯರಲ್ಲಿ ಮೂತ್ರ ಸಂಬಂಧಿ ಹಾಗೂ ವಿವಿಧ ಲೈಂಗಿಕ ಸಮಸ್ಯೆಗಳನ್ನು ಕುರಿತು ಹಾಸನದ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಭಾರತಿ ರಾಜಶೇಖರ್ ಅವರೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಸ್ತುತಿ ಅರಕಲಗೂಡು ವಿಮಸೂದನ್. ಕಾರ್ಯಕ್ರಮದ ಪ್ರಾಯೋಜಕರು ಸಹ್ಯಾದ್ರಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಹಾಸನ. 9:00 ಯೋಗಾಮೃತ, ವಿಷಯ ಸಕ್ಕರೆ ಕಾಯಿಲೆ ಮತ್ತು ಯೋಗ. ಭಾಗವಹಿಸುತ್ತಾರೆ ಡಾಕ್ಟರ್ ಶಿವಕುಮಾರ್ ರುದ್ರಶೆಟ್ಟಿ. ಕಾರ್ಯಕ್ರಮದ ಪ್ರಸ್ತುತಿ ಅರಕಲಗೂಡು ವಿಮಸೂದನ್. 9:10 ಬಣ್ಣದ ಬುಗುರಿ, ಹೊಸ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 10:00 ಹೇಮಕೂಟ ನೇರ ಫೋನ್ ಇನ್ ಕಾರ್ಯಕ್ರಮ. ನಾಳಿನ ವಿಷಯ ಬರವಣಿಗೆ ಬಾಯಿ ಮಾತು. ನಾಳೆ ಬೆಳಗ್ಗೆ 10:30 ಒಂದೇ ಬಳ್ಳಿಯ ಹೂಗಳು, ಒಂದೇ ಚಿತ್ರದ ಎಲ್ಲ ಗೀತೆಗಳನ್ನು ಕೇಳುತ್ತೀರಿ ಬ್ಯಾಕ್ ಟು ಬ್ಯಾಕ್. 11:00 ಫುಲ್ವಾರಿ, 11:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕೃತಿ ಹೆಚ್ಆರ್ ಅವರಿಂದ ಹಾಡುಗಾರಿಕೆ. 12:05 ವನಿತಾ ವಿಹಾರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. 12:35 ಆರೋಗ್ಯ ಕಾರ್ಯಕ್ರಮ, ಇದರಲ್ಲಿ ನುಂಗುವ ಸಮಸ್ಯೆ ಅಥವಾ ಡೆಸ್ಪೇಜಿಯಾ ಕುರಿತು ಡಾಕ್ಟರ್ ಬಿಎಸ್ ಪ್ರೇಮಲತಾ ಅವರೊಂದಿಗೆ ಸಂದರ್ಶನ. 1:00 ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಕುರಿತಾದ ಕಾರ್ಯಕ್ರಮ ಪ್ರಗತಿಪಥ, ಇದರಲ್ಲಿ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ಕುರಿತು ಕಾರ್ಯಕ್ರಮ ಮೂಡಿಬರಲಿದೆ. 1:20 ಭಾವಗೀತೆಗಳು, 1:30 ಹಾಗೂ 2:40 ಕನ್ನಡ ಚಿತ್ರಗೀತೆಗಳು, 3:00 ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹಪ್ರಸಾರ, 5:00 ಆದಿಚುಂಚನಗಿರಿ ಆರೋಗ್ಯವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಬಿತ್ತರವಾಗುತ್ತಿದೆ. ಕಾರ್ಯಕ್ರಮದ ಪ್ರಸ್ತುತಿ ಸುಜಾತ ಎಫ್ ತಳವಾರ್. ಕಾರ್ಯಕ್ರಮದ ಪ್ರಾಯೋಜಕರು ಆದಿಚುಂಚನಗಿರಿ ಆಸ್ಪತ್ರೆ, ಬಿಜಿನಗರ, ನಾಗಮಂಗಲ ತಾಲೂಕು. 5:30 ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ, 6:15 ಭಾವಗೀತೆಗಳು, 6:30 ರಸವಾರ್ತೆ, 6:50 ಕೃಷಿರಂಗ. ಇದರಲ್ಲಿ ತರಕಾರಿ ಬೆಳೆಗಳಲ್ಲಿ ಅನುಭವ ಕುರಿತು ಬೇಲೂರು ತಾಲೂಕು ಕ್ಯಾತನಕೆರೆಯ ಕೃಷಿಕ ಟಿ ಮಲ್ಲೇಶಪ್ಪ ಅವರೊಂದಿಗೆ ಸಂದರ್ಶನ. 7:45 ಚಿತ್ರಗೀತೆಗಳು, 8:00 ಸುರುಗಿ, 8:30 ಗಜಲ್ಗಳು, 9:30 ಕ್ರೀಡಾಲೋಕ, ಹತ್ತು ಗಂಟೆಗೆ ಮಧುರ ಗಾನ, 10:30 ಗೀತಗಾಥ ಚೆಲ್. ಇವಿಷ್ಟು ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಇದು ಆಕಾಶವಾಣಿಯ ಹಾಸನ ಕೇಂದ್ರ. ಸಮಯ 6:05 ಆಗುತ್ತಿವೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
1: ಇದೊಂದು ಪ್ರಕಟಣೆ. ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆ 2026-27 ಇದರ ಮುಂಗಾರಿನ ಒಂದು ಪ್ರಕಟಣೆ ಇದೆ. ಪ್ರಕೃತಿ ವಿಕೋಪಗಳು, ಹವಾಮಾನ ವೈಪರೀತ್ಯಗಳಾದ ಅತಿವೃಷ್ಟಿ, ಅನಾವೃಷ್ಟಿ, ಬಿರುಗಾಳಿ, ಆಲಿಕಲ್ಲು ಮಳೆ, ಪ್ರವಾಹ, ಸಿಡಿಲಿನಿಂದ ಉಂಟಾದ ಬೆಂಕಿ ಅವಘಡ ಇತ್ಯಾದಿ ಕಾರಣಗಳಿಂದ ಸಂಭವಿಸಬಹುದಾದ ಬೆಳೆಹಾನಿ ನಷ್ಟದ ಪರಿಹಾರವನ್ನು ಬೆಳೆ ವಿಮೆ ಘಟಕ, ಹಳ್ಳಿ, ಗ್ರಾಮ ಪಂಚಾಯಿತಿ, ಹೋಬಳಿವಾರು ನಿರ್ಧರಿಸಿ ಬೆಳೆ ನಷ್ಟದ ಪರಿಹಾರವನ್ನು ನೀಡುವುದರ ಮೂಲಕ ರೈತರಿಗೆ ನೆರವಾಗುವುದು ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆಯ ಉದ್ದೇಶವಾಗಿರುತ್ತದೆ. ಈ ವಿಮಾ ಯೋಜನೆಯನ್ನು ಹಾಸನ ಜಿಲ್ಲೆಯಲ್ಲಿ ಇಫ್ಕೋ ಟೋಕಿಯೋ ಜನರಲ್ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್ ಇವರ ಸಹಯೋಗದೊಂದಿಗೆ ತೋಟಗಾರಿಕೆ ಇಲಾಖೆಗೆ ಸಂಬಂಧಿಸಿದ ಆಲೂಗಡ್ಡೆ, ಟೊಮೆಟೊ ಬೆಳೆಗಳಿಗೆ ವಿಮಾ ಯೋಜನೆಯನ್ನು ಅನುಷ್ಠಾನ ಮಾಡಲಾಗುತ್ತಿದೆ. 2026-27 ಸಾಲಿಗೆ ಬೆಳೆಗಳ ವಿವರ ಈಗ ಹೇಳುವ ರೀತಿಯಲ್ಲಿದೆ. ಆಲೂಗಡ್ಡೆ ಮಳೆಯಾಶ್ರಿತ, ಇದು ಅರಕಲಗೂಡು ತಾಲೂಕಿನ ಕಸಬಾ ಮತ್ತು ದೊಡ್ಡಮಗ್ಗೆ ಹೋಬಳಿ, ಅರಸೀಕೆರೆ ತಾಲೂಕು ಗಂಡಸಿ ಹೋಬಳಿ, ಹಾಸನ ತಾಲೂಕು ಕಸಬಾ, ದುದ್ದ ಮತ್ತು ಸಾಲಗಾಮೆ ಹೋಬಳಿಗಳಿಗೆ ಆಗಿದೆ. ಹಾಗೆಯೇ ಆಲೂಗಡ್ಡೆ ನೀರಾವರಿ ಚಂದ್ರಪಟ್ಟಣ ತಾಲೂಕು ಬಾಗೂರು ಹೋಬಳಿ, ಹಾಸನ ತಾಲೂಕು ಶಾಂತಿಗ್ರಾಮ ಹೋಬಳಿ ಹೊರತುಪಡಿಸಿ ಉಳಿದ ಎಲ್ಲಾ ಹೋಬಳಿಗಳು. ಇನ್ನು ಟೊಮೆಟೊ ಅರಸೀಕೆರೆ ತಾಲೂಕಿನ ಎಲ್ಲಾ ಹೋಬಳಿಗಳಿಗೆ ಹೊಂದಿಕೆಯಾಗುತ್ತದೆ. ವಿಮಾ ಕಂತು ಈ ರೀತಿ ಇದೆ. ಆಲೂಗಡ್ಡೆ ಮಳೆಯಾಶ್ರಿತಕ್ಕೆ ಒಂದು ಹೆಕ್ಟೇರ್ಗೆ 82,400 ರೂಪಾಯಿಗಳು. ಪ್ರತಿ ಎಕರೆಗೆ ರೈತರು ಪಾವತಿಸಬೇಕಾದ ಪ್ರೀಮಿಯಂ ದರ 1,648. ಇನ್ನು ಪ್ರತಿ ಹೆಕ್ಟೇರ್ಗೆ 4,120. ವಿಮೆಯ ಮೊತ್ತ ವಿಮೆ ಸಲ್ಲಿಸಲು ಕಡೆಯ ದಿನಾಂಕ 15/7/2026. ಇನ್ನು ಆಲೂಗಡ್ಡೆ ನೀರಾವರಿಗೆ 1,71,300 ರೂಪಾಯಿಗಳು ಒಂದು ಹೆಕ್ಟೇರ್ಗೆ. ಇನ್ನು ರೈತರು ಪಾವತಿಸಬೇಕಾದ ಪ್ರತಿ ಹೆಕ್ಟೇರ್ಗೆ ಎಕರೆಗೆ 3,426. ಪ್ರತಿ ಹೆಕ್ಟೇರ್ಗೆ ಸಲ್ಲಿಸಬೇಕಾದ ವಿಮಾ ಮೊತ್ತ 8,565. ವಿಮಾ ಮೊತ್ತ 1,71,300 ರೂಪಾಯಿಗಳು, ಕಡೆಯ ದಿನಾಂಕ 15/7/2026. ಇನ್ನು ಟೊಮೆಟೊ ವಿಮಾ ಮೊತ್ತ 1,69,800 ರೂಪಾಯಿಗಳು, ರೈತರು ಪಾವತಿಸಬೇಕಾದ ವಿಮಾ ಪ್ರೀಮಿಯಂ ಒಂದು ಎಕರೆಗೆ 3,396. ಹಾಗೆಯೇ ಹೆಕ್ಟೇರಿಗೆ 8,490 ರೂಪಾಯಿ. ವಿಮೆಯನ್ನು ಸಲ್ಲಿಸಲು ಕಡೆಯ ದಿನಾಂಕ 31/7/2026. ರೈತರು ಅರ್ಜಿಯೊಂದಿಗೆ ಪ್ರಸಕ್ತ ಸಾಲಿನ ಪಹಣಿ, ಖಾತೆ ಪುಸ್ತಕ, ಕಂದಾಯದ ರಸೀತಿ, ಆಧಾರ್ ಜೋಡಣೆಯಾಗಿರುವ ಬ್ಯಾಂಕ್ ಪಾಸ್ ಪುಸ್ತಕದ ಆಧಾರ್ ಮತ್ತು ಎಫ್ಐಡಿ ಸಂಖ್ಯೆಯೊಂದಿಗೆ ಬ್ಯಾಂಕ್ ಡಿಜಿಟಲ್ ಸೇವಾ ಕೇಂದ್ರ, ಸಾಮಾನ್ಯ ಸೇವಾ ಕೇಂದ್ರ ಅಥವಾ ಗ್ರಾಮೀಣ ಕೇಂದ್ರಗಳಲ್ಲಿ ವಿಮಾ ಯೋಜನೆಗೆ ನೋಂದಣಿ ಮಾಡಿಕೊಳ್ಳಬಹುದಾಗಿದೆ. ಪ್ರಕಟಣೆ ಕೇಳಿದಿರಿ.

0: ಆತ್ಮೀಯ ಕೇಳುಗರೆ, ಹೆಲೋ ರೇಡಿಯೋ ಡಾಕ್ಟರ್ ನೇರ ಫೋನ್ ಇನ್ ಕಾರ್ಯಕ್ರಮ. ಮಹಿಳೆಯರಲ್ಲಿ ಮೂತ್ರ ಸಂಬಂಧಿ ಹಾಗೂ ವಿವಿಧ ಲೈಂಗಿಕ ಸಮಸ್ಯೆಗಳ ಕುರಿತು ಇದೇ ಜೂನ್ 24ರ ಬುಧವಾರ ನಾಳೆ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಹಾಸನದ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಭಾರತಿ ರಾಜಶೇಖರ್ ಅವರು ನೇರ ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ಮಹಿಳೆಯರಲ್ಲಿ ಮೂತ್ರ ಸಂಬಂಧಿ ಹಾಗೂ ವಿವಿಧ ಲೈಂಗಿಕ ಸಮಸ್ಯೆಗಳ ಕುರಿತು ಸಾರ್ವಜನಿಕರು ತಜ್ಞ ವೈದ್ಯರೊಂದಿಗೆ ನೇರ ಸಂವಾದ ನಡೆಸಬಹುದು. ಆಕಾಶವಾಣಿಯ ಶ್ರೋತೃಗಳು ನೇರ ಸಂವಾದ ನಡೆಸಲು ದೂರವಾಣಿ ಸಂಖ್ಯೆಗಳು ಹೀಗಿವೆ: 2452258, ಮತ್ತೊಂದು ಸಂಖ್ಯೆ 2462889, ಎಸ್ಟಿಡಿ ಕ್ರಮಾಂಕ 08172. ಹಲೋ ರೇಡಿಯೋ ಡಾಕ್ಟರ್ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ಜೂನ್ 24ರ ಬುಧವಾರ ನಾಳೆ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಕರೆ ಮಾಡಿ ತಜ್ಞ ವೈದ್ಯರೊಂದಿಗೆ ಮಾತನಾಡಿ.
1: ಇದು ಆಕಾಶವಾಣಿಯ ಹಾಸನ ಕೇಂದ್ರ. ಈಗ ಭಾವಗೀತೆಗಳು.
2: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
1: ಮೊದಲಿಗೆ ವೈಷ್ಣವಿ ರಾವ್ ಅವರು ಹಾಡಿರುವ ಚನ್ನವೀರ ಕಣಿವೆ ಅವರ ಗೀತೆ.

0: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
1: ಇನ್ನು ಮುಂದೆ ಬಿ ಆರ್ ಛಾಯಾ ಅವರು ಹಾಡಿರುವ ಜಿ ಎಸ್ ಶಿವರುದ್ರಪ್ಪ ಅವರ ಗೀತೆ.

0: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ. ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
1: ನಾನು ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
2: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.
3: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
4: ಹಿಂಗ್ಯಾಕ ಅಯ್ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
5: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ, ಆಕಳ ಹಾಲ್ ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ?
4: ಎಂತ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
6: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
7: ಕಾರ್ಯಕ್ರಮದ ಕಡೆಯಲ್ಲಿ ಎಂಡಿ ಪಲ್ಲವಿ ಅವರು ಹಾಡಿರುವ ಡಾಕ್ಟರ್ ಸಿದ್ದಲಿಂಗಯ್ಯ ಅವರ ಒಂದು ಭಾವಗೀತೆ.

0: ಮುಕ್ತಾಯವಾಗುತ್ತದೆ. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್ಗಳಲ್ಲಿ ಮೂಡಿಬಂದಿತು. ಸಮಯ 6:30 ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

0: ಆಕಾಶವಾಣಿ ಅವಲೋಕನ ವಿಷಯ ಒಂದು ನಿಲ್ದಾಣ ಒಂದು ಉತ್ಪನ್ನ ರೈಲ್ವೆ ಪ್ಲಾಟ್ಫಾರಂಗಳಲ್ಲಿ ಭಾರತದ ಸ್ಥಳೀಯ ಪರಂಪರೆ ಪರಿಚಯ ಬರೆದವರು ಸಂತೋಷ್ ಓದುತ್ತಿರುವವರು ಸುಗುಣ ಸತೀಶ್ ಭಾರತದಾದ್ಯಂತ ರೈಲ್ವೆ ನಿಲ್ದಾಣಗಳಲ್ಲಿ ಒಂದು ಸದ್ದಿಲ್ಲದ ಬದಲಾವಣೆ ನಡೆಯುತ್ತಿದೆ ಇದು ಸ್ಥಳೀಯ ಕರಕುಶಲತೆಯನ್ನು ದೈನಂದಿನ ಪ್ರಯಾಣದ ಕೇಂದ್ರ ಭಾಗಕ್ಕೆ ತರುತ್ತಿದೆ ಭಾರತೀಯ ರೈಲ್ವೆಯ ಒಂದು ನಿಲ್ದಾಣ ಒಂದು ಉತ್ಪನ್ನ ಉಪಕ್ರಮವನ್ನು 2022-23 ಕೇಂದ್ರ ಬಜೆಟ್ನಲ್ಲಿ ಪರಿಚಯಿಸಲಾಯಿತು ಇದು ಸ್ಥಳೀಯ ಕುಶಲಕರ್ಮಿಗಳು ಮತ್ತು ಸ್ವಸಹಾಯ ಗುಂಪುಗಳಿಗೆ ಮಾರುಕಟ್ಟೆ ಅವಕಾಶವನ್ನು ಒದಗಿಸಲು ಮೀಸಲಾದ ಚಿಲ್ಲರೆ ಮಳಿಗೆಗಳನ್ನು ನಿರ್ಮಿಸುವ ಮೂಲಕ ಸ್ಥಳೀಯ ಉತ್ಪನ್ನಗಳನ್ನು ಉತ್ತೇಜಿಸುತ್ತದೆ ಈ ಮೂಲಕ ಸುಸ್ಥಿರ ಜೀವನೋಪಾಯವನ್ನು ಸೃಷ್ಟಿಸುವುದು ಮತ್ತು ಪ್ರಾದೇಶಿಕ ವೈವಿಧ್ಯತೆಯನ್ನು ಪ್ರದರ್ಶಿಸುವುದು ಈ ಯೋಜನೆಯ ಗುರಿಯಾಗಿದೆ ಪ್ರಸ್ತುತ 2000ಕ್ಕೂ ಹೆಚ್ಚು ರೈಲ್ವೆ ನಿಲ್ದಾಣಗಳು ಸುಮಾರು 2326 ಒಎಸ್ಒಪಿ ಒಂದು ನಿಲ್ದಾಣ ಒಂದು ಉತ್ಪನ್ನ ಮಳಿಗೆಗಳನ್ನು ಹೊಂದಿವೆ ಇವು ಸ್ಥಳೀಯ ಉತ್ಪಾದಕರನ್ನು ಲಕ್ಷಾಂತರ ಪ್ರಯಾಣಿಕರೊಂದಿಗೆ ಜೋಡಿಸುತ್ತಿದ್ದು 1.32 ಲಕ್ಷಕ್ಕೂ ಹೆಚ್ಚು ವ್ಯಕ್ತಿಗಳಿಗೆ ಪ್ರಯೋಜನವನ್ನು ನೀಡುತ್ತಿವೆ 2022 ಮಾರ್ಚ್ 25 ಪ್ರಾರಂಭವಾದ ಈ ಉಪಕ್ರಮ ರೈಲ್ವೆ ನಿಲ್ದಾಣಗಳನ್ನು ಪ್ರಾದೇಶಿಕ ಉತ್ಪನ್ನಗಳ ಸುಲಭ ಮಾರುಕಟ್ಟೆಗಳನ್ನಾಗಿ ಪರಿವರ್ತಿಸಲು ಭಾರತೀಯ ರೈಲ್ವೆಯ ವ್ಯಾಪಕ ಜಾಲವನ್ನು ಬಳಸಿಕೊಳ್ಳುತ್ತದೆ 19 ನಿಲ್ದಾಣಗಳಲ್ಲಿ ನಡೆಸಲಾದ 15 ದಿನಗಳ ಯಶಸ್ವಿ ಪ್ರಾಯೋಗಿಕ ಯೋಜನೆಯ ನಂತರ ಒಎಸ್ಒಪಿ ಯೋಜನೆಯನ್ನು ವ್ಯವಸ್ಥಿತವಾಗಿ ವಿಸ್ತರಿಸಲಾಯಿತು ಹೆಚ್ಚಿನ ಜನರಿಗೆ ಭಾಗವಹಿಸಲು ಅವಕಾಶ ನೀಡುವ ಉದ್ದೇಶದಿಂದ ಕನಿಷ್ಠ ಶುಲ್ಕದೊಂದಿಗೆ ಸರದಿಯ ಆಧಾರದ ಮೇಲೆ ಮಳಿಗೆಗಳನ್ನು ಹಂಚಿಕೆ ಮಾಡಲಾಗುತ್ತದೆ ರೈಲ್ವೆ ವಿಭಾಗಗಳು ರಾಜ್ಯ ಸಂಸ್ಥೆಗಳು ಸ್ವಸಹಾಯ ಗುಂಪುಗಳು ಹಾಗೂ ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಮನ್ವಯದೊಂದಿಗೆ ಈ ಯೋಜನೆಯನ್ನು ಜಾರಿಗೊಳಿಸುತ್ತಿವೆ ಇದು ಸುಗಮ ಕಾರ್ಯಾಚರಣೆ ಮತ್ತು ಹೆಚ್ಚಿನ ಒಳಗೊಳ್ಳುವಿಕೆಯನ್ನು ಖಚಿತಪಡಿಸುತ್ತದೆ ಒಎಸ್ಒಪಿ ಅಡಿಯಲ್ಲಿ ಪ್ರದರ್ಶಿಸಲಾದ ಉತ್ಪನ್ನಗಳು ಪ್ರತಿ ಪ್ರದೇಶದ ವಿಶಿಷ್ಟ ಗುರುತನ್ನು ಪ್ರತಿಬಿಂಬಿಸುತ್ತವೆ ಉದಾಹರಣೆಗೆ ತಮಿಳುನಾಡಿನ ತೆಂಕಸಿ ಜಂಕ್ಷನ್ನಲ್ಲಿ ಅತ್ಯಂತ ನಾಜೂಕಾಗಿ ತಯಾರಿಸಿದ ಬೆತ್ತದ ಉತ್ಪನ್ನಗಳು ಸ್ಥಳೀಯ ಕೌಶಲ ಮತ್ತು ಕರಕುಶಲತೆಯನ್ನು ಎತ್ತಿ ತೋರಿಸುತ್ತವೆ ಹಾಗೆಯೇ ಪಾಟ್ನಾ ರೈಲ್ವೆ ನಿಲ್ದಾಣಗಳಲ್ಲಿನ ಮಳಿಗೆಯಲ್ಲಿ ವಿಶ್ವ ಪ್ರಸಿದ್ದ ಮಧುಬನಿ ವರ್ಣಚಿತ್ರಗಳನ್ನು ಪ್ರದರ್ಶಿಸಲಾಗಿದೆ ಇದು ಸ್ಥಳೀಯ ಕಲಾವಿದರ ಈ ಸಾಂಪ್ರದಾಯಿಕ ಕಲೆಯನ್ನು ಹೆಚ್ಚಿನ ಜನರಿಗೆ ತಲುಪಿಸಲು ಉತ್ತಮ ವೇದಿಕೆಯನ್ನು ಒದಗಿಸಿದೆ ಒಳಗೊಳ್ಳುವಿಕೆಯ ಮೇಲೆ ಗಮನಹರಿಸಿರುವ ಒಎಸ್ಒಪಿ ಯೋಜನೆಯು ಕುಶಲಕರ್ಮಿಗಳು ನೇಕಾರರು ರೈತರು ಮತ್ತು ಅದರಲ್ಲೂ ವಿಶೇಷವಾಗಿ ಮಹಿಳಾ ನೇತೃತ್ವದ ಸ್ವಸಹಾಯ ಗುಂಪುಗಳ ಸದಸ್ಯರಿಗೆ ಆದ್ಯತೆ ನೀಡುತ್ತದೆ ಔಪಚಾರಿಕ ಮಾರುಕಟ್ಟೆಗಳ ಲಭ್ಯತೆ ಇಲ್ಲದವರನ್ನು ಗುರಿಯಾಗಿಸಿಕೊಂಡು ಅವರಿಗೆ ಸಾಂಸ್ಥಿಕ ಸಮನ್ವಯದ ಮೂಲಕ ಬೆಂಬಲ ನೀಡುವ ಮೂಲಕ ಈ ಯೋಜನೆಯು ತಳಮಟ್ಟದ ಸಮುದಾಯಗಳು ತಮ್ಮ ಸಾಂಪ್ರದಾಯಿಕ ಜೀವನೋಪಾಯವನ್ನು ಉಳಿಸಿಕೊಳ್ಳುವುದರ ಜೊತೆಗೆ ವಿಶಾಲವಾದ ಗ್ರಾಹಕ ಬಳಗದೊಂದಿಗೆ ಸಂಪರ್ಕ ಸಾಧಿಸಲು ಅನುವು ಮಾಡಿಕೊಡುತ್ತದೆ ಒಎಸ್ಒಪಿ ಮಳಿಗೆಗಳು ಪ್ರಯಾಣಿಕರಿಗೆ ಅಧಿಕೃತ ಸ್ಥಳೀಯ ಉತ್ಪನ್ನಗಳನ್ನು ನೆನಪಿನ ಕಾಣಿಕೆಗಳಾಗಿ ಖರೀದಿಸಲು ಅವಕಾಶ ನೀಡುತ್ತವೆ ಇದು ಪ್ರತಿ ರಾಜ್ಯದ ವಿಶಿಷ್ಟ ಸಾಂಸ್ಕೃತಿಕ ಮತ್ತು ಆರ್ಥಿಕ ಗುರುತನ್ನು ಪ್ರತಿಬಿಂಬಿಸುವುದಲ್ಲದೆ ತಳಮಟ್ಟದ ಜನರ ಜೀವನೋಪಾಯಕ್ಕೆ ಆಸರೆಯಾಗುತ್ತಿದೆ ಪಶ್ಚಿಮ ಬಂಗಾಳದ ಅಸನ್ಸೋಲ್ ರೈಲ್ವೆ ನಿಲ್ದಾಣದ ಪ್ಲಾಟ್ಫಾರಂ ಸಂಖ್ಯೆ 4 ಒಎಸ್ಒಪಿ ಮಳಿಗೆಯು ಕೈಮಗ್ಗದ ಬ್ಯಾಗ್ಗಳು ಕೈಯಿಂದ ತಯಾರಿಸಿದ ಕಲಾಕೃತಿಗಳನ್ನು ಪ್ರದರ್ಶಿಸುವ ಮೂಲಕ ಪ್ರಯಾಣಿಕರನ್ನು ಆಕರ್ಷಿಸುತ್ತಿದೆ ಚೆನ್ನೈನ ಮೂರ್ ಮಾರ್ಕೆಟ್ ಕಾಂಪ್ಲೆಕ್ಸ್ ರೈಲ್ವೆ ನಿಲ್ದಾಣದಲ್ಲಿರುವ ಮಳಿಗೆಯೊಂದು ರಾಜ್ಯದ ಶ್ರೀಮಂತ ಜವಳಿ ಸಂಪ್ರದಾಯಗಳನ್ನು ಪ್ರತಿಬಿಂಬಿಸುವ ಹತ್ತಿ ಕೈಮಗ್ಗ ಉತ್ಪನ್ನಗಳನ್ನು ಪ್ರದರ್ಶಿಸುತ್ತವೆ ಈ ಮಳಿಗೆಗಳು ಪ್ರಯಾಣಿಕರಿಗೆ ಅಧಿಕೃತ ಕೈಮಗ್ಗದ ವಸ್ತುಗಳನ್ನು ಸುಲಭವಾಗಿ ಖರೀದಿಸಲು ಅವಕಾಶ ಮಾಡಿಕೊಡುವುದಲ್ಲದೆ ಸ್ಥಳೀಯ ನೇಕಾರರಿಗೆ ಆರ್ಥಿಕ ಬೆಂಬಲವನ್ನೂ ನೀಡುತ್ತಿವೆ ಅದರ ಸಮೀಪದಲ್ಲಿಯೇ ಇರುವ ಅತ್ತರ್ ಸುಗಂಧ ದ್ರವ್ಯ ಮಳಿಗೆಯು ಸಾಂಪ್ರದಾಯಿಕ ಸುಗಂಧಗಳನ್ನು ಪ್ರವಾಸಿಗರಿಗೆ ಪರಿಚಯಿಸುತ್ತಿದೆ ಒಡಿಶಾದ ಬಲಾಂಗೀರ್ ರೈಲ್ವೆ ನಿಲ್ದಾಣದಲ್ಲಿ ಒಂದು ನಿಲ್ದಾಣ ಒಂದು ಉತ್ಪನ್ನ ಉಪಕ್ರಮದ ಅಡಿಯಲ್ಲಿ ಸ್ಥಾಪಿಸಲಾದ ಸಣ್ಣ ಆಟಿಕೆಗಳ ಮಳಿಗೆಯು ಸ್ಥಳೀಯ ಕುಶಲಕರ್ಮಿಗಳು ಮತ್ತು ಸ್ವಸಹಾಯ ಗುಂಪುಗಳಿಗೆ ಅರ್ಥಪೂರ್ಣ ಜೀವನೋಪಾಯದ ಅವಕಾಶಗಳನ್ನು ಸೃಷ್ಟಿಸುತ್ತಿದೆ ವೈವಿಧ್ಯಮಯ ಬಣ್ಣ ಬಣ್ಣದ ಕೈಯಿಂದ ತಯಾರಿಸಿದ ಬೊಂಬೆಗಳನ್ನು ಪ್ರದರ್ಶಿಸುವ ಈ ಮಳಿಗೆಯು ಸ್ಥಳೀಯ ಸಮುದಾಯಗಳ ವಿಶೇಷವಾಗಿ ಸ್ವಸಹಾಯ ಗುಂಪುಗಳೊಂದಿಗೆ ಗುರುತಿಸಿಕೊಂಡಿರುವ ಮಹಿಳೆಯರ ಸೃಜನಶೀಲತೆ ಮತ್ತು ಕೌಶಲವನ್ನು ಪ್ರತಿಬಿಂಬಿಸುತ್ತದೆ ಈ ಮಹಿಳೆಯರು ಈಗ ತಮ್ಮ ಉತ್ಪನ್ನಗಳನ್ನು ನೇರವಾಗಿ ವಿಶಾಲ ಮಾರುಕಟ್ಟೆಗೆ ತರಲು ಶಕ್ತರಾಗಿದ್ದಾರೆ ಒಂದು ನಿಲ್ದಾಣ ಒಂದು ಉತ್ಪನ್ನ ಉಪಕ್ರಮವು ವಿಸ್ತರಣೆಗೊಳ್ಳುತ್ತಾ ಸಾಗಿದಂತೆ ರಾಷ್ಟೀಯ ವೇದಿಕೆಗಳ ಮೂಲಕ ಸ್ಥಳೀಯ ಪ್ರತಿಭೆಗಳನ್ನು ಹೇಗೆ ಉತ್ತೇಜಿಸಬಹುದು ಎಂಬುದಕ್ಕೆ ಪ್ರಬಲ ಉದಾಹರಣೆಯಾಗಿ ನಿಲ್ಲುತ್ತದೆ ಇದರಿಂದ ಭಾರತದ ಶ್ರೀಮಂತ ಪರಂಪರೆಯು ಅದರ ಉಗಮಸ್ಥಾನವನ್ನು ಮೀರಿ ದೂರದವರೆಗೆ ಪಸರಿಸುವುದನ್ನು ಇದು ಖಚಿತಪಡಿಸುತ್ತದೆ ಒಂದು ನಿಲ್ದಾಣ ಒಂದು ಉತ್ಪನ್ನ ರೈಲ್ವೆ ಪ್ಲಾಟ್ಫಾರಂಗಳಲ್ಲಿ ಭಾರತದ ಸ್ಥಳೀಯ ಪರಂಪರೆ ಪರಿಚಯ ಕುರಿತ ಅವಲೋಕನ ಕೇಳಿದಿರಿ ಸಮಗ್ರ ನಿರ್ವಹಣೆ ಪ್ರಾದೇಶಿಕ ಸುದ್ದಿ ವಿಭಾಗದ ಮುಖ್ಯಸ್ಥರಾದ ಸುಹಾಸ್ ಆರ್
1: ಇದು ಆಕಾಶವಾಣಿಯ ಹಾಸನ ಕೇಂದ್ರ ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.

0: ಕೃಷಿ ಕಂಕಣ. ಸಮಗ್ರ ಕೃಷಿ ಅಳವಡಿಕೆ ಕುರಿತ ಹಾಸನ ಆಕಾಶವಾಣಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಕಂಕಣ.
1: ಹಾಸನ ಆಕಾಶವಾಣಿ ಹಾಗೂ ಕೃಷಿ ಇಲಾಖೆಯ ಸಹಯೋಗದಲ್ಲಿ ಪ್ರತಿ ಗುರುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
2: ಸಮಗ್ರ ಕೃಷಿಯ ಪ್ರಕಾರಗಳು, ಸಮಗ್ರ ಕೃಷಿಯ ಅಳವಡಿಕೆ, ಸಮಗ್ರ ಕೃಷಿಯ ಸವಾಲುಗಳು, ಸಮಗ್ರ ಕೃಷಿಯಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಸಮಗ್ರ ಕೃಷಿಗೆ ಕೃಷಿ ಇಲಾಖೆಯ ಯೋಜನೆಗಳ ಕುರಿತ ವಿನೂತನ ಪ್ರಾಯೋಜಿತ ಸರಣಿ ಕೃಷಿ ಕಂಕಣ.
3: ಇದು ಆಕಾಶವಾಣಿಯ ಹಾಸನ ಕೇಂದ್ರ. ಸಮಯ 6:37. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.
4: ಇನ್ನೀಗ ಪ್ರಕಟಣೆಗಳು. 6:40 ಪ್ರದೇಶ ಸಮಾಚಾರ ಕೇಳುತ್ತೀರಿ.
5: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
6: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
7: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ. ಹಾಗಾಗಿ
8: ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
9: ಏಕೆಂದರೆ ನೀರು ಜೀವಜಲ.
7: ಜೀವನಂ ಇಲ್ಲದೆ, ಅಂದರೆ ನೀರಿಲ್ಲದೆ ಜೀವನವಿಲ್ಲ.

ವಿಶ್ವದ ವಿದ್ಯಮಾನಗಳನ್ನು ತಿಳಿಯಲು ನಮಗೆ ಇಂಗ್ಲಿಷ್ ಬೇಕೇ ಬೇಕು. ಆದರೆ ಮಾತೃಭಾಷೆಯ ಶಕ್ತಿ ಸತ್ವ ಭಿನ್ನವಾದುದು.

ತಾಯ್ನುಡಿಯಲ್ಲಿರುವುದು ನಮ್ಮ ವ್ಯಕ್ತಿತ್ವದ ಛಾಯೆ, ಅಂತರಂಗದ ಬೆಳಕು. ಕನ್ನಡ ನಾಡಿಗೆ ಕನ್ನಡವೇ ಗತಿ ಎಂದಿದ್ದಾರೆ ಬಿಎಂ ಶ್ರೀಕಂಠಯ್ಯ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ ಎರಡನೇ ಹಂತದ ಪದ್ಮ ಪ್ರಶಸ್ತಿ ಪ್ರದಾನ. ರಾಜ್ಯದ ಐವರು ಸಾಧಕರಿಂದ ಪ್ರಶಸ್ತಿ ಸ್ವೀಕಾರ. ರಾಜ್ಯದ ಫೋರೆನ್ಸಿಕ್ ವಿಜ್ಞಾನ ಪ್ರಯೋಗಾಲಯದ ಸಾಧನೆ ರಾಷ್ಟಕ್ಕೆ ಮಾದರಿ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ. ರಾಜ್ಯ ಬಿಜೆಪಿ ನಾಯಕರಿಂದ ದೆಹಲಿಯಲ್ಲಿ ವರಿಷ್ಠರಿಗೆ ಪ್ರಾಥಮಿಕ ವರದಿ ಸಲ್ಲಿಕೆ. ಶಿವಮೊಗ್ಗದಲ್ಲಿ ಹೈಕೋರ್ಟ್ ಪೀಠ ಸ್ಥಾಪನೆ ವಿಚಾರ. ರಾಜ್ಯಪಾಲರು ಮಧ್ಯಪ್ರವೇಶಿಸುವಂತೆ ಸಂಸದ ಬಿವೈ ರಾಘವೇಂದ್ರ ಮನವಿ. ಕರಾವಳಿ ಜಿಲ್ಲೆಗಳಲ್ಲಿ ಇಂದಿನಿಂದ 3 ದಿನಗಳ ಕಾಲ ಭಾರೀ ಮಳೆ. ಹವಾಮಾನ ಇಲಾಖೆ ಮುನ್ಸೂಚನೆ. ವಾರ್ತೆಗಳ ವಿವರ. ನವದೆಹಲಿಯ ರಾಷ್ಟಪತಿ ಭವನದಲ್ಲಿ ನಡೆದ ಎರಡನೇ ನಾಗರಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ 2026 ಪದ್ಮ ಪ್ರಶಸ್ತಿಗಳನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇಂದು ಪ್ರದಾನ ಮಾಡಿದರು. 2 ಪದ್ಮ ವಿಭೂಷಣ, 7 ಪದ್ಮಭೂಷಣ ಮತ್ತು 56 ಪದ್ಮಶ್ರೀ ಸೇರಿದಂತೆ 65 ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದರು. ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿಗೆ ರಾಜ್ಯದ 5 ಸಾಧಕರು ಭಾಜನರಾಗಿದ್ದು, ವೈದ್ಯಕೀಯ ಸೇವೆಗಾಗಿ ಡಾ ಪ್ರಭಾಕರ್ ಕೋರೆ, ಶಿಕ್ಷಣ ತಜ್ಞ ಶಶಿಶೇಖರ್ ವೆಂಪತಿ, ಹೆಮೋಫಿಲಿಯಾ ರೋಗಿಗಳಿಗೆ ಉಚಿತ ಚಿಕಿತ್ಸೆ ಸಿಗುವಂತೆ ಮಾಡಿದ ವೈದ್ಯ ಡಾ ಸುರೇಶ್ ಹನಗವಾಡಿ, ಭಾರತೀಯ ರಕ್ಷಣಾ ವಲಯವನ್ನು ಸ್ವಾವಲಂಬಿಯಾಗಿಸಿದ ವಿಜ್ಞಾನಿ ಡಾ ಶುಭಾ ವೆಂಕಟೇಶ್ ಅಯ್ಯಂಗಾರ್ ಅವರು ರಾಷ್ಟಪತಿಯವರಿಂದ ಪ್ರಶಸ್ತಿ ಸ್ವೀಕರಿಸಿದರು. ಉದ್ಯಮಿ ಟಿಟಿ ಜಗನ್ನಾಥನ್ ಅವರಿಗೆ ಮರಣೋತ್ತರವಾಗಿ ಸಂದ ಪ್ರಶಸ್ತಿಯನ್ನು ಅವರ ಪರವಾಗಿ ಅವರ ಪುತ್ರ ಮುಕುಂದ್ ಸ್ವೀಕರಿಸಿದರು. ರಾಜ್ಯದ ಫೋರೆನ್ಸಿಕ್ ವಿಜ್ಞಾನ ಪ್ರಯೋಗಾಲಯ ನಿರ್ದೇಶನಾಲಯವು ರಾಷ್ಟವೇ ಹೆಮ್ಮೆ ಪಡುವಂತಹ ಸಾಧನೆ ಮಾಡಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರಿನ ಮಡಿವಾಳದಲ್ಲಿರುವಂತಹ ಎಫ್ಎಸ್ಎಲ್ ಕಚೇರಿಗೆ ಭೇಟಿ ನೀಡಿ ಪರಿಶೀಲನಾ ಸಭೆ ನಡೆಸಿದ ಸಚಿವರು, ಕರ್ನಾಟಕದ ಫೋರೆನ್ಸಿಕ್ ವಿಜ್ಞಾನ ಪ್ರಯೋಗಾಲಯವು ಅಪರಾಧ ತನಿಖೆಯಲ್ಲಿ ವೈಜ್ಞಾನಿಕ ನಿಖರತೆ, ತಾಂತ್ರಿಕ ಸಾಮರ್ಥ್ಯ ಮತ್ತು ವೇಗದ ವರದಿ ವ್ಯವಸ್ಥೆಯಲ್ಲಿ ದೇಶದ ಅತ್ಯುತ್ತಮ ಸಂಸ್ಥೆಗಳಲ್ಲಿ ಒಂದಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕ ಎಫ್ಎಸ್ಎಲ್ಗೆ ರಾಷ್ಟೀಯ ಮಾನ್ಯತಾ ಮಂಡಳಿ ಮಾನ್ಯತೆ ದೊರೆತಿದ್ದು, ಅಂತಾರಾಷ್ಟೀಯ ಗುಣಮಟ್ಟದ ಮಾನದಂಡಗಳಡಿ ಕಾರ್ಯವನ್ನು ನಿರ್ವಹಿಸುತ್ತಿದೆ ಎಂದು ಹೇಳಿದ್ದಾರೆ. ರಾಜ್ಯದಲ್ಲಿ ಮೊದಲ ಬಾರಿಗೆ ವೈಲ್ಡ್ ಲೈಫ್ ಫೋರೆನ್ಸಿಕ್ ಘಟಕ ಆರಂಭಿಸಲು ಎಲ್ಲಾ ಸಿದ್ದತೆಗಳು ಪೂರ್ಣಗೊಂಡಿದ್ದು, ಶೀಘ್ರದಲ್ಲೇ ಕಾರ್ಯಾರಂಭ ಮಾಡಲಿದೆ ಎಂದು ಘೋಷಣೆ ಮಾಡಿದ್ದಾರೆ. ವಿಧಾನ ಪರಿಷತ್ನಲ್ಲಿ ಚುನಾವಣೆಯಲ್ಲಿ ಅಡ್ಡ ಮತದಾನ ಕುರಿತು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹಾಗೂ ಪ್ರತಿಪಕ್ಷ ನಾಯಕ ಆರ್ ಅಶೋಕ ನವದೆಹಲಿಯಲ್ಲಿಂದು ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರನ್ನು ಭೇಟಿಯಾಗಿ ಪ್ರಾಥಮಿಕ ವರದಿ ಸಲ್ಲಿಸಿದ್ದಾರೆ. ಬಳಿಕ ಮಾತನಾಡಿದ ಪ್ರತಿಪಕ್ಷ ನಾಯಕ ಆರ್ ಅಶೋಕ, ಅಡ್ಡ ಮತದಾನದ ಮೂಲಕ ಪಕ್ಷಕ್ಕೆ ದ್ರೋಹ ಬಗೆದವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದು ವರಿಷ್ಠರು ಭರವಸೆ ನೀಡಿದ್ದಾರೆ ಎಂದು ತಿಳಿಸಿದ್ದಾರೆ. 2028 ಚುನಾವಣೆಗೆ ಒಗ್ಗಟ್ಟನಿಂದ ಹೋರಾಡಿ ಪಕ್ಷವನ್ನು ಗೆಲ್ಲಿಸಲು ವರಿಷ್ಠರು ಸೂಚಿಸಿದ್ದು ಅದರಂತೆ ನಡೆದುಕೊಳ್ಳುವುದಾಗಿ ಸ್ಪಷ್ಟಪಡಿಸಿದ್ದಾರೆ. ಶಿವಮೊಗ್ಗದಲ್ಲಿ ಹೈಕೋರ್ಟ್ ಪೀಠ ಸ್ಥಾಪನೆ ಕುರಿತಂತೆ ರಾಜ್ಯಪಾಲರು ಮಧ್ಯಪ್ರವೇಶ ಮಾಡುವಂತೆ ಶಿವಮೊಗ್ಗ ಸಂಸದ ಬಿವೈ ರಾಘವೇಂದ್ರ ಒತ್ತಾಯಿಸಿದ್ದಾರೆ. ಬೆಂಗಳೂರಿನ ಲೋಕಭವನದಲ್ಲಿಂದು ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದ ಅವರು, ಶಿವಮೊಗ್ಗ ಜಿಲ್ಲೆ ಎಲ್ಲಾ ರೀತಿಯಲ್ಲೂ ಹೈಕೋರ್ಟ್ ಪೀಠ ಸ್ಥಾಪನೆಗೆ ಅರ್ಹವಾಗಿದೆ ಎಂದು ಹೇಳಿದ್ದಾರೆ. ಮಲೆನಾಡು ಮತ್ತು ಮಧ್ಯ ಕರ್ನಾಟಕ ಪ್ರದೇಶಗಳಲ್ಲಿ ವಾಸಿಸುವ ಜನರಿಗೆ ಹೈಕೋರ್ಟ್ ಪೀಠ ಸ್ಥಾಪನೆಯಿಂದ ಸುಲಭವಾಗಿ ನ್ಯಾಯ ಸಿಗಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಶಿವಮೊಗ್ಗವನ್ನು ಮಂಗಳೂರಿನ ಪ್ರತಿಷ್ಠಿತ ಪೀಠದ ವ್ಯಾಪ್ತಿಗೆ ತರುವ ಪ್ರಸ್ತಾಪನೆಗಳ ಬಗ್ಗೆ ವಕೀಲರು, ಕಕ್ಷಿದಾರರು ಮತ್ತು ಸಾರ್ವಜನಿಕರು ಕಳವಳ ವ್ಯಕ್ತಪಡಿಸಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ. ಜುಲೈ 2 ವಾರದಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಮಳೆಯಾಗುವ ಸಾಧ್ಯತೆ ಇದ್ದು, ಈ ನಡುವೆ ಮಳೆ ಅಭಾವದಿಂದ ಜಿಲ್ಲೆಯಾದ್ಯಂತ ಜನ ಜಾನುವಾರುಗಳಿಗೆ ಕುಡಿಯುವ ನೀರಿನ ಸಮಸ್ಯೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಮೂಲಸೌಕರ್ಯ ಅಭಿವೃದ್ದಿ ಸಚಿವ ಎಂಬಿ ಪಾಟೀಲ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ವಿಜಯಪುರದಲ್ಲಿ ನಡೆದ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಸಭೆಯಲ್ಲಿ ಮಾತನಾಡಿದ ಅವರು, ಈ ನಿಟ್ಟನಲ್ಲಿ ಜವಾಬ್ದಾರಿ ಅರಿತು ಅಧಿಕಾರಿಗಳು ಕ್ರಿಯಾಶೀಲರಾಗಿ ಕಾರ್ಯನಿರ್ವಹಿಸಬೇಕು ಎಂದು ತಿಳಿಸಿದ್ದಾರೆ. ಎಲ್ಲೆಲ್ಲಿ ನೀರಿನ ಸಮಸ್ಯೆ ಉಲ್ಬಣವಾಗಬಹುದು ಎಂಬುದರ ಬಗ್ಗೆ ಮುಂಚಿತವಾಗಿ ಮಾಹಿತಿಯನ್ನು ಪಡೆದುಕೊಂಡು ಅಂತಹ ಸ್ಥಳಗಳಲ್ಲಿ ಅಧಿಕಾರಿಗಳು ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕು ಎಂದು ಸೂಚನೆ ನೀಡಿದ್ದಾರೆ. ಮಳೆಯಾಗಿ ಒಳಹರಿವು ಹೆಚ್ಚಳವಾಗುವವರೆಗೆ ಜಲಾಶಯದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಕುಡಿಯುವ ಉದ್ದೇಶಕ್ಕಾಗಿ ನೀರನ್ನು ಕಾಯ್ದಿರಿಸಬೇಕು ಎಂದು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ದೆಹಲಿ ಮೂಲದ ಪ್ರಯಾಸ್ ಸಂಸ್ಥೆಯು ಬೆಳಗಾವಿಯ ಕೆಎಲ್ಇ ಕನ್ವೆನ್ಷನ್ ಕೇಂದ್ರದಲ್ಲಿ ಇಂದಿನಿಂದ 3 ದಿನಗಳ ಕಾಲ ಆಯೋಜನೆ ಮಾಡಲಾಗಿರುವಂತಹ ಸೆಕೆಂಡ್ ವಿಷನ್ ಕರ್ನಾಟಕ 2026 ಬೃಹತ್ ಪ್ರದರ್ಶನಕ್ಕೆ ಸಂಸದ ಜಗದೀಶ್ ಶೆಟ್ಟರ್ ಚಾಲನೆಯನ್ನು ನೀಡಿದರು. ಕೇಂದ್ರ ಸರ್ಕಾರದ ಸಚಿವಾಲಯಗಳು, ರಾಜ್ಯ ಸರ್ಕಾರ

0: ಇಲಾಖೆಗಳು, ಸಂಶೋಧನಾ ಸಂಸ್ಥೆಗಳು, ಸಾರ್ವಜನಿಕ ವಲಯದ ಸಂಸ್ಥೆಗಳು, ಶೈಕ್ಷಣಿಕ ಮತ್ತು ಹಣಕಾಸು ಸಂಸ್ಥೆಗಳ ಪ್ರತಿನಿಧಿಗಳ ಜೊತೆಗೆ ನೇರವಾಗಿ ವ್ಯವಹರಿಸಲು ನಾಗರಿಕರಿಗೆ ಒಂದು ಅನನ್ಯವಾದ ಅವಕಾಶವನ್ನು ಕಲ್ಪಿಸಲಾಗಿದೆ. ಈ ವೇಳೆ ಮಾತನಾಡಿದ ಜಗದೀಶ್ ಶೆಟ್ಟರ್, ಕಳೆದ ವರ್ಷದಂತೆ ಈ ಸಲವೂ ಕರ್ನಾಟಕ ವಿಷನ್ ಪ್ರದರ್ಶನ ಯಶಸ್ಸು ಹೊಂದಿದ್ದು ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ ದೊರೆತಿದೆ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಕಾಂಗ್ರೆಸ್ಗಾಗಿ ಕೆಲಸ ಮಾಡದವರಿಗೆ ಪಕ್ಷದ ಬಗ್ಗೆ ಮಾತನಾಡುವ ನೈತಿಕತೆ ಇಲ್ಲ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ಯುಟಿ ಖಾದರ್ ಸ್ಪಷ್ಟಪಡಿಸಿದ್ದಾರೆ. ಮಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾಂಗ್ರೆಸ್ ಪಕ್ಷ ಅಲ್ಪಸಂಖ್ಯಾತರಿಗೆ ಸಚಿವ ಸ್ಥಾನ ಮಾತ್ರ ಅಲ್ಲ, ಎಲ್ಲವನ್ನೂ ಕೊಟ್ಟಿದೆ ಎಂದು ಹೇಳಿದ್ದಾರೆ. ಬೆಂಗಳೂರು ಆಕಾಶವಾಣಿಯ ಸಿಬ್ಬಂದಿಗಾಗಿ ಬೆಂಗಳೂರಿನ ನಿಮ್ಹಾನ್ಸ್ ಇಂದು ಸಮುದಾಯ ಸಂಪರ್ಕ ಕಾರ್ಯಕ್ರಮ ಆಯೋಜನೆ ಮಾಡಿತ್ತು. ರಾಷ್ಟೀಯ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಸಂಸ್ಥೆಯ ಹೆಚ್ಚುವರಿ ಪ್ರಾಧ್ಯಾಪಕರಾದಂತಹ ಡಾ ಅಜಯ್ ಕುಮಾರ್ ಸಿಬ್ಬಂದಿಗೆ ಉತ್ತಮ ಮಾನಸಿಕ ಆರೋಗ್ಯ ಕಾಪಾಡಿಕೊಳ್ಳುವ ಮಹತ್ವವನ್ನು ತಿಳಿಸಿದರು. ಆತಂಕ, ಕೆಲಸದ ಒತ್ತಡ ಮತ್ತು ತಂತ್ರಜ್ಞಾನ ವ್ಯಸನವನ್ನು ನಿರ್ವಹಿಸಲು ಪ್ರಾಯೋಗಿಕ ತಂತ್ರಗಳನ್ನು ಅವರು ಪ್ರದರ್ಶಿಸಿದರು. ಆರೋಗ್ಯಕರ ಕೆಲಸ, ಜೀವನ, ಸಮತೋಲನದ ಅಗತ್ಯವನ್ನು ಒತ್ತಿ ಹೇಳಿದರು. ಬೆಂಗಳೂರು ಆಕಾಶವಾಣಿಯ ಉಪಮಹಾನಿರ್ದೇಶಕರಾದಂತಹ ಕೆಆರ್ ಸಂಜೀವ್ ಮಾತನಾಡಿ, ಮಾಹಿತಿಯುಕ್ತ ಮತ್ತು ಸಂವಾದಾತ್ಮಕ ಕಾರ್ಯಕ್ರಮ ನಡೆಸಿದ್ದಕ್ಕಾಗಿ ನಿಮ್ಹಾನ್ಸ್ ಸೇವೆಯನ್ನು ಶ್ಲಾಘಿಸಿದರು. ಯುವಜನತೆ ಮಾದಕ ವಸ್ತುಗಳ ವ್ಯಸನದಿಂದ ಮುಕ್ತರಾಗಿ ಸದೃಢ ಭಾರತ ನಿರ್ಮಾಣಕ್ಕೆ ಕೈಜೋಡಿಸಬೇಕು ಎಂದು ದಾವಣಗೆರೆಯ ಹಿರಿಯ ಸಿವಿಲ್ ನ್ಯಾಯಾಧೀಶ ಮತ್ತು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯರಾದಂತಹ ಸಿ ರಂಗೇಗೌಡ ಕರೆ ನೀಡಿದ್ದಾರೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮತ್ತು ಜಿಲ್ಲಾ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದಂತಹ ನಶಮುಕ್ತ ಭಾರತ ಜಾಗೃತಿ ಬೈಕ್ ರ್ಯಾಲಿಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ಭಾರತದಲ್ಲಿ ಯುವ ಮಾನವ ಸಂಪನ್ಮೂಲ ಹೆಚ್ಚಾಗಿದ್ದು ಇತ್ತೀಚಿನ ದಿನಗಳಲ್ಲಿ ಯುವಕರು ಮಾದಕ ವಸ್ತುಗಳ ಆಕರ್ಷಣೆಗೆ ಒಳಗಾಗಿ ಅಮೂಲ್ಯ ಭವಿಷ್ಯವನ್ನು ಹಾಳು ಮಾಡಿಕೊಳ್ಳುತ್ತಿರುವುದು ಆತಂಕಕಾರಿ ಸಂಗತಿ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. ಜಲಸಂಪನ್ಮೂಲ ಇಲಾಖೆ ಮತ್ತು ತುಂಗಭದ್ರಾ ಮಂಡಳಿಯ ಸಹಯೋಗದೊಂದಿಗೆ ತುಂಗಭದ್ರಾ ಜಲಾಶಯಕ್ಕೆ ನೂತನವಾಗಿ ಅಳವಡಿಸಿದ 33 ಕ್ರಸ್ಟ್ ಗೇಟ್ಗಳ ಲೋಕಾರ್ಪಣೆ ಕಾರ್ಯಕ್ರಮ ನಾಡಿದ್ದು ಕೊಪ್ಪಳ ಜಿಲ್ಲೆಯ ಮುನಿರಾಬಾದ್ ಸರ್ಕಾರಿ ಹೈಸ್ಕೂಲ್ ಮೈದಾನದಲ್ಲಿ ಜರುಗಲಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಲಿದ್ದಾರೆ. ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಆಂಧ್ರಪ್ರದೇಶ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು, ತೆಲಂಗಾಣ ಮುಖ್ಯಮಂತ್ರಿ ಎ ರೇವಂತ್ ರೆಡ್ಡಿ ಸೇರಿದಂತೆ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಡಾ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ವಾರ್ಷಿಕ ಬಿಸಿಯು ಉತ್ಸವದ ಅಂಗವಾಗಿ ಸೆಂಟ್ರಲ್ ಕಾಲೇಜಿನ ಕ್ರಿಕೆಟ್ ಮೈದಾನದಲ್ಲಿ ಆಯೋಜನೆ ಮಾಡಿರುವಂತಹ 2025-26 ಸಾಲಿನ ಕ್ರಿಕೆಟ್ ಕ್ರೀಡಾಕೂಟವನ್ನು ಕುಲಪತಿ ಪ್ರೊಫೆಸರ್ ರಮೇಶ್ ಬಿ ಬಲೂನ್ ಹಾರಿಬಿಡುವ ಮೂಲಕ ಚಾಲನೆ ನೀಡಿದರು. ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗಾಗಿ ಏರ್ಪಡಿಸಲಾಗಿರುವಂತಹ 2 ದಿನಗಳ ಅಂತರ ವಿಭಾಗ ಕ್ರೀಡಾಕೂಟದಲ್ಲಿ ಭಾಗಿಯಾಗಿರುವ ಕ್ರೀಡಾಪಟುಗಳನ್ನು ಉದ್ದೇಶಿಸಿ ಮಾತನಾಡಿದ ಅವರು, ದೈಹಿಕ ಮತ್ತು ಮಾನಸಿಕ ಸದೃಢತೆಗೆ ಕ್ರೀಡೆ ಅತ್ಯಂತ ಉಪಯುಕ್ತ ಎಂದು ತಿಳಿಸಿದ್ದಾರೆ. ಕ್ರೀಡೆಯಲ್ಲಿ ಸೋಲಿನಿಂದ ಕಲಿಯಬಹುದಾದಂತಹ ಪಾಠ ನಿಮ್ಮನ್ನು ಪರಿಪಕ್ವಗೊಳಿಸುವುದು ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದ್ದಾರೆ. ಇನ್ನು ಹವಾವರ್ತಮಾನ. ರಾಜ್ಯದಲ್ಲಿ ಮುಂಗಾರು ತುಸು ಬಿರುಸುಗೊಂಡಿದ್ದು ಉಡುಪಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಸೇರಿದಂತೆ ಕರಾವಳಿಯ ಹಲವೆಡೆ ಇಂದಿನಿಂದ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ದಾವಣಗೆರೆ, ಚಿಕ್ಕಮಗಳೂರು, ಹಾಸನ, ಕೊಡಗು, ಬಳ್ಳಾರಿ, ಬೆಂಗಳೂರು ಗ್ರಾಮಾಂತರ, ತುಮಕೂರು, ವಿಜಯನಗರ ಜಿಲ್ಲೆಗಳ ಹಲವೆಡೆ ಗುಡುಗು ಸಹಿತ ಸಾಧಾರಣ ಮಳೆಯಾಗಲಿದೆ. ಬೆಂಗಳೂರಿನಲ್ಲಿ ಇದೇ 28ರವರೆಗೆ ಮೋಡ ಕವಿದ ವಾತಾವರಣದೊಂದಿಗೆ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಬೆಂಗಳೂರಿನಲ್ಲಿ ಗರಿಷ್ಠ ತಾಪಮಾನ 30°C ಇದ್ದು ಕನಿಷ್ಠ ತಾಪಮಾನ 21°C ದಾಖಲಾಗಿದೆ. ದೇಶಾದ್ಯಂತ ಇದೇ 28ರಿಂದ ಜುಲೈ 1ರವರೆಗೆ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಮಂಡ್ಯ ಜಿಲ್ಲೆಯಲ್ಲಿ 5 ವರ್ಷದ ಒಳಗಿನ ಯಾವುದೇ ಮಗು ಲಸಿಕೆಯಿಂದ ಹೊರಗೆ ಉಳಿಯದಂತೆ ನೋಡಿಕೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಡಾ ಕುಮಾರ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದ್ದಾರೆ. 2014ರಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಭಾರತವನ್ನು ಪೋಲಿಯೋ ಮುಕ್ತ ದೇಶ ಎಂದು ಘೋಷಣೆ ಮಾಡಿದೆ. ಆದರೂ ನೆರೆ ರಾಷ್ಟಗಳಾದಂತಹ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನಗಳಲ್ಲಿ ಕೆಲವು ಪೋಲಿಯೋ ಪ್ರಕರಣಗಳು ವರದಿಯಾಗುತ್ತಿದ್ದು ಹೆಚ್ಚು ನಿಗಾ ವಹಿಸುವ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಭಾರತದಲ್ಲಿ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಮುಂದುವರೆಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ 2ನೇ ಹಂತದ ಪದ್ಮ ಪ್ರಶಸ್ತಿ ಪ್ರದಾನ. ರಾಜ್ಯದ 5 ಸಾಧಕರಿಂದ ಪ್ರಶಸ್ತಿ ಸ್ವೀಕಾರ. ರಾಜ್ಯದ ಫೊರೆನ್ಸಿಕ್ ವಿಜ್ಞಾನ ಪ್ರಯೋಗಾಲಯದ ಸಾಧನೆ, ರಾಷ್ಟಕ್ಕೆ ಮಾದರಿ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ, ರಾಜ್ಯ ಬಿಜೆಪಿ ನಾಯಕರಿಂದ ದೆಹಲಿಯಲ್ಲಿ ವರಿಷ್ಠರಿಗೆ ಪ್ರಾಥಮಿಕ ವರದಿ ಸಲ್ಲಿಕೆ. ಶಿವಮೊಗ್ಗದಲ್ಲಿ ಹೈಕೋರ್ಟ್ ಪೀಠ ಸ್ಥಾಪನೆ ವಿಚಾರ, ರಾಜ್ಯಪಾಲರು ಮಧ್ಯಪ್ರವೇಶಿಸುವಂತೆ ಸಂಸದ ಬಿವೈ ರಾಘವೇಂದ್ರ ಮನವಿ. ಕರಾವಳಿ ಜಿಲ್ಲೆಗಳಲ್ಲಿ ಇಂದಿನಿಂದ 3 ದಿನಗಳ ಕಾಲ ಭಾರೀ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
3: ಇದು ಆಕಾಶವಾಣಿಯ ಹಾಸನ ಕೇಂದ್ರ.

0: ಕಾರ್ಯಕ್ರಮ ಕಿಸಾನ್ ವಾಣಿ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣದ ಮಂತ್ರಾಲಯ. ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಹಾಸನದ ಕಂದಲಿಯಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರ ಇತ್ತೀಚೆಗೆ ಏರ್ಪಡಿಸಿದ್ದ ಪೂರ್ವ ಮುಂಗಾರು ತಾಂತ್ರಿಕ ಆಂದೋಲನ ಈ ಕಾರ್ಯಕ್ರಮದ ಬಾನಿಲು ವರದಿ. ಕಾರ್ಯಕ್ರಮದ ಪ್ರಸ್ತುತಿ ಅರಕಲಗೂಡು ವಿಮರ್ಸೋದನ. ನಂತರ ಮಾರುಕಟ್ಟೆ ಧಾರಣೆ, ಹವಾಮಾನ ವರದಿ, ಇತರೆ ಪ್ರಕಟಣೆಗಳಿರುತ್ತವೆ.
1: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
2: ಆಕಾಶವಾಣಿ ಹಾಸನ.
3: ಹಾಸನದ ಕೃಷಿ ವಿಜ್ಞಾನ ಕೇಂದ್ರ ಇತ್ತೀಚೆಗೆ ಏರ್ಪಡಿಸಿದ್ದ ಪೂರ್ವ ಮುಂಗಾರು ತಾಂತ್ರಿಕ ಆಂದೋಲನದ ಬಾನುಲಿ ವರದಿ. ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್.
2: ಹಾಸನದ ಕಂದಲಿಯ ಸಮೀಪದಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರ 2026ನೇ ಸಾಲಿನ ಪೂರ್ವ ಮುಂಗಾರು ತಾಂತ್ರಿಕ ಆಂದೋಲನವನ್ನು ಇತ್ತೀಚೆಗೆ ಕೃಷಿ ವಿಜ್ಞಾನ ಕೇಂದ್ರದ ಆವರಣದಲ್ಲಿ ಏರ್ಪಡಿಸಿತ್ತು. ಈ ಸಮಾರಂಭವನ್ನು ಬೆಂಗಳೂರು ಹಾಗೂ ಮಂಡ್ಯದ ಕೃಷಿ ವಿಶ್ವವಿದ್ಯಾನಿಲಯ, ಹಾಸನದ ಕೃಷಿ ಮಹಾವಿದ್ಯಾಲಯ, ಹೊಳೆನರಸೀಪುರ ತಾಲೂಕು ಗುಂಜೇವು, ಹಾಸನದ ಮಡೆನೂರು ಹಾಗೂ ಅರಸೀಕೆರೆ ತಾಲೂಕು ಬೋರನಕೊಪ್ಪಲಿನಲ್ಲಿರುವ ಕೃಷಿ ಸಂಶೋಧನಾ ಕೇಂದ್ರ ಮತ್ತು ಕೃಷಿ ಸಂಬಂಧಿತ ಇಲಾಖೆಗಳ ಸಹಯೋಗದಲ್ಲಿ ಆಯೋಜನೆ ಮಾಡಿತ್ತು.
4: ಸಮಾರಂಭವನ್ನು ಉದ್ದೇಶಿಸಿ ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿ ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ ರಾಜೇಗೌಡ ಅವರು ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು. ವಿವಿಧ ಕೃಷಿ ವಿಶ್ವವಿದ್ಯಾಲಯಗಳು ಇತ್ತೀಚೆಗೆ ಬಿಡುಗಡೆ ಮಾಡಿರುವ ಹಾಸನ ಜಿಲ್ಲೆಗೆ ಸೂಕ್ತವಾದ ಸುಧಾರಿತ ತಳಿಗಳನ್ನು ಪರಿಚಯಿಸುವ ಉದ್ದೇಶದಿಂದ ಪೂರ್ವ ಮುಂಗಾರು ತಾಂತ್ರಿಕ ಆಂದೋಲನವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಅವರು ಹೇಳಿದರು. ಪ್ರಸ್ತುತ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಭತ್ತ, ರಾಗಿ, ಅವರೆ, ತೊಗರಿ ಬೀಜಗಳ ಲಭ್ಯತೆ ಇದೆ ಎಂದು ಅವರು ಹೇಳಿದರು.
5: ಪ್ರತಿ ವರ್ಷ June 12 ಒಂದು ತಾಂತ್ರಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೀವಿ. ಬಹುಶಃ ಕಳೆದ 4 ವರ್ಷಗಳಿಂದ ಕೆಲವರು ಭಾಗವಹಿಸಿದವರಿಗೆ ಅದು ಅನುಭವ ಇರುತ್ತೆ. ಆ್ಯಕ್ಚುಲಿ ಈ June 12 ಪ್ರತಿ ವರ್ಷ ಏನಕ್ಕೆ ಮಾಡ್ತೀವಿ ಅಂತಂದರೆ, ನಮ್ಮಲ್ಲಿ ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಮಟ್ಟದಲ್ಲಿ ಅಥವಾ ನಮ್ಮ ಸಂಶೋಧನಾ ಕೇಂದ್ರಗಳಲ್ಲಿ ಯಾವುದಾದ್ರು ಹೊಸ ತಾಂತ್ರಿಕತೆಗಳು ಬಂದಿರ್ತವೆ, ಅದನ್ನು ತಮಗೆ ಪರಿಚಯಿಸಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೀವಿ. ಮತ್ತು ಅವು ಮಾರಾಟಕ್ಕೂ ಲಭ್ಯ ಇರ್ತದೆ. ಹೊಸ ಬೀಜಗಳಾದರೆ ನಿಮಗೆ ಮಾರುಕಟ್ಟೆಯಲ್ಲಿ ಸಿಗಲ್ಲ. ಅವು ಆಗತಾನೆ ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ಅಭಿವೃದ್ಧಿಪಡಿಸಿದ ತಂತ್ರಜ್ಞಾನಗಳು ನಮಗೆ ನೇರವಾಗಿ ಬಂದಿರ್ತವೆ. ಅದು ನಾವೊಂದು ಸ್ವಲ್ಪ ಜನ ರೈತರಿಗೆ ಮಾರಾಟ ಮಾಡಿದ್ರೆ ಅದ್ರ ಬೇರೆ ರೈತರು ಬೀಜಗಳನ್ನ ಮತ್ತೆ ಬೇರೆಯವ್ರಿಗೆ ಮಾರ್ಕಬಹುದು ಅನ್ನೋ ಉದ್ದೇಶದಿಂದ ಹೊಸ ತಂತ್ರಜ್ಞಾನಗಳನ್ನು ಪರಿಚಯ ಮಾಡಿಕೊಡ್ಬೇಕು ಅಂತೇಳಿ ಪ್ರತಿ ವರ್ಷ June 12 ನಾವು ಮುಂಗಾರು ಹಂಗಾಮು ಅಥವಾ ಮುಂಗಾರು ತಾಂತ್ರಿಕ ಕಾರ್ಯಕ್ರಮ ಅಂತ ಆಚರಿಸ್ತೀವಿ. ಆ್ಯಕ್ಚುಲಿ ಅದೇ ರೀತಿ ಈ ವರ್ಷವೂ ಸಹ ನಾವು ಈ ದಿನ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ನಮ್ಮ ರೈತ ಬಾಂಧವರು, ರೈತ ಮಹಿಳೆಯರು ಮತ್ತು ನಮ್ಮ ಸಹೋದ್ಯೋಗಿಗಳು, ಅಧಿಕಾರಿಗಳು ಭಾಗವಹಿಸಿರುವುದು ಬಹಳ ಸಂತೋಷದ ವಿಷಯ. ಈ ದಿನ ತಮಗೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಪ್ರಮುಖವಾಗಿ ರಾಗಿ, ಭತ್ತ, ಅವರೆ, ತೊಗರಿ ಇವು ಹೊಸ ತಳಿಗಳು ಏನು ಬಿಡುಗಡೆಯಾಗಿದೆ ಅದು ಲಭ್ಯ ಇದೆ. ಖಂಡಿತವಾಗ್ಲೂ ತಾವು ಯಾರ್ಯಾರು ಆಸಕ್ತಿ ಇರ್ತಾರೋ ಅವರು ಖರೀದಿಸಿ ಬೀಜಗಳನ್ನ ಖರೀದಿಸ್ಬೋದು. ಇಲ್ಲಿ ಖರೀದಿಸಿ ಮತ್ತೆ ನೀವು ಬೆಳೆದ್ರೆ ನಿಮ್ಮಿಂದ 10-6 ಜನಕ್ಕೆ ರೈತರಿಗೆ ಹರಡುತ್ತೆ ಅನ್ನೋ ಉದ್ದೇಶ ಆ್ಯಕ್ಚುಲಿ. ಆಮೇಲೆ ಎರಡನೇ ಉದ್ದೇಶ, ಈಗ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಹಲವಾರು ತಂತ್ರಜ್ಞಾನಗಳು

0: ಮಾರುಕಟ್ಟೆಯಲ್ಲಿ ಲಭ್ಯವಿಲ್ಲದ ತಂತ್ರಜ್ಞಾನಗಳು ನಮ್ಮ ಹತ್ರ ಇದ್ದಾವೆ. ಮಾರುಕಟ್ಟೆಯಲ್ಲಿ ಇರೋದನ್ನ ನಾವು ಯಾವಾಗಲೂ ಇಲ್ಲಿ ಮಾರಾಟನೂ ಮಾಡೋದಿಲ್ಲ, ಅದ್ರ ಬಗ್ಗೆ ಜಾಸ್ತಿ ಹೇಳಲಿಕ್ಕೆ ಹೋಗಲ್ಲ. ಯಾಕೆಂದರೆ ಮಾರಾಟದಲ್ಲಿ ಈಗ ಆಲ್ರೆಡಿ ಮಾರುಕಟ್ಟೆಯಲ್ಲಿ ಇರ್ತಕ್ಕಂಥ ತಂತ್ರಜ್ಞಾನಗಳ ಬಗ್ಗೆ ನಿಮಗೆ ಮಾಹಿತಿ ಇರ್ತದೆ. ಅದಕ್ಕೆ ಬೇರೆ ಬೇರೆ ನಮ್ಮ ಮಿತ್ರರು ಏನಿದ್ದಾರೆ, ಏನು ಔಷಧಿ ಪರಿಕರಗಳನ್ನ ಮಾರಾಟ ಮಾಡುವಂಥ ಮಿತ್ರರು ಇದ್ದಾರೆ, ಅವ್ರು ಹೇಳ್ಕೊಡ್ತಾರೆ. ಆ್ಯಕ್ಚುಲಿ ನಾವಿಲ್ಲಿ ಪ್ರಮುಖವಾಗಿ ಈ ದಿನ ಚರ್ಚೆ ಮಾಡುವಂಥದ್ದು ಹೊಸದಾಗಿ ಅಭಿವೃದ್ಧಿಪಡಿಸಿದಂಥ ತಂತ್ರಜ್ಞಾನಗಳ ಬಗ್ಗೆ. ಈ ದಿನ ನಾವು ಯಾಕೆ ಆಯ್ಕೆ ಮಾಡ್ಕೊಳ್ತೀವಿ ಅಂತಂದರೆ, ರೈತ ಬಾಂಧವರಿಗೆ ಬರೋಕ್ಕೆ ಹೇಳ್ತೀವಿ ಅಂತಂದರೆ, ಈ ದಿನ ಎಲ್ಲ ವಿಜ್ಞಾನಿಗಳು ಸಿಗ್ತಾರೆ ನಿಮಗೆ. ಬೇರೆ ದಿನ ಬಂದರೆ ಕೆಲವು ವಿಜ್ಞಾನಿಗಳು ಫೀಲ್ಡ್ಗೆ ಹೋಗಿರ್ತಾರೆ, ಕ್ಷೇತ್ರಕ್ಕೆ ಹೋಗಿರ್ತಾರೆ, ಕೆಲವು ರೈತರು ಭೇಟಿಗೆ ಹೋಗಿರ್ತಾರೆ. ಬೇರೆ ಬೇರೆ ಕಾರ್ಯಕ್ರಮ ನಿಮಿತ್ತ ಎಲ್ಲ ವಿಜ್ಞಾನಿಗಳು ನಿಮಗೆ ಸಿಗೋದು ಕಷ್ಟ ಆಗ್ತದೆ. ಆದರೆ ಈ ದಿನ ಜೂನ್ 12 ನಿಮಗೆಲ್ಲ ವಿಜ್ಞಾನಿಗಳು ಸಿಗ್ತಾರೆ. ನಿಮಗೆ ಬೇಸಾಯ ಶಾಸ್ತ್ರ ವಿಜ್ಞಾನಿಗಳು ಸಿಗ್ತಾರೆ, ತೋಟಗಾರಿಕೆಯವರು ಸಿಗ್ತಾರೆ, ರೋಗ ಮತ್ತು ಕೀಟ ವಿಜ್ಞಾನಿಗಳು ಸಿಗ್ತಾರೆ, ರೇಷ್ಮೆಯವರು ಸಿಗ್ತಾರೆ. ಎಲ್ಲ ವಿಜ್ಞಾನಿಗಳು ಈ ದಿನ ನಿಮ್ಗೆ ಲಭ್ಯ ಇರ್ತದೆ. ನೀವು ಯಾವ ಮಾಹಿತಿ ಬೇಕಾದ್ರು ಕೇಳಿದ್ರೆ ಅವರು ತಮಗೆ ಮಾಹಿತಿಯನ್ನು ಕೊಡ್ತಾರೆ. ಅದಕ್ಕೋಸ್ಕರ ನೀವು ಈ ದಿನ ಬನ್ನಿ ಅಂತ ನಾವು ಕೋರಿಕೊಳ್ಳೋದು. ಎರಡನೇದು, ಈ ದಿನ ನಮ್ಮಲ್ಲಿ ಅಭಿವೃದ್ಧಿಪಡಿಸಿದ ಬೀಜಗಳ ಜೊತೆಗೆ, ಈಗ ನಾನಾಗಲೇ ಹೇಳಿದೆ, ಮಾರುಕಟ್ಟೆಯಲ್ಲಿ ಲಭ್ಯವಿಲ್ಲದ ಕೆಲವು ತಂತ್ರಜ್ಞಾನಗಳನ್ನು ನಾವಿಲ್ಲಿ ಮಾರಾಟ ಮಾಡ್ತೀವಿ ಅಂತ. ಉದಾಹರಣೆಗೆ ಟ್ರೈಕೋಡರ್ಮಾ, ಸೂಡಮನಸ್ಸು ಕೆಲವು ರೈತರು ಉಪಯೋಗಿಸ್ತಾ ಇದ್ದಾರೆ. ಆಕ್ಚುಲಿ ಅವು ಒಂಥರ ಜೈವಿಕ ಕೀಟನಾಶಕಗಳು ಅಂತ ಹೇಳ್ತೀವಿ. ಅಂದರೆ ಇವು ಪರಿಸರಕ್ಕೆ ಏನು ತೊಂದರೆ ಇಲ್ಲ, ಮನುಷ್ಯರಿಗೂ ಏನು ತೊಂದರೆ ಇಲ್ಲ, ಬಟ್ ರೋಗ ಮತ್ತು ಕೀಟಗಳನ್ನ ಹತೋಟಿಯಲ್ಲಿ ಇರ್ತಕ್ಕಂಥ ತಂತ್ರಜ್ಞಾನಗಳು ಅವು ನಮ್ಮಲ್ಲಿ ಲಭ್ಯ ಇರ್ತದೆ. AMC ಮಧ್ಯ ಇಲ್ಲಿ ಲಭ್ಯ ಇರಲಿಲ್ಲ, IHR ಕಳಿಸ್ಬೇಕಾಯ್ತು, ನಾವು ರಾಷ್ಟ್ರೀಯ ತೋಟಗಾರಿಕಾ ಸಂಸ್ಥೆ ಹೆಸರುಗಟ್ಟು ಕಳಿಸ್ಬೇಕಾಯ್ತು. ಬಟ್ ನಮ್ಮ ರೈತರಿಗೆ ತೊಂದರೆ ಆಗಬಾರ್ದು ಅಂತೇಳಿ ಅಲ್ಲಿಂದ ತರಿಸಿ ಇಲ್ಲಿಟ್ಟು ರೈತರಿಗೆ ಲಭ್ಯತೆ ಹಾಗಾಗಿ ನೋಡ್ಕೊಳ್ತೀವಿ. ಇತ್ತೀಚೆಗೆ ಮೆಟಾರಿಜಿಯಂ ಅಂತ ಬಂದಿದೆ. ಈ ಸಾಮಾನ್ಯವಾಗಿ ನಮ್ಮಲ್ಲಿ ತೆಂಗು ಜಾಸ್ತಿ ಇದೆ, ಈ ತೆಂಗುಗೆ ಕೊರಿತದಲ್ಲ ಹುಳ, ಅದು ಮೊದಲ ಹಂತದಲ್ಲಿ ತಿಪ್ಪೆಗಳಲ್ಲಿರ್ತದೆ, ಗೊಬ್ಬರದುಳ ಅಂತ ಹೇಳ್ತೀವಿ ನಮ್ಮ ರೈತರು ನಮ್ಮ ಭಾಷೆಯಲ್ಲಿ. ಆ ಗೊಬ್ಬರದುಳ ಅದನ್ನ ಸಾಯಿಸುವಂತಹ ಮೆಟಾರಿಜಿಯಂ ನಮ್ಮ ಹತ್ರ ಇದೆ, ಔಷಧಿ ಅಲ್ಲ ಅದು, ಅದಕ್ಕೆ ರೋಗ ತರುವಂತಹ ಮೆಟಾರಿಜಿಯಂ ಅಂತ ಇದೆ, ಅದು ನಮ್ಮಲ್ಲಿ ಲಭ್ಯ ಇದೆ. ಇನ್ನು ಮುಂದುವರೆದು ಈಗ ನಮಗೆ ಜೋಳಕ್ಕೆಲ್ಲ ಈ ಸುಳಿ ತಿನ್ನ ಹುಳ, ಲದ್ದಿ ಹುಳ, ಸೈನಿಕ ಹುಳ ಅಂತ ಹೇಳ್ತೀವಲ್ಲ, ಅದಕ್ಕೆ ನಾವೇನು ಮಾಡ್ತೀವಿ, ಅಮೆಟಮ್ ಬೆಂಜೇಟ್ ಕೆಮಿಕಲ್ ಹೊಡಿತೀವಿ. ಅದರ ಪರಿಣಾಮ ಏನಾಗ್ತಾ ಇದೆ, ಒಂದು ಜೋಳದಲ್ಲಿ ಔಷಧಿ ಉಳ್ಕೋತದೆ, ಅದನ್ನು ತಿಂದಂತ ಹಸು ಹಾಲಲ್ವೆ ಔಷಧಿ ಬರ್ತದೆ, ಮತ್ತೆ ಪರಿಸರಕ್ಕೆ ಮಾರಕ. ಅದ್ರ ಬರಾಗಿ ಈಗ ಬದಲಾಗಿ ನಾವು ಬಿವೇರಿಯಾ ಅಂತ ಇಟ್ಕೊಂಡಿದೀವಿ, ಅದು ಜೈವಿಕ ಕೀಟನಾಶಕ. ಅದನ್ನ ಸಿಂಪರಣೆ ಮಾಡಿದ್ರೆ ಆ ಒಂದು ಹುಳನ ಸಾಯಿಸೋ ಜೊತೆಗೆ ಅದ್ರ ಮೇಲೆ ಬೆಳೆದಿರ್ತದಲ್ಲ ಬಿವೇರಿಯಾ, ಅದು ಮತ್ತೆ 16 ಹುಳುಗಳಿಗೆ ಹರಡ್ಕೊಳ್ತದೆ. ನೀವೇನಾದ್ರೂ ಎಮ್ಎಮ್ಎಕ್ಟಿನ್ ಬೆಂಜೇಟ್ ಹೊಡೆದ್ರೆ 10-15 ದಿನ ಮುಗಿದೋಯ್ತು. ಆದ್ರೆ ನೀವು ಬಿವೇರಿಯಾ ಹೊಡೆದ್ರೆ ಅದು ನೆಕ್ಸ್ಟ್ ಸೀಸನ್ಗೂ ಇರ್ತದೆ, ಯಾಕೆಂದ್ರೆ ಹುಳ ಸತ್ತಿರ್ತದಲ್ಲ ಸೈನಿಕ ಹುಳ, ಅದ್ರ ಮೇಲೆ ಬೆಳ್ಕೊಂಡಿರ್ತದೆ, ಮತ್ತೆ ಗಾಳಿಲಿ ಹರಡ್ಬಿಟ್ಟು ಬೇರೆ ಹುಳುಗಳಿಗೆ ಹರಡ್ಕೊಳ್ತದೆ. ಹಾಗಾಗಿ ಕಂಟಿನ್ಯೂಸ್ ಆಗಿ ನಿಮಗೆ ಹತೋಟಿಯನ್ನ ಕೊಡ್ತದೆ. ಬಿವೇರಿಯಾ ನಮ್ಮಲ್ಲಿಗ ಲಭ್ಯತೆ ಇದೆ. ಮತ್ತೆ ಎರೆಹುಳು ಗೊಬ್ಬರ, ಎರೆಹುಳು ಗೊಬ್ಬರ ಇವತ್ತು 10 ರೂಪಾಯಿ 12 ರೂಪಾಯಿ ಒಂದು ಕೆಜಿ ತಗೊಳ್ತಾರೆ. ಆಕ್ಚುಲಿ ನಮ್ಮಲ್ಲಿ ಎರೆಹುಳು ಲಭ್ಯತೆ ಇದೆ, ನಾವು ಕೊಡ್ತೀವಿ, ಮಾರಾಟ ಮಾಡ್ತೀವಿ. ಅದು ಉದ್ದೇಶ ನಿಮ್ಮ ಹತ್ರ ಸಗಣಿ ಇರ್ತದೆ, ವೇಸ್ಟ್ ಇರ್ತದೆ, ಅದನ್ನ ನೀವು ಎರೆಹುಳನ್ನು ಬಳಸ್ಕೊಂಡು ಎರೆಹುಳು ಗೊಬ್ಬರವನ್ನಾಗಿ ಮಾಡ್ಕೊಳ್ಬೇಕು ಅನ್ನೋದು ನಮ್ಮ ಉದ್ದೇಶ. ಅದಕ್ಕೋಸ್ಕರ ನಾವು ಎರೆಹುಳುವನ್ನು ಸಹ ಮಾರಾಟ ಮಾಡ್ತೀವಿ. ಮತ್ತೆ ಅಜ್ವಲ್ಲಾ, ಬಹುಶಃ ಅಜ್ವಲ್ಲಾ ನೀವು ನಮ್ಮ ಜಿಲ್ಲೆ ಅಥವಾ ಪಕ್ಕ ಜಿಲ್ಲೆಯಿಂದ ಬಂದು ತಗೊಂಡು ಹೋಗ್ತಾರೆ ನಮ್ಮಲ್ಲಿ ಅಜ್ವಲ್ಲಾ ಅಂತೇಳಿ. ಅಜ್ವಲ್ಲಾ ಪ್ರೋಟೀನ್ ಹೆಚ್ಚು, 24% ಇರುವಂತಹ ಒಂದು ಸಣ್ಣ ಸಸ್ಯ ಅದು. ಆಕ್ಚುಲಿ ಒಂದು ತೊಟ್ಟಿಲಿ ಬೆಳ್ಕೊಂಡ್ರೆ ನಿಮ್ಗೆ ಹಸುಗೂ ಹಾಕ್ಬೋದು, ಕೋಳಿಗೂ ಹಾಕ್ಬೋದು, ಕೆಲವು ಟೈಮ್ ನಮ್ಮ ಗೃಹ ವಿಜ್ಞಾನಿಗಳು ಇರ್ತಾರೆ, ಅದನ್ನು ಒಡೆನು ಮಾಡಿ ತಿನ್ಬೋದು ಮನುಷ್ಯರು ಅಂತೇಳಿ, ಅಷ್ಟು ಒಳ್ಳೆಯದು. ಅದನ್ನು ಸಹ ಮಾರಾಟ ಮಾಡ್ತೀವಿ. ಮತ್ತೆ ಇನ್ನು ಈಗ ಬನಾನ ಸ್ಪೆಷಲ್, ಬಾಳೆ ಚೆನ್ನಾಗಿ ಬೆಳೆಯೋದಕ್ಕೆ ಬನಾನ ಸ್ಪೆಷಲ್ ಇದೆ. ನಮ್ಮಲ್ಲಿ ಜಿಂಜರ್ ಚೆನ್ನಾಗಿ ಬೆಳೀತೀರ, ಅದು ಶುಂಠಿ, ಶುಂಠಿ ಚೆನ್ನಾಗಿ ಬೆಳೀದಕ್ಕೆ ನಮ್ಮ ಹತ್ರ ಜಿಂಜರ್ ಸ್ಪೆಷಲ್ ಇದೆ, ಜಿಂಜರ್ ರಿಚ್ ಇದೆ. ಪೆಪ್ಪರ್ ಸ್ಪೆಷಲ್, ಪೆಪ್ಪರ್ ಯಾರು ಬೆಳೀತೀರ, ಕಾಳು ಮೆಣಸು, ಅದಕ್ಕೆ ಪೆಪ್ಪರ್ ಸ್ಪೆಷಲ್ ಇದೆ, ಮ್ಯಾಂಗೋ ಸ್ಪೆಷಲ್ ಇದೆ. ಹೀಗೆ ಹಲವಾರು ತಂತ್ರಜ್ಞಾನಗಳು ಎಲ್ಲಿ ನಮ್ಮ ಸಂಶೋಧನಾ ಕೇಂದ್ರದಿಂದ ಅಭಿವೃದ್ಧಿಪಡಿಸಿ ಇನ್ನು ಮಾರುಕಟ್ಟೆಯಲ್ಲಿ ಬರ್ದೇನೆ ರೈತರಿಗೆ ಅಲ್ಲಿ ಹೋಗಿ ತಗೊಂಬರಕ್ಕಾಗಲ್ಲ ನೋಡಿ, ಅಂಥವೆಲ್ಲ ತಂದು ಇಲ್ಲಿ ನಾವು ರೈತರಿಗೆ ಸಿಗೋ ಹಾಗೆ ಲಭ್ಯತೆ ಇರೋ ಹಾಗೆ ನೋಡ್ಕೊಂಡಿರ್ತೀವಿ. ಹಾಗಾಗಿ ಈ ದಿನ ಬಂದಂಥವ್ರು ತಾವು ಎಲ್ಲ ವಿಸಿಟ್ ಮಾಡಿ ಅದನ್ನು ಸಹ ನೀವು ಖರೀದಿ ಮಾಡ್ಬೋದಾಗಿದೆ. ಹೀಗೆ ಈ ಉದ್ದೇಶ ಈ ದಿನದ್ದು, ಒಂದು ವಿಜ್ಞಾನಿಗಳನ್ನು ಕರೆಸಿ ನಿಮಗೆಲ್ಲ ಮಾಹಿತಿ ಕೊಡುವಂಥದ್ದು, ಮತ್ತೆ ಮಾರುಕಟ್ಟೆಯಲ್ಲಿ ಲಭ್ಯವಿಲ್ಲದಂತಹ ಪರಿಕರಗಳನ್ನು ನಿಮಗೆ ತೋರಿಸಿ ನಿಮಗೆ ಮನವರಿಕೆ ಮಾಡಿಸಿ ಬಳಸೋದಕ್ಕೆ ಅದನ್ನು ನಿಮಗೆ ಉತ್ತೇಜನ ನೀಡುವಂಥದ್ದು, ಮಾಹಿತಿ ಕೊಡುವಂಥದ್ದು, ಮತ್ತು ಮೆಟೀರಿಯಲ್ ತಗೊಂಡ್ರೆ ನಿಮಗೆ ಅವಶ್ಯಕತೆ ಇದ್ರೆ ಖರೀದಿಸೋಕ್ಕೆ ಅವಕಾಶ ಮಾಡಿಕೊಡುವಂಥದ್ದು, ಮತ್ತು ತೋಟಗಾರಿಕಾ ಸಸ್ಯಗಳು ಅವುಗಳು ಸಹ ನಮ್ಮಲ್ಲಿ ಲಭ್ಯತೆ ಇದೆ, ಅದನ್ನು ಸಹ ನೀವು ಖರೀದಿ ಮಾಡ್ಬೋದು, ನೋಡ್ಬೋದು, ಮುಂದೆ ಯಾವಾಗಲಾದ್ರೂ ಬಂದು ಬೇಕಾದ್ರೆ ನೀವು ಅದನ್ನು ತೆಗೆದುಕೊಂಡು ಹೋಗ್ಬೋದು. ಇಷ್ಟೆಲ್ಲ ಅನುಕೂಲಗಳನ್ನ ಮಾಡಿಕೊಡ್ಬೇಕು ಅನ್ನೋ ಉದ್ದೇಶದಿಂದ ಈ ದಿನ ನಾವು ಪ್ರತಿ ವರ್ಷ ಜೂನ್ 12 ಕಾರ್ಯಕ್ರಮವನ್ನು ಆಯೋಜಿಸ್ತಿದ್ವಿ, ಪ್ರತಿ ವರ್ಷ ಆಯೋಜಿಸ್ಕೊಂಡ್ಬಂದಿದ್ವಿ, ಈ ಬಾರಿಯೂ ಸಹ ಅದೇ ರೀತಿ ಆಯೋಜಿಸಿದ್ವಿ. ಇದರ ಲಾಭವನ್ನು ಪಡ್ಕೋಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.
1: ಹಾಸನದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾ ಪಿ ರಮೇಶ್ ಕುಮಾರ್ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಮಾತನಾಡಿದರು. ಪ್ರಸ್ತುತ ಸಾಲಿನಲ್ಲಿ 23% ಮುಂಗಾರು ಮಳೆಯ ಕೊರತೆ ಉಂಟಾಗಲಿದ್ದು, ಇದು

0: ಮುಂಗಾರು ಹಂಗಾಮಿನ ಬೆಳೆಗಳ ಮೇಲೆ ಗಂಭೀರ ಪರಿಣಾಮವನ್ನು ಉಂಟುಮಾಡುವುದಿಲ್ಲ ಎಂದು ಅವರು ಹೇಳಿದರು. ಸರ್ಕಾರ ಕೃಷಿಕರ ಉನ್ನತಿಗಾಗಿ ಹಲವು ಯೋಜನೆಗಳನ್ನು ಕೃಷಿ ಇಲಾಖೆಯ ಮೂಲಕ ಜಾರಿಗೊಳಿಸಿದ್ದು, ಅವುಗಳ ಸದ್ಬಳಕೆಯನ್ನು ಕೃಷಿಕರು ಮಾಡಿಕೊಳ್ಳಬೇಕು ಎಂದು ಅವರು ಹೇಳಿದರು.
1: ಎಲ್ರಿಗೂ ನಮಸ್ಕಾರ. ಮೊಟ್ಟ ಮೊದಲನೇದಾಗಿ, ಈ ಸಲ ಮುಂಗಾರು ನಿರೀಕ್ಷೆಗೆ ತಕ್ಕಂತೆ ಆಗಿಲ್ಲ, ಎಲ್ರಿಗೂ ಗೊತ್ತಿರುವಂಥದ್ದೇ. ಮುಂದೆನೂ ಕೂಡ ಆಗೋದಿಲ್ಲ, ಸ್ವಲ್ಪ ಹೇಳೋದು ಕಷ್ಟ ಆಗುತ್ತಿದ್ದು. ಆದರೂ ಬಂದಿರೋ ಪ್ರಿಡಿಕ್ಷನ್ ಪ್ರಕಾರ ಎಲ್ನಿನೋ ಎಫೆಕ್ಟ್ ಇರೋದ್ರಿಂದ ಒಟ್ಟಾರೆ ಮುಂಗಾರಿನ ಕೊರತೆ 23% ಆಗ್ಬೋದು ಅಂತೇಳಿ ಒಂದು ಲೆಕ್ಕಾಚಾರ. ಒಂದು 23% ಕೊರತೆ ಆದ ತಕ್ಷಣ ನಮ್ಮ ಬೆಳೆಗಳು ಹಾಳಾಗ್ತವೆ ಅಂತಲೂ ಏನೂ ಅಲ್ಲ. ನಮ್ಮ ಜಿಲ್ಲೆ ಹಂಗೆ ಲೆಕ್ಕ ಹಾಕಿದರೆ ಮಳೆಗೆ ಸಂಬಂಧಪಟ್ಟಂತೆ ಭಾಳ ಒಳ್ಳೆ ಮಳೆ ನಮ್ಮ ಜಿಲ್ಲೆನಲ್ಲಿ ಆಗುತ್ತೆ. ಒಟ್ಟಾರೆ ವಾರ್ಷಿಕ ಸರಾಸರಿ ಮಳೆ ನಮ್ಮ ಜಿಲ್ಲೆನಲ್ಲಿ 1143 mm ಆಗುತ್ತೆ. ಇಲ್ಲೇ ಪಕ್ಕದ ಜಿಲ್ಲೆ ಚಿತ್ರದುರ್ಗದಲ್ಲಿ ಕೆಲಸ ಮಾಡಿ ಬಂದಿದ್ದೀನಿ, 560 mm ಇದೆ ಅಲ್ಲಿ. ಅಲ್ಲಿಗೆ ಕಂಪೇರ್ ಮಾಡ್ತು ಅಂತೇಳಿ ಹೇಳಿದ್ರೆ ಭಾಳಷ್ಟು ಒಳ್ಳೆ ಮಳೆನೇ ಆಗುತ್ತೆ ನಮಗೆ. ಎಸ್ಪೆಷಲಿ ಸಕಲೇಶ್ಪುರ ಭಾಗ ಆಗಿರ್ಬೋದು, ಈ ಭಾಗದಿಂದ ಯಾರು ಬಂದರೆ ಆಲೂರು ಭಾಗ, ಹಾಸನದ ಕಟ್ಟಾಯ ಭಾಗ, ಅರ್ಕಲ್ಗೂಡು, ಇಲ್ಲೆಲ್ಲ ಭಾಳ ಒಳ್ಳೆ ಮಳೆ ಆಗ್ತದೆ. ಸ್ವಲ್ಪ ಕಡಿಮೆ ಮಳೆ ನಮಗೆ ಚನ್ನರಾಯಪಟ್ಟಣ ಮತ್ತು ಅರಸೀಕೆರೆ ಭಾಗದಲ್ಲಿ ಆಗುತ್ತೆ, ಇಲ್ಲ ಅಂತಿಲ್ಲ. ಆದರೂ ಕಂಪೇರಿಟಿವ್ಲಿ ಭಾಳ ಒಳ್ಳೆ ಮಳೆ ಬರುತ್ತೆ. ಅರಸೀಕೆರೆ ಮಳೆ ತಿಪ್ಟೂರು ಮಳೆಗಿಂತ ಜಾಸ್ತಿ ಇದೆ, ಎಲ್ಲರಿಗೂ ಮಾಹಿತಿಗೋಸ್ಕರ. ಆ್ಯಂಡ್ ತಿಪ್ಟೂರು ಇಸ್ ದಿ ಲೋಯೆಸ್ಟ್ ರೈನ್ಫಾಲ್ ರಿಸೀವಿಂಗ್ ತಾಲೂಕ್ ಇನ್ ಏಷ್ಯಾ. ಹಂಗಾಗಿ ಪಕ್ಕದಲ್ಲೇ ಇದ್ರೂ ನಾವು ಸಾಕಷ್ಟು ಬ್ಲೆಸ್ಡ್ ಇದ್ದೀವಿ ಅಂತ. ನಮಗೆ ಪ್ರಕೃತಿ ಸಾಕಷ್ಟು ಕೊಟ್ಟಿದೆ ನಮ್ಮ ಹಾಸನ ಜಿಲ್ಲೆಗೆ. ಇದರ ಉಪಯೋಗವನ್ನು ಪಡ್ಕೊಂಡು ಒಂದಿಷ್ಟು ಕೃಷಿಯಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅನ್ನೋರೇ ಇಲ್ಲೆಲ್ಲರೂ ಸೇರ್ಕೊಂಡಿದ್ದೀರಿ. ಆಯ್ದ ರೈತರುಗಳನ್ನೇ ಕರೆಸಿರ್ತಾರೆ ಸಾಮಾನ್ಯವಾಗಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದವರು, ಆಸಕ್ತಿ ಇರತಕ್ಕಂಥ ರೈತರು, ಆಯ್ದ ರೈತರು ಅಂಥವ್ರನ್ನೇ ಕರೆಸಿರ್ತಾರೆ. ಒಂದು ಮಳೆ ಬಗ್ಗೆ ಮಾತಾಡ್ತಾ ಇದ್ದೆ, ಮಳೆ ಕಡಿಮೆ ಆಗಿರೋದ್ರಿಂದ ನಮಗೆ ಪೂರ್ವ ಮುಂಗಾರು ಬೆಳೆಗಳು ಏನು ಬರಬೇಕಿತ್ತು ಆ ನಿರೀಕ್ಷೆ ಮಟ್ಟದಲ್ಲಿ ಯಾವೂ ಬಂದಿಲ್ಲ. ಎಲ್ಲೂ ಹೆಸರು ಬಿತ್ತನೆ ಆಗಲಿಲ್ಲ ಸರಿಯಾಗಿ. ಏನೋ ಆಗಿರ್ಬೋದು ಒಂದು 500 hectareಲ್ಲಿ. ನಮ್ಮದು ನಿರೀಕ್ಷೆ ಇದ್ದಿದ್ದು ಕನಿಷ್ಠ ಒಂದು 7-8,000 hectare ಬರಬೇಕು ಇಡೀ ಜಿಲ್ಲೆನಲ್ಲಿ ಅಂತೇಳಿ ಒಂದು 500-600 hectare ಬಿತ್ತನೆ ಆಗಿದೆ. ಎಳ್ಳು ಬರಲಿಲ್ಲ, ಒಂದು 100-200 hectare ಬರ್ತಿತ್ತು. ಅಂದರೆ ಇನ್ನು ಒಂದು 500 ಎಕರೆ ಪ್ರದೇಶದಲ್ಲಿ ಎಳ್ಳು ಬಿತ್ತನೆ ಮಾಡ್ತಾರೆ ಅಲ್ಲಿ ಬಾಣಾವರ ಭಾಗದಲ್ಲಿ ಮತ್ತು DM ಕುರ್ಕೆ ಭಾಗದಲ್ಲಿ ಆ ಕಡೆ. ಇಲ್ಲಿ ಈ ಸಲಿನೂ ಎಳ್ಳಂತೂ ಏನು ಬರಲೇ ಇಲ್ಲ. ಕೊನೆಗೆ ಸಾಮೆಯನ್ನು ಓದ್ಸಲಿ ತರಿಸಿ ನಾವೇ ಒಂದು 250 ಎಕರೆ ಪ್ರದೇಶದಲ್ಲಿ ಮಾಡಿಸಿದ್ವಿ. ಈ ಸಲ ಹೆಚ್ಚಿಗೆ ಪ್ರದೇಶ ಬರ್ಬೋದು ಅಂತ ಅಂದ್ಕೊಂಡ್ರೆ ಮೇ ಮಳೆ ನಮ್ಗೆ ಆಗದಲೇ ಇರೋ ಕಾರಣ ಸಾಮೆನೂ ಕೂಡ ಎಲ್ಲೂ ಬಿತ್ತನೆ ಆಗಿಲ್ಲ. ಇನ್ನು ಉಳಿದಿರತಕ್ಕಂಥ ಅಲಸಂದೆದು, ಅಲಸಂದೆ ಪೂರ್ವ ಮುಂಗಾರಲ್ಲೂ ಬಿತ್ತನೆ ಮಾಡ್ತಾರೆ, ನಮ್ಮಲ್ಲಿ ಮುಂಗಾರಲ್ಲೂ ಬಿತ್ತನೆ ಆಗುತ್ತೆ ಮತ್ತು ಹಿಂಗಾರಿನಲ್ಲೂ ಬಿತ್ತನೆ ಆಗುತ್ತೆ. ಅದು ಏನು ಕೆಲವರು ಕಾಳಿಗೋಸ್ಕರ ಹಾಕ್ಕೊಂಡ್ರೆ ಇನ್ನು ಮಿಕ್ಕಿದವರು ತೋಟಕ್ಕೆ ಅದಕ್ಕೆ ಹಾಕ್ಕೊಂಡು ಅಲ್ಲೇ ಮಾಡೋದ್ರಿಂದ ಅಲಸಂದೆ ಬರ್ಬೋದು. ಒಂದು 16,000 hectare ಅಲ್ಲಿಗೆ ಒಂದು 40,000 hectare ಪ್ರದೇಶದಲ್ಲಿ ಬರುತ್ತೆ ಅಂತೇಳಿ ಅಂದ್ಕೊಂಡಿದ್ದೇವೆ. ಅಷ್ಟು ಪ್ರದೇಶ ಅಲಸಂದೆ ಬರುತ್ತೆ. ಒಂದು ಪ್ರಮುಖವಾಗಿ ನಾವೆಲ್ಲರೂ ಅಬ್ಸರ್ವ್ ಮಾಡ್ತಾ ಇರುವಂಥದ್ದು, ಈ ಜಿಲ್ಲೆಯ 3 ಪ್ರಮುಖ ಬೆಳೆಗಳಲ್ಲಿ ಅತಿ ಹೆಚ್ಚಿನ ಪ್ರಮುಖ ಬೆಳೆ ಮತ್ತು ಹೆಚ್ಚು ಕ್ಷೇತ್ರ ಆವರಿಸ್ತಕ್ಕಂಥ ಬೆಳೆ ಮೆಕ್ಕೆಜೋಳ. ಮೆಕ್ಕೆಜೋಳದಲ್ಲಿ ಹೋದ ವರ್ಷ ಬಿಳಿಸುಳಿ ರೋಗವನ್ನು ನಾವೆಲ್ಲರೂ ಎದುರಿಸಿದ್ದೀವಿ. ಬಿಳಿಸುಳಿ ರೋಗ ಸುಮಾರು ಒಂದು 5,665 hectare ಪ್ರದೇಶದಲ್ಲಿ ಜಾಸ್ತಿ ಕಾಣಿಸ್ಕೊಂಡಿತ್ತು. ಒಂದು ಅದಕ್ಕೆ ಕಾಂಪನ್ಸೇಷನು ಕೂಡ ಏನೂ ಕೊಡಿಸೋಕ್ಕಾಗಲಿಲ್ಲ, ಅಥವಾ ಅದರಿಂದ ಇಲಾಖೆ ಕಡೆಯಿಂದಾಗಲಿ ಬೇರೆ ಇದ್ರ ಕಡೆಯಿಂದಾಗಲಿ ರೈತರಿಗೆ ಅದರಿಂದ ಏನು ಬೇರೆ ಯಾವುದೇ ರೂಪದಲ್ಲಿ ಅವರಿಗೆ ಸಹಾಯಧನ ಆಗಲಿ ಮತ್ತೊಂದಾಗಲಿ ಬರಲಿಲ್ಲ. ಒಂದೇ ಯಾಕೆ ಅಂತೇಳಿ ಹೇಳಿದ್ರೆ 110,000 hectare ಪ್ರದೇಶದಲ್ಲಿ ಟೋಟಲ್ ಮೆಕ್ಕೆಜೋಳ ಬಿತ್ತನೆ ಆಗಿದೆ. ಅದರಲ್ಲಿ 5,600 hectare ಪ್ರದೇಶದಲ್ಲಿ ನಿಮ್ಮ ಬೆಳೆ ಹಾಳಾಯಿತು ಅಂತಂದರೆ less than 5%. ಅದನ್ನು ಕನ್ಸಿಡರ್ ಮಾಡೋಕ್ಕಾಗೋದಿಲ್ಲ ಅನ್ನೋದು ಸರ್ಕಾರದ ಶರ. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಏನು ಮಾಡ್ಬೋದು ಅಂತೇಳಿ ನಾವು ಭಾಳ ಯೋಚನೆ ಮಾಡಿದಾಗ, ಅಟ್ಲೀಸ್ಟ್ ಈ ಬಿಳಿಸುಳಿ ರೋಗ ಏನು ಬರ್ತದೆ, ಪೆರ್ನೋಸ್ಕ್ಲಿರೋಸ್ಪೋರಸ್ ಓರ್ಗೈ ಅಂತಕ್ಕಂಥ ಒಂದು ಫಂಗಲ್ ಅಂದರೆ ಶಿಲೀಂಧ್ರದಿಂದ ಬರ್ತಕ್ಕಂಥ ರೋಗ ಆಯಿತು. ಈ ರೋಗವನ್ನು ತಡೆಗಟ್ಟೋದು ಅಷ್ಟು ಸುಲಭ ಅಲ್ಲ, ಯಾಕೆಂದರೆ ಇದು ಬೀಜದ ಮೂಲಕ ಬರುತ್ತೆ. ಬೀಜ ಆದಮೇಲೆ ಮುಂದೆ ಮಣ್ಣಿನ ಮುಖಾಂತರನೂ ಪಸರಿಸುತ್ತದು ಮತ್ತು ಗಾಳಿ ಮುಖಾಂತರನೂ ಇದು ಟ್ರಾನ್ಸ್ಮಿಟ್ ಆಗೋದ್ರಿಂದ ನಿಯಂತ್ರಣ ಮಾಡೋದು ಅಷ್ಟು ಈಸಿ ಅಲ್ಲ. ಬಟ್ ಒಂದು ನಮ್ಮ ಕೈಯಲ್ಲಿದ್ದೇನು ಅಂತೇಳಿ ಹೇಳಿದ್ರೆ ಬೀಜದ ಮುಖಾಂತರ ರೋಗ ಬರದ ರೀತಿಯಲ್ಲಿ ನಾವೇನು ಪ್ರಯತ್ನಗಳನ್ನು ಮಾಡಬಹುದು ಅದನ್ನೆಲ್ಲವನ್ನ ಮಾಡಿದ್ದೇವೆ. ಅಂದರೆ ಏನು ನಮ್ಮ ಹಾಸನ ಜಿಲ್ಲೆಗೆ ಬಂದಿದೆ, ಈ ಬೀಜಗಳನ್ನು ನಾವು ಮಂಡ್ಯ ಕೃಷಿ ವಿಶ್ವವಿದ್ಯಾನಿಲಯಕ್ಕೆ ಕಳಿಸ್ಕೊಟ್ಟು ಅಲ್ಲಿ ಪೆಥೋಜನ್ ಏನು ಹೇಳಿದೆ ಹೆಸರು ಪೆರ್ನೋಸ್ಕ್ಲಿರೋಸ್ಪೋರಸ್ ಓರ್ಗೈ, ಈ ಪೆಥೋಜನ್ ಫ್ರೀ ಇರತಕ್ಕಂಥ ಸೀಡ್ಸನ್ನು ಅಂದರೆ ಯಾವುದೇ ರೋಗಾಣುಗಳು ಇಲ್ಲದಲೇ ಇರತಕ್ಕಂಥ ಬೀಜಗಳನ್ನು ಮಾತ್ರ ತರಿಸಿದ್ದೀವಿ. ಹಂಗಾಗಿ ಒಂದು ಯಾವುದೇ ನೀವು ಖಾಸಗಿಯಲ್ಲಿ ಕೊಂಡ್ಕೋಬಹುದು ಅಥವಾ ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲೇ ಕೊಂಡ್ಕೋಬಹುದು. ಎಲ್ಲೇ ಕೊಂಡ್ಕೊಂಡ್ರು ಸಹಿತ ರೈತರು ಬಹಳ ಧೈರ್ಯವಾಗಿ ಕೊಂಡ್ಕೋಬಹುದು, ಬೀಜದಲ್ಲಿ ಯಾವುದೇ ರೋಗ ಇಲ್ಲ ಅದನ್ನು ನಾವು ಕನ್ಫರ್ಮ್ ಮಾಡಿಕೊಂಡಿದ್ದೇವೆ. ಅದರ ಅರ್ಥ ಬಿಳಿಸುಳಿ ರೋಗ ಬರಬಾರದು ಅಂತಲೂ

0: ಏನು ಇಲ್ಲ. ಯಾಕೆ ಅಂತ ಹೇಳಿದ್ರೆ ಮಣ್ಣಲ್ಲಿ ಈಗಾಗಲೇ ಸಾಕಷ್ಟು ಲೋಡ್ ಇದೆ, ಜೊತೆಗೆ ಗಾಳಿ ವಾತಾವರಣದಿಂದನೂ ಕೂಡ ರೋಗ ಪಸರಿಸುತ್ತೆ. ಹಂಗಾಗಿ ಈ ರೋಗ ಮತ್ತೆ ಅಲ್ಲಲ್ಲಿ ಮತ್ತೆ ಕಾಣಿಸ್ಕೊಳ್ತಾ ಇದೆ ಆಲ್ರೆಡಿ. ಇದಕ್ಕೆ ರೆಕಮೆಂಡ್ ಆಗಿ ನಾವು ಹೇಳಿದ್ದೇವೆ ಮೆಟ್ಲಾಕ್ಸಿಲ್ ಪ್ಲಸ್ ಮ್ಯಾಂಕೋಜಬ್ ಈ ಕೆಮಿಕಲ್ ನೀವು ಸ್ಪ್ರೇ ಮಾಡಬೇಕು ಅಂತ, ಅಥವಾ ಅಜಾಕ್ಸಿಸ್ಟ್ರೋಬಿನ್ ಪ್ಲಸ್ ಡೈಫನ್ಕೋನಾಜೋಲ್ ಅಂತೇಳಿ ಯಾರು ನೋಟ್ ಮಾಡ್ಕೊಳ್ಳೋದಿದ್ರೆ ಮಾಡ್ಕೊಳ್ರಿ. ಇಲ್ಲ ನಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಯಿತು ಅಂತೇಳಿ ಹೇಳಿದ್ರೆ ಈ ಕೆಮಿಕಲ್ನ ನಾವು ಇಟ್ಟಿದ್ದೇವೆ, ಸಾಕಷ್ಟು ಇಟ್ಟಿದ್ದೇವೆ. ಈ ಕೆಮಿಕಲ್ನ 20 ದಿನ ಬೆಳೆ ಇರುವಾಗ ರೋಗ ಕಾಣಿಸ್ಕೊಳ್ಳಿ ಬಿಡ್ಲಿ, ಒಂದು ಸ್ಪ್ರೇ ಮಾಡಬೇಕು ಅಂತೇಳಿ ಎಲ್ಲ ರೈತರಲ್ಲೂ ಮನವಿ ಮಾಡ್ತಾ ಇದ್ದೇನೆ.
1: ಹಾಸನದ ಆಕಾಶವಾಣಿ ಕೇಂದ್ರದ ಕೃಷಿ ರಂಗ ವಿಭಾಗದ ಕಾರ್ಯಕ್ರಮ ನಿರ್ವಹಣಾ ಅಧಿಕಾರಿ ಅರಕಲಗೂಡು ವಿ ಮಧುಸೂದನ್ ಅವರು ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದರು. ಕೃಷಿ ವಿಜ್ಞಾನ ಕೇಂದ್ರ ಜಿಲ್ಲೆಯ ಕೃಷಿಕರ ಆಪ್ತ ಸ್ನೇಹಿತನಾಗಿದ್ದು ಕೃಷಿ ವಿಜ್ಞಾನ ಕೇಂದ್ರದ ಸೇವಾ ಸೌಲಭ್ಯಗಳನ್ನು ಕೃಷಿಕರು ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದು ಕರೆ ನೀಡಿದರು. ಕೃಷಿಕರ ಅಭ್ಯುದಯಕ್ಕಾಗಿ ಕೃಷಿ ವಿಜ್ಞಾನ ಕೇಂದ್ರ ವಿಭಿನ್ನ ಚಟುವಟಿಕೆಗಳ ಮೂಲಕ ಕೃಷಿಕರನ್ನು ತಲುಪಬೇಕಿದೆ ಎಂದು ಅವರು ಸಲಹೆ ನೀಡಿದರು.
2: ಎಲ್ರಿಗೂ ನಮಸ್ಕಾರ. ಪ್ರತಿ ವರ್ಷವೂ ಕೂಡ ಆಯೋಜನೆ ಮಾಡ್ತಾ ಇರತಕ್ಕಂತಹ ಈ ಕಾರ್ಯಕ್ರಮಕ್ಕೆ ನಾವಂತೂ ಖಂಡಿತ ಬರ್ತೀವಿ. ಯಾಕೆ ಇದು ಉಪಯುಕ್ತವಾದಂಥ ಕಾರ್ಯಕ್ರಮ ಅಂತ ಹೇಳಿದೆ ಅಂದರೆ, ನಾನು ಈ ವರ್ಷದಲ್ಲಿ ನಾವು ಏನು ಮಾಡಬೇಕು ಅನ್ನುವಂಥದ್ದಕ್ಕೆ ಒಂದು ದಿಕ್ಸೂಚಿಯನ್ನು ಕೊಡುವಂತಹ ಒಂದು ಬಹಳ ಮುಖ್ಯವಾದಂತಹ ಕಾರ್ಯಕ್ರಮ ಇದಾಗಿರುತ್ತೆ. ಆ ಕಾರಣಕ್ಕಾಗಿ ಇದು ಇಂತಹ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ರೈತ ಬಾಂಧವರೆಲ್ಲರೂ ಕೂಡ ಭಾಗವಹಿಸಬೇಕು ಅನ್ನುವಂಥದ್ದು. ಕಳೆದ ಸಾಲಿನಲ್ಲಿ ಏನೇನು ಸಂಭವಿಸ್ತು, ಏನೇನು ಆಯಿತು, ಜೊತೆಗೆ ಈ ಸಾಲಿನಲ್ಲಿ ಏನು ಆಗಲಿದೆ ಅನ್ನುವಂತಹ ಒಂದು ದಿಕ್ಸೂಚಿಯನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಕೊಡಲಾಗುತ್ತೆ. ಜೊತೆಗೆ ವರ್ಷಪೂರ್ತಿ ನಮ್ಮ ಕೃಷಿಕರ ಒಳಿತಿಗಾಗಿ ಕೆಲಸ ಮಾಡುವಂತಹ ಕೃಷಿ ವಿಶ್ವವಿದ್ಯಾನಿಲಯ ಮತ್ತು ಅದರ ಅಂಗಸಂಸ್ಥೆಗಳೇನಿದ್ದಾವೆ ಅವು ಮಾಡುವಂತಹ ಸಂಶೋಧನೆಗಳನ್ನು ತಲುಪಿಸಲಿಕ್ಕೆ ಇದೊಂದು ಬಹಳ ಉಪಯುಕ್ತವಾದಂತಹ ಕಾರ್ಯಕ್ರಮ ಅಂಥೇಳಿ ನಾನು ಅಂದ್ಕೊಳ್ತೇನೆ. ರಾಜೇಗೌಡರು ಮತ್ತು ರಮೇಶ್ ಕುಮಾರ್ ಅವರು ಇಬ್ಬರೂ ಒಂದು ಸಂಗತಿಯನ್ನು ಹೇಳಿದರು. ಏನು ಆ ಸಂಗತಿ ಅಂತ ಹೇಳಿದರೆ, ಮಳೆ ಈ ಸಾಲಿನಲ್ಲಿ ಕಡಿಮೆ ಆಗುತ್ತೆ ಅನ್ನುವಂತಹ ಸಂಗತಿಯನ್ನು ಹೇಳಿದರು. ಮಳೆ ಕಡಿಮೆ ಆಗುತ್ತೆ ಅಂದ ತಕ್ಷಣ ರೈತರು ಹೆದರೋದಿಲ್ಲ ಅಂಥೇಳಿ ಎಲ್ರಿಗೂ ಕೂಡ ಗೊತ್ತು. ಮಳೆ ಹುಯ್ಲಿ ಮಳೆ ಹುಯ್ದನೇ ಇರಲಿ, ರೈತರು ಏನು ಕೆಲಸ ಮಾಡಬೇಕೋ ಆ ಕೆಲಸ ಎಲ್ಲದನ್ನು ಕೂಡ ಖಂಡಿತವಾಗಿಯೂ ಚಾಚು ತಪ್ಪದೆ ಅವರು ಮಾಡ್ತಾ ಇರ್ತಾರೆ. ಮಳೆ ಬಿದ್ದರೆ ಏನು ಮಾಡಬೇಕು, ಮಳೆ ಬೀಳದನೇ ಇದ್ದರೆ ಏನು ಮಾಡಬೇಕು ಅನ್ನುವಂಥದ್ದು ರೈತರಿಗೆ ಬಹಳ ಚೆನ್ನಾಗಿ ಗೊತ್ತಿರುವಂತಹ ಒಂದು ಸಂಗತಿ. ಈ ಮಳೆ ಇಲ್ಲ ಬರ ಬರುತ್ತೆ ಅನ್ನುವಾಗ ನನಗೊಂದು ಕತೆ ನೆನಪಾಗುತ್ತೆ. ಒಂದು ಯಾವುದೋ ಒಂದು ದೇಶದಲ್ಲಿ ಒಬ್ಬ ರೈತ ಇದ್ದ, ಅವನ ಪಾಡ್ಗೆ ಅವನು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದ. ಮಳೆ ಬಂದಾಗ ಉಳುಮೆ ಮಾಡ್ತಿದ್ದ, ಬಿತ್ತನೆ ಮಾಡ್ತಿದ್ದ, ಕಟಾವು ಮಾಡ್ತಿದ್ದ, ಕೊಯ್ಲು ಮಾಡ್ತಿದ್ದ, ಒಕ್ಕಣೆ ಮಾಡ್ತಿದ್ದ, ಅವನ ಪಾಡ್ಗೆ ಅವನು ಇರ್ತಾ ಇದ್ದ. ಈಗ ಹೆಂಗೆ ಮಳೆ ಕಡಿಮೆ ಅಂತೇಳಿ ಹೇಳಿದ್ರು, ಹಂಗೆ ಒಂದು ವರ್ಷ ಮಳೆನೇ ಬರೋದಿಲ್ಲ ಬರ ಬರುತ್ತೆ ಅಂತೇಳಿ ಹೇಳಿದರು. ಅವನು ಆ ವರ್ಷನೂ ಕೂಡ ಉಳುಮೆ ಮಾಡ್ದ, ಅದ್ರ ಮುಂದಿನ ವರ್ಷ ಆ ವರ್ಷನೂ ಉಳುಮೆ ಮಾಡ್ದ. ಹಿಂಗೆ 20 ವರ್ಷ ಮಳೆ ಬರಲಿಲ್ಲವಂತೆ, ಸತತವಾಗಿ 20 ವರ್ಷ ಮಳೆ ಬರಲಿಲ್ಲ, 20 ವರ್ಷನೂ ಕೂಡ ಅವನು ಉಳುಮೆ ಮಾಡ್ತಾ ಇದ್ದ. ದೇವ್ರಿಗೆ ಒಂದು ಸ್ವಲ್ಪ ಕನಿಕರ ಬಂತಂತೆ. ಕನಿಕರ ಬಂದು, ನಾನು ಮಳೆ ಕೊಡ್ದನೇ ಇದ್ರೂ ಇವನು ಪ್ರತಿ ವರ್ಷನೂ ಉಳುಮೆ ಮಾಡ್ತಾನಲ್ಲ ಅಂತ ಅಂದ್ಕೊಂಡು ಪ್ರತ್ಯಕ್ಷವಾಗಿ ಇವನನ್ನು ಕೇಳಬೇಕು, ಯಾಕೆ ನೀನು ಉಳುಮೆ ಮಾಡ್ತೀಯಾ ಅಂತ ಹೇಳ್ಬಿಟ್ಟು ಪ್ರತ್ಯಕ್ಷ ಆದ. ದೇವರು ಪ್ರತ್ಯಕ್ಷವಾಗಿ ಹೇಳಿದ್ನಂತೆ, ಮಳೆನೇ ಬರ್ತಾ ಇಲ್ಲ ಕಳೆದ 20 ವರ್ಷದಿಂದ, ನೀನು ಮಾತ್ರ ಉಳುಮೆ ಮಾಡ್ತಿದ್ಯಾ, ಯಾಕೆ ಉಳುಮೆ ಮಾಡ್ತೀಯಾ, ನೀನು ಬಿತ್ತನೆ ಮಾಡೋಕ್ಕಾಗೋದಿಲ್ಲ ಬೆಳೆನೂ ಮಾಡೋಕ್ಕಾಗೋದಿಲ್ಲ, ಯಾಕೆ ಉಳುಮೆ ಮಾಡ್ತೀಯಾ ಅಂತೇಳಿ ಕೇಳಿದ್ನಂತೆ. ಅದಕ್ಕೆ ರೈತ ಏನು ಹೇಳ್ದ ಅಂತ ಅಂದರೆ, ಮಳೆ ಯಾವತ್ತಾರು ಒಂದು ದಿವಸ ಬಂದೇ ಬರುತ್ತೆ ಅಂತ ನನಗೆ ಗೊತ್ತು, ಉಳುಮೆ ಮಾಡ್ತೀನಲ್ಲ ಅದು ಮರ್ತೋಗಬಾರ್ದು ಅಂತೇಳಿ ನಾನು ಉಳುಮೆ ಮಾಡ್ತಿದ್ದೀನಿ ಅಂತೇಳಿ ಹೇಳಿದ್ನಂತೆ. ಅಂದರೆ ರೈತರು ಹಾಗೇನೆ, ಮಳೆ ಬರಲಿ ಮಳೆ ಬರ್ದನೇ ಇರಲಿ, ಬೆಳೆ ಬರಲಿ ಬೆಳೆ ಬರ್ದನೇ ಇರಲಿ, ದುಡ್ಡು ಸಿಗಲಿ ದುಡ್ಡು ಸಿಗ್ದನೇ ಇರಲಿ, ಅವ್ರ ಕರ್ತವ್ಯ ಏನಿರುತ್ತೋ ಆ ಕರ್ತವ್ಯವನ್ನು ಬಹಳ ಅಚ್ಚುಕಟ್ಟಾಗಿ ಮಾಡ್ತಕ್ಕಂಥವ್ರು ರೈತರು. ಯಾವಾಗ ಏನು ಮಾಡಬೇಕು ಅನ್ನೋಂಥದ್ದು ಬಹಳ ಚೆನ್ನಾಗಿ ಗೊತ್ತು. ಹಿಂದೆಲ್ಲ ಬಹುತೇಕ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಅಂತ ಅನ್ಕೊಳ್ತೀನಿ, ಹಿರಿಯರಿಗೆ ಗೊತ್ತಿರುತ್ತೆ. ನಕ್ಷತ್ರಗಳನ್ನು ಆಧರಿಸಿ ಅವರು ಕೆಲಸಗಳನ್ನು ಮಾಡ್ತಾಯಿದ್ರು. ಮಳೆ ನಕ್ಷತ್ರಗಳನ್ನು ಆಧರಿಸಿ ರೇವತಿ ಮಳೆಗೆ ಏನು ಮಾಡಬೇಕು, ಬೇರೆ ಇನ್ಯಾವುದೋ ಮಳೆ ನಕ್ಷತ್ರಕ್ಕೆ ಏನು ಮಾಡಬೇಕು, ಅದೆಲ್ಲದನ್ನು ಕೂಡ ಮಾಡ್ತಾಯಿದ್ರು. ಆ ಮಳೆ ಹುಟ್ಟುತ್ತದೆ ಅಂತೇಳಿ ಅವ್ರಿಗೆ ಗುರುತಿತ್ತು, ಯಾವತ್ತು ಹುಟ್ಟುತ್ತೆ ಅನ್ನೋದು ಗೊತ್ತಿತ್ತು, ಯಾವತ್ತು ಮುಗಿದೋಗುತ್ತೆ ಅನ್ನೋದು ಗೊತ್ತಿತ್ತು, ಅದಕ್ಕೆ ತಕ್ಕನಾಗಿ ಕೆಲಸವನ್ನು ಮಾಡ್ತಾಯಿದ್ರು. ಅಷ್ಟೊಂದು ಪರಿಣಿತಿ ಕೃಷಿಗೆ ಸಂಬಂಧಪಟ್ಟಂಗೆ ರೈತರಲ್ಲಿ ಇತ್ತು. ಮತ್ತು ಯಾಕೆ ಕೃಷಿ ವಿಶ್ವವಿದ್ಯಾನಿಲಯ ಯಾಕೆ ಬೇಕು, KVK ಯಾಕೆ ಬೇಕು, ಕೃಷಿ ಇಲಾಖೆ ಯಾಕೆ ಬೇಕು ಅಂತೇಳಿ ನೀವು ಕೇಳ್ಬೋದು. ನಾವೇನು ಮಾಡ್ತಾಯಿದ್ದೀವೋ ರೈತರು ಮಾಡ್ತಾ ಇರೋ ಅಂಥ ಕೆಲಸನ ಇನ್ನೂ ಚೆನ್ನಾಗಿ ಮಾಡೋ ಅಂಥದ್ದು, ಜೊತೆಗೆ ನಾವೇನು ಕೆಲಸವನ್ನು ಮಾಡ್ತಿದ್ದೀವೋ ಸುಲಭವಾಗಿ ಮಾಡೋ ಅಂಥದ್ದು. ಇವತ್ತಿಗೂ ನಮ್ಮ ದೇಶದಲ್ಲಿ ದೊಡ್ಡ ಸಮಸ್ಯೆ ಏನು, ಕೃಷಿಗೆ ಹೆಚ್ಚು ಬಂಡವಾಳವನ್ನು ಹಾಕ್ತಾ ಇದ್ದೀವಿ, ಖರ್ಚನ್ನು ಕಡಿಮೆ ಮಾಡ್ಕೋಬೇಕು, ಆದಾಯನ ಜಾಸ್ತಿ ಮಾಡಬೇಕು ಅನ್ನೋ ಅಂಥದ್ದು ಇದೆ. ಆ ಕಾರಣಕ್ಕಾಗಿ ಏನೆಲ್ಲ ತಂತ್ರಜ್ಞಾನಗಳನ್ನು ಸಂಶೋಧನೆ ಮಾಡ್ತಕ್ಕಂಥ

0: ಅದನ್ನು ಅನುಷ್ಠಾನ ಮಾಡ್ತಕ್ಕಂಥದ್ದು ಈ ತರಹದ ಕೆಲಸಗಳು ಇವತ್ತು ನಡೀತಾ ಇರತಕ್ಕಂಥದ್ದು ನಮ್ಮ ನಿಮ್ಮ ಸುತ್ತಲೂ. ಕೃಷಿ ವಿಜ್ಞಾನ ಕೇಂದ್ರ ಅನ್ನುವಂತಹ ಕಾನ್ಸೆಪ್ಟ್ ಎಷ್ಟು ಒಳ್ಳೇದು ಅಂತ ಅಂದರೆ, ಇಡೀ ಜಿಲ್ಲೆಯ ಒಂದು ಕೃಷಿಕರ ನಾಡಿ ಮಿಡಿತ ಆ ಕೃಷಿ ವಿಜ್ಞಾನ ಕೇಂದ್ರ ಆಗಿರುತ್ತೆ. ಇಡೀ ಜಿಲ್ಲೆಯಲ್ಲಿ ಏನು ನಡೀತಾ ಇದೆ ಅನ್ನೋಂಥದ್ದು ಗೊತ್ತಿರುತ್ತೆ, ಮುಂದಿನ ದಿವಸಗಳಲ್ಲಿ ಏನು ಮಾಡಬೇಕು ಅನ್ನುವಂಥದ್ದು ಕೂಡ ಅವ್ರಿಗೆ ಗೊತ್ತಿರುತ್ತೆ. ಇಂಥ ಒಂದು ಕೃಷಿ ವಿಜ್ಞಾನ ಕೇಂದ್ರಗಳೇನಿರುತ್ತೋ ಇದರ ಸದ್ಬಳಕೆಯನ್ನು ತಾವೆಲ್ಲರೂ ಕೂಡ ಮಾಡ್ಕೋಬೇಕು. ನಾನು ಓದಿ ಆಫೀಸರ್ ಆಗೋದಕ್ಕಿಂತ ಮೊದಲು ನಾನು ಒಬ್ಬ ಕೃಷಿಕನೇ, ಕೃಷಿಕನ ಮಗ. ಆವಾಗ ಇದೇ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬರ್ತಾ ಇದ್ದೆ ನಾನು. ಹಿಂದೆ ರಾಜೇಗೌಡರು ಮತ್ತೆ ನಾವು ಮಾತನಾಡಿದ್ವಿ, ಆಯಾಯ ತಿಂಗಳಲ್ಲಿ ಏನೇನು ಆಗುತ್ತೋ ಅದೆಲ್ಲದನ್ನು ಕೂಡ ಮಾಹಿತಿಯನ್ನು ನಮ್ಮ ಕೃಷಿಕರಿಗೆ ಕೊಡಬೇಕು ಅನ್ನುವಂಥ ಒಂದು ಸಣ್ಣ ಇದು. ಅದನ್ನು ಈ ವರ್ಷ ಮತ್ತೆ ಪುನಃ ನಾವು ಪ್ರಾರಂಭ ಮಾಡೋಣ ಆಕಾಶವಾಣಿ ಮೂಲಕ. ಈ ತಿಂಗಳಲ್ಲಿ ಅಥವಾ ಮಳೆ ನಕ್ಷತ್ರವನ್ನು ಆಧರಿಸಿ ಏನು ಕೆಲಸಗಳು ಆಗಿದ್ದಾವೆ, ಏನು ಕೆಲಸ ಆಗಬೇಕು ಅನ್ನುವಂಥ ಒಂದು ಮಾಹಿತಿಯನ್ನು ನಿಮ್ಮ ಸಹಕಾರದೊಂದಿಗೆ ಕೊಡಲಿಕ್ಕೆ ನಾವು ಇಷ್ಟಪಡ್ತೇವೆ. ದಯವಿಟ್ಟು ನೀವು ಸಹಕರಿಸಬೇಕು ಅಂಥೇಳಿ ನಾನು ನಿಮ್ಮಲ್ಲಿ ಮನವಿಯನ್ನು ಮಾಡ್ತೇನೆ. ಗುಂಜೇಬಿನ ಕೃಷಿ ಸಂಶೋಧನಾ ಕೇಂದ್ರದ ಮುಖ್ಯಸ್ಥರಾದ ಡಾ ಎಂಎಸ್ ನಾಗರಾಜ್ ಅವರು ಕೃಷಿಕರನ್ನು ಉದ್ದೇಶಿಸಿ ಮಾತನಾಡಿದರು. ಯಾವುದೇ ರೋಗ ಹಾಗೂ ಕೀಟಗಳ ಬಗ್ಗೆ ಕೃಷಿಕರು ಮುಂಜಾಗ್ರತಾ ಕ್ರಮವನ್ನು ವಹಿಸಿ ಕೃಷಿ ಮಾಡಬೇಕಿದೆ. ಸಮಗ್ರ ರೋಗ ಕೀಟ ನಿರ್ವಹಣಾ ಕ್ರಮಗಳನ್ನು ಅಳವಡಿಕೆ ಮಾಡಿಕೊಳ್ಳುವ ಮೂಲಕ ಬೆಳೆಗಳ ಮೇಲೆ ಆಗುವ ಹಾವಳಿಯನ್ನು ಪರಿಣಾಮಕಾರಿಯಾಗಿ ತಡೆಯಬಹುದು ಎಂದು ಅವರು ಸಲಹೆ ನೀಡಿದರು.
1: ಮೆಕ್ಕೆಜೋಳ ಇವತ್ತೇನು ಬಿಳಿ ಸುಳಿ ರೋಗ ಅಂತಿದ್ರಿ, ಅದ್ರ ಬಗ್ಗೆ ಮಾತಾಡ್ತೀನಿ. ಬಹುಶಃ ಸಾಹೇಬರು ಆಲೂಗಡ್ಡೆಗೆ ಏನು ಗತಿ ಬಂತು ಅಂತ ಒಂದು 20 ವರ್ಷ ಅಂದರು, 20 ವರ್ಷದಿಂದ ಅಲ್ಲ 15 ವರ್ಷದಿಂದ ಆ ರೋಗ ಹತೋಟಿ ಮಾಡೋಕ್ಕೆ ನಾನೇ ರೆಸ್ಪಾನ್ಸಿಬಲ್. ಮಡೆನೂರಲ್ಲಿದ್ದೆ 3-4 ವರ್ಷ ಸತತವಾಗಿ ಬಂತು, ಬೆಳೆನ ನಾಶ ಮಾಡ್ತು, ರೈತರು ಪಾಪ ತುಂಬ ಲಾಸ್ ಆದರು. ಆಗಲೂ ಇದೇ ಮಾತು ಹೇಳಿದ್ದು ವಿಜ್ಞಾನಿಗಳು ಕೆಲವರು, ಆಲೂಗಡ್ಡೆ ಬೆಳೆಯೋದೇ ಬಿಟ್ಬಿಡಿ ಪಾಪ, 8 ವರ್ಷದಿಂದ ಮಾಡಿರ್ತೀರಿ ಬಿಡಲ್ಲ. ಹಾಗಾಗಿ ನಾವೊಂದು ತಾಂತ್ರಿಕತೆ ಕೊಟ್ಟೆ ಅವಾಗ, ಕೆಮಿಕಲ್ ಸ್ಪ್ರೇ ಟೈಮ್ ಬೀಯಿಂಗ್ ಅಟ್ ಲೀಸ್ಟ್ ಮ್ಯಾನೇಜ್ ಮಾಡೋಕ್ಕೆ ಕೊಟ್ವಿ, ಹತೋಟಿ ಆಯಿತು, DC ಆಫೀಸಿಂದ ಸಬ್ಸಿಡಿಲೂ ಬಂತು, ಸುಮಾರು ಜನ ರೈತರು ಅದನ್ನು ಉಪಯೋಗಿಸ್ಕೊಂಡ್ರು. ಅದೇ ರೀತಿ ಈ ವರ್ಷ ಮೆಕ್ಕೆಜೋಳ ಬಿಳಿ ಸುಳಿ ಅಂತೀರಿ, ನಾವು ಡೌನಿ ಮಿಳ್ಳಿ ಅಂತೀವಿ, ಎಲ್ಲರೂ ಅದ್ರ ಬಗ್ಗೆನೇ ಮಾತಾಡ್ತಿದ್ದಾರೆ. ಮತ್ತೆ ನಾನು ಅದೇ ಹೇಳಿದ್ರೆ ಬೇಜಾರಾಗ್ತೀರಾ, ಅವ್ರು ಹೇಳಿದ್ರು ಮಳೆಗಾಲದಲ್ಲೂ ಬೆಳೀತೀರಾ, ಬೇಸಿಗೆಯಲ್ಲೂ ಬೆಳೀತೀರಾ, ಚಳಿಗಾಲದಲ್ಲೂ ಬೆಳೀತೀರಾ, ಈಗಾದರೆ ತುಂಬ ಕಷ್ಟ, ಆಟೋಮೆಟಿಕ್ಕಾಗಿ ನೀವೇ ಮೆಕ್ಕೆಜೋಳ ನಿಲ್ಲಿಸ್ಬೇಕಾಗುತ್ತೆ. ರೈತರು ಬುದ್ಧಿವಂತರು ಬಿಡಿ, ಆಲೂಗಡ್ಡೆ ಹೆಂಗೆ ಇವತ್ತು ಬಿಟ್ಬಿಟ್ರೋ ಅದೇ ರೀತಿ ಜೋಳನೂ ಬಿಡ್ತೀರಿ. ಸಸ್ಯರೋಗ ಶಾಸ್ತ್ರದಲ್ಲಿ ನಮ್ಮ ಅನುಭವ, ಯಾವುದೇ ಒಂದು ಈ ಥರ ರೋಗ ಉಲ್ಬಣ ಆದಾಗ ಒಂದು ಬೆಳೆಯಲ್ಲಿ ಕನಿಷ್ಠ 3-4 ವರ್ಷ ಸತತವಾಗಿ ಬರುತ್ತೆ, ಮೈಂಡಲ್ಲಿ ಇಟ್ಕೊಳ್ಳಿ. ಒಂದು ಬೀಜದಿಂದ ಹರಡುತ್ತೆ ಅಂದ್ವಿ, 10 ವರ್ಷದಿಂದ ಯಥೇಚ್ಛವಾಗಿ ಬೆಳೀತಾರೆ ಹಾಸನದಲ್ಲಿ. ನಾನು 10 ವರ್ಷದಿಂದನೇ ಹೇಳಿದ್ದೆ, ರೀ ಬೆಳೆ ಪರಿವರ್ತನೆ ಮಾಡಿರಿ, ಇಲ್ಲಾಂದರೆ ಯಾವುದೇ ಒಂದು ರೋಗ ಆಲೂಗಡ್ಡೆಗೆ ಹೆಂಗೆ ಅಟ್ಕಾಯಿಸ್ಕೊಳುತ್ತೋ ಹಂಗೆ ಇದಕ್ಕೂ ಅಟ್ಕಾಯಿಸ್ಕೊಳುತ್ತೆ ಅಂತ, ಹಂಗೆ ಅಟ್ಕಾಯಿಸ್ಕೊಂತು. ಭಾಳ ಮುಖ್ಯವಾಗಿ ಒಂದೇ ಬೆಳೆ ಬೆಳಿಬೇಡಿ, ಬೆಳೆ ಪರಿವರ್ತನೆ ಮಾಡಿ, ಮಾಗಿ ಉಳುಮೆ ಮಾಡಿ. ನಮ್ಮ ತಾತನ ಕಾಲದಲ್ಲಿ ಹೇಳಿರೋ ಒಂದು ತತ್ವ ಅದು, ಮಾಗಿ ಉಳುಮೆ ಏಪ್ರಿಲ್ ಮೇಲೆ ಚೆನ್ನಾಗಿ ಬಿಸಿಲಿರೋ ಕಡೆ ಉಳುಮೆ ಮಾಡಿ ಬಿಸಾಕಿದ್ರೆ ಒಂದು 6-7 ಇಂಚ್ ಅಷ್ಟು. ಈಗೇನು 5 ನೇಗ್ಲು ಒಳ್ಳೊಳ್ಳೆ MB ಫ್ಲೋ ಏನೇನೋ ಬಂದವಪ್ಪ, ಆವಾಗ ತಾಂತ್ರಿಕತೆನೇ ಇರಲಿಲ್ಲ, ನೇಗ್ಲೆಲ್ಲ ಉಳೋರು ತಿರುವಾಕಿ ಮಣ್ಣನ್ನ. ಇದು ಹೆಂಗಂದ್ರೆ ರೋಗಗಳು ನಮ್ಮ ಕಣ್ಣು ಕಾಣಲ್ಲ, ಅತಿ ಸಣ್ಣ ಸಣ್ಣ ಅಂದರೆ ಮೈಕ್ರೋಸ್ಕೋಪಲ್ಲಿ ನೋಡೋವಂಥವು, ಎಷ್ಟು ಹಾನಿಕಾರಕ ಉಂಟು ಮಾಡುತ್ತೆ ಅಂತ ಈಗ ನೋಡ್ತಾ ಇದ್ದೀವಿ. ಇದೇನಾಗುತ್ತೆ ಮೆಕ್ಕೆಜೋಳ ಅಂದ್ರಲ್ಲ, ಬೀಜದಿಂದ ಹರಡುತ್ತೆ ಅಂದರು, ಬೀಜದಿಂದ ನಿಜವಾಗ್ಲೂ ಹೇಳ್ತೀನಿ ಕಡಿಮೆ ಹರಡೋದು. ಇದು ಮಣ್ಣಿನಲ್ಲಿ ಉಳ್ಕೊಂಬಿಟ್ಟಿದೆ, ಒಂದ್ಸಲ ಮಣ್ಣಿನಲ್ಲಿ ಉಳ್ಕೊಂಡ್ರೆ ಕನಿಷ್ಠ 1-2 ವರ್ಷ ಅದು ಏನು ಬೆಳೆ ಇಲ್ಲ ಅಂದ್ರೂ ಬದುಕೊಳ್ಳುತ್ತೆ ಅಲ್ಲೇ. 2 ವರ್ಷ ಹಾಕಿದ್ಮೇಲೆ ಹಾಕಿ ಮತ್ತೆ ಅದು ಉಟ್ಕೊಳ್ಳುತ್ತೆ, ಬೇರೆಗೆ ಕಡಿಯುತ್ತೆ, ಒಳಗೋಗುತ್ತೆ, ರೋಗ ಉಂಟು. ಬೀಜದಿಂದ ಹರಡಲ್ಲ ಸರ್, ಬೀಜೋಪಚಾರ ಯಾಕೆ ಮಾಡಬೇಕು ಅಂತೀರಾ? ನಿಜವಾಗ್ಲೂ ಉಪಯೋಗ ಆಗುತ್ತೆ. ಯಾಕೆ ಗೊತ್ತಾ, ನಾವೇನು ಹೇಳ್ತಾ ಇದ್ವಿ, ಮೆಟಲಾಕ್ಸಿಲ್ ಪ್ಲಸ್ ಮ್ಯಾಂಕೋಸಿಬ್ ಬತ್ತೆ ರಿಡೋಮಿಲ್, ಅದನ್ನು ನೀವು ಬೀಜೋಪಚಾರ ಮಾಡಿಬಿಟ್ರೆ 1 ಕೆಜಿ ಮೆಕ್ಕೆಜೋಳಕ್ಕೆ 1-3 ಗ್ರಾಮ್ ಹೇಳ್ತಾ ಇದ್ದೀವಿ. ಸ್ವಲ್ಪ ನೀರು ಬೀಜದ ಮೇಲೆ ಉದುರಿಸ್ಬಿಟ್ಟು ಕೈಯಲ್ಲಿ ಹಿಂಗೆ ಉದುರಿಸ್ಬೇಕು, ಆ ಪೌಡ್ರು ಹರಡ್ಬಿಡೋದು, ಚೆನ್ನಾಗಿ ಮಿಕ್ಸ್ ಮಾಡೋ, 10 ನಿಮಿಷ ಇಟ್ಟು ನೀವು ಬಿತ್ತನೆ ಮಾಡಿ. ನಾನು ಆವಾಗಲೇ ಹೇಳಿದೆ ಮಣ್ಣಿನಲ್ಲಿ ಸೇರ್ಕೊಂಬಿಟ್ಟಿದೆ, ಯಾವಾಗ ಮಳೆ ಬರುತ್ತೋ ಅದು ಉಟ್ಕೊಳ್ಳುತ್ತೆ, ಬೀಜನೂ ಉಟ್ಕೊಳ್ಳುತ್ತೆ. ನೀವು ಆಲ್ರೆಡಿ ಬೀಜೋಪಚಾರ ಮಾಡಿದರೆ ಆ ಕೆಮಿಕಲ್ 20-25 ದಿವಸವರೆಗೂ ಆ ಒಂದು ರೋಗಾಣು ಜೋಳದ ಸಸಿನ ಕೆಮಿಕಲ್ ನೀವು ಆಲ್ರೆಡಿ ಬೀಜೋಪಚಾರ ಮಾಡೋದ್ರಿಂದ ಟಚ್ ಮಾಡೋಕ್ಕೂ ಬಿಡಲ್ಲ. ಹಾಗಾಗಿ ಅದರ ಒಂದು ಪ್ರಾಮುಖ್ಯತೆ ಎಷ್ಟು ಅಂತ ತಿಳ್ಕೊಳ್ಳಿ. ಬೀಜೋಪಚಾರ ಕಂಪಲ್ಸರಿ ಮಾಡಿ, ದಯವಿಟ್ಟು ಮಾಡಿ. ಯಾಕೆ ಕಂಪ್ನಿಯವನ್ನೇ ಮಾಡಿರ್ತಾರೆ ಬಿಡಿ, ಪ್ಯಾಕೆಟಲ್ಲಿ ಅಂತಾರೆ, ಸುಳ್ಳದು. ಅವನು ಕ್ಯಾಪ್ಟನ್ ಮಾಡಿರ್ತಾನೆ, ಬೇರೆ ಏನಾದ್ರು ಮಾಡಿರ್ತಾರೆ. ಈ ರೋಗ ಹತೋಟಿ ಮಾಡೋವಂಥ ಕೆಮಿಕಲ್ ಮಾಡಿಲ್ಲ. ಇದು 1 ವರ್ಷದಿಂದ ಸಾಕಷ್ಟು ಮೀಟಿಂಗ್ ಅಟೆಂಡ್ ಮಾಡಿದ್ದೀವಿ, ಸಾಕಷ್ಟು ಡಿಸ್ಕಷನ್ ಆಗಿದೆ ನಮ್ಮ ಸೈಂಟಿಸ್ಟಲ್ಲಿ. ಕೊನೆಗೆ ಈ ಒಂದು ಟೆಕ್ನಾಲಜಿ

0: ಬಂದಿದ್ದೀವಿ. ಬೀಜೋಪಚಾರ 20 ದಿವಸ ಆದಮೇಲೆ ಒಂದು ಸ್ಪ್ರೇ ಮ್ಯಾಂಕೋಸೆಬ್ ಕೊಡಲೇಬೇಕು, M45. ಇನ್ನೊಂದು ವಾರ ಬಿಟ್ಟು ಮೆಟಲಾಕ್ಸಿಲ್ ಪ್ಲಸ್ ಮ್ಯಾಂಕೋಸೆಬ್ ರಿಡೋಮಿಲ್, ಏನು ಶುಂಠಿಗೆ ಉಯ್ತಿರಲ್ವಾ ಬಡ್ಡೆಗೆ, ಅದನ್ನು ಸ್ಪ್ರೇ ಮಾಡಬೇಕು. ಇಲ್ಲಿ ಹಂಗೂ ಮತ್ತೆ ರೋಗ ಕಾಣಿಸ್ಕೊಂತ ಇದೆಯಪ್ಪ ಅಂದರೆ 30-40 ದಿವಸ ಒಳಗಡೆ ಒಂದು ಡೈಫೆನ್ಕ್ರೋಸೋಲ್ ಪ್ಲಸ್ ಅಜಾಕ್ಸಿಸ್ಟ್ರೋಬಿನ್. ಈ ಟೆಕ್ನಾಲಜಿ ತಾಂತ್ರಿಕತೆ ಮಾಡಿದ್ದೆ ನಾವು ವಿ ಸಿ ಪರಮಲ್ಲಿ ಇತ್ತೀಚೆಗೆ. ಹಾಗಾಗಿ ಒಂದು ಬೀಜೋಪಚಾರ 3 ಸ್ಪ್ರೇ ಮಾಡಿದ್ರೆ ಟೈಮಿಂಗ್ ಆ ರೋಗನ ನೀವು ಹತೋಟಿ ಮಾಡ್ಕೋಬಹುದು. ಇದು ಮಾತ್ರ ನಾನು ಖಂಡಿತ ಹೇಳ್ತೀನಿ. ಆಲೂಗಡ್ಡೆಗೆ ಆವಾಗಲ ಹಾಗೇನೆ 4 ಸ್ಪ್ರೇ ಕೊಟ್ಟಿದ್ದೆ. ಆವಾಗ ಸ್ಪ್ರೇ ಮಾಡೋಕ್ಕೆ ಇದು ಇರ್ತಿರ್ಲಿಲ್ಲ. 9-10 ನಾನು ಕೇಳ್ದಂಗಪ್ಪ ಆಲೂಗಡ್ಡೆ M45 ಪೌಡರ್ನ ಬಕೆಟಲ್ಲಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಪರ್ಕೆ ಕಡ್ಡೆಯಲ್ಲಿ ಉದುರಿಸ್ತಾ ಇದ್ರಂತೆ. ಸಿಂಪರಣೆ ಅಷ್ಟೊಂದು ವಿಜ್ಞಾನ ಮುಂದುವರಿಲಿಲ್ಲ ಇಲ್ಲಿ. ಈಗೆಲ್ಲ ಯಾವ್ಯಾವ ಸ್ಪ್ರೇ ಮಾಡಬೇಕು, ಟ್ರ್ಯಾಕ್ಟ್ರಲ್ಲೂ ಸ್ಪ್ರೇ ಮಾಡ್ತಾರೆ. ಈಗ ಆ ಮಟ್ಟಕ್ಕೆ ನಾವು ಬೆಳೀತಾ ಇದ್ದೀವಿ. ಅಂದರೆ ಕೃಷಿ ಬಗ್ಗೆ ಆ ತಾಂತ್ರಿಕತೆಯನ್ನು ಬಳಸ್ಕೊತಾ ಇದ್ದೀವಿ. ಹಾಗಾಗಿ ಗಮನದಲ್ಲಿ ಇಟ್ಕೊಳ್ಳಿ, ಈ 3 ಸ್ಪ್ರೇನ ಜೋಳ ಆಲ್ರೆಡಿ ಬಿತ್ತನೆ ಮಾಡಿರೋರು ದಯವಿಟ್ಟು ಮಾಡಿ. ನಾನು ಎಲ್ಲ ಸ್ಟೇಜು ಜೋಳ ನೋಡ್ಕೊಂಬಂದಿದ್ದೀನಿ. ಈಗ ಆಲ್ರೆಡಿ ಕೆಲವು 1.5 ತಿಂಗಳಿದ್ದಾವೆ. ಕೆಲವು ಮೊನ್ನೆ ಮಳೆಗೆ June 1 ಸುಮಾರು ಜನ ಬಿತ್ತನೆ ಮಾಡಿದ್ರು. ಎಷ್ಟು ಜನ ಬೀಜೋಪಚಾರ ಮಾಡಿದ್ರೆ ಗೊತ್ತಿಲ್ಲ. 8 ದಿವಸ ಪೈರು ಬಂದಿದೆ, ಆಗಲೇ ಹಳದಿ ಬಣ್ಣ ಶುರುವಾಗಿದೆ. ಅದು ಹೆಂಗಾಗುತ್ತಂದರೆ ಬೀಜದಿಂದ ಏನಾದರೂ ಮಣ್ಣಿನಿಂದ ಏನಾದರೂ ರೋಗ ಬಂದರೆ ಲಕ್ಷಣ ತಿಳ್ಕೊಳ್ಳಿ. 15-20 ದಿವಸ ಸಸಿ ಒಳಗಡೆ ಕೆಳಗಡೆ ಎಲೆ ಹಳದಿ ಆಗುತ್ತೆ ಅಥವಾ ಬೆಳ್ಳಗಾಗುತ್ತೆ. ಆ ಒಂದು ಚಿಹ್ನೆ ಕಂಡ ತಕ್ಷಣ ನೀವು ಸಿಂಪರಣೆ ಮಾಡ್ಕೋಬೇಕು, ಇಲ್ಲಾದರೆ ನಿಜವಾಗ್ಲೂ ಕಂಟ್ರೋಲ್ ಆಗೋಲ್ಲ. ಅಕಸ್ಮಾತ್ ಗಾಳಿಯಿಂದ ಹರಡ್ತಪ್ಪ, 1 ತಿಂಗಳವರೆಗೂ ಚೆನ್ನಾಗೇ ಇತ್ತು ಬೆಳೆ, 1 ತಿಂಗಳಿಗೆ ಗಾಳಿಯಿಂದ ಬಂದು ಹರಡ್ತು. ಗಾಳಿಯಿಂದ ಎಲ್ಲಿ ಬರುತ್ತೇಳಿ? ಮೇವಿಗೆ ಅಂತ ಬೆಳೀತಿರಲ್ವ, ಅದರಲ್ಲಿ ಯಾವ ಬೀಜೋಪಚಾರ ಮಾಡಲ್ಲ. ಅದು ಬೆಳೆಗೆ ಅಂತ ಸುಮ್ಮನೆ ತೆನೆ ಬರೋ ಟೈಮಲ್ಲಿ ಕುಯ್ತೀರಿ ಅನಿಸುತ್ತೆ, ಚೆನ್ನಾಗಿ ಮೇತೆ ಬಂದಮೇಲೆ ಕುಯ್ದುಬಿಟ್ಟು ಸೈಲೇಜ್ ಮಾಡ್ತೀರಿ, ಇಲ್ಲಾಂದರೆ ದನಕ್ಕೆ ಹಾಕ್ತೀರಿ. ಅದಕ್ಕೆ ಏನು ಸಿಂಪರಣೆ ಮಾಡಿರಲ್ವಲ್ಲ, ಅಲ್ಲಿ ರೋಗ ಇರುತ್ತೆ, ಅಲ್ಲಿಂದ ಗಾಳಿ ಮುಖಾಂತರ ಹರಡುತ್ತೆ. ಈಗ 1 ತಿಂಗಳಾದಮೇಲೆ ಬಂತು ರೋಗ ಅಂದರೆ ಪಕ್ಕ ಅದು ಗಾಳಿಯಿಂದ ಬಂದಿದೆ ಅಂತ. ನೀವು ಬಿತ್ತಿದ್ದು 15-20 ದಿವಸ ಒಳಗಡೆ ಬಂದಿದೆ ಅಂದರೆ ಬೀಜ ಅಥವಾ ಮಣ್ಣು. ಬೀಜದಲ್ಲಿ ತುಂಬ ಕಡಿಮೆ, ನಾನು ಹೇಳ್ತಾ ಇದ್ದೀನಿ, ಬೀಜದಿಂದ ಜಾಸ್ತಿ ಹರಡಲ್ಲ, ಮಣ್ಣಿನಿಂದ ಹರಡುತ್ತೆ. ಇನ್ನೇನು ಚೇಂಜ್ ಮಾಡೋಕ್ಕಾಗುತ್ತೆ ನಮ್ಮ ಕೈಯಲ್ಲಿ? ಒಂದು ಬೆಳೆ ಚೇಂಜ್ ಮಾಡ್ಬೋದು, ದಯವಿಟ್ಟು ಹೇಳ್ತೀನಿ, ರೊಟೇಷನ್ ಮಾಡಿ. ಅಟ್ಲೀಸ್ಟ್ ಈ ವರ್ಷ ಜೋಳ ಬೆಳೆದ್ರೆ ನೆಕ್ಸ್ಟ್ ಇಯರ್ಗೆ ರಾಗಿ ಬೆಳೀರಿ. ಇನ್ನೂ ಒಳ್ಳೊಳ್ಳೆ ಬೆಳೆ ನೀವೇ ಬೇಕಿದ್ರೆ ಇಂಟ್ರೊಡ್ಯೂಸ್ ಮಾಡಿಸ್ತೀರಿ ಅಂತ ಬುದ್ಧಿವಂತರು ನೀವು. ಈಗ ಆಲೂಗಡ್ಡೆ ಹೋಯ್ತಪ್ಪ, ಶುಂಠಿ ಬರಲಿಲ್ವಾ, ಅದ್ರ ಜಾಗಕ್ಕೆ ಮೆಕ್ಕೆಜೋಳ ಬರಲಿಲ್ವಾ, ಸಾಕು, ಇನ್ನು ಬೇರೆ ಬೆಳೆ ಯಾವುದಾದ್ರೂ ಹುಡುಕಳಿ. ನಾವೆಷ್ಟು ಹೇಳಿದ್ರು ರೈತ ಭಾಳ ಯೋಚನೆ ಮಾಡ್ತಾರೆ. ಅಷ್ಟೊಂದು ಬುದ್ಧಿವಂತರು ನೀವು. ನೀವೇ ನಿಮ್ಮ ಸಮಸ್ಯೆಗೆ ಪರಿಹಾರ ಹುಡುಕೊಡ್ಬೇಕು. ವಿಜ್ಞಾನಿಗಳು ಏನು ಮಾಡ್ತೀವಿ, ಉಪ್ಪಿನಕಾಯಿ ಅಷ್ಟು ನಾವು ಸಹಾಯ ಮಾಡ್ತೀವಿ ಅಷ್ಟೇ. ಎಲ್ಲೋ ಸ್ವಲ್ಪ ಆ ಕಡೆ ಈ ಕಡೆ ಲೋಪ ದೋಷ ಇದ್ದರೆ ಅದನ್ನು ತಿದ್ದಿತ್ತೀವಿ. ಅಷ್ಟು ಬಿಟ್ಟರೆ ನಮ್ಮ ಕೈಯಲ್ಲಿ ಆಗಲ್ಲ, ಯಾಕಂದರೆ ಭೂಮಿ ನಿಮ್ಮದು, ಬೆಳೆ ನಿಮ್ಮದು, ಆಚಾರ ವಿಚಾರ ಎಲ್ಲ ನಿಮ್ಮದು. ಇದು ನನ್ನ ಕಡೆಯಿಂದ ನನ್ನ ಮಾಹಿತಿನಪ್ಪ, ಥ್ಯಾಂಕ್ ಯು.
1: ಅರಸೀಕೆರೆಯ ಬೋರನಕೊಪ್ಪಲಿನಲ್ಲಿರುವ ಕೃಷಿ ಸಂಶೋಧನಾ ಕೇಂದ್ರದ ಕ್ಷೇತ್ರಾಧಿಕಾರಿ ಡಾಕ್ಟರ್ ಎಂವಿ ಭರತ್ ಅವರು ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದರು. ಯಾವುದೇ ಬೆಳೆಯನ್ನು ಬೆಳೆಯುವ ಮುನ್ನ ಸೂಕ್ತ ಮಾಹಿತಿಯನ್ನು ಪಡೆದು ಬೆಳೆಗಳನ್ನು ಅಳವಡಿಸಿಕೊಳ್ಳುವುದು ಸೂಕ್ತ ಎಂದು ಅವರು ಸಲಹೆ ನೀಡಿದರು. ನಿಗದಿತ ಹವಾಮಾನಕ್ಕನುಗುಣವಾಗಿ ಸೂಕ್ತವಾದ ತಳಿಗಳನ್ನು ಸಂಶೋಧಿಸಿದ್ದು ಅವುಗಳ ಸಾಗುವಳಿಯತ್ತ ಕೃಷಿಕರು ಆಲೋಚಿಸಬೇಕು ಎಂದು ಅವರು ಕಿವಿಮಾತು ಹೇಳಿದರು.
2: ಎಲ್ರಿಗೂ ನಮಸ್ಕಾರ. ನಮ್ಮ ಹಾಸನ ಭಾಗದಲ್ಲಿ ಎಲ್ಲಾ ರೀತಿಯ ಬೆಳೆಗಳಿದೆ, ನೀವು ಮಲೆನಾಡಿಂದ ಹಿಡಿದು ಬಯಲಸೀಮೆ ಬೆಳೆವರೆಗೂ ಇದೆ. ಅದರಲ್ಲಿ ಮುಖ್ಯವಾಗಿ ನಾವು ಅಡಿಕೆ, ತೆಂಗು, ಶುಂಠಿ ತೋಟಗಾರಿಕೆ ಬೆಳೆಗಳು ಅಂತ ಇಟ್ಕೊಳ್ಳೋಣ. ಮುಖ್ಯವಾಗಿ ಈಗಾಗಲೇ ಸರ್ ಹೇಳಿದ್ರು ಬೆಳೆ ವೈವಿಧ್ಯತೆ ಬೇಕಂತ. ತೆಂಗು ಮತ್ತೆ ಅಡಿಕೆಯಲ್ಲಿ ನಾವು ಏಕ ಬೆಳೆ ಪದ್ಧತಿಗೆ ಹೋಗ್ತಾ ಇದ್ದೀವಿ. ಅದರಲ್ಲಿ ನಾವು ಬಹು ಬೆಳೆಗಳನ್ನ ಅದರಲ್ಲಿ ಒಂದುಗೂಡಿಸಿ ಯಾವುದಕ್ಕೂ ತೊಂದರೆ ಆಗದ ರೀತಿ ಬೆಳಿಬಹುದು. ಅದು ತಮಗೆಲ್ಲ ತಿಳಿದಿರೋ ವಿಚಾರ ನೋಡಿ. ತೆಂಗು ಹಿಂದೆ ಎಲ್ಲ ಗುಂಟೆಗೊಂದು ಗಿಡ ಅಂತ ಹಾಕ್ತಿದ್ರು, 40 ಗುಂಟೆ ಇದ್ರೆ 40 ಗಿಡ ಅಂತ. ಒಂದ್ರಗರಿ ಇನ್ನೊಂದಕ್ಕೆ ತಾಕಬಾರ್ದು ನೋಡಿ. ಅದರಲ್ಲೆಲ್ಲ ವಿಜ್ಞಾನ ಇತ್ತು, ಏನು ಯಾದ ಕುಡಿತವೆ ಇಲ್ಲಿ ಇದು ಮಾಡ್ತವೆ ಅಂತ ಹೇಳ್ತೀವಿ, ದಾಟ್ತಿರ್ಲಿಲ್ಲ ಒಂದು. ಇವಾಗ ನಮ್ಗೆ ಯಾವಾಗ ಜಮೀನ್ ಕಮ್ಮಿ ಆಯಿತೋ 20-22 ಕೂಡ ನಾವು ಹಾಕೊಂಬರ್ತಾ ಇದ್ದೀವಿ. ಯಾವಾಗ ನಮಗೆ ತೆಂಗು ಹತ್ರ ಆಗ್ತದೋ, ತೆಂಗು ಹತ್ರ ಆಗಿದಾಗ ಅವೆಲ್ಲ ಸೂರ್ಯನ ಬೆಳಕನ್ನು ಬಯಸುವಂಥ ಬೆಳೆಗಳು ಆಗಲಿ, ಅಡಿಕೆ ಗಿಡ ಆಗಲಿ, ಇನ್ನೊಂದಾಗಲಿ. ಯಾವಾಗ ನಮಗೆ ನೆರಳಿನ ಕೊರತೆ ಉಂಟಾಗ್ತದೋ, ಅಂದರೆ ಬೆಳಕು ಸಿಗಲ್ವೋ, ಅವಾಗ ನಿಮಗೆ ಚೀಕ್ಲಾಗಿ ಕಬ್ಬನ ಜಲ್ಲೆ ರೀತಿ ಬೆಳ್ಕೊಂಡು ಹೋಗ್ತದೆ ಗಿಡಗಳು, ಮೊದಲನೇದು. ಎರಡನೇದು ರೋಗಗಳು ಜಾಸ್ತಿ ಆಗ್ತಾ ಇರ್ತವೆ. ಮೂರನೇದು ಬಂದು ಈಗಾಗಲೇ ನೀವು ಕೇಳಿದ್ರೆ ಗೊಬ್ಬರ ಹಾಕಬೇಕಾದ್ರೆ ಆಗಲೇ ಅರುಣ್ ಸರ್ ಅವರು ಹೇಳಿದ್ರು, ಏನು ಯಾವಾಗಲೂ ಹೀರ್ಕೊಳ್ಳೋ ಅಂತ ಬೇರ್ಗಳು ದೂರದಲ್ಲಿರ್ತವೆ ಅಂತ. ಉದಾಹರಣೆಗೆ ತೆಂಗಿನ ತೋಟ ತಗೊಳ್ಳಿ, ಅಣ್ಣ ತಂದಿರಿ ಡಿವೈಡ್ ಆದರೆ ಉದ್ದ ಸೀಳು ಮಾಡ್ಕೊಂಡ್ರೆ, 1 ಎಕರೆ 1/2 ಎಕರೆ ಮಾಡ್ಕೊಂಡ್ರೆ 2 ಸಾಲ ತೆಂಗಿರ್ತದೆ. ಇವನದ್ದು ನೀರು ಇರ್ತದೆ, ಅವನದ್ದು ನೀರು ಇರಲ್ಲ. ಇವ್ರು ನೀರು ಚೆನ್ನಾಗಿ ಬಿಡ್ತಾ ಇರ್ತಾರೆ, ಆದರೆ ಕೊನೆ ಸಾಲ ಇವನ ಮರಕ್ಕಿಂತ ಅವ್ರ ಮರನೇ ಚೆನ್ನಾಗಿರ್ತದೆ, ಅವರೇನೂ ಮಾಡ್ತಾ ಇರಲ್ಲ, ಹೌದಲ್ವಾ? ಕಾರಣ ಏನು? ಮರದ ಬುಡ ಅಲ್ಲಿದ್ರು ಕೂಡ ಬೇರು ಹೀರ್ಕೊಳ್ಳೋ ಅಂತ ಬೇರು ಪಕ್ಕ ಜಮೀನಲ್ಲಿರ್ತದೆ. ಹಂಗಾಗಿ ಎಲ್ಲಿ ಗೊಬ್ಬರ ಕೊಡಬೇಕು, ಎಲ್ಲಿ ನೀರು ಕೊಡಬೇಕು. ಹನಿ ನೀರಾವರಿ ಕೂಡ ಅಷ್ಟೇ. ತೆಂಗಿಗೆ ನಾವು ಭಾಳ ಜನ ನೋಡ್ತೀವಿ, ತೆಂಗಿನ ಬುಡಕ್ಕೆ ತಂದು ಡ್ರಿಪ್ಪರ್ ಹಾಕ್ಬಿಟ್ಟು ಹೊರಟೋಗಿರ್ತಾರೆ. ನಿಮ್ಗಲ್ಲಿ 20-30 ವರ್ಷದ ಗಿಡ ಅಲ್ಲಿ

ಎಲೆಗಳು ಅಗಲ ಇರ್ತವೆ, ತೆಳ್ಳಗಿರ್ತದೆ. ಆ ಎಲೆ ಏನು ಉದುರಿಸ್ತದಲ್ಲ, ಅದು ಉತ್ತಮವಾದಂತಹ ಸಾವಯವ ಅಂಶನ ಮಣ್ಣಿಗೆ ಸೇರಿಸ್ತದೆ. ಕೋಕೋದಿಂದ ನೀವು ಆದಾಯ ಬಯಸಲಿಲ್ಲ ಅಂದರೂ ಕೂಡ ನಿಮಗೆ ಕೋಕೋದಲ್ಲಿ ಆದಾಯ ಬರೀ ಎಲೆ ಉದುರೋದ್ರಿಂದ. ಉದಾಹರಣೆಗೆ 30 ಅಡಿ ಸಾಲಲ್ಲಿ ತೆಂಗು ಮಾಡಿರ್ತೀರಿ, ಮಧ್ಯೆ 1 ಸಾಲ ಅಥವಾ 2 ಸಾಲ ನೀವು ಕೋಕೋ ಹಾಕಿದ್ರಿ ಅಂತ ಹೇಳಿದ್ರೆ, ಕೋಕೋದಲ್ಲಿ ಏನು ಎಲೆ ಉದುರುತ್ತಲ್ಲ ಅದು ನಿಮಗೆ ಈ ಹೀರ್ಕೊಳ್ಳೋಂಥ ಬೇರೆ ಏನಿರ್ತಾವಲ್ಲ ತೆಂಗು, ಆ ಭಾಗದಲ್ಲಿ ಅದು ಮುಚ್ಚಿಗೆಯಾಗಿ ಕೆಲಸ ಮಾಡ್ತದೆ. ಆಗಲೇ ಹೇಳಿದ್ರು ಆರ್ಗ್ಯಾನಿಕ್ ಫಾರ್ಮಿಂಗಲ್ಲಿ ಮುಚ್ಚಿಗೆ ಕೂಡ ಒಂದು ಭೂಮಿ ಬಿಸಿಲಿಗೆ ಎಕ್ಸ್ಪೋಸ್ ಆಗಬಾರ್ದು ಅಂತ ಹೇಳಿ. ನಿಮಗೆ ಎಲೆ ಮುಚ್ಚಿಗೆಯಾಗಿ ಬಿದ್ದಾಗ ಒಳ್ಳೆ ಸಾವಯವಾಂಶ ಸಿಗ್ತದೆ, ತೆಂಗಿನ ಗಿಡ ಕೂಡ ಚೆನ್ನಾಗಿರ್ತದೆ ಕೋಕೋ ಹಾಕೋದ್ರಿಂದ. ಎರಡನೇದು ಬಂದು ಜಾಯಿಕಾಯಿ. ನಾನು ಇವೆಲ್ಲ ಏನು ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾನು ಬೆಳಿಗ್ಗೆ ಆಫೀಸ್ಗೆ ಹೋದ್ರೂ ಕೂಡ ಡ್ರಿಪ್ ಇರಿಗೇಷನ್ ಒಂದು ಇತ್ತು ಅಂತ ಹೇಳಿದ್ರೆ, ನಾನು ಕಡಿಮೆ ಶ್ರಮದಲ್ಲಿ ನಾನು ಈ ಬೆಳೆ ಮೇಂಟೈನ್ ಮಾಡ್ಬೋದು. ಜಾಯಿಕಾಯಿ ಎಷ್ಟು ದೂರಕ್ಕೆ ಮಾಡ್ಬೋದು? 4 ತೆಂಗಿನ ಗಿಡದ ಮಧ್ಯೆ 1 ಜಾಯಿಕಾಯಿ ಹಾಕ್ಬೋದು. ಈ ಕೋಕೋ ಆದರೆ ನೀವು 2 ಸಾಲ ಮಧ್ಯೆ 1 ಸಾಲು 9 ಅಡಿ ಒಂದ್ರಂಗೆ ನೀವು ಇಟ್ಕೊಂಡು ಹೋಗ್ಬೋದು. ಸ್ವಲ್ಪ ಸಾಲ ದೂರ ಇದ್ರೆ ನೀವು ಜೋಡಿ ಸಾಲು ಕೂಡ ಮಾಡ್ಬೋದು. ಯಾವ್ದನ್ನ? ಕೋಕೋನ. ಜಾಯಿಕಾಯಿ 4 ತೆಂಗಿನ ಗಿಡದ ಮಧ್ಯೆ 1 ಗಿಡ ಆದರೂ ಮಾಡ್ಬೋದು, ಇಲ್ಲ 2 ತೆಂಗಿನ ಗಿಡದ ಮಧ್ಯೆ 1 ಗಿಡ ಮಾಡ್ಬೋದು. ಇದರಲ್ಲಿ ಒಂದು ಗಮನ ಇಡಬೇಕಾಗಿರೋದು, ಅದು ಡಯೋಷಿಯಸ್ ಪ್ಲಾಂಟ್ ಅಂತ ಹೇಳ್ತೀವಿ. ಅಂದರೆ ಒಂದು ಗಿಡ ಗಂಡಾಗುತ್ತೆ, ಇನ್ನೊಂದು ಗಿಡ ಹೆಣ್ಣಾಗುತ್ತೆ. ಗಂಡಾಗುತ್ತೋ ಹೆಣ್ಣಾಗುತ್ತೋ ಗೊತ್ತಾಗಲ್ಲ. ಈಗ ಅಡಿಕೆ ಮತ್ತು ತೆಂಗಿಗೆ ನಾನು ಹೇಳಿದೆ, ಹೊಂಬಾಳೆ ನೋಡಿದ್ರೆ ನೀವು ಮುಂದೆ ಭತ್ತದ ಕಾಳು ರೀತಿ ಏನಿರ್ತದೆ ಅದೆಲ್ಲ ಗಂಡುವು, ಹಿಂದೆ ಕಾಯಿ ರೀತಿ ಏನಿರುತ್ತೆ ಅದು ಹೆಣ್ಣು, ಪರಾಗಸ್ಪರ್ಶ ಆಗುತ್ತೆ. ಅದು ಮೊನೋಷಿಯಸ್ ಪ್ಲಾಂಟ್ ಅಂತ ಹೇಳ್ತೀವಿ. ಅಂದರೆ ಒಂದೇ ಗೊನೆಯಲ್ಲಿ ಗಂಡು ಹೆಣ್ಣು ಬೇರೆ ಬೇರೆ ಇರುತ್ತೆ. ನೀವು ದಾಸವಾಳ ನೋಡಿದಿರಲ್ವಾ, ದಾಸವಾಳದಲ್ಲಿ ಮಧ್ಯೆ ಕಡ್ಡಿ ರೀತಿ ಏನು ಬಂದಿರುತ್ತೆ ಅದು ಹೆಣ್ಣು ಭಾಗ, ಸೈಡಲ್ಲಿ ಹಳದಿ ಭಾಗ ಬಂದಿರುತ್ತಲ್ಲ ಅದು ಗಂಡು ಭಾಗ. ಅಲ್ಲಿಂದ ಅಲ್ಲಿಗೆ ಪರಾಗಸ್ಪರ್ಶ ಆಗುತ್ತೆ, ನಮ್ಮ ಟೊಮ್ಯಾಟೊ ಆಗಲಿ ಮೆಣಸಿನಕಾಯಲ್ಲಿ. ದ್ವಿಲಿಂಗಿ ಹೂವು, ಒಂದೇ ಹೂವಲ್ಲಿ ಗಂಡು ಹೆಣ್ಣು ಭಾಗ ಎರಡೇ ಇರುತ್ತೆ. ಜಾಯಿಕಾಯಲ್ಲಿ ನಿಮಗೆ ಗಂಡು ಗಿಡನೇ ಬೇರೆ, ಹೆಣ್ಣು ಗಿಡನೇ ಬೇರೆ ಬರುತ್ತೆ. ಉದಾಹರಣೆಗೆ ಕುಂಬಳಕಾಯಿ ತಿಪ್ಪೆ ಮೇಲೆ ಬೆಳೆದಿರುತ್ತೆ, ಸುಮ್ಮನೆ ಹೂ ಬಿಡ್ತಾ ಇರುತ್ತೆ, ಹೂ ಬಡಾಯ್ತಾ ಇರುತ್ತೆ. ನಾವು ಇನ್ನೇನು ಗಿಡ ತೆಗೆದಾಕ್ಬೇಕು ಅನ್ಕೋತೀವಿ, ಒಂದು ಕಾಯಿ ಕಚ್ಚುತ್ತೆ. ಏನಕ್ಕೆ ಹೇಳಿ, ಫಸ್ಟ್ ಬರೋವೆಲ್ಲ ನಿಮಗೆ ಗಂಡು ಇರುತ್ತೆ, ಆಮೇಲೆ ಹೆಣ್ಣು. ಹಾಗಾಗಿ ನೀವು ಜಾಯಿಕಾಯಿ ಹಾಕಿದಾಗ ನೀವು ಕಸಿ ಗಿಡ ಹಾಕಿದ್ರೆ ಹೆಣ್ಣು ಹೂವಿಂದನೇ ಮಾಡಿರ್ತಾರೆ, ಹೆಣ್ಣು ಗಿಡನೇ ಬರುತ್ತೆ. ಬಟ್ ಅದರಲ್ಲಿ 600-700 ರೂಪಾಯಿ ಒಂದು ಗಿಡಕ್ಕೆ ತಗೋತಾರೆ. ನೀವು ಬೀಜದ ಗಿಡ ಹಾಕಿದಾಗ ನಿಮ್ಮ ಅದೃಷ್ಟದ ರೀತಿ 70-80% ಹೆಣ್ಣು ಬರುವಂತ ಸಾಧ್ಯತೆ ಕೂಡ ಇರ್ತದೆ. ನೀವು ಅದನ್ನು ಕೂಡ ಉಪಯೋಗ ಮಾಡಬಹುದು. 80 ರೂಪಾಯಿಗೆಲ್ಲ ನಿಮಗೆ ಸಸಿ ಸಿಗುತ್ತೆ ಜಾಯಿಕಾಯಿ. ಮತ್ತೆ ಜಾಯಿಕಾಯಿ ಕೂಡ ನಿಮಗೆ 80-90 ವರ್ಷ ಬದುಕುವಂತ ಬೆಳೆ. ಜಾಯಿಕಾಯಿ, ಜಾಪತ್ರೆ ಏನು ಹೇಳ್ತೀರಿ, ಅದು ಒಳ್ಳೆ ಉಪಯೋಗನೂ ಇದೆ. ಬಹಳ ಜನ ಅರ್ಕಲ್ಗೂಡ್ ಕಡೆ ಬೆಳೀತಾ ಇದ್ರೆ ನಮ್ಮ ಇದ್ರ ಭಾಗದಲ್ಲೂ ಕೂಡ ನೀವು ಬೆಳಿಬಹುದು. ಅಡಿಕೆಯಲ್ಲಿ ಬಹಳ ಜನಕ್ಕೆ ಭಯ ಏನಂದ್ರೆ ಅಂತರ ಬೆಳೆ ಮಾಡಿದ್ರೆ ಅಡಿಕೆಗೆ ತೊಂದರೆ ಆಗುತ್ತಾ ಅನ್ನೋದು ಒಂದು. ನಾನು ಸ್ಟಾರ್ಟಿಂಗಲ್ಲಿ ಹೇಳ್ತೀನಿ, 9 ಅಡಿ 9 ಅಡಿದಲ್ಲಿ ನಾವು ಅಡಿಕೆ ನಾಟಿ ಮಾಡ್ತೀವಿ. ನಾಟಿ ಮಾಡಿದ್ಮೇಲೆ ನಾವು ಮಾಡೋ ಅಂತ ಮೊದಲ ಕೆಲಸ ಏನ್ ಮಾಡ್ತೀವಿ, ಯಾವ ಬೆಳೆ ಹಾಕ್ತೀವಿ ನಾವು ನಾಟಿ ಮಾಡಿದ ತಕ್ಷಣ? ಬಾಳೆ ಹಾಕ್ತೀವಿ, ಇಲ್ಲ ಪಪ್ಪಾಯ ಮಾಡ್ತೀವಿ, ಇಲ್ಲ ಕೆಲವು ಕಡೆ ನುಗ್ಗೆ ಮಾಡ್ತಾರೆ. ಈಗ ಉದಾಹರಣೆಗೆ ಬಾಳೆ ತಗೊಳ್ಳೋಣ. ಎಷ್ಟು ಜನ ಹೊಸದಾಗಿ ನಾಟಿ ಮಾಡಿದಾಗ 3 ವರ್ಷ, ನಾವು ಸಾಮಾನ್ಯವಾಗಿ 1 ತೆನೆ 2 ಕೂಳೆ ತಗೋತೀವಲ್ವಾ ಬಾಳೆಯಲ್ಲಿ, ಅದು ಮಾಡೋದ್ರಿಂದ ಅಡಿಕೆಗೆ ಒಳ್ಳೇದು ಅಂತಿರೋ ತಪ್ಪು ಅಂತ ಹೇಳ್ತೀರ? ಒಳ್ಳೇದು, ತಪ್ಪೇನಿಲ್ಲ. ಯಾರಿಗಾದ್ರೂ ಹಂಗೆ ಅನಿಸಿದ್ಯಾ ಅದು ಹಾಕೋದ್ರಿಂದ ಅಡಿಕೆಗೆ ತೊಂದರೆ ಆಗಿದೆ ಅಂತ? 9 ಅಡಿ ದಾಯದಲ್ಲಿ ಮಾಡ್ತೀವಿ, 500-550 ಗಿಡ ಒಂದು ಎಕರೆಗೆ ಕೂರ್ತದೆ. ಅವಾಗ ಏನು ಮಾಡ್ತೀವಿ ನಾವು, ನಮ್ಮದು ಡ್ರಿಪ್ ಮಾಡಿರ್ತೀವಿ, ಹನಿ ನೀರಾವರಿ. ನಂದೇನಿರುತ್ತೆ, ಅಡಿಕೆ ಸಾಲಲ್ಲೇ ಬಾಳೆ ನಾಟಿ ಮಾಡ್ಬೇಕು ನಾನು. ಯಾಕೆ? ಮಧ್ಯದಲ್ಲಿ ಟ್ರ್ಯಾಕ್ಟರ್ ಓಡಿಸ್ಬೋದು, ಒಂದು. ಇನ್ನೊಂದು, ಎಕ್ಸ್ಟ್ರಾ ಡ್ರಿಪ್ ಲೈನ್ ಬಿಡೋ ಅವಶ್ಯಕತೆ ಇರಲ್ಲ ಅನ್ನೋದು. ಆ್ಯಕ್ಚುಲಿ ಅದು ತಪ್ಪು. ಏನಾಗುತ್ತಾಗ, 9 ಅಡಿ ಮಧ್ಯದಲ್ಲಿ ನೀವು ಒಂದು ಬಾಳೆ ಗಿಡ ಹಾಕಿದ್ರೆ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ 4-4 ಅಡಿ ಅಷ್ಟೇ ಸಿಕ್ತು. ಏಲಕ್ಕಿ ಬಾಳೆ ಅಥವಾ ಪುಟ್ಟ ಬಾಳೆ ಮಾಡಿದ್ವಿ ಅಂದ್ಕೊಳ್ಳಿ, ಮೊದಲನೇ ವರ್ಷ 10 ಅಡಿ ಬೆಳೆಯುತ್ತೆ, 2ನೇ ವರ್ಷಕ್ಕೆ 15-20 ಅಡಿವರೆಗೂ ಹೋಗುತ್ತೆ. ಅಡಿಕೆ ಗಿಡಕ್ಕೆ ಯಾವಾಗ ನೆರಳಾಗುತ್ತೋ ಕಬ್ಬನ ಜಲ್ಲೆ ರೀತಿ ಬೆಳೆಯಕ್ಕೆ ಶುರು ಆಗುತ್ತೆ. ನಿಮ್ಮ ಗಿಣ್ಗಳು 1/2 ಅಡಿ ಇರಬೇಕಾದವು ಏನಾಗ್ತವೆ, 1.5 ಅಡಿಗೆ ಈಜ್ದಂಗೆ ಆಗುತ್ತೆ. ನಾವೇನು ಸಜೆಸ್ಟ್ ಮಾಡ್ತೀವಿ, ಏಲಕ್ಕಿ ಬಾಳೆ ಮಾಡ್ತೀರಾ, 4 ಅಡಿಕೆ ಗಿಡದ ಮಧ್ಯೆ ಒಂದು ಬಾಳೆ ಗಿಡ ಇಟ್ಕೊಳ್ಳಿ. ಅವಾಗೇನಾಗುತ್ತೆ, ಅಡಿಕೆ ಗಿಡಕ್ಕೆ ಎಷ್ಟು ಬೇಕೋ ಅಷ್ಟು ನೆರಳು ಕೂಡ ಕೊಡುತ್ತೆ. ಯಾಕೆಂದರೆ ದಕ್ಷಿಣ ಮತ್ತು ಪಶ್ಚಿಮದ ಬಿಸಿಲು ಕೂಡ ಅದನ್ನು ತೊಂದರೆ ಮಾಡಬಾರ್ದು. ಮತ್ತು ನಿಮ್ಮ ಬಾಳೆಗೆ ಎಷ್ಟು ಬೇಕೋ ಅಷ್ಟು ಬಿಸಿಲು ಕೂಡ ತಗೊಳುತ್ತೆ, ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೆರಳು ಕೂಡ ಕೊಡುತ್ತೆ. ನಮ್ಮ ಸಮಸ್ಯೆ ಏನು, ಒಳಗಡೆ ಉಳಕಾಲ. ಎಷ್ಟು ಸರಿ ಉಳ್ತೀರಿ? ಒಂದು ಸರಿ ನೀವು ಬೆಳೆ ಮಾಡಿದ್ಮೇಲೆ ಬಾಳೆ 4 ಅಥವಾ 5ನೇ ತಿಂಗಳು ಆದಮೇಲೆ ಯಾವುದೇ ಕಾರಣಕ್ಕೂ ಗಾಯ ಮಾಡಬಾರ್ದು. ಪಚ್ಚಬಾಳೆ ಹಾಕಿರೋ ಕಡೆ ನೋಡಿ, ಬೇರೆ ಹೆಚ್ಚು ಕಮ್ಮಿ 4 ಅಡಿ ದೂರಕ್ಕೆ ನಿಮ್ಗೆ ಬಂದುಬಿಟ್ಟಿರ್ತವೆ. ನೀವು ಕರೆಕ್ಟಾಗಿ ನೋಡಿದ್ರೆ ನಮ್ಮ ಕೈ ನರ ಕಂಡಂಗೆ ಕಾಣಿಸ್ತಾ ಇರ್ತವೆ. ನೀವು ಆ ಟೈಮಲ್ಲಿ ರೋಟ್ ರೋಡ್ಸಿದ್ರೆ ಬಾಳೆ ಕೂಡ ಹಾಳಾಗುತ್ತೆ ನಿಮ್ಮದು. ನೀವು 3 ತಿಂಗಳು ನೀಟಾಗಿ ಮೇಂಟೈನ್ ಮಾಡ್ಕೊಂಡು 1 ಸರಿ ಬಾಳೆ ಅರಳಿತು ಅಂತ ಹೇಳಿದ್ರೆ ನೆರಳಾಗುತ್ತೆ, ಕಳೆ ಬೆಳೆಯಲ್ಲ ನಿಮ್ಗೆ. ಮತ್ತು ಇನ್ನೊಂದು, ಸಾಲಲ್ಲೇ ಮಾಡ್ತೀರಿ. ಸಾಲೆ ಮಾಡಿದ್ಮೇಲೆ ನೀವು 3 ತಿಂಗಳಿಗೆ ಮಣ್ಣೇರಾಗ್ತಿರಲ್ವ ಬಾಳೆಗೆ. ಬಾಳೆಗೆ ಮಣ್ಣೇರಾಗ್ತಾಗ ಅಡಿಕೆಗೂ ಮಣ್ಣೇರಾಕ್ಬಿಡ್ತಾರೆ ಭಾಳಷ್ಟು ಜನ. ಮಣ್ಣೇರಾಗ್ತಾಗ ಏನಾಗುತ್ತೆ ನೋಡಿ, ನಾವು ಎಷ್ಟು ಮಣ್ಣು ತುಂಬ್ಕೊಂಡು ಹೋಗ್ತೇವೆ, ಒಂದು ತೆಂಗಿನ ಮರದ ಸುತ್ತ ನೀವು ಒಂದು ಟ್ರ್ಯಾಕ್ಟರ್ ಮಣ್ಣು ತಂದು ಸುರಿರಿ, ಒಂದು 3 ವರ್ಷ ಬಿಟ್ಟು ಮಣ್ಣು ತೆಗೀರಿ, ಏನಾಗಿರುತ್ತೆ? ಬೇರೆ ಬಿಟ್ಕೊಂಡಿರುತ್ತೆ. ಏನಕ್ಕೆ ಬಂದಿರುತ್ತೆ? ಉಸಿರಾಡಕ್ಕೆ ಬೇಕದಕ್ಕೆ. ಉಸಿರಾಡಕ್ಕೆ ಯಾವಾಗ ಸಮಸ್ಯೆ ಆಗುತ್ತೋ, ಈಗ ನನ್ನ ನೀರಲ್ಲಿ ಮುಳುಗಿಸಿದ್ರೆ ಹೇಳಕ್ಕೆ ಪ್ರಯತ್ನ ಪಡ್ತೀವಲ್ಲ, ಆ ರೀತಿ ಬೇರ್ಗಳು ಕೂಡ ಮೇಲೆ ಬರ್ತಾ ಹೋಗ್ತವೆ. ನೋಡಿ, ಯಾವಾಗ ನೀವು ಅಡಿಕೆ ಗಿಡಕ್ಕೆ ಮಣ್ಣು ಏರಿಸ್ತೀರೋ, 3 ವರ್ಷ ಆಗುತ್ತೆ, ಬಾಳೆ ರೋಟ್ ರೋಡಿಸ್ತೀರಿ, ಎಲ್ಲ ಮಣ್ಣು ಸಮ ಮಾಡ್ತೀರಿ, ಅಡಿಕೆ ಬೇರೆ ಮೇಲೆ ಇರುತ್ತೆ. ಒಂದು ಒಳ್ಳೆ ಗಾಳಿ ಬಂತು ಮಳೆ ಬಂತು ಅಂದ್ರೆ ಅಡಿಕೆ ಗಿಡ ಬೀಳ್ತವೆ. ಹಾಗಾಗಿ 2 ಸಾಲ ಮಧ್ಯೆ ಬಾಳೆ ಮಾಡೋದನ್ನ ಮೊದಲ ಅವಕಾಶ ಮಾಡ್ಕೊಳ್ಳಿ. ನೆಕ್ಸ್ಟ್ನೇದು ಬಂದು, ಅಡಿಕೆ 9 ಅಡಿ 9 ಅಡಿ ಮಾಡಿರ್ತೀರಿ, 3 ವರ್ಷದ ತನಕ ಬಾಳೆ ಬೆಳಿತೀರಿ, ಅಥವಾ ಪಪ್ಪಾಯ ಬೆಳೆದ್ರೂ ಕೂಡ ನೀವು ಸಾಲ ಹಾಕ್ಬೋದು. ಯಾಕಂದರೆ ಪಪ್ಪಾಯ ಎತ್ತರ ಆಗಲ್ಲ, ಅಥವಾ ಮಧ್ಯದಲ್ಲಾದರೂ ಮಾಡ್ಬೋದು. ನುಗ್ಗೆ ಮಾಡಿದ್ರೆ ನಾವು ಒಂದು ಗಮನ ಇಟ್ಕೋಬೇಕು ನೋಡಿ, ನುಗ್ಗೆ ನಿಂಬೆ 2 ನೀರನ್ನು ಕಮ್ಮಿ ಬಯಸುವಂಥ ಬೆಳೆ. ನಾವೇನು ಮಾಡ್ಬಿಡ್ತೀವಿ, ಅಡಿಕೆ ಜೊತೆ ಇದಕ್ಕೂ ಮಾಡ್ಬಿಡ್ತೀವಿ, ಸ್ಪ್ರಿಂಕ್ಲರ್ನ ಜಟ್ಟ ಹಾಕ್ತೀವಿ, ನೀರು ಕೊಡ್ತಾನೆ ಇರ್ತೀವಿ. ನಿಮಗೆ ನುಗ್ಗೆ 3 ವರ್ಷ ಹೋದ್ರೂ ಒಂದು ಕಾಯಿನೂ ಬಿಡೋದೇ ಇಲ್ಲ, ಹೂನು ಬಿಡಲ್ಲ.
ಹಂಗೆ ಕೂಡ ನೀವು ಮಾಡ್ಕೋಬಹುದು. ಮತ್ತೆ ಮೂರನೇ

0: ಬಂದು ಈಗ 3 ವರ್ಷ 4 ವರ್ಷ ಮೀರ್ತು ಒಳಗಡೆ ಏನಂತರ ಬೆಳೆ ಮಾಡ್ಬೋದು, ಖಂಡಿತವಾಗಿ ಕೋಕೋ ಮಾಡ್ಬೋದು. ನೀವು ಕೋಕೋ ಮಾಡೋದಾದ್ರೆ 4 ಅಡಕೆ ಗಿಡದ ಮಧ್ಯೆ ಒಂದು ಗಿಡ ಬೀಳುತ್ತೆ, ಆ ಸಾಲ್ ಪೂರ್ತಿ ಹೆಂಗೆ ಮಾಡ್ತೀರಿ, ಪಕ್ಕದ ಸಾಲ್ ಖಾಲಿ ಬಿಡಿ, ಮತ್ತೆ ನೆಕ್ಸ್ಟ್ ಸಾಲ್ ಅಂದರೆ 9 ಅಡಿ 18 ಅಡಿ ದಾಯದಲ್ಲಿ ನೀವು ಕೋಕೋ ಮಾಡ್ಬೋದು. ಕೋಕೋ ಏನಕ್ಕೆ ಒತ್ತಿ ಹೇಳ್ತಾ ಇದ್ದೀನಿ, ಕಾಫಿ ಕೂಡ ಮಾಡ್ಬೋದು. ಕಾಫಿ ಮಾಡಿದ್ರೆ ನಿಮಗೆ ಒಂದು ಸ್ಪ್ರಿಂಕ್ಲರ್ ಹೊಡಿಬೇಕಾಗುತ್ತೆ, ಯಾವ್ದಾದ್ರು ಬ್ಲಾಸಮ್ ಶವರ್ ನಿಮ್ಗೆ ಮಳೆ ಬರಲಿಲ್ಲ ಅಂದರೆ ನೀರು ಹೊಡಿಬೇಕು, ಅಥವಾ ಕುಯ್ಯಕ್ಕೆ ತೊಂದ್ರೆ ಇನ್ನೊಂದು ಹೇಳ್ತೀರಿ. ಕೋಕೋದಲ್ಲಿ ಒಂದು ಗೊಬ್ಬರ, ಇವತ್ತು ಯಾರಿಗೂ ಮನೆ ಗೊಬ್ಬರ ಸಿಗ್ತಾ ಇಲ್ಲ, ಒಳ್ಳೆ ಗೊಬ್ಬರ ಆಗುತ್ತೆ. ಎರಡನೇದು ಈ ಟ್ರೈಕೋಡರ್ಮಾ ಸೂಡೋಮೋನಾಸ್ ಯೂಸ್ ಮಾಡ್ತಿರೋ ಅದರೊಳಗೆ ಹಾಕಿದ್ರೆ ಅದೇ ಬೆಳ್ಕೊಂಡು ಹೋಗುತ್ತೆ.
1: ಸಮಾರಂಭದಲ್ಲಿ ಕೃಷಿ ಮಹಾವಿದ್ಯಾಲಯದ ಡೀನ್ ಡಾಕ್ಟರ್ ಕೆ ಮುರಿಸ್ವಾಮಿಗೌಡ, ಮಡೇನೂರು ಕೃಷಿ ಸಂಶೋಧನಾ ಕೇಂದ್ರದ ಕ್ಷೇತ್ರಾಧಿಕಾರಿ ಡಾಕ್ಟರ್ ಯೋಗೇಶ್, ಸೋಮನಹಳ್ಳಿಯ ತೋಟಗಾರಿಕೆ ಸಂಶೋಧನೆ ಮತ್ತು ವಿಸ್ತರಣಾ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ಮಹೇಶ್, ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳು ಮತ್ತು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಕೃಷಿಕರ ಅನುಕೂಲಕ್ಕಾಗಿ ವಸ್ತು ಪ್ರದರ್ಶನ ಏರ್ಪಡಿಸಲಾಗಿತ್ತು.
2: ಜಿಲ್ಲೆಯ ವಿವಿಧ ಭಾಗಗಳಿಂದ ಆಗಮಿಸಿದ್ದ 100+ ಕೃಷಿಕರು ಸಮಾರಂಭದಲ್ಲಿ ಪಾಲ್ಗೊಂಡು ಅನುಕೂಲ ಮಾಡಿಕೊಂಡರು. ಡಾಕ್ಟರ್ ಶ್ರೀನಿವಾಸ್ ದೇಶಪಾಂಡೆ ಅವರ ಸ್ವಾಗತ ಭಾಷಣದೊಂದಿಗೆ ಆರಂಭವಾದ ಕಾರ್ಯಕ್ರಮವನ್ನು ಪಿ ಸುಚಿತ್ರ ನಿರೂಪಿಸಿದರು. ಡಾಕ್ಟರ್ ಬಿಆರ್ ಅರುಣ್ ಕುಮಾರ್ ಅವರ ವಂದನಾರ್ಪಣೆಯೊಂದಿಗೆ ಸಮಾರಂಭ ಸಂಪನ್ನಗೊಂಡಿತು.
3: ಇದುವರೆಗೂ ಹಾಸನದ ಕೃಷಿ ವಿಜ್ಞಾನ ಕೇಂದ್ರ ಇತ್ತೀಚೆಗೆ ಏರ್ಪಡಿಸಿದ್ದ ಪೂರ್ವ ಮುಂಗಾರು ತಾಂತ್ರಿಕ ಆಂದೋಲನದ ಬಾನುಲಿ ವರದಿ ಕೇಳಿದಿರಿ. ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. ನೆರವು ಶಮಿತಾ ಜೈನ್ ಹಾಗೂ ನಾಜೀಮಾ ಬಾನು.
4: ಹಮ್ನೆ ಫಸಲ್ ಬಿಮಾ ಯೋಜನಾ ಕೋ ಅಧಿಕ ಪ್ರಭಾವಿ ಬನಾಯಾ, ಉಸ್ಕೆ ದಾಯರೆ ಮೇ ಜಾದಾ ಕಿಸಾನ್.

0: ಇಂದೇ ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಿರಿ ಮತ್ತು ನಷ್ಟದಿಂದ ಉಂಟಾಗುವ ಹಾನಿಯಿಂದ ನಿಶ್ಚಿಂತರಾಗಿರಿ. ಸ್ಥಳೀಯ ಪ್ರಕೃತಿ ವಿಕೋಪದಿಂದ ಬೆಳೆ ನಷ್ಟವಾದರೂ ನೀವು ಅದರ ಸರಿಯಾದ ಬೆಲೆಯನ್ನು ಪಡೆಯುವಿರಿ. ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಲು ಇಂದೇ ಹತ್ತಿರದ ಬ್ಯಾಂಕ್ ಶಾಖೆ, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒನ್ ಸೆಂಟರ್ ಅಥವಾ ಅಧಿಕೃತ ವಿಮಾ ಸಂಸ್ಥೆಯವರನ್ನು ಸಂಪರ್ಕಿಸಿರಿ. ಏಕೆಂದರೆ
1: ಬೆಳೆಯು ಸುರಕ್ಷಿತ, ನಿಶ್ಚಿಂತ, ರೈತ ಬೆಳೆ ವಿಮೆಯಿಂದ ಎಲ್ಲರೂ ತೃಪ್ತ.
0: ಕೃಷಿ ಮತ್ತು ರೈತರ ಕಲ್ಯಾಣ ಖಾತೆ, ಭಾರತ ಸರ್ಕಾರ.
2: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
3: ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
2: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನೆ
1: ಸಿಗುವುದು.

0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
3: ಇಲ್ಲಿಗೆ ಇವತ್ತಿನ ಕಿಸಾನ್ ವಾಣಿ ಕಾರ್ಯಕ್ರಮ ಮುಕ್ತಾಯವಾಗುತ್ತದೆ. ನಾಳೆ ನಮ್ಮ ಕೃಷಿರಂಗ ಕಾರ್ಯಕ್ರಮದಲ್ಲಿ ತರಕಾರಿ ಬೆಳೆಯಲ್ಲಿನ ಅನುಭವ ಕುರಿತು ಬೇಲೂರು ತಾಲೂಕು ಕ್ಯಾತನಕೆರೆಯ ಕೃಷಿಕ ಟಿ ಮಲ್ಲೇಶಪ್ಪ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿಮರ್ಶಿಸುವುದನ್ನು ನಂತರ ಮಾರುಕಟ್ಟೆ ಧಾರಣೆ, ಹವಾಮಾನ ವರದಿ, ಇತರೆ ಪ್ರಕಟಣೆಗಳು ಇರುತ್ತವೆ. ರೈತ ಬಾಂಧವರೇ, ತಮಗೆಲ್ಲ ಮತ್ತೊಮ್ಮೆ ನಮಸ್ಕಾರಗಳು.

0: ಕೃಷಿ ಕಂಕಣ ಸಮಗ್ರ ಕೃಷಿ ಅಳವಡಿಕೆ ಕುರಿತ ಹಾಸನ ಆಕಾಶವಾಣಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಕಂಕಣ.
1: ಹಾಸನ ಆಕಾಶವಾಣಿ ಹಾಗೂ ಕೃಷಿ ಇಲಾಖೆಯ ಸಹಯೋಗದಲ್ಲಿ ಪ್ರತಿ ಗುರುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
2: ಸಮಗ್ರ ಕೃಷಿಯ ಪ್ರಕಾರಗಳು, ಸಮಗ್ರ ಕೃಷಿಯ ಅಳವಡಿಕೆ, ಸಮಗ್ರ ಕೃಷಿಯ ಸವಾಲುಗಳು, ಸಮಗ್ರ ಕೃಷಿಯಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಸಮಗ್ರ ಕೃಷಿಗೆ ಕೃಷಿ ಇಲಾಖೆಯ ಯೋಜನೆಗಳ ಕುರಿತ ವಿನೂತನ ಪ್ರಾಯೋಜಿತ ಸರಣಿ ಕೃಷಿ ಕಂಕಣ.
0: ಸಮಗ್ರ ಕೃಷಿಯ ವಿವಿಧ ಆಯಾಮಗಳ ಕುರಿತು ಕೃಷಿ ವಿಜ್ಞಾನಿಗಳು, ಕೃಷಿ ಅಧಿಕಾರಿಗಳು ಹಾಗೂ ಪ್ರಗತಿಪರ ಕೃಷಿಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ನಿಮ್ಮ ಕೃಷಿಯನ್ನು ಅರ್ಥಪೂರ್ಣವಾಗಿಸಿಕೊಳ್ಳಲು, ಮತ್ತಷ್ಟು ಲಾಭದಾಯಕವಾಗಿಸಿಕೊಳ್ಳಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಕೃಷಿ ಕಂಕಣ ಪ್ರತಿ ಗುರುವಾರ ಸಂಜೆ 6:50.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಹಾಸನ.

ವಾಹನ ಚಾಲಕರೇ, ವಾಹನ ನಿಮ್ಮದು, ರಸ್ತೆ ನಿಮ್ಮದಲ್ಲ. ಓವರ್ಟೇಕ್ ಮಾಡುವುದು ಈ ಕೂಡಲೇ ಬಿಟ್ಟು ಬಿಡಿ. ಸರ್ಕಲ್ಲುಗಳಲ್ಲಿ, ತಿರುವುಗಳಲ್ಲಿ, ಸಣ್ಣ ಸಣ್ಣ ರಸ್ತೆಗಳಲ್ಲಿ ಅತೀ ವೇಗದಿಂದ ವಾಹನ ಚಾಲನೆ ಮಾಡುವುದು ತಪ್ಪು. ವಯಸ್ಸಾದವರ ಅಕ್ಕಪಕ್ಕಕ್ಕೆ ಬಂದು ಜೋರಾಗಿ ಹಾರನ್ ಮಾಡುವುದು ತಪ್ಪು. ಸೈಲೆನ್ಸರ್ ತೆಗೆದು ಗಾಡಿಗಳನ್ನು ಓಡಿಸುವುದು ಕಾನೂನಿಗೆ ವಿರುದ್ಧ. ಎಚ್ಚರಿಕೆ ಇರಲಿ, 18 ವರ್ಷದ ಒಳಗಿನ ಮಕ್ಕಳಿಗೆ ಗಾಡಿಗಳನ್ನು ಓಡಿಸಲು ಕೊಡಬೇಡಿ. ಎಲ್ಲರ ಜೀವನ ಬಹುಮುಖ್ಯ. ನೀವು ಬಾಳಿ ಬದುಕಿ, ಬೇರೆಯವರನ್ನು ಬಾಳಲು ಬಿಡಿ.

ಇದು ಆಕಾಶವಾಣಿಯ ಹಾಸನ ಕೇಂದ್ರ. ಸಮಯ 7:34 ನಿಮಿಷಗಳಾಗುತ್ತಿವೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಇನ್ನೀಗ ಪ್ರಕಟಣೆ 7:35 ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಮರಕ್ಕೆ ನೀಡುವ ಕೊಡಲಿ ಏಟು, ಮನುಷ್ಯನ ಬಾಳಿಗೆ ಚಾಟಿ ಏಟು. ಪರಿಸರ ರಕ್ಷಣೆ ನಮ್ಮ ಸುಂದರ ಬದುಕಿನ ಆಶಾಕಿರಣ.
2: ಮಲೆನಾಡಿನ ಹಕ್ಕಿಯೇ ಬಾ,
3: ಕಾಡಲಿ ತುಂಬಿರಲು ತರುಲತೆ ನಾಡಲಿ ನಲಿಯುವುದು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. 65 ಸಾಧಕರಿಗೆ ಪದ್ಮ ಪ್ರಶಸ್ತಿ ಪ್ರದಾನ ಮಾಡಿದ ರಾಷ್ಟಪತಿ ದ್ರೌಪದಿ ಮುರ್ಮು, ಕರ್ನಾಟಕದ 5 ಗಣ್ಯರಿಗೆ ಪದ್ಮಗೌರವ. ನಾಗರಿಕ ದೇವೋಭವ ತತ್ವದಡಿ ಆಡಳಿತ ನಡೆಸಲು ಅಧಿಕಾರಿಗಳಿಗೆ ಕರೆ ನೀಡಿದ ಪ್ರಧಾನಿ.

ನರೇಂದ್ರ ಮೋದಿ. ಪರ್ಷಿಯನ್ ಕೊಲ್ಲಿಯಲ್ಲಿ 10 ಭಾರತೀಯ ಹಡಗುಗಳು ಇರುವುದನ್ನು ಖಚಿತಪಡಿಸಿದ ವಿದೇಶಾಂಗ ಸಚಿವಾಲಯ. ಶೀಘ್ರದಲ್ಲೇ ಹರ್ಮುಜ್ ಜಲಸಂಧಿ ದಾಟುವ ವಿಶ್ವಾಸ. ಎಲ್ನಿನೋ ಎದುರಿಸಲು ಮುನ್ನೆಚ್ಚರಿಕಾ ಕ್ರಮ. ರೈತರ ನೆರವಿಗೆ ಸರ್ಕಾರದಿಂದ ಅಗತ್ಯ ಸಿದ್ದತೆ. ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್. ಐಎಸ್ಎಸ್ಎಫ್ ಜೂನಿಯರ್ ವಿಶ್ವ ಶೂಟಿಂಗ್ ಚಾಂಪಿಯನ್ಶಿಪ್. ಇಂದು ಭಾರತದ ಕೊರಳಿಗೆ 3 ಪದಕ. ವಾರ್ತೆಗಳ ವಿವರ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ನವದೆಹಲಿಯ ರಾಷ್ಟಪತಿ ಭವನದಲ್ಲಿ ಇಂದು ಸಂಜೆ ಆಯೋಜನೆ ಮಾಡಲಾಗಿದ್ದಂತಹ 2ನೇ ನಾಗರಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಗಣ್ಯರಿಗೆ ಪದ್ಮ ಪ್ರಶಸ್ತಿಗಳನ್ನು ವಿತರಣೆ ಮಾಡಿದರು. ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿನ ಅಪಾರ ಕೊಡುಗೆಗಾಗಿ ಹಿರಿಯ ಪತ್ರಕರ್ತ ಸಿ ನಾರಾಯಣನ್ ಹಾಗೂ ಸಮಾಜ ಸೇವೆಗಾಗಿ ನಿವೃತ್ತ ನ್ಯಾಯಮೂರ್ತಿ ಕೆಟಿ ಥಾಮಸ್ ಅವರಿಗೆ ದೇಶದ 2ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದಂತಹ ಪದ್ಮವಿಭೂಷಣ ನೀಡಿ ಗೌರವಿಸಲಾಯಿತು. ಇದೇ ವೇಳೆ ಮಾಜಿ ಟೆನಿಸ್ ಆಟಗಾರರಾದಂತಹ ವಿಜಯ್ ಅಮೃತರಾಜ್, ಹಿರಿಯ ನಟ ಮಮ್ಮೂಟಿ ಮತ್ತು ಖ್ಯಾತ ಹಿನ್ನೆಲೆ ಗಾಯಕಿ ಅಲ್ಕಾ ಯಾಜ್ಞಿಕ್ ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಕರ್ನಾಟಕದ ಸಾಧಕರಾದಂತಹ ಡಾ ಸುರೇಶ್ ಹನಗವಾಡಿ, ಡಾ ಶುಭಾ ವೆಂಕಟೇಶ್ ಅಯ್ಯಂಗಾರ್, ಡಾ ಪ್ರಭಾಕರ್ ಕೋರಿ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಮರಣೋತ್ತರವಾಗಿ ಟಿಟಿ ಜಗನ್ನಾಥನ್ ಅವರಿಗೆ ಘೋಷಣೆ ಮಾಡಲಾದಂತಹ ಪದ್ಮಶ್ರೀ ಪ್ರಶಸ್ತಿಯನ್ನು ಅವರ ಪರವಾಗಿ ಅವರ ಪುತ್ರ ಮುಕುಂದ್ ಸ್ವೀಕರಿಸಿದರು. ಇಂದು ನಡೆದ ಸಮಾರಂಭದಲ್ಲಿ 2 ಪದ್ಮವಿಭೂಷಣ, 7 ಪದ್ಮಭೂಷಣ ಮತ್ತು 56 ಪದ್ಮಶ್ರೀ ಸೇರಿದಂತೆ 65 ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಯಿತು. ಕೇಂದ್ರ ಸರ್ಕಾರವು ಈ ಸಾಲಿನಲ್ಲಿ ಒಟ್ಟು 131 ಪದ್ಮ ಪ್ರಶಸ್ತಿಗಳನ್ನು ಘೋಷಣೆ ಮಾಡಿತ್ತು. ಇದರಲ್ಲಿ 5 ಪದ್ಮ ವಿಭೂಷಣ, 13 ಪದ್ಮಭೂಷಣ ಮತ್ತು 113 ಪದ್ಮಶ್ರೀ ಪ್ರಶಸ್ತಿಗಳು ಒಳಗೊಂಡಿವೆ. ಸಾರ್ವಜನಿಕ ಆಡಳಿತದಲ್ಲಿ ನಾಗರಿಕ ದೇವೋಭವ ತತ್ವವನ್ನು ಅಳವಡಿಸಿಕೊಳ್ಳಬೇಕು ಮತ್ತು ಪ್ರತಿಯೊಬ್ಬ ಅಧಿಕಾರಿಯೂ ನಾಗರಿಕರನ್ನೇ ಆಡಳಿತ ಕೇಂದ್ರ ಬಿನ್ನುವಾಗಿ ಇಟ್ಟುಕೊಂಡು ಕೆಲಸ ಮಾಡಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ನವದೆಹಲಿಯಲ್ಲಿ ಇಂದು 2024 ಬ್ಯಾಚ್ನ 183 ಐಎಎಸ್ ಪ್ರೊಫೆಷನರಿ ಅಧಿಕಾರಿಗಳೊಂದಿಗೆ ಸಂವಾದ ನಡೆಸಿದ ಪ್ರಧಾನಿಯವರು, ವಿಕಸಿತ ಭಾರತ ಅಟ್ 2047ರತ್ತ ದೇಶದ ಪಯಣವನ್ನು ಮುನ್ನಡೆಸಲು ಯುವ ನಾಗರಿಕ ಸೇವಕರು ಸನ್ನದ್ದರಾಗಬೇಕು ಎಂದು ಆಶಯ ವ್ಯಕ್ತಪಡಿಸಿದ್ದಾರೆ. ಯುವ ಅಧಿಕಾರಿಗಳು ದೃಢ ಸಂಕಲ್ಪ ಮತ್ತು ಜನಕೇಂದ್ರಿತ ಆಡಳಿತದ ಮೂಲಕ ದೇಶದ ನಿರ್ಮಾಣಕ್ಕೆ ತಮ್ಮನ್ನು ತಾವು ಅರ್ಪಿಸಿಕೊಳ್ಳಬೇಕು ಎಂದ ಪ್ರಧಾನಿಯವರು, ಸರ್ಕಾರದ ಸಮಗ್ರ ಹೆಜ್ಜೆಯ ಅಗತ್ಯವನ್ನು ಪ್ರತಿಪಾದಿಸಿದ್ದಾರೆ. ಇಲಾಖೆಗಳ ನಡುವಿನ ಪರಿಣಾಮಕಾರಿ ಸಮನ್ವಯದಿಂದ ಮಾತ್ರ ದೀರ್ಘಕಾಲೀನ ಫಲಿತಾಂಶಗಳನ್ನು ಸಾಧಿಸಲು ಸಾಧ್ಯ ಎಂದು ಅವರು ತಿಳಿಸಿದ್ದಾರೆ. ಮುಂಬರುವ ದಶಕಗಳ ಪ್ರತಿಯೊಂದು ನಿರ್ಧಾರವು ಆತ್ಮನಿರ್ಭರ ಭಾರತ, ಮೇಕ್ ಇನ್ ಇಂಡಿಯಾ ಮತ್ತು ಯುವ ಜನರಿಗೆ ಅವಕಾಶಗಳ ಸೃಷ್ಟಿಗೆ ಪೂರಕವಾಗಿರಬೇಕು ಎಂದು ಒತ್ತಿ ಹೇಳಿದ ಅವರು, ಪ್ರಸ್ತುತ ಐಎಎಸ್ ಬ್ಯಾಚ್ನಲ್ಲಿ 40%ಕ್ಕಿಂತ ಹೆಚ್ಚು ಮಹಿಳಾ ಅಧಿಕಾರಿಗಳು ಇರುವುದರ ಕುರಿತು ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಪರ್ಷಿಯನ್ ಗಲ್ಫ್ ಪ್ರದೇಶದಲ್ಲಿ ಪ್ರಸ್ತುತ 10 ಭಾರತೀಯ ಹಡಗುಗಳು ಉಳಿದುಕೊಂಡಿದ್ದು ಶೀಘ್ರದಲ್ಲೇ ಹರ್ಮುಜ್ ಜಲಸಂಧಿ ದಾಟುವ ವಿಶ್ವಾಸವಿದೆ ಎಂದು ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಹೇಳಿದ್ದಾರೆ. ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇತ್ತೀಚಿನ ಕತಾರ್ ಸ್ಫೋಟದಲ್ಲಿ 12 ಭಾರತೀಯರು ಸಾವನ್ನಪ್ಪಿದ್ದು 66 ಮಂದಿ ಗಾಯಗೊಂಡಿದ್ದಾರೆ. ಮೃತರ ಪಾರ್ಥಿವ ಶರೀರಗಳನ್ನು ತಾಯ್ನಾಡಿಗೆ ತರಲು ಕತಾರ್ ಸರ್ಕಾರದೊಂದಿಗೆ ಸಮನ್ವಯ ಸಾಧಿಸಲಾಗುತ್ತಿದೆ ಎಂದು ಹೇಳಿದ್ದಾರೆ. ಇನ್ನು ಪಿಒಕೆ ಅಶಾಂತಿಗೆ ಭಾರತವನ್ನು ಹೊಣೆ ಮಾಡಿರುವ ಪಾಕಿಸ್ತಾನದ ಆರೋಪವನ್ನು ತಳ್ಳಿಹಾಕಿದ ಅವರು, ಇದು ಪಾಕಿಸ್ತಾನದ ದಶಕಗಳ ಶೋಷಣೆಯ ಫಲವಾಗಿದ್ದು ಅಲ್ಲಿನ ಮಾನವ ಹಕ್ಕುಗಳ ಉಲ್ಲಂಘನೆಗೆ ಜಾಗತಿಕ ಸಮುದಾಯವು ಪಾಕಿಸ್ತಾನವನ್ನು ಹೊಣೆಗಾರರನ್ನಾಗಿ ಮಾಡಬೇಕು ಎಂದು ಆಗ್ರಹ ವ್ಯಕ್ತಪಡಿಸಿದ್ದಾರೆ. ಬ್ರಿಕ್ಸ್ ರಾಷ್ಟೀಯ ಭದ್ರತಾ ಸಲಹೆಗಾರರ ಸಭೆಯ ಹಿನ್ನೆಲೆಯಲ್ಲಿ ಭಾರತದ ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಇರಾನ್, ಚೀನಾ, ಬ್ರೆಜಿಲ್ ಸೇರಿದಂತೆ ವಿವಿಧ ದೇಶಗಳ ಭದ್ರತಾ ಮುಖ್ಯಸ್ಥರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿ ಜಾಗತಿಕ ಸವಾಲುಗಳ ಕುರಿತು ಚರ್ಚಿಸಿದ್ದಾರೆ ಎಂದು ರಣಧೀರ್ ಜೈಸ್ವಾಲ್ ತಿಳಿಸಿದ್ದಾರೆ. ಇದೇ ವೇಳೆ ಭಾರತ ಯುಎಇ ರಕ್ಷಣಾ ಪಾಲುದಾರಿಕೆ ಬಲಗೊಳ್ಳುತ್ತಿರುವುದನ್ನು ಶ್ಲಾಘಿಸಿದ ಅವರು, ಬಾಂಗ್ಲಾದೇಶದಲ್ಲಿ ದೇವತಾ ಮೂರ್ತಿಗಳ ಅಪವಿತ್ರೀಕರಣದ ವರದಿಗಳ ಬೆನ್ನಲ್ಲೆ ಅಲ್ಲಿನ ಅಲ್ಪಸಂಖ್ಯಾತ ಸಮುದಾಯಗಳ ಸುರಕ್ಷತೆಯನ್ನು ಖಾತರಿಪಡಿಸಬೇಕೆಂದು ಬಾಂಗ್ಲಾದೇಶ ಸರ್ಕಾರಕ್ಕೆ ಭಾರತ ಕರೆ ನೀಡಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. 370ನೇ ವಿಧಿಯ ರದ್ದತಿಯೊಂದಿಗೆ ಡಾ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಅಖಂಡ ಭಾರತದ ಕನಸು ನನಸಾಗಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ನವದೆಹಲಿಯಲ್ಲಿಂದು ನಾಫೆಡ್ ಸಂಸ್ಥೆಯ ನೂತನ ಹರಾಜು ಪೋರ್ಟಲ್ಗೆ ಚಾಲನೆ ನೀಡಿ ಮಾತನಾಡಿದ ಅವರು, ದೇಶದ ಏಕತೆಗಾಗಿ ಪ್ರಾಣತ್ಯಾಗ ಮಾಡಿದ ಮುಖರ್ಜಿ ಅವರ ಕೊಡುಗೆಗಳನ್ನು ಸ್ಮರಿಸಿದ್ದಾರೆ. ಇದೇ ವೇಳೆ ಕೃಷಿ ಖರೀದಿಯಲ್ಲಿ ಮಧ್ಯವರ್ತಿಗಳ ಹಾವಳಿ ತಪ್ಪಿಸಿ ರೈತರಿಗೆ ನೇರವಾಗಿ ಕನಿಷ್ಠ ಬೆಲೆ ತಲುಪಿಸಲು ಕರೆ ನೀಡಿದ ಅವರು, 12 ವರ್ಷಗಳ ಹಿಂದೆ ಸಂಕಷ್ಟದಲ್ಲಿದ್ದಂತಹ ನಫೆಡ್ ಇಂದು 74 ಲಕ್ಷ ರೈತರಿಗೆ ನೆರವಾಗುತ್ತಾ 30,000 ಕೋಟಿ ರೂಪಾಯಿ ವಹಿವಾಟು ನಡೆಸುವ ಬಲಿಷ್ಠ ಸಂಸ್ಥೆಯಾಗಿ ಬೆಳೆದಿದೆ ಎಂದು ಹೇಳಿದ್ದಾರೆ. ಸಚಿವರು ರೈತರ ಮಕ್ಕಳಿಗಾಗಿ ನಫೆಡ್, ಕಲ್ಯಾಣ್, ವಿದ್ಯಾರ್ಥಿ ವೇತನ ಮತ್ತು ದಾಸ್ತಾನು ನಿರ್ವಹಣೆಯ ದೃಷ್ಟಿ ಪೋರ್ಟಲ್ ಸೇರಿದಂತೆ ಹಲವು ಡಿಜಿಟಲ್ ಉಪಕ್ರಮಗಳನ್ನು ಈ ಸಂದರ್ಭದಲ್ಲಿ ಬಿಡುಗಡೆ ಮಾಡಿದರು. ಕೇಂದ್ರ ಕೃಷಿ ಸಚಿವರಾದಂತಹ ಶಿವರಾಜ್ ಸಿಂಗ್ ಚೌಹಾಣ್ ಮಾತನಾಡಿ, ಕಳೆದ ಒಂದು ದಶಕದಲ್ಲಿ ಕೃಷಿ ಉತ್ಪಾದನೆ ಗಣನೀಯವಾಗಿ ಹೆಚ್ಚಳವಾಗಿದೆ. ಈ ಪೋರ್ಟಲ್ ಮೂಲಕ ರೈತರು ಬೆಳೆ ಮಾರಾಟ ಮಾಡಿದ 48 ಗಂಟೆಗಳ ಒಳಗಾಗಿ ಹಣವನ್ನು ನೇರವಾಗಿ ಅವರ ಖಾತೆಗಳಿಗೆ ಪಡೆಯಲಿ

0: ಸಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಎಲ್ನಿನೋ ಅಭಾವದಿಂದ ಉಂಟಾಗಬಹುದಾದಂತಹ ದುರ್ಬಲ ಮುಂಗಾರು ಪರಿಸ್ಥಿತಿಯನ್ನು ಸಮರ್ಥವಾಗಿ ಎದುರಿಸಲು ಹಾಗೂ ರೈತರಿಗೆ ನೆರವಾಗಲು ಸರ್ಕಾರ ಎಲ್ಲಾ ರೀತಿಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳುತ್ತಿದೆ ಎಂದು ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ಜಂಟಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ದೇಶದಲ್ಲಿ ಇದುವರೆಗೆ ಶೇಕಡ 43% ಕಡಿಮೆ ಮಳೆಯಾಗಿದ್ದು ಜುಲೈ ತಿಂಗಳಲ್ಲೂ ಮುಂಗಾರು ದುರ್ಬಲವಾಗಿರುವ ಸಾಧ್ಯತೆ ಇದೆ. ದೇಶದ ಸುಮಾರು 315 ಜಿಲ್ಲೆಗಳಲ್ಲಿ ವಾಡಿಕೆಗಿಂತ ಕಡಿಮೆ ಮಳೆಯಾಗುವ ಆತಂಕವಿದೆ ಎಂದು ಹೇಳಿದ್ದಾರೆ. ಈ ಪರಿಸ್ಥಿತಿ ನಿಭಾಯಿಸಲು ಕಡಿಮೆ ನೀರು ಬೇಕಾಗುವ ಬೆಳೆ ಕಾಳುಗಳು, ಸಿರಿಧಾನ್ಯಗಳು ಮತ್ತು ಎಣ್ಣೆಕಾಳುಗಳ ಕೃಷಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡುವಂತೆ ರಾಜ್ಯ ಸರ್ಕಾರಗಳಿಗೆ ಅವರು ಸಲಹೆ ನೀಡಿದ್ದಾರೆ. ಭಾರತ ಮತ್ತು ಅಮೆರಿಕ ನಡುವಿನ ವ್ಯಾಪಾರ ಒಪ್ಪಂದವನ್ನು ಪುನರ್ ರೂಪಿಸಲು ಹಾಗೂ ಮುಂದುವರೆಸಲು ಉನ್ನತ ಮಟ್ಟದ ವ್ಯಾಪಾರ ಮಾತುಕತೆಗಳು ಇಂದು ಆರಂಭಗೊಂಡಿವೆ. ಅಮೆರಿಕದ ಸುಂಕ ನೀತಿಯಲ್ಲಿ ಆಗಿರುವಂತಹ ಬದಲಾವಣೆಗಳಿಂದಾಗಿ ಈ ವರ್ಷದ ಆರಂಭದಲ್ಲಿ ರೂಪುಗೊಂಡಿದ್ದಂತಹ ಒಪ್ಪಂದದ ಚೌಕಟ್ಟಿಗೆ ಅಡಚಣೆ ಉಂಟಾದಂತಹ ಹಿನ್ನೆಲೆಯಲ್ಲಿ ಎರಡೂ ರಾಷ್ಟಗಳು ಹೊಸದಾಗಿ ಮಾತುಕತೆಯನ್ನು ನಡೆಸುತ್ತಿವೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ನವದೆಹಲಿಯಲ್ಲಿ ಅಮೆರಿಕದ ವ್ಯಾಪಾರ ಪ್ರತಿನಿಧಿ ಜೇಮಿಸನ್ ಗ್ರಿಯರ್ ಹಾಗೂ ಭಾರತದಲ್ಲಿನ ಅಮೆರಿಕ ರಾಯಭಾರಿ ಸರ್ಗಿಯೋ ಗಾರ್ ಅವರೊಂದಿಗೆ ಸಭೆಯನ್ನು ನಡೆಸಿದರು. ಅಮೆರಿಕವು ತನ್ನ ವ್ಯಾಪಾರ ಪಾಲುದಾರ ರಾಷ್ಟಗಳಿಂದ ಆಗಮಿಸುವ ಆಮದುಗಳ ಮೇಲೆ ವಿಧಿಸಿರುವ ತಾತ್ಕಾಲಿಕ ಶೇಕಡ 10 ಸುಂಕದ ಆದೇಶ ಜುಲೈ 24ರಂದು ಅಂತ್ಯಗೊಳ್ಳಲಿರುವಂತಹ ಹಿನ್ನೆಲೆಯಲ್ಲಿ ಅದಕ್ಕೂ ಮುನ್ನ ಮಧ್ಯಂತರ ವ್ಯಾಪಾರ ಒಪ್ಪಂದವನ್ನು ಅಂತಿಮಗೊಳಿಸುವ ಗುರಿಯನ್ನು ಉಭಯ ದೇಶಗಳು ಹೊಂದಿವೆ. ಅಯೋಧ್ಯೆಯ ರಾಮ ಮಂದಿರದಲ್ಲಿ ಭಕ್ತರು ನೀಡಿದಂತಹ ದೇಣಿಗೆ ಮತ್ತು ಕಾಣಿಕೆಗಳ ನಿರ್ವಹಣೆಯಲ್ಲಿ ನಡೆದಿದೆ ಎನ್ನಲಾದಂತಹ ಅಕ್ರಮಗಳ ಕುರಿತು ತನಿಖೆ ನಡೆಸುತ್ತಿರುವಂತಹ 3 ಸದಸ್ಯರ ವಿಶೇಷ ತನಿಖಾ ತಂಡ ಎಸ್ಐಟಿ ಇಂದು ತನ್ನ ಪ್ರಾಥಮಿಕ ತನಿಖಾ ವರದಿಯನ್ನು ಸಲ್ಲಿಸಿದೆ. ಲಖನೌ ಆಯುಕ್ತ ಹಾಗೂ ಎಸ್ಐಟಿ ಮುಖ್ಯಸ್ಥ ವಿಜಯ್ ವಿಶ್ವಾಸ್ ಪಂತ್ ಅವರು ಗೃಹ ಇಲಾಖೆಯ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಸಂಜಯ್ ಪ್ರಸಾದ್ ಅವರಿಗೆ ವರದಿಯನ್ನು ಸಲ್ಲಿಸಿದ್ದಾರೆ. ವರದಿ ಸಲ್ಲಿಸಿದ ಬಳಿಕ ಮಾತನಾಡಿದ ವಿಜಯ್ ವಿಶ್ವಾಸ್ ಪಂತ್, ಇದು ಪ್ರಾಥಮಿಕ ತನಿಖಾ ವರದಿಯಾಗಿದ್ದು ತನಿಖೆ ಇಂದು ಮುಂದುವರೆದಿದೆ ಎಂದು ಹೇಳಿದ್ದಾರೆ. ದೇಣಿಗೆ ಹಣದ ದುರ್ಬಳಕೆ ಮತ್ತು ಹಣಕಾಸು ಅಕ್ರಮಗಳ ಆರೋಪಗಳ ಕುರಿತು ತನಿಖೆ ನಡೆಸಲು ಉತ್ತರ ಪ್ರದೇಶ ಸರ್ಕಾರ ಈ ಉನ್ನತ ಮಟ್ಟದ ಸಮಿತಿಯನ್ನು ರಚಿಸಿತ್ತು. ತನಿಖೆಯ ಪ್ರಾಥಮಿಕ ಹಂತದಲ್ಲಿ ನಡೆದ ಪರಿಶೀಲನೆಗಳ ವಿವರಗಳನ್ನು ಎಸ್ಐಟಿ ತನ್ನ ವರದಿಯಲ್ಲಿ ಸಲ್ಲಿಸಿದೆ ಎಂದು ಹೇಳಿದ್ದಾರೆ. 1993ರ ಕೋಲ್ಕತ್ತಾ ಬೋಬಜಾರ್ ಬಾಂಬ್ ಸ್ಫೋಟ ಪ್ರಕರಣದ ಪ್ರಮುಖ ಸಂಚುಕೋರ ಜೀವಾವಧಿ ಶಿಕ್ಷೆಗೆ ಒಳಗಾದಂತಹ ಅಪರಾಧಿ 77 ವರ್ಷದ ಮೊಹಮ್ಮದ್ ರಶೀದ್ ಖಾನ್ ಅನ್ನು ಅವಧಿಗೂ ಮುನ್ನ ಬಿಡುಗಡೆ ಮಾಡುವಂತೆ ದೆಹಲಿ ಹೈಕೋರ್ಟ್ ನೀಡಿದ್ದ ಆದೇಶಕ್ಕೆ ಸುಪ್ರೀಂಕೋರ್ಟ್ ಇಂದು ತಡೆ ನೀಡಿದೆ. ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಪಶ್ಚಿಮ ಬಂಗಾಳ ಸರ್ಕಾರ ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿಗಳಾದಂತಹ ಪಿಕೆ ಮಿಶ್ರಾ ಮತ್ತು ಸಂಜೀವ್ ಸಚ್ದೇವ್ ಅವರಿದ್ದ ಪೀಠ ಈ ಮಧ್ಯಂತರ ಆದೇಶ ಹೊರಡಿಸಿ ಶಿಕ್ಷೆಗೆ ಒಳಗಾಗಿರುವಂತಹ ರಶೀದ್ ಖಾನ್ಗೆ ನೋಟಿಸ್ ಜಾರಿ ಮಾಡಿದೆ. ಜರ್ಮನಿಯ ಸುಹ್ನಲ್ಲಿ ನಡೆಯುತ್ತಿರುವಂತಹ ಐಎಸ್ಎಸ್ಎಫ್ ಜೂನಿಯರ್ ವಿಶ್ವ ಶೂಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಶೂಟರ್ಗಳು ಇಂದು 2 ಬೆಳ್ಳಿ ಹಾಗೂ 1 ಕಂಚಿನ ಪದಕ ತಮ್ಮದಾಗಿಸಿಕೊಂಡಿದ್ದಾರೆ. ಪುರುಷರ 10 ಮೀಟರ್ ಏರ್ ಪಿಸ್ತೂಲ್ ಜೂನಿಯರ್ ವೈಯಕ್ತಿಕ ವಿಭಾಗದಲ್ಲಿ ಶಿವ ನರ್ವಾಲ್ ಬೆಳ್ಳಿ ಹಾಗೂ ಯುಗ್ ಪ್ರತಾಪ್ ಸಿಂಗ್ ರಾಥೋಡ್ ಕಂಚಿನ ಪದಕ ತಮ್ಮದಾಗಿಸಿಕೊಂಡಿದ್ದಾರೆ. ಇದರ ಜೊತೆಗೆ ಪುರುಷರ 10 ಮೀಟರ್ ಏರ್ ಪಿಸ್ತೂಲ್ ಜೂನಿಯರ್ ತಂಡ ವಿಭಾಗದಲ್ಲಿ ಶಿವ ನರ್ವಾಲ್, ಸಂದೀಪ್ ಬಿಷ್ಣೋಯ್ ಮತ್ತು ಚಿರಾಗ್ ಶರ್ಮಾ ಅವರ ತಂಡ ದೇಶಕ್ಕೆ ಬೆಳ್ಳಿ ಪದಕವನ್ನು ತಂದುಕೊಟ್ಟಿತು. 5 ಚಿನ್ನ 3 ಬೆಳ್ಳಿ 7 ಕಂಚು ಪದಕಗಳ ಜೊತೆಗೆ ಭಾರತದ ಒಟ್ಟು ಪದಕಗಳ ಸಂಖ್ಯೆ 15ಕ್ಕೆ ಏರಿಕೆಯಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 65 ಸಾಧಕರಿಗೆ ಪದ್ಮ ಪ್ರಶಸ್ತಿ ಪ್ರದಾನ ಮಾಡಿದ ರಾಷ್ಟಪತಿ ದ್ರೌಪದಿ ಮುರ್ಮು, ಕರ್ನಾಟಕದ 5 ಗಣ್ಯರಿಗೆ ಪದ್ಮಗೌರವ. ನಾಗರಿಕ ದೇವೋಭವ ತತ್ವದಡಿ ಆಡಳಿತ ನಡೆಸಲು ಅಧಿಕಾರಿಗಳಿಗೆ ಕರೆ ನೀಡಿದ ಪ್ರಧಾನಿ ನರೇಂದ್ರ ಮೋದಿ. ಪರ್ಷಿಯನ್ ಕೊಲ್ಲಿಯಲ್ಲಿ 10 ಭಾರತೀಯ ಹಡಗುಗಳು ಇರುವುದನ್ನು ಖಚಿತಪಡಿಸಿದ ವಿದೇಶಾಂಗ ಸಚಿವಾಲಯ, ಶೀಘ್ರದಲ್ಲೇ ಹರ್ಮುಜ್ ಜಲಸಂಧಿ ದಾಟುವ ವಿಶ್ವಾಸ. ಎಲ್ನಿನೋ ಎದುರಿಸಲು ಮುನ್ನೆಚ್ಚರಿಕಾ ಕ್ರಮ, ರೈತರ ನೆರವಿಗೆ ಸರ್ಕಾರದಿಂದ ಅಗತ್ಯ ಸಿದ್ದತೆ, ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್. ಐಎಸ್ಎಸ್ಎಫ್ ಜೂನಿಯರ್ ವಿಶ್ವ ಶೂಟಿಂಗ್ ಚಾಂಪಿಯನ್ಶಿಪ್, ಇಂದು ಭಾರತದ ಕೊರಳಿಗೆ 3 ಪದಕ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
3: ಇದು ಆಕಾಶವಾಣಿಯ ಹಾಸನ ಕೇಂದ್ರ. ಚಿತ್ರಗೀತೆಗಳು. ಮೊದಲಿಗೆ ನಮ್ಮೂರ ಮಂದಾರ ಹೂವೆ ಚಿತ್ರದ ಗೀತೆ. ಹಾಡಿರುವ ಕಲಾವಿದರು ಎಸ್ ಪಿ ಬಾಲಸುಬ್ರಹ್ಮಣ್ಯ.

0: ಆತ್ಮೀಯ ಕೇಳುಗರೆ, ಹೆಲೋ ರೇಡಿಯೋ ಡಾಕ್ಟರ್ ನೇರ ಫೋನ್ ಇನ್ ಕಾರ್ಯಕ್ರಮ ಮಹಿಳೆಯರಲ್ಲಿ ಮೂತ್ರ ಸಂಬಂಧಿ ಹಾಗೂ ವಿವಿಧ ಲೈಂಗಿಕ ಸಮಸ್ಯೆಗಳ ಕುರಿತು ಇದೇ ಜೂನ್ 24ರ ಬುಧವಾರ ನಾಳೆ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಹಾಸನದ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಭಾರತಿ ರಾಜಶೇಖರ್ ಅವರು ನೇರ ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ಮಹಿಳೆಯರಲ್ಲಿ ಮೂತ್ರ ಸಂಬಂಧಿ ಹಾಗೂ ವಿವಿಧ ಲೈಂಗಿಕ ಸಮಸ್ಯೆಗಳ ಕುರಿತು ಸಾರ್ವಜನಿಕರು ತಜ್ಞ ವೈದ್ಯರೊಂದಿಗೆ ನೇರ ಸಂವಾದ ನಡೆಸಬಹುದು. ಆಕಾಶವಾಣಿಯ ಶ್ರೋತೃಗಳು ನೇರ ಸಂವಾದ ನಡೆಸಲು ದೂರವಾಣಿ ಸಂಖ್ಯೆಗಳು ಹೀಗಿವೆ: 2452258, ಮತ್ತೊಂದು ಸಂಖ್ಯೆ 2462898. ಎಸ್ಟಿಡಿ ಕ್ರಮಾಂಕ 08172. ಹಲೋ ರೇಡಿಯೋ ಡಾಕ್ಟರ್ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ಜೂನ್ 24ರ ಬುಧವಾರ ನಾಳೆ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಕರೆ ಮಾಡಿ ತಜ್ಞ ವೈದ್ಯರೊಂದಿಗೆ ಮಾತನಾಡಿ.
1: ಇನ್ನು ಮುಂದೆ ಎಸ್ ಜಾನಕಿ ಹಾಗೂ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಪಲ್ಲವಿ ಅನುಪಲ್ಲವಿ ಚಿತ್ರದ ಗೀತೆ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಸಂಗೀತ ಇಳೆಯರಾಜ ಅವರಿಂದ

0: ಕೇಳುಗರೆ, ಹಾಸನ ಆಕಾಶವಾಣಿಯಿಂದ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಮೂಡಿಬರಲಿದೆ ಆದಿಚುಂಚನಗಿರಿ ಆರೋಗ್ಯವಾಣಿ.
1: ನುರಿತ ವೈದ್ಯರು ಭಾಗವಹಿಸುವ ಈ ಕಾರ್ಯಕ್ರಮದಲ್ಲಿ ಉಪಯುಕ್ತವಾದ ಸಂಗತಿಗಳು ಬಿತ್ತರವಾಗಲಿವೆ. ಕೇಳಿ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಆದಿಚುಂಚನಗಿರಿ ಆರೋಗ್ಯವಾಣಿ.
2: ಸರಣಿ ರೂಪದಲ್ಲಿ ಪ್ರಸಾರವಾಗುವ ಈ ಕಾರ್ಯಕ್ರಮಗಳ ಪ್ರಾಯೋಜಕರು ಆದಿಚುಂಚನಗಿರಿ ಆಸ್ಪತ್ರೆ, ಬಿಜಿನಗರ, ನಾಗಮಂಗಲ ತಾಲೂಕು, ಮಂಡ್ಯ ಜಿಲ್ಲೆ.

0: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
1: ಚಿತ್ರಗೀತೆಗಳ ಈ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ಮತ್ತೆ ಕನ್ನಡ ಚಿತ್ರಗೀತೆಗಳನ್ನು ಇಂದು ರಾತ್ರಿ 10 ಗಂಟೆಗೆ ಮಧುರಗಾನ ಕಾರ್ಯಕ್ರಮದಲ್ಲಿ ಕೇಳಬಹುದು. ಇದು ಆಕಾಶವಾಣಿಯ ಹಾಸನ ಕೇಂದ್ರ. ಕಾರ್ಯಕ್ರಮ ವನಿತಾ ವಿಹಾರ

0: ಗೆಳತಿಯರಿಗೆಲ್ಲ ನಮಸ್ಕಾರ. ನಿಮ್ಮೆಲ್ಲರಿಗೂ ಇಂದಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಗೆಳತಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಹಾಸನದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಭಜನಾ ಮಂಡಳಿಯ ಸದಸ್ಯರು ನಡೆಸಿಕೊಟ್ಟ ಋತುಗಳ ಮಾಯಾಲೋಕ ಕಾರ್ಯಕ್ರಮದ ಮೊದಲ ಭಾಗವನ್ನ ಕೇಳೋಣ.
1: ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ಕಾರ್ಯಕ್ರಮದಲ್ಲಿ ಹಾಸನದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಭಜನಾ ಮಂಡಳಿಯವರಾದ ನಾವು ಋತುಗಳ ಮಾಯಾಲೋಕ ಎಂಬ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದೇವೆ. ಋತುಗಳ ಮಾಯಾಲೋಕದಲ್ಲಿ ಏನೇನು ಬದಲಾವಣೆ ಆಗುತ್ತದೆ ಎಂದು ಒಂದೊಂದಾಗಿ ತಿಳಿಯೋಣ. ಭಗವದ್ಗೀತೆಯಲ್ಲಿ ಅಧ್ಯಾಯ 2 ಶ್ಲೋಕ 14, ಇದರಲ್ಲಿ ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದ ಆಗಮಾಪಾಯಿನೋಯ ನಿತ್ಯಾಸ್ತಾಂ ಸ್ಥಿತಿಕ್ಷಸ್ವ ಭಾರತ.
2: ಪೂರ್ಣಿಮಾ, ವಿವರಣೆ ಹೇಳ್ತೀರಾ?
1: ಹೇಳ್ತೀನಿ ಕೇಳಿ. ಓ ಕುಂತಿಯ ಪುತ್ರನೇ, ಇಂದ್ರಿಯಂಗಳು ಮತ್ತು ಇಂದ್ರಿಯ ವಸ್ತುಗಳ ನಡುವಿನ ಸಂಪರ್ಕವು ಸುಖ ಮತ್ತು ದುಃಖದ ಕ್ಷಣಿಕ ಗ್ರಹಿಕೆಗಳಿಗೆ ಕಾರಣವಾಗುತ್ತದೆ. ಇದು ಶಾಶ್ವತವಲ್ಲದ್ದು ಮತ್ತು ಚಳಿಗಾಲ ಬೇಸಿಗೆ ಕಾಳಗಳಂತೆ ಬಂದು ಹೋಗುತ್ತವೆ. ಓ ಭಾರತ ವಂಶಸ್ಥನೇ, ತೊಂದರೆಗೊಳಗಾಗದಂತೆ ಇವುಗಳನ್ನು ಸಹಿಸಿಕೊಳ್ಳಲು ಕಲಿಯಬೇಕು ಎಂಬುದು ಇದರ ಅರ್ಥ. ಈಗ ಮೊದಲಿಗೆ ಒಂದು ವಿಘ್ನೇಶ್ವರನ ಸ್ತುತಿ ಕೇಳೋಣ, ಗುರು ಗೋವಿಂದ ದಾಸರ ರಚನೆ.

ಮಾನವ ದೇಹವು 5 ಇಂದ್ರಿಯಗಳನ್ನು ಹೊಂದಿದೆ. ದೃಷ್ಟಿ, ವಾಸನೆ, ರುಚಿ, ಸ್ಪರ್ಶ ಮತ್ತು ಶ್ರವಣ. ಇವು ತಮ್ಮ ಗ್ರಹಿಕೆಯ ವಸ್ತುಗಳೊಂದಿಗೆ ಸಂಪರ್ಕಕ್ಕೆ ಬಂದಾಗ ಸಂತೋಷ ಮತ್ತು ದುಃಖದ ಸಂವೇದನೆಗಳನ್ನು ಉಂಟು ಮಾಡುತ್ತದೆ. ಈ ಸಂವೇದನೆಗಳಲ್ಲಿ ಯಾವುದೂ ಶಾಶ್ವತವಲ್ಲ. ಅವು ಬದಲಾಗುತ್ತಿರುವ ಋತುಗಳಂತೆ ಬಂದು ಹೋಗುತ್ತದೆ. ಬೇಸಿಗೆಯಲ್ಲಿ ತಣ್ಣನೆಯ ನೀರು ಆನಂದವನ್ನು ನೀಡುತ್ತದೆಯಾದರೂ ಚಳಿಗಾಲ

ಕಾಲದಲ್ಲಿ ಅದೇ ನೀರು ದುಃಖವನ್ನು ನೀಡುತ್ತದೆ. ಹೀಗಾಗಿ ಇಂದ್ರಿಯಗಳ ಮೂಲಕ ಅನುಭವಿಸುವ ಸಂತೋಷ ಮತ್ತು ದುಃಖದ ಎರಡೂ ಗ್ರಹಿಕೆಗಳು ಕ್ಷಣಿಕ. ನಾವು ಅವುಗಳಿಂದ ಪ್ರಭಾವಿತರಾಗಲು ನಮ್ಮನ್ನು ಅನುಮತಿಸಿದರೆ ನಾವು ಲೋಲಕದಂತೆ ಪಕ್ಕದಿಂದ ಪಕ್ಕಕ್ಕೆ ತೂಗಾಡುತ್ತೇವೆ. ತಾರತಮ್ಯ ಹೊಂದಿರುವ ವ್ಯಕ್ತಿಯು ಸಂತೋಷ ಮತ್ತು ದುಃಖದ ಎರಡೂ ಮುಖಗಳನ್ನು ಅವುಗಳಿಂದ ತೊಂದರೆಗೊಳಗಾಗದಂತೆ ಸಹಿಸಿಕೊಳ್ಳಲು ಅಭ್ಯಾಸ ಮಾಡಬೇಕು. ನಾವು ವಾಸಿಸುವ ಈ ಧರಣಿಯ ಮೇಲಿನ ನಿಸರ್ಗವನ್ನು ಗಮನಿಸಿದರೆ ಒಂದು ನಿರ್ದಿಷ್ಟ ಸಮಯದಲ್ಲಿ ನಿರ್ದಿಷ್ಟ ಬದಲಾವಣೆಯನ್ನು ಕಾಣಬಹುದು. ಇದಕ್ಕೇನು ಕಾರಣ? ಕಾರಣವೇನೆಂದರೆ ಭೂಮಿಯು ತನ್ನ ಕಕ್ಷೆಯಲ್ಲಿ ಸೂರ್ಯನ ಸುತ್ತ ತಿರುಗಲು ಒಂದು ವರ್ಷ ಬೇಕಾಗುತ್ತದೆ ಎಂಬುದು ತಿಳಿದ ವಿಷಯ. ಹೀಗೆ ತಿರುಗುವಾಗ ಭೂಮಿಯ ಹವಾಮಾನ ಹಾಗೂ ನಿಸರ್ಗದಲ್ಲಿ ಉಂಟಾಗುವ ಬದಲಾವಣೆಗಳನ್ನು ಋತುಗಳು ಎಂದು ಕರೆಯುತ್ತಾರೆ. ಈಗ ಒಂದು ಜನಪದ ಗೀತೆ ಕೇಳೋಣ.

0: ವೀಣಾ, ಋತುಗಳ ಬಗ್ಗೆ ಒಂದ್ ಸ್ವಲ್ಪ ತಿಳಿಸ್ಕೊಡ್ತೀರಾ?
1: ಖಂಡಿತವಾಗಿ ಪೂರ್ಣಿಮಾ. ಕ್ಯಾಲೆಂಡರ್ನ 12 ತಿಂಗಳನ್ನು ಕನ್ನಡದ ಅಂದರೆ ಪಂಚಾಂಗದ ಪ್ರಕಾರವಾಗಿ 6 ಋತುಗಳನ್ನಾಗಿ ವಿಂಗಡಿಸಲಾಗಿದೆ. ವಸಂತ ಋತು, ಗ್ರೀಷ್ಮ ಋತು, ವರ್ಷ ಋತು, ಶರದ್ ಋತು, ಹೇಮಂತ ಋತು ಮತ್ತು ಶಿಶಿರ ಋತು. ಈ 6 ಋತುಗಳನ್ನು ಹವಾಮಾನದ ಬದಲಾವಣೆಗಳೊಂದಿಗೆ ಜೋಡಿಸಲಾಗಿದೆ. ಇವು ಕೃಷಿ, ಹಬ್ಬ ಮತ್ತು ನಮ್ಮ ದೈನಂದಿನ ಜೀವನದ ಮೇಲೆ ಗಣನೀಯ ಪರಿಣಾಮ ಬೀರುತ್ತವೆ. ಗ್ರೀಷ್ಮ ಋತು ಬೇಸಿಗೆಯಾಗಿ, ವರ್ಷ ಋತು ಮಳೆಗಾಲವಾಗಿ, ಹೇಮಂತ ಮತ್ತು ಶಿಶಿರ ಋತುಗಳು ಚಳಿಗಾಲವಾಗಿ ಮತ್ತು ವಸಂತ ಕಾಲದಂತಹ ಪ್ರಮುಖ ಋತುಗಳು ಇವೆ. ಹಿಂದೂ ಪದ್ಧತಿಯ ಪ್ರಕಾರ ಹೊಸ ವರ್ಷವು ಚಾಂದ್ರಮಾನ ಯುಗಾದಿಯ ಪ್ರಾರಂಭ, ಅಂದರೆ ಚಾಂದ್ರಮಾನದ ಮೊದಲ ವಾಸದ ಚೈತ್ರ ಮಾಸದ ಪಾಡ್ಯದ ದಿನವೇ ನಮ್ಮ ಹೊಸ ವರ್ಷದ ಆರಂಭ. ಈಗ ಪೂತಿನ ಅವರ ಒಂದು ರಚನೆಯನ್ನು ಕೇಳೋಣ.

0: ಲೀಲಾ, ವಸಂತ ಋತು ಬಗ್ಗೆ ತಿಳಿಸ್ಕೊಡ್ತೀರಾ?
1: ಆಯ್ತು, ಹೇಳ್ತೀನಿ. ಈ ಋತುವು ಚೈತ್ರ ಶುಕ್ಲ ಪ್ರಥಮ ದಿನದಿಂದ ಅಂದರೆ ಪಾಡ್ಯದಿಂದ ಆರಂಭವಾಗಿ ವೈಶಾಖ ಮಾಸದ ಅಮಾವಾಸ್ಯೆಯಂದು ಮುಗಿಯುತ್ತದೆ, ಅಂದರೆ ಮಾರ್ಚ್ರಿಂದ ಮೇ. ಈ ಋತುವನ್ನು ಋತುಗಳ ರಾಜ ಎನ್ನುತ್ತಾರೆ. ಈ ಕಾಲದಲ್ಲಿ ಆಕಾಶವು ಶುಭ್ರವಾಗಿದ್ದು ಪ್ರಕೃತಿಯು ಹಚ್ಚ ಹಸಿರು ಹೊದ್ದು ಹೂವು ಕಾಯಿ ಹಣ್ಣುಗಳಿಂದ ಕಂಗೊಳಿಸುತ್ತದೆ. ಹವಾಗುಣ ಹಿತಕರವಾಗಿರುತ್ತದೆ. ಪ್ರಕೃತಿಯಲ್ಲಿ ನವೋಲ್ಲಾಸ ತುಂಬಿರುತ್ತದೆ. ಯುಗಾದಿ ರಾಮನವಮಿ ಪ್ರಮುಖ ಹಬ್ಬಗಳು. ಈ ಮಾಸದಲ್ಲಿ ಕೋಗಿಲೆಯು ಕುಹೂ ಕುಹೂ ಎಂದು ಮುದ್ದಾಗಿ ಕೂಗುತ್ತದೆ. ಈ ಋತುವಿನ ಆಗಮನದಿಂದ ರೈತರ ಬೆಳೆಗಳು ಹಣ್ಣಾಗಲು ಆರಂಭವಾಗುತ್ತದೆ. ಹವಾಮಾನವು ಹಿತಕರವಾಗಿರುತ್ತದೆ. ಆದ್ದರಿಂದ ಜನರು ಈ ಮಾಸದಲ್ಲಿ ಪ್ರವಾಸಿ ತಾಣಗಳಿಗೆ ಭೇಟಿ ನೀಡುತ್ತಾರೆ. ಈ ಋತುವಿನಲ್ಲಿ ಅಗಸೆ, ಸೂರ್ಯಕಾಂತಿ, ಸಾಸಿವೆ ಇತ್ಯಾದಿ ಬೆಳೆಗಳನ್ನು ಬೆಳೆಯಲಾಗುತ್ತದೆ. ಈ ಋತುವಿನಲ್ಲಿ ಮನುಷ್ಯನ ಆರೋಗ್ಯವು ಉತ್ತಮವಾಗಿರುತ್ತದೆ. ಈಗ ಒಂದು

0: ಗ್ರೀಷ್ಮ ಋತುವಿನ ಬಗ್ಗೆ ಸ್ವಲ್ಪ ಹೇಳಿ ಇಂದಿರಾ?
1: ಆಯ್ತು ಲೀಲಾ. ಈ ಋತುವಿನಲ್ಲಿ ಬೇಸಿಗೆ ಪ್ರಾರಂಭ. ಸೂರ್ಯನ ತಾಪ ಅಧಿಕವಾಗಿರುವುದರಿಂದ ಎಲ್ಲೆಡೆ ಒಣಹವೆ, ಬಿಸಿಲು. ಈ ಋತುವಿನ ಕೊನೆಯಲ್ಲಿ ಮಿಂಚು, ಗುಡುಗು, ಸಿಡಿಲಿನಿಂದ ಕೂಡಿರುವ ಮಳೆ ಬರುತ್ತದೆ. ಹತ್ತಿ ಬಟ್ಟೆಗಳನ್ನು ಧರಿಸಬೇಕು. ದೇಹ ತಂಪಾಗಿರಲು ದ್ರವ ಪದಾರ್ಥ ಸೇವಿಸಬೇಕು. ತಣ್ಣಗಿನ ಸೀರಸವನ್ನು ಹೊಂದಿರುವ, ಜೀರ್ಣಕ್ಕೆ ಹಗುರವಾದ, ಜಿಡ್ಡಿನ ಔಷಧದಿಂದ ಕೂಡಿದ ಆಹಾರ ಸೇವನೆ ಮಾಡಬೇಕು. ಉಪ್ಪು, ಹುಳಿ, ಖಾರ, ಬಿಸಿ ಪದಾರ್ಥವು ನಿಷಿದ. ಮೊಸರು ಮಜ್ಜಿಗೆ ಉಪಯೋಗಿಸುವುದು ಸೂಕ್ತ. ವಿವಿಧ ತಂಬುಳಿಗಳು ಮಾಡಬೇಕು. ತರಕಾರಿ: ಸೌತೆಕಾಯಿ, ಸೀಮೆ ಬದನೆಕಾಯಿ, ಕುಂಬಳಕಾಯಿ, ಹೀರೆಕಾಯಿ ಬಳಸಬೇಕು. ಅತಿಯಾದ ವ್ಯಾಯಾಮ ಕೂಡದು. ಪ್ರಾಣಾಯಾಮ, ಧ್ಯಾನ ಒಳ್ಳೆಯದು. ಉದ್ಯಾನವನದಲ್ಲಿ ಸಂಚರಿಸಬೇಕು. ರಾಣಿ, ವರ್ಷ ಋತುವಿನ ಬಗ್ಗೆ ಸ್ವಲ್ಪ ತಿಳಿಸಿ ಕೊಡ್ತೀರಾ?
2: ಖಂಡಿತವಾಗಿಯೂ ಇಂದಿರಾ. ವರ್ಷ ಎಂದರೆ ಮಳೆ. ಹೆಸರೇ ಸೂಚಿಸುವಂತೆ ಮುಂಗಾರು ಮಳೆ ಪ್ರಾರಂಭ. ಧಗೆಯನ್ನು ತಣಿಸಿ ಧರೆಯನ್ನು ತಂಪುಗೊಳಿಸುತ್ತದೆ. ಪ್ರಕೃತಿಯು ಸಂತಸದಿಂದ ಹಸಿರು ತೊಟ್ಟು ಸಂಭ್ರಮಿಸುತ್ತಾಳೆ. ಈ ಋತುವಿನಲ್ಲಿ ಹಬ್ಬಗಳ ಸಂಭ್ರಮ. ಶ್ರಾವಣ ಮಾಸದ ಹಬ್ಬಗಳು. ಜುಲೈನಿಂದ ಸೆಪ್ಟೆಂಬರ್ ಕೃಷಿಗೆ ಅತಿ ಮುಖ್ಯವಾದ ಕಾಲ. ಮಳೆಗಾಲದ ನಕ್ಷತ್ರಗಳು:

0: ಭಾರ್ಗವಿ, ಶರದ್ ಋತುವಿನ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ?
1: ಆಯ್ತು ರಾಣಿ. ಸೆಪ್ಟೆಂಬರ್ನಿಂದ ನವೆಂಬರ್ ಈ ಋತು. ಈ ಋತುವಿನಲ್ಲಿ ಮಿಶ್ರ ಹವಾಗುಣ, ಹಗಲು ಬೆಚ್ಚಗಿದ್ದು ರಾತ್ರಿ ತಂಪಾಗಿರುತ್ತದೆ. ಶುಭ್ರ ಆಗಸ ಕಾಣಬಹುದು. ಹೊಲಗದ್ದೆಗಳು ಹಸಿರಿನಿಂದ ಪೈರುಗಳಿಂದ ಕಂಗೊಳಿಸುತ್ತಿರುತ್ತವೆ. ನವರಾತ್ರಿ ದೀಪಾವಳಿ ಹಬ್ಬಗಳು ಪ್ರಮುಖ. ಆಯುರ್ವೇದದ ಪ್ರಕಾರ ದಕ್ಷಿಣಾಯನದ ಆರಂಭವಾಗಿದೆ. ಪಿತ್ತ ಕೆರಳಿಸುವ ಋತು, ತಂಗಾಳಿಯಿಂದ ಕೂಡಿದ ಖುಷಿ ಕೊಡುವ ಕಾಲವಾಗಿದೆ. ಈ ಋತು ಬರುತ್ತಿದ್ದಂತೆ ಸೂರ್ಯನ ಕಿರಣಗಳು ಸ್ವಲ್ಪ ತೀಕ್ಷ್ಣವಾಗಿರುವುದರಿಂದ ಸಂಚಿತಗೊಂಡ ಪಿತ್ತವು ಕೆರಳುತ್ತದೆ. ಆಮ್ಲತೆ ಅಧಿಕಗೊಂಡು ರಕ್ತವು ದೋಷಪೂರಿತವಾಗಿ ಪಿತ್ತದಿಂದ ಉಂಟಾಗುವ ತೊಂದರೆ ಆಗುತ್ತದೆ. ಈ ಸಮಯದಲ್ಲಿ ದ್ವಿದಳ ಧಾನ್ಯ ಉಪಯೋಗಿಸುವುದು ಸೂಕ್ತ. ಈಗ KS ನರಸಿಂಹಸ್ವಾಮಿಯವರ ರಚನೆ ಕೇಳೋಣವೇ.

ವನಿತ ವಿಹಾರ ಕಾರ್ಯಕ್ರಮದಲ್ಲಿ ಇದುವರೆಗೆ ಹಾಸನದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಭಜನಾ ಮಂಡಳಿಯ ಸದಸ್ಯರು ನಡೆಸಿಕೊಟ್ಟ ಋತುಗಳ ಮಾಯಾಲೋಕ ಕಾರ್ಯಕ್ರಮದ ಮೊದಲ ಭಾಗವನ್ನ ಕೇಳಿದಿರಿ. ಕಾರ್ಯಕ್ರಮವನ್ನ ನಡೆಸಿಕೊಟ್ಟವರು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಭಜನಾ ಮಂಡಳಿಯ ಸದಸ್ಯರಾದ ಪೂರ್ಣಿಮಾ ನಾಗರಾಜ್, ಭಾರ್ಗವಿ ಚಂದ್ರಶೇಖರ್, ಪೂರ್ಣಿಮಾ ರಮೇಶ್, ಲೀಲಾ ಡಿಎಂಕೆ ಮೂರ್ತಿ, ಪ್ರೇಮಾ ಸಿದ್ದೇಶ್, ರಾಣಿ ಮಂಜುನಾಥ್, ವೀಣಾ ಧರ್ಮಪ್ಪ, ಇಂದಿರಾ ಪ್ರಕಾಶ್ ಬಲಭದ್ರಿ, ಉಷಾ ಗುರುರಾಜ್, ಸುನಂದಾ ಶಿವಣ್ಣ ಹಾಗೂ ಭಾರ್ಗವಿ ಪಟ್ಟಾಭಿ. ಈ ಕಾರ್ಯಕ್ರಮದ ಪ್ರಸಾರ ನಿರ್ವಹಣೆ ಸುಜಾತಾ ಎಫ್ ತಳವಾರ್. ಎಲ್ಲರಿಗೂ ನಮಸ್ಕಾರ.

ಪ್ರಿಯ ಕೇಳಿದ್ರೆ, ನಾಳೆ ಬೆಳಿಗ್ಗೆ 8:30 ರೇಡಿಯೋ ಡಾಕ್ಟರ್ ಈ ಕಾರ್ಯಕ್ರಮದಲ್ಲಿ ಮಹಿಳೆಯರಲ್ಲಿ ಮೂತ್ರ ಸಂಬಂಧಿ ಹಾಗೂ ವಿವಿಧ ಲೈಂಗಿಕ ಸಮಸ್ಯೆಗಳ ಕುರಿತು ಹಾಸನದ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಭಾರತಿ ರಾಜಶೇಖರ್ ಅವರೊಂದಿಗೆ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಕಾರ್ಯಕ್ರಮದ ಪ್ರಸ್ತುತಿ ಅರಕಲಗೂಡು ವಿಮಾನ ಸೂಕನ್. ಸಂಪರ್ಕಕ್ಕೆ ದೂರವಾಣಿ ಸಂಖ್ಯೆಗಳು 2462899 ಎಸ್ಟಿಡಿ ಕೋಡ್ ಸಂಖ್ಯೆ 08172. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಹ್ಯಾದ್ರಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಹಾಸನ. ನಾಳೆ ಬೆಳಿಗ್ಗೆ 9:00 ಯೋಗಾಮೃತ, ವಿಷಯ ಸಕ್ಕರೆ ಕಾಯಿಲೆ ಮತ್ತು ಯೋಗ. ಈ ಕುರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ಶಿವಕುಮಾರ್ ರುದ್ರಶೆಟ್ಟಿ. ಪ್ರಸ್ತುತಿ ಅರಕಲಗೂಡು ವಿಮಾನ. 9:10 ಬಣ್ಣದ ಬುಗುರಿ ಹೊಸ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಬಿತ್ತರವಾಗ್ತಾ ಇದೆ. ನಾಳೆ ಬೆಳಿಗ್ಗೆ 10:00 ಗಮನಿಸಿ. ನಾಳೆ ಬೆಳಿಗ್ಗೆ 10:00 ನೇರ ಫೋನಿನ ಕಾರ್ಯಕ್ರಮ ಹೇಮಕೂಟ. ನಾಳಿನ ವಿಷಯ ಬರವಣಿಗೆ ಬಾಯಿ ಮಾತು. ಈ ವಿಚಾರವಾಗಿ ನಮ್ಮನ್ನು ಸಂಪರ್ಕಿಸಲು ನಮ್ಮ ದೂರವಾಣಿ ಸಂಖ್ಯೆಗಳು 2462899 ಮತ್ತೊಂದು 2452258 ಎಸ್ಟಿಡಿ ಕೋಡ್ ಸಂಖ್ಯೆ 08172. ನೆನಪಿಡಿ, ನಾಳೆ ಬೆಳಿಗ್ಗೆ 10:00 ಹೇಮಕೂಟ ನೇರ ಫೋನಿನ ಕಾರ್ಯಕ್ರಮದ ವಿಷಯ ಬರವಣಿಗೆ ಬಾಯಿ ಮಾತು.

ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್ ಶುಭ ಆರಂಭಗಳ ಪ್ರಾರಂಭ.

0: ಅರ್ಥ.
1: ಈ ಕಥೆ ನರ್ಸ್ ಮತ್ತು ಅವರ ಮನಸ್ಸಿದ್ದು. ಸಂಬಳವಂತ, ಈಗ ಹೊಸ ಜುಮ್ಕಿ ಇಲ್ಲ, ಈಗ ಉಳಿತಾಯ ಮಾತ್ರ. ಮೊದಲು ಜುಮ್ಕಿ. ಇಲ್ಲಿ ಕೇಳು, ಪ್ರತಿ ತಿಂಗಳು ಸ್ವಲ್ಪ ಉಳಿಸಿ, ಸ್ವಲ್ಪ ಹೂಡಿಕೆ ಮಾಡಿ, ಸ್ವಲ್ಪ ಎಮರ್ಜೆನ್ಸಿಗಾಗಿಯೂ ಉಳಿಸಿ, ನಂತರ ನೀವು ಟೆನ್ಷನ್ ಫ್ರೀ. ಆದ್ರೆ ಆ ಜುಮ್ಕಿ ಹೋಗ್ತೀಯಾ ಇಲ್ಲ ಇಂಜೆಕ್ಷನ್ ಕೊಡ್ಲಾ?
2: ಆರ್ಬಿಐ ಹೇಳುತ್ತೆ,
1: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
3: ಇದು ಆಕಾಶವಾಣಿಯ ಹಾಸನ ಕೇಂದ್ರ. ಈಗ ಗಜಲ್ಗಳು.
4: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
3: ಮೊದಲಿಗೆ ಉಸ್ತಾದ್ ಅಹಮದ್ ಹುಸೇನ್ ಮತ್ತು ಉಸ್ತಾದ್ ಮಹಮ್ಮದ್ ಹುಸೇನ್ ಅವರು ಹಾಡಿರುವ ದಿನೇಶ್ ಠಾಕೂರ್ ಅವರ ಗೀತೆ.

ಭಾಗವಂತಿಕೆ ಮೇಳದಲ್ಲಿ ಶಿವನಂಜಪ್ಪ ಮತ್ತು ತಂಡದವರು ನಡೆಸಿಕೊಡುತ್ತಿರುವ ಈ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಪ್ರಹ್ಲಾದನ ಕುರಿತು ಪ್ರಸಂಗ.

0: ಶಿವನಂಜಪ್ಪ ಮತ್ತು ತಂಡದವರು ಹಾಡಿರುವ ಭಾಗವಂತಿಕೆ ಮೇಳದಲ್ಲಿ ಇನ್ನು ಮುಂದೆ ಶ್ರೀರಾಮ ಮತ್ತು ಸೀತಾದೇವಿ ಕುರಿತ ಪ್ರಸಂಗ.
1: ಏ ನಾಮ ಹೋ

ಇದುವರೆಗೆ ಶಿವನಂಜಪ್ಪ ಮತ್ತು ತಂಡದವರಿಂದ ಭಾಗವಂತಿಕೆ ಮೇಳ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ FM 102.2 MHz ಗಳಲ್ಲಿ ಮೂಡಿಬಂದಿತು.

ಕಾರ್ಯಕ್ರಮದ ಆರಂಭದಲ್ಲಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ವಾಣಿಜಯರಾಮ್ ಹಾಡಿರುವ ಜಿ ಉದಯಶಂಕರ್ ಅವರ ಗೀತೆ, ಎಂ ರಂಗರಾವ್ ಸಂಗೀತ ನೀಡಿರುವ ಚಿತ್ರ ಒಲವಿನ ಉಡುಗೊರೆ

ಇನ್ನು ಮುಂದೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಆಟೋರಾಜ ಚಿತ್ರದ ಗೀತೆ. ಸಾಹಿತ್ಯ ಚಿ ಉದಯಶಂಕರ್ ಅವರದು, ಸಂಗೀತ ರಾಜನ್ ನಾಗೇಂದ್ರ ಅವರಿಂದ.

ಡಾಕ್ಟರ್ ರಾಜ್ಕುಮಾರ್ ಹಾಡಿರುವ ಆಕಸ್ಮಿಕ ಚಿತ್ರದ ಗೀತೆಯನ್ನು ಕೇಳುತ್ತಿರುವಿರಿ. ಗೀತೆಯ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು.

ಮಧುರ ಗಾನ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಹಾಡಿರುವ ಜನ್ಮ ಜನ್ಮದ ಅನುಬಂಧ ಚಿತ್ರದ ಗೀತೆ.

ಎಸ್ ಜಾನಕಿ ಅವರು ಹಾಡಿರುವ ಪಾವನಗಂಗಾ ಚಿತ್ರದ ಗೀತೆ. ಎಸ್ ಜಾನಕಿ ಅವರೊಟ್ಟಿಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿದ್ದಾರೆ. ಸಾಹಿತ್ಯ ಚಿ ಉದಯಶಂಕರ್ ಅವರದು, ಸಂಗೀತ ರಾಜನ್ ನಾಗೇಂದ್ರ ಅವರಿಂದ